ಇದು ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 16 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 6 ತಾರೀಖು ಶನಿವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಸ್ಪಷ್ಟತೆ, ವಿಶ್ವಾಸ ಮತ್ತು ಗುಣಾತ್ಮಕ ವಿಷಯಗಳನ್ನೊಳಗೊಂಡ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇದು ಇಂದಿನ ನುಡಿಕಿರಣ. ನಮ್ಮೆಲ್ಲ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಮುಂಜಾನೆಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿ ಇರೋದು ನಾನು, ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ.

ಆಕಾಶವಾಣಿ ಚಿತ್ರದುರ್ಗ ಕೆಳಗರೆ ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನ ಮೂಡಿಬರಲಿದೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದನ್ನು ಕೇಳ್ತೀರಿ. 6:40 ರೈತರಿಗೆ ಸಲಹೆ, 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯವಿಂದು ಕಾರ್ಯಕ್ರಮದಲ್ಲಿ ಇಸುಬು ಅಥವಾ ಎಕ್ಸಿಮಾ ಈ ಕುರಿತು ಡಾಕ್ಟರ್ ಮೈತ್ರೇಯ ಅವರಿಂದ ಮಾಹಿತಿ ಕೇಳಲಿದ್ದೀರಿ. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುಳಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ,

ಚಿತ್ರದುರ್ಗ 7:50ಕ್ಕೆ ಚಿತ್ರಗೀತೆಗಳನ್ನು ಕೇಳ್ತೀರಿ. ಹಾಗೆ ಪದದ ಸುಳುಹು ಕೂಡ ಮೂಡಿಬರಲಿದೆ. 8:30ಕ್ಕೆ ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90 ವಸಂತಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 9:05ಕ್ಕೆ ನಲ್ನುಡಿ ಬದುಕಿಗೊಂದು ಹಿತನುಡಿ ಎಚ್ ಬಿ ಇಂದ್ರಕುಮಾರ್ ಅವರಿಂದ. 9:10ಕ್ಕೆ ಕಾರ್ಯಕ್ರಮ ಕಾಮನಬಿಲ್ಲು. 9:30ಕ್ಕೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಮೂಡಿಬರಲಿದೆ. 10:00ಕ್ಕೆ ಸಾಧಕರ ಪರಿಚಯಾತ್ಮಕ ಸರಣಿ. ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬೆಂಗಳೂರಿನ ಮಕ್ಕಳ ತಜ್ಞ ವೈದ್ಯೆ, ಯೋಗ ಸಲಹಾ ತಜ್ಞೆ, ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರೊಂದಿಗೆ ಮಾತುಕತೆ ಮೂಡಿಬರಲಿದೆ. 11:00ಕ್ಕೆ ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ. 11:30ಕ್ಕೆ ಮಾಹಿತಿ ಕಣಜದಲ್ಲಿ ಕ್ರೀಡೆಗಳ ಪರಿಚಯ ಪ್ರಸಾರವಾಗಲಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್. ಈ ಕಾರ್ಯಕ್ರಮದ ನಿರ್ವಹಣೆ ಟಿ ಶ್ಯಾಮಪ್ರಸಾದ್. ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನ ತೋಟಗಾರಿಕಾ ಎಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಭಾವಗೀತೆ.

0: ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾನುಭಾವ ಬೆಳಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 to 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕರಿಯಮ್ಮ ದೇವಿ ಕುರಿತ ಪದ ಕೇಳ್ತೀರಿ. ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿಯ ಮಾರಕ ಮತ್ತು ಸಂಗಡಿಗರಿಂದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ತಾಲೂಕು ಕೋಲ್ಕುಂಟೆ ಗ್ರಾಮದ ರೈತ ಮಹಿಳೆ ಎಲಿಜಬೆತ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಣ ಸಿದ್ದೇಶ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:00 ರಾಷ್ಟೀಯ ಸುದ್ದಿ ವಿಭಾಗ ಸಿದ್ದಪಡಿಸಿರುವ ವಿಶೇಷ ಸರಣಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ಕಾರ್ಯಕ್ರಮ ಮಾಡಿಬರಲಿದೆ. 8:35 ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ಯುವವಾಣಿ, 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪುಣೆಯ ಹೃಷಿಕೇಶ್ ಗಾಗುರುಡೆ ಅವರಿಂದ ಗಾಯನ ಖಯಾಲ ಆಲಿಸುವಿರಿ. ಆಕಾಶವಾಣಿ ಚಿತ್ರದುರ್ಗ.
1: This is Akashwani. The news read by Tanvi Kurana. Prime Minister Narendra Modi has asserted that the foundation of the Indian economy remains exceptionally strong, with the nation recording a robust 7.7% growth in the fiscal year 2025-26 despite a global economic crisis. Addressing a large gathering after launching a series of developmental works worth ₹2,970 crore in Daman last evening, the Prime Minister noted that India continues to be among the fastest growing economies in the world. He assured the citizens that the country will forge ahead with its reform express while prioritizing massive infrastructure development and welfare schemes for the poor. Prime Minister Narendra Modi has emphasized self-reliance in the energy sector, stating that the world is moving towards a green future and India is actively leading the way by balancing economic growth with ecological preservation. Earlier, Mr. Modi launched various infrastructure projects worth around 18,000 crore rupees in Surat. India's economy has maintained a strong momentum in 2025-26 with real gross domestic product GDP estimated to grow by 7.7% in comparison to 7.1% in 2024-25. The Ministry of Statistics and Program Implementation yesterday released the provisional estimates of annual GDP for the financial year 2025-26 and quarterly estimates of January to March this year. It said the primary sector has observed 3.2% growth rate, mainly driven by the performance of agriculture and fisheries sectors. Minister for Petroleum and Natural Gas Hardeep Puri announced that natural gas has been discovered at the Sri Vijayapuram 3, about 15 kilometers off the east coast of the Andaman Islands. In the social media post, Mr. Puri said the discovery reinforces the vast energy potential of the Andaman Sea and marks another success in the ongoing exploration campaign in the basin. He said Oil India is currently undertaking gas sampling to assess the composition and calorific value of the gas. Central Board of Secondary Education, CBSE, has extended the last date for the submission of applications for the verification of marks and re-evaluation till 7th of June. In a social media post, the board said students can now submit their applications till Sunday midnight. CBSE said that the decision has been taken in the interest of students to provide them with additional

0: additional time to complete the application process. The earlier deadline for submission of applications was 6th of this month. CBSE has advised all the eligible students to take note of the extended deadline and complete the application process within the stipulated time. The Reserve Bank of India, RBI, has announced key changes to the regulatory framework governing investments by foreign portfolio investors, FPIs, in government securities aimed at improving ease of investment and simplifying compliance requirements. Under the revised framework, FPIs investing through the general route will no longer be required to comply with short-term investment limits, security-wise limits, and also concentration limits. In chess, Grandmaster R. Pragnananda has created history by becoming the first Indian to win the Norway chess title in Oslo with a final round victory over Germany's Vincent Kemer. Pragnananda, who began the day in the third place, secured a crucial classical win worth 3 points to finish with 18 points and seal the title. In hockey, India defeated Pakistan 5-3 in the semi-final of the men's under-18 Asia Cup in Kakamigihara, Japan, to set up a title clash against the hosts. In cricket, India will take on Afghanistan in a one-off test match at the Maharaja Yadavendra Singh International Cricket Stadium in New Chandigarh today. The match will begin at 9:30 a.m. Indian Standard Time. This will be the first test between the two sides since 2018, when Afghanistan played its maiden test match. Shubman Gill will lead the men in blue. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗೋದೆಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:15. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೆಳಗರೆ. ಇವತ್ತು ಶನಿವಾರ, ಮತ್ತೆ ನಾನು ಒಂದು ಕಥೆಯನ್ನು ಹೇಳೋದಕ್ಕೆ ಸಿದ್ಧಳಾಗಿದ್ದೇನೆ. ಯಾವ ಕತೆ ನಿಮಗೆ ಗೊತ್ತು? ರಾಮಚರಿತ ಮಾನಸದ ಮುಂದುವರೆದ ಒಂದು ಕಥೆಯನ್ನು ಹೇಳೋದಕ್ಕೆ. ಯಾವುದು ಆ ಕಥೆ ಅಂತ ಹೇಳಿದ್ರೆ, ಹನುಮಂತ ಮತ್ತು ಮೈನಾಕ ಪರ್ವತ. ಏನಿದು ಕೇಳೋಣ. ಕಳೆದ ವಾರ ನಾನು ಹೇಳಿದ್ದೆ, ಹನುಮಂತ ಸಮುದ್ರವನ್ನು ದಾಟಿ ಸೀತೆಯನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿರ್ತಾನೆ ಅಲ್ವಾ. ಈಗ ಅವನು ಸಾಗರೋಲ್ಲಂಘನ ಮಾಡೋದಕ್ಕೆ ಯೋಚನೆ ಮಾಡ್ತಾ ಕುಳಿತಿದ್ದಂತಹ ಹನುಮಂತ ಜಾಂಬವಂತನ ಮಾತುಗಳನ್ನು ಕೇಳಿಕೊಂಡು ಜಾಗೃತನಾಗ್ತಾನೆ. ಮಹಾಪರ್ವತದಂತಹ ರೂಪವನ್ನು ತಾಳಿ ಜೈ ಶ್ರೀರಾಮ ಅಂತ ಹೇಳಿ ಸಿಂಹನಾದವನ್ನು ಮಾಡ್ತಾ ಆಕಾಶಕ್ಕೆ ಹಾರ್ತಾನೆ. ಅವನ ವೇಗಕ್ಕೆ ಸಮುದ್ರದ ನೀರು ಎರಡು ಭಾಗ ಆಗ್ತಾ ಇತ್ತು, ಮೋಡಗಳು ಚಲ್ಲಾಪಿಲ್ಲಿ ಆಗ್ತಾ ಇದ್ವು. ನಿಮಗೆ ಗೊತ್ತಿರಬೇಕು ಹೇಗೆ ಸಮುದ್ರದ ನೀರು ಎರಡು ಭಾಗ ಆಗುತ್ತೆ ಅನ್ನುವಂಥದ್ದು. ಒಂದು ಹಡಗು ಹೋದರೆ ಆಚೆಗೆ ಈಚೆಗೆ ಹೇಗೆ ನೀರು ಹರಿದುಕೊಳ್ಳುತ್ತೋ ಹಾಗೆ ಆ ರೀತಿ ಆಗ್ತಾ ಇತ್ತು ಅನ್ನುವಂಥದ್ದು. 100 ಯೋಜನೆಗಳ ಆ ಅಗಾಧ ಸಮುದ್ರವನ್ನು ದಾಟಿ ಸೀತೆ ಇರುವಂತಹ ಲಂಕೆಯನ್ನು ಸೇರೋದೊಂದೇ ಅವನ ಮನಸ್ಸಿನಲ್ಲಿದ್ದಂತಹ ಒಂದೇ ಒಂದು ಸಂಕಲ್ಪ ಆಗಿರುತ್ತೆ. ಹನುಮಂತ ಆಕಾಶ ಮಾರ್ಗದಲ್ಲಿ ಹಾರಿ ಹೋಗ್ತಾ ಇರೋದನ್ನು ಸಮುದ್ರ ರಾಜ ಕೆಳಗಿಂದ ನೋಡ್ತಾ ಇರ್ತಾನೆ. ಶ್ರೀರಾಮನ ಪೂರ್ವಜರಾದಂತಹ ಸಗರ ಚಕ್ರವರ್ತಿಗಳಿಂದ ತನಗೆ ಈ ಅಸ್ತಿತ್ವ ಸಿಕ್ಕಿದೆ ಅನ್ನುವಂತಹ ಕೃತಜ್ಞತೆ ಸಮುದ್ರ ರಾಜನಿಗಿರುತ್ತೆ. ರಾಮ ಕಾರ್ಯಕ್ಕಾಗಿ ಹೊರಟಿರುವಂತಹ ಈ ಮಹಾವೀರ ಹನುಮಂತನಿಗೆ ಏನಾದರೂ ಸಹಾಯ ಮಾಡಲೇಬೇಕು ಅನ್ನುವಂತಹ ಮನಸ್ಸು. ಇಷ್ಟು ದೂರದ ಪಯಣದಲ್ಲಿ ಅವನಿಗೆ ದಣಿವಾರಿಸ್ಕೊಳ್ಳೋದಕ್ಕೆ ಒಂದು ಆಶ್ರಯನ್ನ ನಾನು ಏನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಮುದ್ರ ರಾಜ ಯೋಚನೆ ಮಾಡ್ತಾ ಇರ್ತಾನೆ. ಸಮುದ್ರದ ಆಳದಲ್ಲಿ ಅಡಗಿದ್ದಂತಹ ಮೈನಾಕ ಪರ್ವತವನ್ನು ಕರೆದು ಹೇಳ್ತಾನೆ, ಎಲೈ ಮೈನಾಕನೇ, ನೀನು ಮೇಲೆದ್ದು ಬಾ. ಪವನ ಪುತ್ರನು ಸುದೀರ್ಘ ಪಯಣದಲ್ಲಿದ್ದಾನೆ, ಅವನಿಗೆ ವಿಶ್ರಮಿಸೋದಕ್ಕೆ ನಿನ್ನ ಶಿಖರಗಳನ್ನು ಹಾಸಿಗೆಯಂತೆ ಹಾಸಿಕೊಡು ಅಂತ ಹೇಳ್ತಾನೆ. ಮುಂದೇನಾಗುತ್ತೆ ಕೇಳೋಣ. ಇದೀಗ ಗಾಂಬುಡಿ ಮಾಚಯ್ಯ ಅವರ ರಚನೆಯ ಈ ವಚನವನ್ನು ಸಹನ ರಾಮಚಂದ್ರ ಅವರ ಧ್ವನಿಯಲ್ಲಿ

ಸಮುದ್ರ ರಾಜ ಯಾವಾಗ ಆಜ್ಞೆಯನ್ನ ನೀಡ್ತಾನೋ ಇದ್ದಕ್ಕಿದ್ದಂತೆ ಸಮುದ್ರದ ಮಧ್ಯದಲ್ಲಿ ಒಂದು ಬೃಹತ್ ಚಿನ್ನದ ಪರ್ವತ ಅಂತೂ ತಲೆ ಎತ್ತಿ ನಿಂತ್ಕೊಳ್ಳುತ್ತೆ. ಸುಂದರವಾದಂತಹ ಶಿಖರಗಳು, ತಂಪಾದ ನೆರಳು ನೀಡುವಂತಹ ವೃಕ್ಷಗಳು, ಸವಿಯಾದ

ಹಣ್ಣು ಹಂಪಲು ಯಾರನ್ನಾದರೂ ಒಂದು ಕ್ಷಣ ನಿಲ್ಲುವಂತೆ ಮಾಡುವಂತಿತ್ತು ಆ ಪರ್ವತ. ಮೈನಾಕನು ಹನುಮಂತನ ಮುಂದೆ ಪ್ರತ್ಯಕ್ಷನಾಗಿ ಅತ್ಯಂತ ವಿನಯದಿಂದ ಪ್ರಾರ್ಥಿಸ್ತಾನೆ. ಓ ಮಹಾವೀರನೇ, ನೀನು ವಾಯುದೇವನ ಪುತ್ರ. ವಾಯುದೇವನು ಹಿಂದೆ ಇಂದ್ರನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸುವಾಗ ನನ್ನನ್ನು ರಕ್ಷಿಸಿದ ಉಪಕಾರಿ. ಆ ಸಂಬಂಧದಿಂದ ನೀನು ನನಗೆ ಅಣ್ಣನ ಸಮಾನ. ದಯವಿಟ್ಟು ನನ್ನ ಮೇಲೆ ಕುಳಿತು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಹೋಗು. ಈ ರುಚಿಯಾದ ಹಣ್ಣುಗಳನ್ನು ತಿನ್ನು, ದಣಿವಾರಿಸ್ಕೋ ಅಂತ ಹೇಳಿ ನಂತರದಲ್ಲಿ ನಿನ್ನ ಪಯಣವನ್ನು ಮುಂದುವರಿಸು ಅಂತ ಕೂಡ ಹೇಳ್ತಾನೆ. ಆಕಾಶದಲ್ಲಿ ಮಿಂಚಿನಂತೆ ಸಾಕ್ತಾ ಇದ್ದಂತಹ ಹನುಮಂತನಿಗೆ ಮೈನಾಕನ ಆಹ್ವಾನ ಕೇಳಿಸುತ್ತೆ. ಕಣ್ಣು ಹಾಯಿಸಿದರೆ ಅಲ್ಲಿ ಅದ್ಭುತವಾದಂತಹ ವಿಶ್ರಾಂತಿ ತಾಣ ಇದೆ. ಹಸಿವು ತಣಿಸೋದಕ್ಕೆ ಹಣ್ಣುಗಳಿದ್ದಾವೆ, ಆದರೆ ಹನುಮಂತನ ಹೃದಯದಲ್ಲಿ ಮೈನಾಕನ ಸುಂದರ ಶಿಖರಗಳಿಗಿಂತ ಹೆಚ್ಚಾಗಿ ಅಶೋಕವನದಲ್ಲಿ ಕಣ್ಣೀರು ಹಾಕ್ತಾ ಇರುವಂತಹ ಸೀತಾಮಾತೆಯ ಮುಖ ಮತ್ತು ರಾಮನ ಕಳವಳ ಅವನಲ್ಲಿ ತುಂಬಿರುತ್ತೆ. ಹನುಮಂತ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ತಾ ಇಲ್ಲ. ಏ ಒಂದು ಅಲ್ಲಿ ಇದನ್ನು ಬರೀತಾರೆ, ಒಂದು ದೋಹವನ್ನು. ಹನುಮಾನ ತೇಹಿ ಪರಸಾಕರ ಪುನಿ ಕೀನ್ಹ ಪ್ರಣಾಮ ರಾಮ ಕಾಜು ಕಿನ್ ಹೇಂ ಬಿನು ಮೋಹಿ ಕಾಹಂ ಬಿಶ್ರಾಮ. ಅಂದರೆ ಹನುಮಂತ ಮೈನಾಕ ಪರ್ವತವನ್ನು ಪ್ರೀತಿಯಿಂದ ಹೇಗೆ ಸ್ಪರ್ಶಿಸ್ತಾನೋ ಹಾಗೆ ಪರ್ವತಕ್ಕೆ ಭಕ್ತಿಯಿಂದ ಪ್ರಣಾಮವನ್ನು ಕೂಡ ಮಾಡ್ತಾನೆ. ನಿನ್ನ ಪ್ರೀತಿಗೆ ನಾನು ಚಿರಋಣಿ, ಆದರೆ ಪ್ರಭು ಶ್ರೀರಾಮನ ಕಾರ್ಯವನ್ನು ಪೂರ್ಣಗೊಳಿಸುವ ಮೊದಲು ನನಗೆ ವಿಶ್ರಾಂತಿ ಪಡೆಯೋ ಅಧಿಕಾರ ಇಲ್ಲ. ವಿಶ್ರಾಂತಿ ಅನ್ನುವಂಥದ್ದು ಗುರಿ ತಲುಪಿದ ನಂತರದಲ್ಲಿ ಸಿಗಬೇಕಾದಂತಹ ಫಲವೇ ಹೊರತು ಹಾದಿಯಲ್ಲಿ ಪಡೆಯುವ ಸುಖ ಅಲ್ಲ ಅಂತ ಹೇಳಿ ಅವನು ಮೈನಾಕನಿಗೆ ಹೇಳ್ತಾನೆ. ಮುಂದೆ ಏನಾಗುತ್ತೆ ಹೇಳ್ತೇನೆ. ಇದೀಗ ಕೇಳಿಬರೋಣ ಗೋಪಾಲದಾಸರು ರಚನೆಯ ಒಂದು ಕೀರ್ತನೆಯನ್ನು ವಸಂತಕುಮಾರ MC ಅವರ ಧ್ವನಿಯಲ್ಲಿ.

ಇನ್ನು ರಾಮಚರಿತ ಮಾನಸದ ಹನುಮಂತ ಮತ್ತು ಮೈನಾಕ ಪರ್ವತದ ಬಗ್ಗೆ ಹೇಳ್ತಾ ಇದ್ದೆ. ಹನುಮಂತನಿಗೆ ಯಾವಾಗ ಮೈನಾಕ ಆತಿಥ್ಯವನ್ನು ಕೊಡೋದಕ್ಕೆ ಸಿದ್ಧನಾಗಿರ್ತಾನೋ ಅಲ್ಲಿ ಹನುಮಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇದನ್ನು ತಿರಸ್ಕರಿಸಲಿಲ್ಲ, ಬದಲಿಗೆ ಅತ್ಯಂತ ಸಂಸ್ಕಾರಯುತವಾಗಿ ನಡೆದುಕೊಳ್ತಾನೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ವೇಗವನ್ನು ಹೆಚ್ಚಿಸಿಕೊಂಡು ಲಂಕೆಯತ್ತ ಮುನ್ನುಗ್ತಾನೆ. ಹನುಮಂತನ ಈ ನಿಷ್ಠೆಯನ್ನು ಕಂಡು ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಸುರಿಸ್ತಾರೆ. ಮೈನಾಕ ಪರ್ವತವು ಆ ಮಹಾವೀರನ ಕರ್ತವ್ಯ ಪ್ರಜ್ಞೆಗೆ ಮಾರು ಹೋಗಿ ಅವನ ಪಯಣವನ್ನು ಹರಿಸುತ್ತಾ ನಿಂತ್ಕೊಡುತ್ತೆ. ಬದುಕಿನ ಹಾದಿಯಲ್ಲಿ ಮೈನಾಕನಂಥ ಅನೇಕ ಆಕರ್ಷಣೆಗಳು, ಸುಖಗಳು, ವಿಶ್ರಾಂತಿಯ ಆಮಿಷಗಳು ನಮಗೆ ಎದುರಾಗ್ತವೆ ಕೆಳಗರೆ. ಅವು ಕೆಟ್ಟದಲ್ಲದೇ ಇದ್ದರೂ ಕೂಡ ನಮ್ಮ ಗುರಿಯನ್ನು ವಿಳಂಬಗೊಳಿಸ್ತವೆ. ಗುರಿಯನ್ನು ಮುಟ್ಟೋವರೆಗೂ ಕೂಡ ಮನಸ್ಸನ್ನು ವಿಚಲಿತಗೊಳಿಸ್ಕೊಳ್ಳದೆ ಪ್ರೀತಿಯಿಂದ ಕರೆದವರಿಗೆ ಗೌರವ ನೀಡ್ತಾ ಕರ್ತವ್ಯಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಆಗ ಮಾತ್ರ ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಕರ್ತವ್ಯದ ಸಮಯದಲ್ಲಿ ಅನಗತ್ಯ ಆತಿಥ್ಯವನ್ನು ಸ್ವೀಕರಿಸಿ ಮುಲಾಜಿಗೆ ಬೀಳಬಾರ್ದು. ಅದನ್ನು ವಿನಯದಿಂದ ನಿರಾಕರಿಸುವ ಸಮಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವ ರೀತಿಯಾಗಿ ಕರ್ತವ್ಯವನ್ನು ಹನುಮಂತ ನಿಭಾಯಿಸ್ತಾನೋ ಅದೇ ರೀತಿಯಾಗಿ ನಾವು ಕೂಡ ಕರ್ತವ್ಯವನ್ನು ನಿಭಾಯಿಸಬೇಕು. ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ಕಂಡುಕೊಳ್ಬೇಕು ಅನ್ನುವಂಥ ಈ ಮಾತಿನೊಂದಿಗೆ ಇವತ್ತಿನ ರಾಮಚರಿತ ಮಾನಸದ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಇನ್ನು ನಮ್ಮನ್ನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಭಕ್ತಿಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿ ಬರಲಿದೆ.
1: ರುಚಿ ಅಭಿರುಚಿಗಳು ಮನುಷ್ಯನ ಎರಡು ಮನೋವೃತ್ತಿಗಳು. ರುಚಿ ನಾಲಿಗೆಗೆ ಸಂಬಂಧಿಸಿದ್ದರೆ ಅಭಿರುಚಿ ಮನಸ್ಸಿಗೆ ಸಂಬಂಧಿಸಿದ್ದು. ಬಗೆ ಬಗೆಯ ರುಚಿಕರವಾದ ಆಹಾರಗಳನ್ನು ನಾಲಿಗೆಯನ್ನು ತಳಿಸಲು ನಾವೆಲ್ಲ ಬಯಸುತ್ತೇವೆ. ಇದು ಸಹಜ ಹಾಗೂ ಅನಿವಾರ್ಯ. ಇಲ್ಲಿ ಸ್ವಾದ ದೈಹಿಕ ಆರೋಗ್ಯ ಪ್ರಧಾನ. ಹಾಗೆಯೇ ಬುದ್ಧಿಗೆ ಮನಸ್ಸಿಗೆ ಆಹಾರ ಒದಗಿಸುವುದು ಅಭಿರುಚಿ. ಅಭಿರುಚಿ ಮನುಷ್ಯನ ವ್ಯಕ್ತಿತ್ವದ ದ್ಯೋತಕ. ಇದು ನಮ್ಮ ಬೆಳವಣಿಗೆಗೆ ಸಮಾಜದ ಒಳಿತಿಗೆ ಪೂರಕವಾಗಿದ್ದರೆ ಅದು ಸದಭಿರುಚಿ ಎನಿಸಿಕೊಳ್ಳುತ್ತದೆ. ಸದಭಿರುಚಿ ಹವ್ಯಾಸವಾಗಿ ಬೆಳೆದರೆ ಅದು ಬೀರುವ ಪರಿಣಾಮ ಸಕಾರಾತ್ಮಕವಾಗಿರುತ್ತದೆ. ಓದುವುದು, ಬರೆಯುವುದು, ಸಂಗೀತ ಕೇಳುವುದು, ಹಾಡುವುದು, ಪರಿಸರ ಕಾಳಜಿ, ಸಮಾಜ ಸೇವೆ ಇತ್ಯಾದಿಗಳೆಲ್ಲ ಸದಭಿರುಚಿಯ ದ್ಯೋತಕಗಳು. ಈ ಸದಭಿರುಚಿಯ ಪರಿಧಿಯಲ್ಲಿ ಪುಸ್ತಕದ ಓದು ಅಥವಾ ವಾಚನಾಭಿರುಚಿಯು ಪ್ರಮುಖವಾಗಿದೆ. ನಮ್ಮ ಕಲಿಕೆಯ ವಿಧಾನಗಳಲ್ಲಿ ಪುಸ್ತಕಗಳ ಪಾತ್ರ ಪ್ರಮುಖವಾದುದು. ಇವು ಓದುವ ಸಂಸ್ಕೃತಿಗೆ ಪ್ರೇರಕ. ಜ್ಞಾನಾರ್ಜನೆಗೆ ಅಕ್ಷರ ಸಂಸ್ಕೃತಿಯ ಕೊಡುಗೆ ಪುಸ್ತಕಗಳು. ಓದುವ ಹವ್ಯಾಸ ಬದುಕಿಗೆ ಜೀವಂತಿಕೆಯನ್ನು ತಂದುಕೊಡುತ್ತದೆ. ಪುಸ್ತಕಗಳೆಂದರೆ ಕೇವಲ ಅಕ್ಷರ ತುಂಬಿದ ಹಾಳೆಗಳ ಕಟ್ಟಲ್ಲ. ಅವು ಬಹು ಸಂಸ್ಕೃತಿಗಳ ಕೋಶ. ಅವು ಜನಸಮುದಾಯದ ಅನುಭವಗಳ ದಾಖಲೆ. ಅದು ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನವಾಹಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲಿ ಹಿಂದಿನಿಂದಲೂ ಮೌಖಿಕ ಸಂಪ್ರದಾಯ, ಓದುಗ ಸಂಪ್ರದಾಯ ಎರಡು ಪ್ರಮುಖ ದಾರಿಗಳಾಗಿವೆ. ಪುಸ್ತಕಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಿಗೆ ಪ್ರೀತಿಯಿಂದಲೇ ಬೆಳೆಸಬೇಕಾಗಿದೆ. ಪುಸ್ತಕಗಳು ಅತ್ಯುತ್ತಮ ಸ್ನೇಹಿತರಂತೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಮಕ್ಕಳಲ್ಲಿ ಈ ಸದಭಿರುಚಿಯನ್ನು ಬೆಳೆಸಬೇಕು. ಇದಕ್ಕೆ ಅಗತ್ಯವಾಗಿ ಮಾಡಬೇಕಾದದ್ದು ಎಲ್ಲರಿಗೂ ಗ್ರಂಥ ಭಂಡಾರಗಳನ್ನು, ಗ್ರಂಥಾಲಯಗಳನ್ನು ಪರಿಚಯಿಸುವುದು. ಈಗ ಮನೆ ಮನೆಗೆ ಗ್ರಂಥಾಲಯ, ಸಂಚಾರಿ ಗ್ರಂಥಾಲಯಗಳ ಪರಿಕಲ್ಪನೆ ಜಾರಿಯಲ್ಲಿರುವುದು ಆಶಾದಾಯಕ ಬೆಳವಣಿಗೆ. ಇದರ ಜೊತೆಗೆ ಪ್ರತಿ ಮನೆಯಲ್ಲೂ ಕಡ್ಡಾಯವಾಗಿ ಅತ್ಯುತ್ತಮ ಪುಸ್ತಕಗಳ ಭಂಡಾರವನ್ನು ಸ್ಥಾಪಿಸಲು ಎಲ್ಲರೂ ಮನಸ್ಸು ಮಾಡಬೇಕು. ಹಣದಿಂದ ಭೌತಿಕ ಸಂಪತ್ತು ಹೆಚ್ಚಾಗುತ್ತದೆ. ಐಷಾರಾಮಿ ವಸ್ತುಗಳನ್ನು ಕೊಂಡಾಗ ನಾವೇ ಶ್ರೀಮಂತರು, ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬ ಅಹಂಭಾವ ಬರುತ್ತದೆ. ಆದರೆ ಒಂದು ಪುಸ್ತಕವನ್ನು ಕೊಂಡು ಓದಿದಾಗ ನಾವು ಇನ್ನೂ ಏರಬೇಕಾದ ಎತ್ತರದ ಅರಿವಾಗಿ, ಮರಕ್ಕಿಂತ ಮರ ದೊಡ್ಡದು, ನಮ್ಮನ್ನು ಮೀರಿಸುವ ವ್ಯಕ್ತಿಗಳಿದ್ದಾರೆ, ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ ಎಂಬ ಭಾವ ಮೂಡುತ್ತದೆ. ಪುಸ್ತಕಗಳು ಮನೋಲ್ಲಾಸದ ಜೊತೆಗೆ ಮನೋವಿಕಾಸ, ಪ್ರಾಪಂಚಿಕ ಅರಿವು, ಮಹನೀಯರ ಜ್ಞಾನಿಗಳ ವಿಚಾರಗಳು ತಿಳಿದು ನಮ್ಮ ಬದುಕು ಮೌಲ್ಯಯುತವಾಗುತ್ತದೆ. ದೇಶ ಸುತ್ತು ಕೋಶ ಓದು ಎಂಬಂತೆ ನಾವು ಅತ್ಯುತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿ ಓದುವ ಸದಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಬೆಳೆಸಬೇಕು. ಇದು ದೀಪದಿಂದ ದೀಪ ಹಚ್ಚುವ ಕೆಲಸ. ಮಕ್ಕಳಿಗೆ

0: ಉಡುಗೊರೆಯಾಗಿ ಪುಸ್ತಕ ನೀಡಿದರೆ ಉತ್ತಮ ಮೌಲ್ಯಗಳನ್ನು ಬಿತ್ತಿದಂತೆ. ಪುಸ್ತಕ ಸಂಗ್ರಹಣೆ ಎಂದರೆ ಜ್ಞಾನ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಶೇಖರಿಸಿದಂತೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಅತ್ಯಮೂಲ್ಯ ಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ಮಹತ್ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ. ಅತ್ಯುತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡುವ ಹೊಣೆ ನಮ್ಮದು. ಇದನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಗುರುತರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆಯಾಗಬೇಕು. ಮನಸ್ಸಿಗೆ ಬೇಸರವಾದಾಗ ಒಂದು ಪುಸ್ತಕದ ಓದು ಸಾಂತ್ವನ ನೀಡುತ್ತದೆ, ಆತ್ಮವಿಶ್ವಾಸ ತುಂಬುತ್ತದೆ. ಪುಸ್ತಕಂ ಹಸ್ತಭೂಷಣಂ ಎಂಬ ಮಾತಿದೆ. ಇದು ನಿಜಕ್ಕೂ ಅತ್ಯಮೂಲ್ಯವಾದ ಮಾತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಪುಸ್ತಕ ಸಂಸ್ಕೃತಿ ವಾಚನಾಭಿರುಚಿಯನ್ನು ಬೆಳೆಸಿದರೆ ಅವರ ಮನಸ್ಸನ್ನು ವಿವೇಕದ ಮಾರ್ಗದತ್ತ ನಡೆಸಲು ಸಾಧ್ಯವಾಗುತ್ತದೆ. ಪುಸ್ತಕ ಸಂಸ್ಕೃತಿ ಆಧುನಿಕ ತಂತ್ರಜ್ಞಾನದ ಜಾಗೃತಿ, ಬುದ್ಧಿ ಭಾವಗಳ ಸಮ್ಮಿಲನದಂತೆ. ಕೇವಲ ತಂತ್ರಜ್ಞಾನವನ್ನಷ್ಟೇ ಅವಲಂಬಿಸಿದರೆ ನಮ್ಮ ಆಲೋಚನಾ ಶಕ್ತಿಗೆ ಕಡಿವಾಣ ಹಾಕಿದಂತೆ. ನಾವು ಯಂತ್ರ ಮಾನವರಾಗುವ ಅಪಾಯವನ್ನು ತಡೆಯಲು ಪುಸ್ತಕ ಸಂಸ್ಕೃತಿ, ಜ್ಞಾನ ಸಂಸ್ಕೃತಿ, ಮಾನವೀಯ ಸಂಸ್ಕೃತಿ ಬೆಳೆಯಬೇಕು. ಮಾನವ ಶಕ್ತಿಯ ಮೇಲೆ ವಿಶ್ವಾಸ ಮೂಡಬೇಕು. ಸದಭಿರುಚಿಯ ಸಾರ್ಥಕ ಬದುಕು ನಮ್ಮದಾಗಬೇಕಲ್ಲವೇ?
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ, ನ್ಯೂ ಟ್ಯೂನ್ ಮಾಡಿದಿರಿ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಮುಂಜಾನೆ ಎದುರುಗೋದಿ ಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ. ಇದೀಗ ಒಂದು ದೇಶಭಕ್ತಿ ಗೀತೆಯೊಂದನ್ನು ಕೇಳಿ ಬರೋಣ. ರಚನೆ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರದು, ಸಮೂಹ ಗಾನದಲ್ಲಿ

ಇದುವರೆಗೂ ಸಿದ್ದಲಿಂಗ ಪಟ್ಟಣ ಶೆಟ್ಟಿ ಅವರ ರಚನೆಯ ದೇಶಭಕ್ತಿ ಗೀತೆಯೊಂದನ್ನು ಸಮೂಹ ಗಾನದಲ್ಲಿ ಕೇಳಿಬಂದ್ರೆ. ಕೆಳಗರೆ ಈ ಬೆಳಗ್ಗೆ 8:30 ಆಕಾಶವಾಣಿಗೆ 90 ವಸಂತಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಮೂಡಿಬರಲಿದೆ. ತಪ್ಪದೆ ಕೇಳಿ 8:30 ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮವನ್ನು.

0: ಆಕಾಶವಾಣಿ ಚಿತ್ರದುರ್ಗ. ನೀವು ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಇದೀಗ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯಶಾಸ್ತ್ರ ವಿಭಾಗದ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕ್ಕಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ರೈತ ಬಾಂಧವರಿಗೆ ಮಾತನಾಡುವ ವಿಷಯ ಏನೆಂದರೆ, ಅಡಿಕೆ ಗಿಡದ ಜೊತೆ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯ ಆಧಾರಿತ ಮರಗಳು ಯಾವ್ಯಾವ ಬೆಳೆಯಬಹುದಂತೆ ಹೇಳಿಕೊಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ರೈತರು ಅಡಿಕೆ ಮರವನ್ನಷ್ಟೇ ಬೆಳೀತಾ ಇದ್ದಾರೆ. ಅದರಿಂದ ಏನಾಗುತ್ತಂದ್ರೆ, ಕೆಲವೊಂದು ಸಾರಿ ಮಳೆ ಬರದೇ ಇದ್ದಾಗೆ ನೀರಿನ ಸಮಸ್ಯೆ ಆಗ್ತದೆ, ಅದರಿಂದ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆಗುತ್ತದೆ, ಅದರಿಂದ ಸಾಕಷ್ಟು ನಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಇದರಿಂದ ರೈತರು ಹೆಚ್ಚು ಹೆಚ್ಚು ವೈವಿಧ್ಯತೆಯ ಗಿಡಗಳು ಮರಗಳನ್ನು ಬೆಳೆಯುವುದರಿಂದ ಆದಾಯವನ್ನು ಅವರು ಪಡೆದುಕೊಳ್ಳಬಹುದು. ಯಾವ್ಯಾವ ಅರಣ್ಯ ಆಧಾರಿತ ಹಾಗೂ ತೋಟಗಾರಿಕೆ ಮರಗಳನ್ನು ರೈತರು ಬೆಳೆಯಬಹುದು ಅಂತಂದ್ರೆ, ಅವಕ್ಯಾಡು ಇದು ಕೂಡ ಒಂದು ಒಳ್ಳೆಯ ಬೆಳೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರೈತರು ಮನೆಯ ಸುತ್ತಮುತ್ತಲು ಹಾಗೂ ತೋಟಗಳಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದ ರೇಟ್ ಕೂಡ ದೊರಕ್ತಾ ಇದೆ. ಆದ್ದರಿಂದ ರೈತರು ಅವಕ್ಯಾಡೋವನ್ನು ಆಯ್ಕೋಬಹುದು. ಇದು ಒಂದು ಒಳ್ಳೆಯ ಪ್ರೋಟೀನ್ ಹೆಚ್ಚು ಅಂಶ ಇರತಕ್ಕಂತಹ ಒಂದು ಹಣ್ಣು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅತಿ ಹೆಚ್ಚು ಈಗ ಬೇಡಿಕೆಯಲ್ಲಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳಂತ ಜಾಜಿಕಾಯಿ ಹಾಗೂ ದಾಲ್ಚಿನ್ನಿ, ಆಲ್ ಸ್ಪೈಸ್, ತೆಂಗು, ಕೊಕೊವಾ ಕೂಡ ಒಂದು ಒಳ್ಳೆಯ ಬೆಳೆ. 200-300 ರೂಪಾಯಿ ಪ್ರತಿ ಕೆಜಿಗೆ ಕೊಕೊವಾ ಆಗಿದೆ. ಇದರಿಂದ ರೈತರು ಇದು ಒಂದು ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ಇಲಾಖೆಗಳಲ್ಲಿ ಸಿಗ್ತದೆ ಹಾಗೂ ತೋಟಗಾರಿಕಾ ನರ್ಸರಿಗಳಲ್ಲೂ ಕೂಡ ಗಿಡಗಳು ಸಿಗ್ತದೆ. ಅದನ್ನು ರೈತರು ಬೆಳೆಸಿ ಅದರಿಂದ ಆದಾಯವನ್ನು ಹೆಚ್ಚಿಸ್ಕೋಬಹುದು. ಅದೇ ರೀತಿಯಾಗಿ ಹಣ್ಣಿನ ಮರಗಳಂತ ಕೊಕುಮ್ ಅಂತ ಹೇಳ್ತೀವಿ, ಉಪ್ಪಾಗೆ, ಮುರುಗುಲು, ಇದು ಕೂಡ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳೋದು. ಘಟ್ಟದ ಮೇಲ್ಗಡೆ ಅಥವಾ ಘಟ್ಟದ ಕೆಳಗಡೆ ಸಿರಿಸಿ ಸಿದ್ದಾಪುರಗಳಲ್ಲಿ ರೈತರು ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಕೋಕುಂ. ಅದು ಕೂಡ ಒಂದು ಒಳ್ಳೆಯ ಹಣ್ಣಿನ ಮರವಾಗಿರುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತದೆ. ಆದ್ದರಿಂದ ರೈತರು ಇದನ್ನು ಒಂದು ಒಳ್ಳೆಯ ಆಯ್ಕೆಯಾಗಿ ಮಾಡ್ಕೋಬೋದು. ಅದೇ ರೀತಿಯಾಗಿ ರೈತರು ತೋಟದ ಸುತ್ತಮುತ್ತ ಬೆಳೀಬೇಕಾದಂತಹ ಮರಗಳು ಕೂಡ ಇದ್ದಾವೆ. ಆದರೆ ಉದಾಹರಣೆಗೆ ಹೇಳೋದಾದರೆ ಸಾಗ್ವಾನಿ ಒಂದು ಉತ್ತಮವಾದ ಆಯ್ಕೆ. ಯಾಕಂದರೆ ಈ ಭಾಗದಲ್ಲಿ ಸಾಗ್ವಾನಿ ಚೆನ್ನಾಗಿ ಬರ್ತದೆ ಹಾಗೂ ಸಾಗ್ವಾನಿ ಮರಗಳು ಕೂಡ ಅರಣ್ಯ ಇಲಾಖೆಯಲ್ಲಿ ದೊರಕ್ತದೆ. ಅದು 1 square feet 3-3.5 ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿ ದೊರಕ್ತದೆ ಹಾಗೂ 25-30 ವರ್ಷದಲ್ಲಿ ಅದನ್ನು ಕಟಾವು ಮಾಡಬಹುದು ಹಾಗೂ ಇದಕ್ಕೆ ಅಂಥದ್ದೇನು ಮ್ಯಾನೇಜ್ಮೆಂಟ್ ಕೂಡ ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ. ಆದ್ದರಿಂದ 3-3.5 meter ಅಂತರದಲ್ಲಿ ಬಾರ್ಡರ್ದಲ್ಲಿ ರೈತರು ಆಯ್ಕೋಬಹುದು. ಅದೇ ರೀತಿಯಾಗಿ ಕ್ಯಾಜೂರಿನ ಜುಂಜುನಿಯಾನ ಗಾಳಿಮರ ಅಂತ ಹೇಳ್ತೀವಿ, ಅದು ಕೂಡ ಒಂದು ಉತ್ತಮವಾದ ಆಯ್ಕೆ ಇರುತ್ತದೆ. ಇದು ಕೂಡ 2-3 ವರ್ಷಗಳಲ್ಲಿ ಕೂಡ ರೈತರು ಕಟಾವು ಮಾಡ್ಕೋಬಹುದು. ಕಟಾವು ಮಾಡ್ಕೊಂಡ ನಂತರ ಮತ್ತೆ ಚಿಗಿತದೆ ಅದು, ಇದರಿಂದ ಮತ್ತೊಂದು ಸಾರಿ ರೈತರು ಹಚ್ಚುವ ಅಗತ್ಯತೆ ಇರೋದಿಲ್ಲ. 2 or 3 crops ಹೀಗೆ ನಾವು ಕಟಾವು ಮಾಡಿ ತೆಗೆದುಕೊಳ್ಳಬಹುದು. ಆದ್ದರಿಂದ ಇದು ಮ್ಯಾನೇಜ್ಮೆಂಟ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಳೆ ಇದೆ, ಲೋಕಲ್ ಮಾರುಕಟ್ಟೆಯಲ್ಲಿ ಕೂಡ ಇದನ್ನು ಮಾರಬಹುದು ನಾವು. ಅದೇ ರೀತಿಯಾಗಿ ರೈತರಲ್ಲಿ ಜಾನುವಾರುಗಳು ಇದ್ದರೆ ಅರಣ್ಯ ಆಧಾರಿತ ಮರಗಳಿಂದ ಹುಲ್ಲುಗಳು

0: ಸಿಗ್ತದೆ, ಮೇವು ಕೂಡ ಸಿಗ್ತದೆ. ಅಂತಹ ಮರಗಳನ್ನು ಕೂಡ ನಾವು ರೈತರು ಆಯ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸುಬಾಬುಲ್ ಇದು ಒಂದು ಒಳ್ಳೆ ಆಯ್ಕೆ ಆಗಿರುತ್ತದೆ. ಗ್ಲೇರಿಸೀಡಿಯಾ ಕೂಡ ರೈತರು ಆಯ್ಕೋಬಹುದು. ಇದರಿಂದ ಮೇವು ಸಿಗ್ತದೆ, ಪ್ಲಸ್ ಮಣ್ಣಿನಲ್ಲಿ ಸೇರಿಸಿದರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಹಲಸು, ಮಾವು, ಸೀಬೆ, ಕರಿಬೇವು, ದಾಲ್ಚಿನ್ನಿ, ಹೀಗೆ ಇತರೆ ಮರಗಳನ್ನು ಕೂಡ ರೈತರು ಅಂತರ ಬೆಳೆಯಾಗಿ ಇದನ್ನು ಬೆಳಿಬಹುದು. ಅದರಿಂದ ಹೆಚ್ಚು ರೀತಿಯ ಸೌಲಭ್ಯಗಳನ್ನು ರೈತರಿಗೆ ಸಿಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸುವ ದೂರವಾಣಿ ಮುಖಾಂತರ, ದೂರವಾಣಿ ಸಂಖ್ಯೆ 9882254147ಕ್ಕೆ ರೈತರು ಸಂಪರ್ಕಿಸಬಹುದು. ರೈತ ಬಾಂಧವರಿಗೆಲ್ಲರಿಗೂ ಧನ್ಯವಾದ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಮತ್ತೆ ರೈತರಿಗೆ ಸಲಹೆಯನ್ನು ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಹಾಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ತಾಲೂಕು ಕೋಲುಕುಂಟೆ ಗ್ರಾಮದ ರೈತ ಮಹಿಳೆ ಎಲಿಜಬೆತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಕೆಳಗಿರಿ ಈ ಬೆಳಗ್ಗೆ 9:30 ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಮೂಡಿಬರಲಿದೆ. ತಪ್ಪದೆ ಕೇಳಿ 9:30 ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಗಲಿದೆ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಒಂದು ಭಾವಗೀತೆಯೊಂದನ್ನು ಕೇಳಿ ಬರೋಣ. ಆರ್.ಸಿ. ಬೂಸನೂರ ಮಠ ಅವರ ರಚನೆಯ ಈ ಭಾವಗೀತೆಯನ್ನು ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಇದೀಗ ಕಲ್ಪನಾ ಛಾಯೆಯಲ್ಲಿ

0: ಇದುವರೆಗೆ ಒಂದು ಭಾವಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು. ಇಸುವೋ ಅಥವಾ ಎಕ್ಸಿಮಾ, ಈ ಕುರಿತು ಡಾಕ್ಟರ್ ಮೈತ್ರೇಯ ಅವರು ಮಾಹಿತಿ ನೀಡಲಿದ್ದಾರೆ.
1: ಚರ್ಮ ರೋಗಗಳು ಅನೇಕ ಬಗೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆಧುನಿಕ ಜೀವನ ಶೈಲಿಯು ಹಾಗೂ ಪೋಷಕಾಂಶಗಳೇ ಇಲ್ಲದಿರುವಂತಹ ಕೇವಲ ನಾಲಿಗೆ ರುಚಿಗಾಗಿ ಸೇವಿಸುವಂತಹ ಆಹಾರಗಳು ಅನೇಕ ವಿಧ ಚರ್ಮ ರೋಗಗಳಿಗೆ ಎಡೆ ಮಾಡಿಕೊಡುತ್ತವೆ. ಅವುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಚರ್ಮ ರೋಗವೆಂದರೆ ಇಸುಬು. ಇದನ್ನೇ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಎಂದೂ ಕರೆಯುತ್ತಾರೆ. ಇದು ಚರ್ಮದ ಬಣ್ಣವನ್ನು ಕಪ್ಪುಗೊಳಿಸಿ ಅದರ ಸುಂದರ ರೂಪವನ್ನು ನಾಶ ಮಾಡುತ್ತದೆ. ಇಸುಬು ರೋಗ ಉಂಟಾಗಲು ಮುಖ್ಯವಾಗಿ ಎರಡು ಕಾರಣಗಳಿವೆ. ಒಂದು ಅಲರ್ಜಿಯಿಂದ ಆಗುವಂತಹದ್ದು, ಮತ್ತೊಂದು ಕೆಲವು ಆಹಾರ ಪದಾರ್ಥಗಳ ಸೇವನೆಯಿಂದ ಆಗುವಂಥದ್ದು. ಇದರಿಂದ ಶರೀರದ ರಕ್ತಧಾತುವಿನಲ್ಲಿ ವ್ಯತ್ಯಾಸವು ಉಂಟಾಗಿ ಇಸುಬು ರೋಗವು ಬರುತ್ತದೆ. ಈ ಅಲರ್ಜಿಯು ಕೂಡ ಎರಡು ಬಗೆಗಳಲ್ಲಿ ಉಂಟಾಗುತ್ತದೆ, ಒಂದು ಬಾಹ್ಯ ಕಾರಣ, ಮತ್ತೊಂದು ಆಭ್ಯಂತರ ಕಾರಣ. ಬಾಹ್ಯ ಕಾರಣ ಅಂದರೆ ವಾತಾವರಣದಲ್ಲಿರುವಂತಹ ಕೆಲವು ಅಂಶಗಳು ಚರ್ಮದ ಒಳಗೆ ಸೇರಿ ಚರ್ಮಕ್ಕೆ ಹಾನಿಯನ್ನುಂಟು ಮಾಡುತ್ತವೆ. ಉದಾಹರಣೆಗೆ, ಕಲುಷಿತ ವಾತಾವರಣದಲ್ಲಿ ಕಂಡುಬರುವಂತಹ ಧೂಳಿನಾಂಶವು, ಪಾರ್ಥೇನಿಯಂ ಗಿಡದ ಬೀಜದ ಸಣ್ಣ ಸಣ್ಣ ಕಣಗಳು, ಕೆಲವು ರಾಸಾಯನಿಕಗಳನ್ನು ಬಳಸಿ ತಯಾರಿಸಿದಂತಹ ಬಟ್ಟೆಗಳು, ಬಣ್ಣಗಳು, ಚಪ್ಪಲಿಗಳು, ದೇಹಕ್ಕೆ ಹಚ್ಚಿಕೊಳ್ಳುವಂತಹ ಅನೇಕ ಸೌಂದರ್ಯ ಪ್ರಸಾದಕಗಳು, ತಲೆಗೆ ಹಚ್ಚುವ ಬಣ್ಣಗಳು, ಸುಗಂಧ ದ್ರವ್ಯಗಳು ಇತ್ಯಾದಿ ವಸ್ತುಗಳು ಸದಾ ಚರ್ಮಕ್ಕೆ ಸಂಪರ್ಕ ಹೊಂದಿದಾಗ ಈ ಸಾಮಗ್ರಿಗಳಲ್ಲಿಯ ಕೆಲವು ಅಂಶಗಳು ಚರ್ಮಕ್ಕೆ ಹಿತಕರವಾಗಿಲ್ಲದಿದ್ದರೆ ಕೂಡಲೇ ತುರಿಕೆಯನ್ನು ಉಂಟು ಮಾಡಿ ಇಸುಬು ಉತ್ಪತ್ತಿಯಾಗಲು ಆಸ್ಪದ ಕೊಡುತ್ತದೆ. ಆಭ್ಯಂತರ ಕಾರಣಗಳು ಎಂದರೆ, ಕೆಲವು ತಿಂಡಿ ತಿನಿಸುಗಳನ್ನು ನಾವು ಸೇವಿಸಿದಾಗ ಯಾವುದಾದರೂ ಕಾರಣದಿಂದ ಅದು ದೇಹಕ್ಕೆ ಹಿತಕರವಾಗಿಲ್ಲದಿದ್ದರೆ ಕೂಡಲೇ ಚರ್ಮದಲ್ಲಿ ತುರಿಕೆಯು ಕಾಣಿಸಿಕೊಳ್ಳುತ್ತದೆ. ನಂತರದಲ್ಲಿ ಗುಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಇಸುಬಿನ ಲಕ್ಷಣವು ಎರಡು ರೀತಿಯಲ್ಲಿ ಕಂಡುಬರುತ್ತದೆ. ಒಂದು ನೀರಾಡುವಂತಹ ಇಸುಬು, ಮತ್ತೊಂದು ಒಣಗಿದ ರೂಪದಲ್ಲಿ ಇರುವಂತಹದ್ದು. ಎರಡರಲ್ಲಿಯೂ ಕೂಡ ತುರಿಕೆಯು ತೀವ್ರ ರೂಪದಲ್ಲಿ ಇರುತ್ತದೆ. ಜನರು ಸದಾ ತುರಿಸಿಕೊಂಡೇನೆ ಈ ರೋಗವನ್ನು ಹೆಚ್ಚು ಮಾಡಿಕೊಳ್ಳುತ್ತಾರೆ. ಉಗುರುಗಳಿಂದ ಕೆರೆದಲ್ಲಿ ಚರ್ಮವು ಕಪ್ಪಗಾಗುತ್ತದೆ. ಹಾಗೆಯೇ ಸಣ್ಣ ಸಣ್ಣ ಗುಳ್ಳೆಗಳು ಉತ್ಪತ್ತಿಯಾಗಿ ಚರ್ಮದ ಮೇಲೆ ಅಗಲವಾಗಿ ಹರಡುತ್ತಾ ಹೋಗುತ್ತದೆ. ಚರ್ಮ ರೋಗಗಳು ಯಾವುದೇ ಆದರೂ ಕೂಡ ಬಹಳ ಬೇಗ ಉತ್ಪತ್ತಿಯಾಗುತ್ತದೆ. ಆದರೆ ಅದು ಗುಣಮುಖವಾಗಬೇಕೆಂದರೆ ಅಧಿಕ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇದನ್ನು ವಾಸಿ ಮಾಡಿಕೊಳ್ಳಲು ವೈದ್ಯರನ್ನು ಕಂಡು ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಲೇಬೇಕು. ಚಿಕಿತ್ಸೆಯ ಮೊದಲ ಹಂತವೆಂದರೆ ಕೆರೆಯದಿರುವುದು. ತೊಂದರೆಗೀಡಾದ ಚರ್ಮದ ಭಾಗವನ್ನು ಪದೇ ಪದೇ ಕೆರೆದುಕೊಳ್ಳಬಾರದು. ತುರಿಕೆ ಉಂಟಾದಲ್ಲಿ ಆ ಜಾಗಕ್ಕೆ ತಣ್ಣಗಿನ ನೀರನ್ನು ಸುರಿಯಬೇಕು ಅಥವಾ ನಲ್ಲಿಯ ಕೆಳಗೆ ಇಟ್ಟು ನೀರನ್ನು ಬಿಡಬೇಕು. ಇಲ್ಲವಾದರೆ ತಣ್ಣೀರಿನಲ್ಲಿ ಅದ್ದಿದ ಬಟ್ಟೆಯನ್ನು ಇರಿಸಬೇಕು. ಹಾಗೆಯೇ ತಮ್ಮ ಆಹಾರದಲ್ಲಿ ಹಾಗೂ ತಮ್ಮ ಜೀವನ ಶೈಲಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ತಂದುಕೊಂಡಲ್ಲಿ ಬಹಳ ಒಳ್ಳೆಯದಾಗುತ್ತದೆ. ಚರ್ಮದ ತೊಂದರೆ ಇರುವವರು ಆಹಾರದಲ್ಲಿ ಅತಿ ಹೆಚ್ಚು ಉಪ್ಪು, ಹುಳಿ, ಖಾರಗಳನ್ನು ಬಳಸಬಾರದು. ಹುಣಸೆ ಹುಳಿಯನ್ನು ಸ್ವಲ್ಪ ದಿನಗಳವರೆಗೆ ಉಪಯೋಗಿಸಲೇಬಾರದು. ಎಣ್ಣೆಯಲ್ಲಿ ಕರಿದಂತಹ ತಿಂಡಿಗಳನ್ನು, ಅಧಿಕ ತುಪ್ಪ ಬೆಣ್ಣೆ ಬಳಸಿ ತಯಾರಿಸಿದಂತಹ ಸಿಹಿ ತಿಂಡಿಗಳನ್ನು, ಕೆನೆ ಮೊಸರು, ಕೆನೆ ಮಿಶ್ರಿತ ಗಟ್ಟಿ ಹಾಲು, ಹುಳಿ ಮಜ್ಜಿಗೆಗಳನ್ನು ಬಳಸಬಾರದು. ಹಾಲಿನಿಂದ ತಯಾರಿಸಿದಂತಹ ಖೋವಾ, ಪೇಡ ಆದಿ ತಿಂಡಿಗಳನ್ನು ಹಾಗೂ ಬೇಕರಿ ತಿಂಡಿಗಳನ್ನು ಮತ್ತು ಮಕ್ಕಳಿಗೆ

0: ಇಷ್ಟವಾಗುವಂತಹ ಚೀಸ್ ಪಿಜ್ಜಾಗಳನ್ನು ಉಪಯೋಗಿಸದೇ ಇರುವುದು ಉತ್ತಮ. ಪಾಮ್ ಎಣ್ಣೆಯನ್ನು ಕೂಡ ಉಪಯೋಗಿಸಬಾರದು. ತರಕಾರಿಗಳಲ್ಲಿ ಬದನೆಕಾಯಿ, ಗೋರಿಕಾಯಿ, ಹಸಿಮೆಣಸಿನಕಾಯಿ, ತೊಂಡೆಕಾಯಿಗಳನ್ನು ಬಳಸುವುದು ಕಡಿಮೆ ಮಾಡಬೇಕು. ಹಣ್ಣುಗಳಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಕಡಲೆಕಾಯಿ ಬೀಜ, ಉದ್ದಿನಕಾಳು, ಬಟಾಣಿಯ ಬಳಕೆಯನ್ನು ಸಹ ಕಡಿಮೆ ಮಾಡಬೇಕು. ಈ ಎಲ್ಲ ಆಹಾರ ಪದಾರ್ಥಗಳು ತುರಿಕೆಯನ್ನು ಹೆಚ್ಚು ಮಾಡಿಸುತ್ತದೆ. ಆದ್ದರಿಂದ ಇವುಗಳನ್ನು ಚರ್ಮವು ಚೆನ್ನಾಗಿ ಆಗುವವರೆಗೂ ಬಳಸದೇ ಇರುವುದು ಅತ್ಯುತ್ತಮವಾಗಿರುತ್ತದೆ. ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಹುಳಿ ಇಲ್ಲದಂತಹ ನೀರಿನ ಅಂಶವು ಹೆಚ್ಚಾಗಿರುವಂತಹ ಹಣ್ಣುಗಳನ್ನು ಹೇರಳವಾಗಿ ಸೇವಿಸಬೇಕು. ಬೇವಿನ ಸೊಪ್ಪು, ಹಾಗಲಕಾಯಿಗಳನ್ನು ಒಮ್ಮೊಮ್ಮೆ ಊಟದಲ್ಲಿ ಬಳಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸಿದಂತಹ ದ್ರಾಕ್ಷಿ, ಸೇಬು, ಎಲೆಕೋಸು, ಹೂಕೋಸುಗಳಂತಹ ಆಹಾರಗಳನ್ನು ಸೇವಿಸಿದಾಗಲೂ ಕೆಲವೊಮ್ಮೆ ತುರುಕೆ ಉಂಟಾಗುತ್ತದೆ. ಆದ್ದರಿಂದ ತಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಿತಕರವಾದ ಆಹಾರಗಳ ಸೇವನೆಯ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಪಡೆದುಕೊಂಡು ಅವುಗಳನ್ನು ಉತ್ತಮ ರೀತಿಯಲ್ಲಿ ಸೇವಿಸಿದರೆ ಅತ್ಯಂತ ಲಾಭವಾಗುತ್ತದೆ. ಮಾನಸಿಕ ಒತ್ತಡಗಳು ಕೆಲವೊಮ್ಮೆ ತುರಿಕೆಯನ್ನು ಹೆಚ್ಚು ಮಾಡುತ್ತದೆ. ಈ ಒತ್ತಡಗಳಿಗೆ ಒಳಗಾಗದಂತೆ ಮಾನಸಿಕ ನೆಮ್ಮದಿಯನ್ನು ಪರಿಪಾಲಿಸಿಕೊಂಡು ಹೋಗುವಂತಹ ವಿಧಾನಗಳನ್ನು ಅರಿಯಬೇಕು. ರಾತ್ರಿ ನಿದ್ರೆಗೆಡಬಾರದು. ಇವುಗಳಿಂದ ಶರೀರದ ಪ್ರತಿಯೊಂದು ಕಾರ್ಯವು ಸಮತೋಲನವಾಗಿದ್ದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ, ಅಥವಾ ಇರುವ ತೊಂದರೆಗಳು ಬೇಗ ಕಡಿಮೆಯಾಗಲು ಸಹಾಯವಾಗುತ್ತದೆ. ಜಾಹೀರಾತುಗಳಿಗೆ
1: ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ಎಕ್ಸಿಮಾ ಅಥವಾ ಇಸುಬು ಕಾಯಿಲೆಗೆ ಸಂಬಂಧಿಸಿದಂತೆ ಡಾಕ್ಟರ್ ಮೈತ್ರೇಯ ಅವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಮತ್ತೆ ಆರೋಗ್ಯ ಬಿಂದು ಕಾರ್ಯಕ್ರಮವನ್ನು 1:20 ಕೇಳಬಹುದು. ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗ್ತಾ ಇದೆ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. अथ वार्ताः. प्रधानमन्त्री नरेन्द्र मोदी गुजरात राज्यस्य सूरत नगरे 18,000 crore मूल्यानां मार्ग विद्युतः अथ च औद्योगिक विकास परियोजनानां शुभारम्भं विहितवान्. सः आदौ हजीरा क्षेत्रं गत्वा औद्योगिकाधारभूत संरचना कार्याणां समीक्षां विहितवान्, सहैव जनसभामपि सम्बोधितवान्. अनन्तरं प्रधानमंत्री दमन नगरं समागच्छत्, यत्र प्रायः 2,970 crore परिमितानां विविध विकास परियोजनानां उद्घाटनं शिलान्यासं च विहितवान्. अवधेयास्पदं वर्तते यत् एताभिः परियोजनाभिः क्षेत्रस्य विकासः, आजीविका निर्माणानि तथा जनसुविधानां वृद्धयः च भविष्यन्ति. सीबीएसई इति केन्द्रीय माध्यमिक शिक्षा परिषदा अंक सत्यापनार्थं सहैव पुनर्मूल्यांकनार्थं आवेदन प्रस्तुतेः अंतिमा तिथिः जून मासस्य 7 पर्यन्तं वर्धिता. सामाजिक अंतर्जालीय पटले एकेन संदेशेन परिषदा प्रख्यापितं यत् छात्राः इदानीं रविवासरस्य मध्य रात्रिं यावत् स्व आवेदनानि प्रस्तोतुं शक्नुवन्ति. सीबीएसई परिषदा प्रोदीरितं यत् छात्रहितं मनसि निधाय आवेदन प्रक्रियां पूरयितुं छात्रेभ्यः अतिरिक्त समय प्रदानाय एषः निर्णयः स्वीकृतः. एतस्मात् पूर्वं आवेदनस्य अन्तिमा तिथिः अस्य मासस्य 6 यावदासीत्. परिषदा सर्वेभ्यः योग्य छात्रेभ्यः परामृष्टं यत् ते निर्धारित समये एव स्व आवेदन प्रक्रियां सम्पादयन्तु. केन्द्रीय पेट्रोलियम तथा प्राकृतिक गैस मंत्री हरदीप सिंह पुरी अघोषयत् यत् अंडमान द्वीप समूहस्य पूर्व समुद्रीय तटात् प्रायः 15 km दूरे श्री विजयपुरम त्रिक्षेत्रे प्राकृतिक गैस भंडारः अन्विष्टः. एकस्मिन् सामाजिक अंतर्जालीय पटले एकेन संदेशेन श्री पुरी प्रख्यापितवान् यत् एतत् अन्वेषणम् अंडमान समुद्रस्य विशाल ऊर्जा क्षमतां पुनः प्रमाणीकरोति. सहैव अस्मिन् क्षेत्रे प्रचल्यमानस्य गवेषणाभियानस्य एकाम् अपरां सफलतां च सूचयति. सः अकथयत् यत् ऑयल इंडिया इति संस्था सम्प्रति गैस द्रव्यस्य संरचनां तथा च तस्य ऊष्मीयमानं मूल्यं

0: सूचितुं गैस सैम्पलिंग इति प्रतिचयनस्य कार्यं करोति अंतर्राष्ट्रीय पर्यावरण दिवसावसरे श्री पुरी महोदयेन नवदिल्ल्यां फ्लेक्स इंधन वाहनेभ्यः E85 इंधनस्य शुभारंभो विहितः केन्द्रीय गृहमंत्री अमित शाहः ह्यः अब्रवीत् यत् प्रधानमन्त्रिणः नरेन्द्र मोदिनः आर्थिक परिष्काराणां लक्ष्यस्य अन्तर्गतं भारतस्य विकास यात्रा देशस्य आर्थिक समृद्धिं अविरतं वर्धयति अस्मिन् आर्थिक वर्षे पंजीकृतं 7.7% जीडीपी विकासं निर्दिश्य श्री शाहः प्रावोचत् यत् एषा उपलब्धिः गत द्वादश वर्षेषु भारतस्य अर्थव्यवस्थया सुदृढतां प्रकटयति अथ च क्रिकेट क्रीडायां भारत अफगानिस्तान दलयोर्मध्ये स्पर्धा अद्य न्यू चंडीगढ़स्य मुलानपुर स्थिते महाराजा यादवेन्द्र सिंह अंतर्राष्ट्रीय क्रिकेट क्रीडांगणे आरप्स्यते अस्याम स्पर्धायां शुभमन गिलः भारतीय दलस्य नेतृत्वं विधास्यति क्रीडेयं भारतीय समयानुसारं प्रातः 9:30 आरप्स्यते पुरुषानां अंडर 18 इति अष्टादश एशिया कप हॉकी प्रतियोगितायाः उपांत्य स्पर्धायां भारतेन पाकिस्तान दलं 5-3 अंक अंतरालेन पराजितम् अपरतः महिलानां अष्टादश एशिया कप प्रतियोगितायाः उपांत्य स्पर्धायां चीन देशेन भारतीय दलं पराजितम् इति वार्ताः
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕೆಳಗರೆ ಇಂದು ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬೆಂಗಳೂರಿನ ಮಕ್ಕಳ ತಜ್ಞ ವೈದ್ಯೆ ಯೋಗ ಸಲಹಾ ತಜ್ಞೆ ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ ತಪ್ಪದೆ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
1: ಕೆಳಗಿರುವ ಆಕಾಶವಾಣಿಗೆ 90 ವಸಂತಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ನಮ್ಮ ನಿಲಯದಿಂದ ಬಾನುಲಿ ನೆನಪಿನಂಗಳ ಈ ಬೆಳಗ್ಗೆ 8:30 ಪ್ರಸಾರವಾಗಲಿದೆ ತಪ್ಪದೆ ಕೇಳಿ ಆಕಾಶವಾಣಿಗೆ 90 ವಸಂತಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಈ ಬೆಳಗ್ಗೆ 8:30 ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಸಮಯ ಆಗ್ತಾ ಇದೆ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು 7:05 ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ ಬನ್ನಿ ಆಕಾಶವಾಣಿ ನಿಮ್ಮ ದನಿಯಾಗಲಿದೆ ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಈ ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65ರಷ್ಟು ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು. ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ

0: ಎರಡು ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಚಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯವಾಗಿದ್ದು ಪರಿಸರ ರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಎಂದರು. ಮಂಗಳೂರಿನಲ್ಲಿ ಆಯೋಜಿಸಿದ್ದ ಪರಿಸರದ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪರಿಸರ ನೀರು ಆಹಾರ ಶುಚಿಯಾಗಿದ್ದರೆ ಮಾತ್ರ ಜೀವ ಸಂಕುಲ ರಕ್ಷಣೆಯಾಗಲು ಸಾಧ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರು, ಪರಿಸರ ಸಂರಕ್ಷಣೆ ಕೇವಲ ಗಿಡ ನೆಡುವುದಕ್ಕೆ ಸೀಮಿತವಾಗಬಾರದು, ಅದು ನಮ್ಮ ವೈಯಕ್ತಿಕ ಸ್ವಚ್ಛತೆ ಹಾಗೂ ದಿನನಿತ್ಯದ ನಡವಳಿಕೆಯಿಂದ ಆರಂಭವಾಗಬೇಕು ಎಂದರು. ರಾಜ್ಯದ ವಿವಿಧೆಡೆ ವಿಚಾರ ಸಂಕಿರಣ, ಜಾಗೃತಿ ಕಾರ್ಯಕ್ರಮ, ಜಾಥಾ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200 ಲಕ್ಷಾಂತರ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%ಕ್ಕಿಂತ ಹೆಚ್ಚು ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026ನೇ ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ನಿಮಿಷಗಳ ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:45:45. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ.
5: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೆಳಗಡೆ ಇಂದಿನ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕುವೆಂಪು ವಿರಚಿತ ಭಾವಗೀತೆಗಳನ್ನ ಕೇಳಿ ಬರೋಣ. ಅದೆಷ್ಟು ಸುಮಧುರವಾದಂತಹ ಭಾವಗೀತೆಗಳನ್ನ, ಕವಿತೆಗಳನ್ನ ಅವರು ಬರೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಪ್ರಕೃತಿಗೆ ಸಂಬಂಧಿಸಿದಂತೆ, ಜೊತೆಗೆ ಭಗವಂತನನ್ನ ಪ್ರಕೃತಿಯಲ್ಲಿ ಹೇಗೆ ಕಂಡಿದ್ದಾರೆ ಅನ್ನುವಂತಹ ರೀತಿಯಲ್ಲೇ ಕುವೆಂಪು ಅವರು ಬರೆದಿರುವಂತಹ ಈ ಗೀತೆಗಳನ್ನ ಇದೀಗ ಕೇಳಿ ಬರೋಣ. ಶಶಿಧರ್ ಕೋಟಿ ಅವರ ಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಿ. ಹಾಗೆ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ HK ನಾರಾಯಣ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಾಗೆ ಈಗ ಮಳೆಗಾಲ, ಆ ಮಳೆಗಾಲವನ್ನು ಕವಿ ಯಾವೆಲ್ಲ ರೀತಿಯಲ್ಲಿ ಚಿತ್ರಿಸ್ತಾರೆ ಅನ್ನುವಂಥದ್ದು, ಆ ಅವುಗಳನ್ನು ಪದಗಳ ಮೂಲಕ ಒಂದು ಕವಿತೆಯನ್ನಾಗಿ ನಮಗೆಲ್ಲ ಕೊಡ್ತಾರಲ್ವ, ಇಂತಹ ಒಂದು ಕವಿತೆಯನ್ನು ಇದೀಗ ಕೇಳಿಗುರುಣ. ರಚನೆ ಕುವೆಂಪು ಅವರದು, ಶಿವಮೊಗ್ಗ ಸುಬ್ಬಣ್ಣ ಹಾಗೂ ರತ್ನ ಶಾಸ್ತ್ರಿ ಅವರ ಇವುಗಳ ಧ್ವನಿಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ HK ನಾರಾಯಣ್.

ಮತ್ತೊಂದು ಕುವೆಂಪು ಅವರ ರಚಿತ ಒಂದು ಮತ್ತು ಭಾವಗೀತೆ. ಕುವೆಂಪು ಅವರು ರಾಮಕೃಷ್ಣ ಪರಮಹಂಸರ ಪರಮ ಭಕ್ತರಾಗಿದ್ದರು, ಶಾರದಾ ದೇವಿಯ ಭಕ್ತರು ಕೂಡ. ಆ ನಿಟ್ಟಿನಲ್ಲಿ ಈ ಒಂದು ಗೀತೆಯನ್ನು ಬರೆದಿದ್ದಾರೆ, ಕೇಳೋಣ.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಮುಂಜಾನೆ ಎದುರುಗೋದೆಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಕೇಳ್ತಾ ಇದ್ದೀರಿ. ಇದೀಗ ಸೇವಾ ಮಾಹಿತಿ.
1: ಸ್ಕೂಲ್ ಲೈನ್ ಏನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ ದಿನಾಂಕ 30/6/2026 ಮತ್ತು ಮೆಟ್ರಿಕ್ ನಂತರಕ್ಕೆ ದಿನಾಂಕ 31/7/2026 ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ವೆಬ್ಸೈಟ್ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೆಳಗಡೆ ಹಾಗೆ ಇಂದು ಬೆಳಗ್ಗೆ 8:30 ಆಕಾಶವಾಣಿ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ ಮೂಡಿಬರಲಿದೆ. ತಪ್ಪದೇ ಕೇಳಿ, 8:30 ಬಾನುಲಿ ನೆನಪಿನಂಗಳ. ಹಾಗೆ 9:30 ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮ

ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ ಈ ಕಾರ್ಯಕ್ರಮ 9:30 ಮೂಡಿ ಬರಲಿದೆ. 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬೆಂಗಳೂರಿನ ಮಕ್ಕಳ ತಜ್ಞ ವೈದ್ಯೆ, ಯೋಗ ಸಲಹಾ ತಜ್ಞೆ, ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ತಪ್ಪದೆ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಈ ಬೆಳಗ್ಗೆ 10:00. ಮಕ್ಕಳೇ, ಶನಿವಾರ ನಿಮಗಾಗಿ ಒಂದು ಕಾರ್ಯಕ್ರಮ ಇರುತ್ತೆ. 5:30 ಯಾವುದಪ್ಪ ಕಾರ್ಯಕ್ರಮ ಅಂತ ಹೇಳಿದ್ರೆ, ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮ ಪ್ರಸಾರವಾಗುವುದು ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ. 5:30 ನಾವು ಹೇಳುವಂತಹ ಕಥೆಯನ್ನು ಕೇಳಿ ನೀವು ಮುಂದುವರಿಸಬೇಕು ಅರ್ಧ ಕಥೆಯನ್ನು. ಈ ಕಾರ್ಯಕ್ರಮ ಕಥೆ ಕೇಳಿ ಕಥೆ ಮುಂದುವರಿಸಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ ಸ್ಟುಡಿಯೋದಲ್ಲಿ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ. ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡ 7.7% ಬೆಳವಣಿಗೆ ದಾಖಲಿಸಿದ್ದು ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ದಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: आंकड़े आए हैं, उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರ

0: ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರೆಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೂರನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಅಮೆರಿಕನ್ ಡಾಲರ್ಗಳಿಂದ 30 ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ 2 ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ 8.8% ಪ್ರಸ್ತುತ ಒಟ್ಟು ಉತ್ಪಾದನೆ 19.7 ಟನ್ಗಳಷ್ಟಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು, ಸುಮಾರು 5 ಟನ್ ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು, ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ

0: ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018ರಲ್ಲಿ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು, ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30ಕ್ಕೆ ಆರಂಭವಾಗಲಿದೆ. 2027ರ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು, ಮಾರ್ಚ್ 15ರಂದು ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26ರ ಆರ್ಥಿಕ ವರ್ಷದಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ. ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳು ಬಿತ್ತರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:35:35. ಇದೀಗ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗವಹಿಸ್ತಾರೆ ಡಾಕ್ಟರ್ ಮಂಜುಳಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಆರ್ ಮಂಜುಳಾ, ಹಿರಿಯ ವೈದ್ಯಾಧಿಕಾರಿ ಆಯುಷ್ ಇಲಾಖೆ ಚಿತ್ರದುರ್ಗ. ಮಹಿಳೆಯರಿಗಾಗಿ ಆಯುರ್ವೇದ ಎಂಬ ಸಂಚಿಕೆಯಲ್ಲಿ ಇಂದು ಗರ್ಭ ಸಂಸ್ಕಾರದ ಬಗ್ಗೆ ತಿಳಿಯೋಣ. ಗರ್ಭ ಎಂದರೆ ಭ್ರೂಣ, ಫೀಟಸ್. ಸಂಸ್ಕಾರ ಅಂದರೆ ಅರಿವು, ಶಿಕ್ಷಣ. ಹುಟ್ಟುವ ಮಗುವಿನ ಜೀವಮಾನದ ಅಡಿಪಾಯಕ್ಕಾಗಿ ಇದೊಂದು ಸಮಗ್ರ ಆರೈಕೆ, ಹಾಲಿಸ್ಟಿಕ್ ಅಪ್ರೋಚ್. ಇದನ್ನು ಯಾವಾಗ ಆರಂಭಿಸಬೇಕು, ಹೇಗೆ ಆಚರಿಸಬೇಕು, ಹಾಗೆ ಇದರ ಅಗತ್ಯವೇನು ಎಂದು ತಿಳಿಯೋಣ. ಭ್ರೂಣದ ಮೆದುಳಿನ ಬೆಳವಣಿಗೆಯು ಸುಮಾರು 80% ಗರ್ಭದಲ್ಲಿಯೇ ಆಗಿರುತ್ತದೆ. ತಾವೆಲ್ಲರೂ ಕೇಳಿರುವ ಹಾಗೆ ಅಭಿಮನ್ಯು ತಾಯಿಯ ಗರ್ಭದಲ್ಲಿಯೇ ಚಕ್ರವ್ಯೂಹದ ಬಗ್ಗೆ ತಿಳಿದಿದ್ದು, ಹಿರಣ್ಯಕಶಿಪುವಿನ ಮಗು ಭಕ್ತ ಪ್ರಹ್ಲಾದ ಹರಿಭಕ್ತನಾಗಿದ್ದು ಸಂಸ್ಕಾರದಿಂದಲೇ. ಈ ನಿಟ್ಟಿನಲ್ಲಿ ಮಧ್ಯಪ್ರದೇಶ ಸರ್ಕಾರವು ಅಭಿಮನ್ಯು ಪ್ರಾಜೆಕ್ಟ್ ಎಂಬ ಒಂದು ಯೋಜನೆಯನ್ನು ಕೂಡ ಶುರು ಮಾಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಮಾಡಿದೆ. ಪ್ರತಿ ತಾಯಿಯು ಹುಟ್ಟುವ ಮಗು ಆರೋಗ್ಯವಂತವಾಗಿ ಒಳ್ಳೆಯ ಸಂಸ್ಕಾರ ಹೊಂದಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬೇಕು ಎಂದು ಹಂಬಲಿಸುತ್ತಾಳೆ. ಇದನ್ನು ಸಾಕಾರಗೊಳಿಸಲು ಗರ್ಭದಲ್ಲಿರುವ ಮಗುವಿನ ವಿವಿಧ ಹಂತಗಳಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಬೆಳವಣಿಗೆಯಾಗುವುದನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಪೋಷಿಸುವುದು ಗರ್ಭ ಸಂಸ್ಕಾರವಾಗುತ್ತದೆ. ಮಗುವಿನ ವ್ಯಕ್ತಿತ್ವ ರೂಪಿಸಲು ಇಂಟೆಲಿಜೆಂಟ್ ಕೋಶಂಟ್, ಎಮೋಷನಲ್ ಕೋಶಂಟ್, ಫಿಸಿಕಲ್ ಕೋಶಂಟ್ ಹಾಗೂ ಸ್ಪಿರಿಚುವಲ್ ಕೋಶಂಟ್ ಅನ್ನು ಹೆಚ್ಚಿಸುವುದು ಎಂದು ನಮ್ಮ ಪ್ರಾಚೀನ ಪದ್ಧತಿಯನ್ನು ಆಧುನಿಕ ಜಗತ್ತಿನ ಮನೋವಿಜ್ಞಾನ ಹಾಗೂ ನರವಿಜ್ಞಾನದೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಪ್ರಸ್ತುತವಿದೆ. ಗರ್ಭ ಸಂಸ್ಕಾರದ ಹಂತಗಳು ತಾಯ್ತನ ಬಯಸುವ ಮಹಿಳೆಗೆ ಮಾತ್ರವಲ್ಲದೆ ದಂಪತಿ ಸಮೇತರಾಗಿ ಗರ್ಭಧಾರಣೆಯ 3 ಅಥವಾ 6 ತಿಂಗಳ ಮುಂಚೆಯೇ ಪ್ಲಾನಿಂಗ್ ಆಫ್ ಕನ್ಸೆಪ್ಷನ್ ಗರ್ಭಧಾರಣೆ ಯೋಜನೆಗಳನ್ನು ಆರಂಭಿಸಬೇಕು. ಪ್ರಾಥಮಿಕ ಹಂತದಲ್ಲಿ ಇಬ್ಬರಿಗೂ ಸಮಾಲೋಚನೆ ನಡೆಸಿ ಫರ್ಟಿಲಿಟಿ ಬೂಸ್ಟಿಂಗ್ ಡಿಟಾಕ್ಸಿಫಿಕೇಶನ್ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧಗೊಳಿಸಿಕೊಂಡು ಯಾವುದೇ ಅಭ್ಯಾಸ, ವ್ಯಸನ, ಗೀಳು ಇದ್ದಲ್ಲಿ ಪರಿವರ್ತಿಸಿ ಶಾರೀರಿಕ ಶುದ್ಧಿಗಾಗಿ ಪಂಚಕರ್ಮ ಹಾಗೂ ಮಾನಸಿಕ ಶುದ್ಧಿಗಾಗಿ ಸಾತ್ವಿಕ ವಿಚಾರಗಳನ್ನು ಮೈಗೂಡಿಸಲಾಗುವುದು. ಫಲವತ್ತಾದ ದಿನಗಳನ್ನು ಆಯ್ಕೆ ಮಾಡಿ ತಿಳಿಸುವುದು. ಗರ್ಭಕೋಶದ ಸದೃಢತೆಗಾಗಿ ಚಿಕಿತ್ಸೆ, ಧಾತುಗಳ ಪೋಷಣೆಗಾಗಿ ಚಿಕಿತ್ಸೆ, ಒಳ್ಳೆಯ

0: ಬೀಜ ಅಂದ್ರೆ ಕ್ವಾಲಿಟಿ ಸ್ಪರ್ಮ್ ಮತ್ತು ಓವಂಗಳಿಗೋಸ್ಕರ ಬಸ್ತಿ, ರಸಾಯನ ಚಿಕಿತ್ಸೆ ಮುಂತಾದವನ್ನು, ಇದೆಲ್ಲವೂ ಗರ್ಭಪೂರ್ವ ಸಿದ್ಧತೆಗಳು. ಮತ್ತೊಂದು ಹಂತದಲ್ಲಿ ಗರ್ಭವತಿ ಎಂದು ಖಚಿತಪಡಿಸಿಕೊಂಡು ನಂತರ ಪೋಷಣೆ ಮಾಡುವುದು, ಆಹಾರ ವಿಹಾರ ವಿಚಾರದಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವುದು. ಮೊದಲನೇದಾಗಿ ಆಹಾರ ಕ್ರಮದಲ್ಲಿ ಸಾತ್ವಿಕ ಆಹಾರ, ಮಧುರ ಸ್ನಿಗ್ಧ, ದೇಶಕಾಲ ಅಗ್ನಿಗೆ ಅನುಸಾರವಾಗಿ ಪೌಷ್ಟಿಕ ಆಹಾರವನ್ನು ಉಪಯೋಗಿಸಬೇಕು. ಡೂಸ್ ಅಂಡ್ ಡೋಂಟ್ಸ್ ಅಂತ ನಾವು ಕರಿತೀವಲ್ಲ ಹಾಗೆ, ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ತಾಜಾ ಹಣ್ಣು, ತರಕಾರಿ, ಸೊಪ್ಪುಗಳು, ಒಣ ಹಣ್ಣುಗಳು, ಷಷ್ಟಿಶಾಲಿ ಅಕ್ಕಿ, ಶುಂಠಿ, ಕಾಳುಮೆಣಸು ಇವುಗಳನ್ನು ಸೇವಿಸಬೇಕು. ಸಂಸ್ಕರಿಸಿದ ತಿನಿಸುಗಳು, ಮಸಾಲೆ ಪದಾರ್ಥಗಳು ಹಾಗೂ ತಂಬಾಕು ಮದ್ಯ ಸೇವನೆ ನಿಷೇಧಿಸಬೇಕು. ಸಂಗೀತ ಮತ್ತು ಮಂತ್ರ ಪಠಣೆ ಬಹಳ ಮುಖ್ಯವಾಗುತ್ತದೆ, ವಿಶೇಷವಾಗಿ ಮೃದು ಸಂಗೀತ. ಇದು ತಾಯಿಯ ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ. ಹಾಗೆ ಶಾಸ್ತ್ರೀಯ ವಾದ್ಯ ನರಕೋಶಗಳನ್ನು ಉತ್ತೇಜಿಸುತ್ತದೆ. ಧ್ಯಾನದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಯೋಗ ಹಾಗೂ ಪ್ರಾಣಾಯಾಮದಿಂದ ದೈಹಿಕ ಬದಲಾವಣೆಗಳನ್ನು ಸರಿತೂಗಿಸುತ್ತಾ ಸುಖ ಪ್ರಸವಕ್ಕೆ ಉತ್ತೇಜನ ನೀಡುತ್ತದೆ. ಗರ್ಭದಲ್ಲಿರುವ ಮಗುವನ್ನು ತಾಯಿ ಬಿಟ್ಟರೆ ಬೇರೆ ಯಾರು ಮಾತನಾಡಿಸಲು ಸಾಧ್ಯವಿಲ್ಲ ಅಲ್ಲವೇ? ಹಾಗಾಗಿ ಮಗುವಿನ ಜೊತೆ ಸಂವಾದ ಮಾಡುತ್ತಾ ರಾಮಾಯಣ ಮಹಾಭಾರತ ನೀತಿಕಥೆಗಳನ್ನು ಓದುತ್ತಿರಬೇಕು. ನಕಾರಾತ್ಮಕ ಭಾವನೆಗಳನ್ನು ಹುಟ್ಟುವ ಕ್ರೋಧ ಆಕ್ರೋಶ ಮುಂತಾದ ಚಿತ್ರಗಳನ್ನು ಕಥೆಗಳನ್ನು ನೋಡಬಾರದು. ಭ್ರೂಣದ ಆತ್ಮಶುದ್ಧಿಯೂ ಕೂಡ ಇದೇ ಹಂತದಲ್ಲಿ ಮಾಡಬಹುದು ಎಂದು ಆಯುರ್ವೇದಾಚಾರ್ಯರು ತಿಳಿಸಿದ್ದಾರೆ. ಸುಖಪ್ರಸವ ಹಾಗೂ ಸ್ತನ್ಯಪಾನಕ್ಕಾಗಿ ಮಾನಸಿಕ ಸಿದ್ಧತೆ ಕೂಡ ಮುಂದಿನ ಹಂತದಲ್ಲಿ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುರ್ವೇದ ಆಸ್ಪತ್ರೆ ಅಥವಾ ಚಿಕಿತ್ಸೆಗೆ ಭೇಟಿ ನೀಡಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ ವಿಷಯವಾಗಿ ಡಾಕ್ಟರ್ ಮಂಜುಳಾ ಅವರು ಮಾಹಿತಿ ನೀಡಿದ್ದನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಆಯುರ್ಧಾರ ಸರಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಒಟ್ಟಿಗೆ ಇವತ್ತು ಶನಿವಾರ ಪದದ ಸುಳುಹನ್ನು ಕೂಡ ಕೊಡುವಂತಹ ಹೊತ್ತು ಇದಾಗಿದೆ. ಕೆಳಗರೆ ನಿಮ್ಮ ಉತ್ತರಗಳು ಒಂದೇ ಸಾಲಿನಲ್ಲಿರಬೇಕು. ಹೇಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರು, ಊರಿನ ಹೆಸರು, ತದನಂತರದಲ್ಲಿ ನಿಮ್ಮ ಉತ್ತರಗಳು ಇರಬೇಕು. ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ. 3-3, 4-4 ಸಂದೇಶಗಳನ್ನು ಕಳಿಸಬೇಡಿ ದಯಮಾಡಿ. ಅದನ್ನು ಓಪನ್ ಮಾಡಿ ನೋಡೋ ಹೊತ್ತಿಗೆ ಇನ್ನೂ 10 ಜನರ ಹೆಸರನ್ನು ಓದಬಹುದು. ಹಾಗಾಗಿ ಒಂದು ಸಂದೇಶದಲ್ಲಿ ಸುಮಾರಷ್ಟು ಹೆಸರುಗಳಿಗೆ ನಿಮ್ಮ ಮನೆತನದ ಹೆಸರು, ಇನಿಷಿಯಲ್ಗಳನ್ನು ಬರೀತೀರಿ. ದಯಮಾಡಿ ಅದನ್ನು ಮಾಡಬೇಡಿ. ಒಟ್ಟಿನಲ್ಲಿ ನೀವು ಕಳಿಸುವಂತಹ ಸಂದೇಶ ನಮಗೆ ಓದೋದಕ್ಕೆ ಅನುಕೂಲವಾಗಿರಲಿ ಅಂತ ಹೇಳ್ತಾ ಇದೀಗ ಕೆಲವು ಪ್ರಕಟಣೆಗಳು.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: अथवा लॉग इन करें www.tele-law.in या अपने नजदीकी CSE सेंटर से संपर्क करें। न्याय विभाग भारत सरकार द्वारा जनहित में जारी।
1: ಕೇಳಿದ್ರೆ ನಾನು ಪದದ ಸುಳುಹನ್ನ ಕೊಡುವಂತ ಹೊತ್ತಾಯ್ತು. ಮತ್ತೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ನೀವು ಉತ್ತರವನ್ನ ಕಳಿಸ್ಲೇಬೇಕು. ನಮಸ್ಕಾರ, ನಮಸ್ತೆ, ಇನ್ನೇನು, ಗುಡ್ ಮಾರ್ನಿಂಗ್, ಅದ್ಯಾವುದನ್ನು ಮೊದಲಿಗೆ ಕಳಿಸ್ಬೇಡಿ. ನಿಮ್ಮ ಸಂದೇಶದಲ್ಲಿ ನನಗೆ ಕಾಣಬೇಕಾಗಿರೋದು ನಿಮ್ಮ ಹೆಸರು, ಊರಿನ ಹೆಸರು, ಆ ನಂತರದಲ್ಲಿ ನಿಮ್ಮ ಉತ್ತರಗಳು ಅನ್ನುವಂಥದ್ದು ಅಂತ ಹೇಳ್ತಾ ಪದದ ಸುಳುಹನ್ನು ಕೊಡೋದಕ್ಕೆ ತಯಾರಾಗಿದ್ದೇನೆ. ಮೊದಲನೇ ಪದದ ಸುಳುಹು, ಆದಷ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಉತ್ತರ ಕೊಡಬಹುದು. ಕೆಜಿಯಲ್ಲದೆ ಧಾನ್ಯಗಳ ಮಾಪನವನ್ನು ಹೇಳುವ ಒಂದು ಅಳತೆಯ ಪರಿಮಾಣವಿದು. ಎರಡು ಅಕ್ಷರಗಳುಳ್ಳ ಪದ. ಕೆಜಿಯಲ್ಲಿ ಅಷ್ಟೇ ಅಲ್ಲದೆ ಧಾನ್ಯಗಳನ್ನು ಅಳತೆ ಮಾಡುವಂತಹ ಒಂದು ಮಾಪನವನ್ನು ಏನಂತೀವಿ, ಆ ಪರಿಮಾಣವನ್ನು ಏನಂತೀವಿ ಅನ್ನುವಂಥದ್ದು ಎರಡು ಅಕ್ಷರಗಳುಳ್ಳ ಪದ. ಅದು ಯಾವುದು ಅಂತ ತುಂಬ ಹಿಂದಕ್ಕೋದ್ರೆ ಅದಕ್ಕೆ ಉತ್ತರವನ್ನು ಕಳಿಸ್ತೀರಿ. ಹಾಗೆ ಮತ್ತೊಂದು ಪದದ ಸುಳುಹು, ಪದ ಹಾಡುತ್ತಿರುವ ಐಶ್ವರ್ಯವಿದು. ಮೂರು ಅಕ್ಷರಗಳುಳ್ಳ ಪದ. ತುಂಬ ಯೋಚನೆ ಮಾಡಿ ಉತ್ತರ ಕೊಡಬೇಕಾಗತ್ತೆ. ಪದ ಹಾಡುತ್ತಿರುವ ಐಶ್ವರ್ಯವಿದು. ಮೂರು ಅಕ್ಷರಗಳುಳ್ಳ ಪದ. ಕೆಜಿಯಲ್ಲದೆ ಧಾನ್ಯಗಳ ಮಾಪನವನ್ನು ಹೇಳುವ ಒಂದು ಅಳತೆಯ ಪರಿಮಾಣವಿದು. ಎರಡು ಅಕ್ಷರಗಳುಳ್ಳ ಪದ. ಎರಡನೇ ಪದದ ಸುಳುಹು, ಪದ ಹಾಡುತ್ತಿರುವ ಐಶ್ವರ್ಯವಿದು. ಮೂರು ಅಕ್ಷರಗಳುಳ್ಳ ಪದ. ಎರಡು ಹಾಡುಗಳ ಕಾಲಾವಕಾಶ. ಮೊದಲನೇದಾಗಿ ಓಂ ಚಿತ್ರದ ಈ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿಬರೋಣ. ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಈ ಗೀತೆಗೆ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೆಳಗರೆ, ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಗಿದೆ. ನೀವೆಲ್ಲರೂ ಕೂಡ ಕಳಿಸಿರುವಂತ ಉತ್ತರ ಸರಿ ಅಂತ ಒಪ್ಕೋಬಹುದು. ಆದ್ರೆ ಒಂದು ಚೀಲದಲ್ಲಿ ತುಂಬಿದಾಗ ಏನಂತ ಕರಿತಾ ಇದ್ರು, ಅದಕ್ಕೆ ಉತ್ತರ ಕಳಿಸಿ ಅನ್ನುವಂಥದ್ದು. ಓಕೆ, ಉತ್ತರ ಕಳಿಸ್ತೀರಿ ಅಂತ ಭಾವಿಸ್ತೇನೆ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಬಾ ಬೇಗ ಚಂದ ಮಾಮ ಚಿತ್ರದಿಂದ ಇದ ಈ ಗೀತೆಯನ್ನು ಚಿತ್ರ ಅವರು ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ಮುರಳಿ HG.

ಕೆಳಗಡೆ ಎರಡು ಚಿತ್ರಗೀತೆಗಳ ಕಾರ್ಯಕ್ರಮ ಸಮಯ ಮುಕ್ತಾಯ ಆಯಿತು. ಇವತ್ತು ನಾನು ವಾಟ್ಸಪ್ ಸಂಖ್ಯೆಯನ್ನು ಹೇಳೋದೇ ಮರೆತುಬಿಟ್ಟಿದ್ದೆ. ನೀವೆಲ್ಲರೂ ಕೂಡ ಆದರೂ ಕಳಿಸಿದಿರಲ್ಲ, ಸಂತೋಷವಾಗ್ತಾ ಇದೆ. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕ ವಿಷ್ಣು ನಾಯಕ ಚಿತ್ರಗುಂಡಿನಿಂದ, ನಳಿನಿ ಸತೀಶ್ ಸಂಗಮೇಶ್ವರಲ್ಲಿ ಅವರು ಚಿತ್ರದುರ್ಗದಿಂದ, ಯಶೋಧ ಎರಾಳ ನಾಯಕ ಚಿತ್ರಗುಂಡಿನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿಯಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಶ್ರೀಶೈಲ ಆದಿತ್ಯ ಶಿವಲೀಲ ತೇಲಿ ಮನೆಯವರು, ಹೊಲ್ನೂರು ಅಲ್ಲಿ ಹನುಮಂತಾಪುರದಿಂದ, ಹರಿಹರದಿಂದ ಸುರೇಶ್ ಬೆಣ್ಣೆಯವರು, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥದಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗದಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ತರ್ಚಿ ಕಾಲೋನಿ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಅಶ್ವಿನಿ ರಾಜು ಕೆ ಬಿ ರಾಜು, ಆನಂದ್ ಅಚ್ಯುತ್ ಸೂರ್ಯ ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಂತೇಶ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ವೀರಭದ್ರಸ್ವಾಮಿ ದೇವಸ್ಥಾನ ಅಂತ ಹೇಳಿ ಚಳ್ಳಕೆರೆಯಿಂದ ಕಳಿಸಿದ್ದಾರೆ. ವಿಶಾಲಾಕ್ಷಿ ಪಿ ಎಂ ಮರಳಯ್ಯ ಸಿರಿಗೆರೆಯಿಂದ, ಶಿವಲೀಲಾ ವಿರಾಜ್ ಕುಮಾರ್ ಸದಾ ಶಿವನಗರ ಚಿತ್ರದುರ್ಗ, ಕಬಡ್ಡಿ ಗ್ರಹಟ್ಟಿಯಿಂದ ಮುತ್ತುರಾಜ ಅನಿತಾ, ಜ್ಯೋತಿ ವಿಶ್ವನಾಥ್ ತರಳಬಾಳು ನಗರದಿಂದ, ವಿಜಯಲಕ್ಷ್ಮಿ ಸತೀಶ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿಯಿಂದ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭಾಗ್ಯಜ್ಯೋತಿ ಭದ್ರೆ ಅವರು, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ರೂಪಾ ಪರಮೇಶ್ ರಶ್ಮಿತಾ ಧನ್ಯ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗ, ಎಸ್ ಕೆ ಹನುಮಂತಪ್ಪ ಹರಪನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹಂಪಣ್ಣ ನ್ಯಾಮತಿಯಿಂದ, ತೀರ್ಥ ಲೋಕೇಶ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಶ್ರೀ ವೇದಾ ಗೌತಮ್ಮ ಬಾಮಿನಿ ಚಿತ್ರದುರ್ಗದಿಂದ ಅಂತ ಹೇಳ್ತಾ ಇದ್ದಾರೆ. ಹೊಸ ಸಂದೇಶ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಕೆ ಬಿ ಪಾಲಯ್ಯ ಚಿತ್ರಗುಂಡಿನಿಂದ, ಹರ್ಷವರ್ಧನ ಚಿರಂತ್ ಸಿರಿಗೆರೆಯಿಂದ, ಶಿವಮೊಗ್ಗದಿಂದ ರೋಟ್ರಿ ವಿಜಯಕುಮಾರ್ ಹಾಗೂ ಬಿಂದು ಅವರು, ವಿಶ್ವೇಶ್ವರಯ್ಯ ಪಿ ಎಸ್ ವಸಂತ ಪರಶುರಾಮ್ಪುರದಿಂದ, ಚಿತ್ರದುರ್ಗದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಅನನ್ಯ ಅಕುಲ್ ಬಿ ವಿ ಕೆಸ್ ಲೇಔಟ್, ಮೀನಾ ತಿಪ್ಪೇಸ್ವಾಮಿ ತಳಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೋಡಿಹಳ್ಳಿ, ಓಕೆ, ಧನ್ಯವಾದಗಳು. ಹೊಸ ಸಂದೇಶ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಲಕ್ಷ್ಮೀ ಮಂಜುನಾಥ ನಾಗರಭಾವಿ ಬೆಂಗಳೂರಿನಿಂದ, ವನಿತಾ ತ್ರಿಶೂರ್ ಶಿವಮೊಗ್ಗದಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ, ಇಂದಿರಾ ಜಯದೇವ ಮೂರ್ತಿ ಕೆಳಗುಟ್ಟೆಯಿಂದ, ನರಸಿಂಹಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗ, ಲೋಕಣಾಚಾರ್ ಚಳ್ಳಕೆರೆಯಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಷಡಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಸಹನ ಆಚಾರ ಸಿರಿಗೆರೆಯಿಂದ, ಜಗದೀಶ್ ಶೋಭಾ ಸಿರಿಗೆರೆಯಿಂದ, ಸುರೇಶ್ ಜಿ ಎನ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಅನಂತ ರೂ ಲತಾ ಅಂತ ಬರ್ತಿದ್ದೀವಿ.

ಗೊತ್ತಿಲ್ಲ. ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ ಪ್ರಣಯ ರಾಣಿ, ಪ್ರೇಮ ಆಂಜನೇಯ ತುರುವನೂರು ಅಂತ ಕಳಿಸಿದ್ದೀರಿ. ದಾವಣಗೆರೆ ತಾಲೂಕು ಗುಮ್ನೂರಿನಿಂದ ಟೈಲರ್ ಚನ್ನಪ್ಪ ಅವರು, ಮೋಹನ್ ಎಲ್ಲಿಂದ ಅವರು ಬೀದರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಯಲ್ಲದ ಗುಂಡಿ ಗ್ರಾಮದಿಂದ ಹೊಸ ಸಂದೇಶ, ಧನ್ಯವಾದಗಳು ಕಂಡ್ರೆ ನಿಮ್ಮ ಸಂದೇಶಕ್ಕೆ. ಅಶ್ವಿನಿ ಪಾಂಡಿಚೇರಿಯಿಂದ, ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮೋಹನ್ ಉಯ್ಯಾಲೆ ಕಂಬ ದೊಡ್ಡಪೇಟೆ ಚಿತ್ರದುರ್ಗದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಹಂಪಸಾಗರದಿಂದ, ಕ್ಷಮಿಸಿ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ನ್ಯಾಮತಿ ಗಾಂಧಿ ರಸ್ತೆ ಗಾಣಿಗರ ವಿಜಯ್ ಕುಮಾರ್ ಅವರು, ವಿಸ್ಮಯ ಮತ್ತು ವಿಕ್ರಾಂತ್ ಎಲ್ಲಿಂದ ಉತ್ತರ ಕಳಿಸಿಲ್ವಲ್ಲ, ಎಲ್ಲಿಂದ ಅಂತ ಕಳಿಸಿಲ್ವಲ್ರಿ, ಯಾಕ್ರಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿ ಪ್ಲೇಔಟ್ ಚಿತ್ರದುರ್ಗದಿಂದ, ಛಾಯಾ ನಕುಲ ಗುಳೇದ್ಗುಡ್ಡ ಬಾಗಲಕೋಟೆ ಜಿಲ್ಲೆಯಿಂದ, ಚಿತ್ರದುರ್ಗದ ಪಂಡಳ್ಳಿ ರವಿಯವರು, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ಮೀರಾನಾಡಿ ಚಿತ್ರದುರ್ಗದಿಂದ, ಪರಮೇಶ್ ರೂಪ ರಶ್ಮಿತಾ ಧನ್ಯ ಹಾವೇರಿ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ನೂಲಗೇರಿ ಗ್ರಾಮದಿಂದ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ನಿರ್ಮಲಾ ಮೂರ್ತಿ ದವಡಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ ಅವರು, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ತಾಲೂಕು ಶಿರಾ ಇಲ್ಲಿಂದ ಕಳಿಸಿದ್ದಾರೆ. ರಾಮದಾಸ್ ರಮೇಶ್ ಡಿ ಆರ್, ಏನ್ರಿ ಇದು, ಹೀಗೆ ಕಳಿಸಿದ್ದೀರಿ, ಹೀಗೆ ಕಳಿಸ್ಬಾರ್ದ್ರಿ, ಎಲ್ಲ ಒಂದೊಂದು ಒಂದ್ರ ಪಕ್ಕ ಒಂದು ಬರ್ಕೊಳ್ತಾ ಹೋಗಬೇಕು ನೀವು. ರಾಮದಾಸ್ ರಮೇಶ್ ಡಿ ಆರ್, ಮದ್ದನಕುಂಟ ಗ್ರಾಮ, ಅಮರಾಪುರ ಮಂಡಲ, ಮಡಕ್ಸಿರ ತಾಲೂಕು, ಇಲ್ಲಿಂದ ಕಳಿಸಿದ್ದೀರಿ, ಧನ್ಯವಾದಗಳು. ಹಾಗೆ ಬರೀಬೇಡಿ, ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರ್ಕೊಂಡು ಹೋಗ್ತಾ ಇರಿ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮಾಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಶುಭಾಂಗ್ ಹವೀಶ್ ವಿ ವಿ ಕೆಸ್ಲೇ ಚಿತ್ರದುರ್ಗ, ಭರತ್ ಕುಮಾರ್ ಅನಿತಾ ವೇದಾನಂದ ಉಮಾ ಐಯುಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗ, ಜಿ ಎಸ್ ಚಂದನ ತಡವಾಳು ನಗರ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗರೆಹಟ್ಟಿ ಚಿತ್ರದುರ್ಗದಿಂದ, ಎನ್ ಮಾರಣ್ಣ ಶಿಕ್ಷಕರು ತಳುಕಿನಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ, ಸ್ಫೂರ್ತಿ ರಾಜ್ಮೋಹನ್ ವೇಣುಕಲ್ಲುಗುಡ್ಡ ಹಿರಿಯೂರು ತಾಲೂಕಿನಿಂದ, ರುದ್ರೇಶ್ ನಾಯ್ಕ ಕೆ ಕಮಲಾ ಐಡಿಪಿ ಲೇಔಟ್ ಚಿತ್ರದುರ್ಗ, ಅಕ್ಷಾಲಿ ದತ್ತಾತ್ರೇಯ ಹಿರೇಹಡಗಲಿ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ, ನಿರ್ಮಲಾ ಬಸವರಾಜ್ ಲಕ್ಷ್ಮೀ ಬಸವರಾಜ್ ಚಿತ್ರದುರ್ಗದಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಚಿತ್ರದುರ್ಗದಿಂದ, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಧನ್ಯ ಅವರು, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಪ್ರತಿಭಾ ರಾಘವೇಂದ್ರ ಚೂರ್ನೂರಿನಿಂದ, ವಿಜಯಪುರ ಸುದರ್ಶನ ಭರತ್ಕುಮಾರ್ ಬಂದೆ ನವಾಜ್ ಅವರು, ಭಾನುಪ್ರಕಾಶ್ ಬಾಗಿ ಶ್ರೀರಾಮ್ ಖುಷಿ ಅರಸೀಕೆರೆ ಹಾಸನದಿಂದ, ದಯಮಾಡಿ ಕನ್ನಡದಲ್ಲಿ ಟೈಪ್ ಮಾಡಿರಿ ಪ್ಲೀಸ್. ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ಟೈಲರ್ ಹನುಮಂತಪ್ಪ ದೇವರು ಕೊಟ್ಟ ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಗೀತಾ ರುದ್ರಪ್ಪ ಪಿಳ್ಳೆಕರನಹಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಅಮೃತ್ ಭಂಡಾರಿ ಎಲ್ಲಿಂದ ರೀ, ನಾಯಕನಟ್ಟಿಯಿಂದ, ಮೊದಲಿಗೆ ಉತ್ತರ ಕಳಿಸಿದ್ರೆ ಖಂಡಿತ ತಗೊಳ್ಳಲ್ಲ ನೆಕ್ಸ್ಟ್ ಟೈಮ್. ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಉಮೇಶ ಸಿರಿಗೆರೆ ದಾವಣಗೆರೆಯಿಂದ, ಇಂದ್ರಜಿತ್ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ, ಪುಷ್ಪ ಬೆಂಗಳೂರಿನಿಂದ, ಶ್ರೀನಿಧಿ ರಮೇಶ ಸುಷ್ಮಿತಾ ಚಿತ್ರದುರ್ಗದಿಂದ, ಸಲ್ಮಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ ತರೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು ಕಣ್ರಿ. ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ರಾಘವಿ ನಿಸರ್ಗ ಎಂ ಕಟ್ಟೆ ಮನೆ ಸುಜಾತ ಮಂಜುನಾಥ್ ಅಂಬೇಡ್ಕರ್ ಕಲ್ಯಾಣ ಮಂಟಪ ಚಿತ್ರದುರ್ಗದಿಂದ, ಓಕೆ ಎರಡು ಉತ್ತರ ಕಳಿಸಿದ್ದೀರಿ, ಓದಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಹೀಗೆ ಕಳಿಸ್ಬೇಡಿ ದಯಮಾಡಿ. ಗಾಯತ್ರಿ ತೃಪ್ತಿ ಸಂಜಯ ರಾಧಾಬಾಯಿ ರಾಣೆಬೆನ್ನೂರಿನಿಂದ, ದಯಮಾಡಿ ಒಂದೇ ಸಂದೇಶದಲ್ಲಿ ಕಳಿಸ್ಬೇಕು ಗಾಯತ್ರಿ ಅವರು. ಶಾಂತಿನಿ ಹಾಸನದಿಂದ, ಹಾಗೆ ಮೋಹನ್ ಕುಮಾರ್ ಭರಮಸಾಗರ ಇಲ್ಲಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ಚಿತ್ರದುರ್ಗದಿಂದ, ಕೊಂಡ್ಲಹಳ್ಳಿಯಿಂದ ನಾಗಮ್ಮ ಗಂಗಾಧರ ಯಶವಂತನ್, ಅದಕ್ಕೆ ಹೇಳೋದು ಒಂದೇ ಸಾಲಿನಲ್ಲಿ ಬರೀರಿ ಅಂದರೆ ಅದನ್ನು ಬಿಟ್ಟು ಗ್ಯಾಪ್ ಬಿಟ್ಟು ಬರೀತೀರಿ, ನಾವು ಹುಡುಕಬೇಕಾಗತ್ತೆ. ಶಿಲ್ಪಾ ವಿದ್ಯಾನಗರದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ರಾಯಭಾಗ ತಾಲೂಕು ಮುಗುಳುಕೊಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು, ಜಗದೀಶ್ ಶೋಭಾ ಸಿರಿಗೆರೆಯಿಂದ, ಓಕೆ ಮಂಜು

0: Lines once again. Prime Minister Narendra Modi asserts Indian economy remains exceptionally strong despite global economic crisis. Reserve Bank of India eases regulatory norms for foreign portfolio investors in government securities to attract investment. India slams Pakistan for abusing its temporary membership of the UN Security Council to peddle false narratives about Jammu and Kashmir. IMD forecasts extremely heavy rainfall in northern districts of Kerala until June 9. And Indian Grandmaster R. Pragyanan scripts history, becomes first Indian to win Norway chess title. And with that, we end the morning news. Have a nice day.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:15 ಇದೀಗ ಆಕಾಶವಾಣಿಗೆ 90 ವಸಂತಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ. ಇವತ್ತು ಯಾರೆಲ್ಲ ಮಾತನಾಡ್ತಾರೆ ಅನ್ನುವಂತಹ ನಿಮ್ಮ ಕುತೂಹಲ ಹೀಗೆ ಇರಲಿ, ಪ್ರಕಟಣೆಗಳನ್ನ ಕೇಳಿ ಬರೋಣ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಕೆಳಗರೆ 7:45 7:50 ನಾನೇನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪದದ ಸುಳುಹನ್ನು ಕೊಟ್ಟಿದ್ದೆ, ಅದನ್ನು ಪೂರ್ತಿಯಾಗಿ ಓದಿ ನಿಮಗೆ ಉತ್ತರವನ್ನು ನಾನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ, ಬರೀ ಉತ್ತರವನ್ನು ಮಾತ್ರ ಹೇಳಿದೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ, ನಾವು ಹಿಂದೆ ಎಲ್ಲ ಒಂದು ದೊಡ್ಡ ಗೋಣಿ ಚೀಲಕ್ಕೆ ಏನಾದರೂ ಒಂದು ಕಾಳು ಅಥವಾ ಇನ್ನೇನಾದರೂ ತುಂಬಿದರೆ ಅದನ್ನು ಒಂದು ಪಲ್ಲ ಅಂತ ಕರೀತಾ ಇದ್ವಿ. ಅದಕ್ಕೆ ಉತ್ತರ ಅದಾಗಿತ್ತು. ಹಾಗೆ ಎರಡನೇ ಪದದ ಸುಳುಹು ಇತ್ತಲ್ಲ, ಪದ ಹಾಡುತ್ತಿರುವ ಐಶ್ವರ್ಯವಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಪದ ಹಾಡ್ತಾ ಇದೆ ಅದಕ್ಕೆ ಒಂದು ರೀತಿಯಾದಂತಹ ಪದವನ್ನು ನಾವು ಹುಡುಕಬೇಕಲ್ಲ. ಮೂರು ಅಕ್ಷರಗಳುಳ್ಳ ಪದ ಆಗಿತ್ತಲ್ಲ ಸಂಪದ ಅನ್ನುವಂಥದ್ದು. ಇಂಥ ಉತ್ತರವನ್ನು ನೀವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿ ಕಳಿಸಿದ್ರಿ. ಪಲ್ಲ ಅನ್ನುವಂಥದ್ದು ಒಂದು ಇಬ್ಬರು ಮೂವರು ಕಳಿಸಿದ್ರು ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಎಲ್ರಿಗೂ ಕೂಡ. ಹಾಗೆ ಇದೀಗ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಯಾರು ಮಾತನಾಡ್ತಾರೆ ನೋಡೋಣ. ಅವರ ರೇಡಿಯೋ ನೆನಪುಗಳನ್ನು ಹೇಗೆ ಹಂಚಿಕೊಳ್ತಾರೆ ಅಂತ. ಇವರು ನಮ್ಮ ನಿಲಯವನ್ನು ತುಂಬ ಚೆನ್ನಾಗಿ ಕೇಳಿ ಬಂದಿರುವಂತಹ ಕೇಳುಗರು. ಯಾರವರು ನೋಡೋಣ. ಹಲೋ, ನಮಸ್ತೆ ಅಶ್ವಿನಿ ಪುದುಚೇರಿ.
7: ನಮಸ್ತೆ ವಿಜಯ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಿ? ಹೇಳಿ ಅಶ್ವಿನಿ. ಹಿಂದೆ ಎಲ್ಲ ನೀವು ಆಕಾಶವಾಣಿಯನ್ನ ಕೇಳ್ತಾ ಇದ್ರಿ, ಎಂತಹ ರೇಡಿಯೋದಲ್ಲಿ ನೀವು ಕೇಳ್ಕೊಂಡು ಬಂದಂತವ್ರು ಆಕಾಶವಾಣಿಯನ್ನ? ಏನೆಲ್ಲ ಕೇಳ್ತಾ ಇದ್ರಿ, ಯಾವ ಆಕಾಶವಾಣಿಯನ್ನ ಕೇಳಿ ಬಂದಿದ್ದು ನೀವು ಮೊದಲಿಗೆ ಅಂತ?
7: ಫಸ್ಟ್ ಅಂದ್ರೆ ಬಾಲ್ಯದಿಂದನೇ ಧಾರವಾಡ ಆಕಾಶವಾಣಿ ಬರ್ತಾ ಇತ್ತು ನಾವೆಲ್ಲ ಚಿಕ್ಕವರಿದ್ದಾಗ. ಆಗಿಂದ ಅದನ್ನ ಕೇಳ್ತಾ ಇದ್ವಿ, ರೈತರಿಗೆ ಸಲಹೆ ಅದೆಲ್ಲ ಬರ್ತಿತ್ತಲ್ಲ, ಆಗಿಂದ ಅದನ್ನ ಬೆಳಿಗ್ಗೆ ಎಲ್ಲ ಅದನ್ನ ಕೇಳ್ತಾ ಇದ್ವಿ. ಆಮೇಲೆ ಜಯಂಕಾರ ಪ್ರೋಗ್ರಾಮ್ ಇತ್ತಲ್ಲ, ಅದರಲ್ಲಿ ಲಿರಿಕ್ಸ್ ಎಲ್ಲ ಬರ್ಕೊಂಬರ ಕೇಳ್ತಾ ಇದ್ರು ಮಿಸ್ ನಾ ಚಿಕ್ಕವರಿದ್ದಾಗ.
1: ಇದು ಜಯಂಕಾರ ಮಕ್ಕಳಿಗಾಗಿ ಕಾರ್ಯಕ್ರಮ ಇತ್ತು,
7: ಮಕ್ಕಳಿಗಾಗಿ ಕಾರ್ಯಕ್ರಮ ಇತ್ತಲ್ಲ ಜಯಂಕಾರ, ಆವಾಗ ಅದನ್ನೆಲ್ಲ ಲಿರಿಕ್ಸ್ ಎಲ್ಲ ಬರ್ಕೊಂಡು ಹೋಗಿ ಮತ್ತೆ ಅದಕ್ಕೆ ಸಂಗೀತ ಎಲ್ಲ ಇದ್ ಮಾಡಿ ಹಾಡು ಹೇಳಿಸ್ತಾ ಇದ್ರು ಸ್ಕೂಲ್ ಅಲ್ಲಿ ಇದ್ದಾಗ. ಆಮೇಲೆ ನಾವು ಸ್ಕೂಲ್ ಟೈಮಲ್ಲಿ ಮತ್ತೆ ಲೀಸರ್ ಇದ್ದಾಗ ಮಧ್ಯಾಹ್ನ ಬಂದಾಗ ಯಾವ್ದೋ ಒಂದ್ ಪ್ರೋಗ್ರಾಮ್ ನಮ್ಮ ಅಮ್ಮ ಕೇಳ್ತಾ ಇದ್ದಿದ್ ನೆನ್ಪಿದೆ ನನ್ಗೆ, ಮಾಡಿದ್ರು ಮಾರಾಯ ಅಂತ ಯಾವ್ದೋ ಒಂದ್ ಬರ್ತಾ ಇತ್ತು, ಆ ಕಾರ್ಯಕ್ರಮ ನೆನ್ಪಿದೆ ನನ್ಗೆ ಕೇಳಿದ್ದು. ಬಂದಾಗ ಚಿತ್ರದುರ್ಗ ಆಕಾಶವಾಣಿ ಬಂತು.
1: ಈ ಆಕಾಶವಾಣಿಯನ್ನ ಕೇಳ್ತಾ ಬಂದ್ರಲ್ಲ ಜಯಂಕಾರ, ಮಕ್ಕಳೆಲ್ಲರೂ ಸೇರ್ಕೊಂಡು ಪಾಠ ಒಪ್ಪಿಸ್ತಾ ಇದ್ರ ನಿಮ್ಮ ಟೀಚರ್ಗೆ?
7: ಅದನ್ನ ಹೇಳ್ಕೊಡ್ತಾ ಇದ್ರು ಅವ್ರು, ಕೇಳ್ತಾ ಇದ್ರು ಅನ್ಸುತ್ತೆ, ಅವ್ರು ಕೇಳಿ ಬರ್ಕೊಂಡು ನಮ್ಗೆಲ್ಲ ಹೇಳ್ತಿದ್ರು ನೀವು ಬರ್ಕೊಂಡ್ ಬನ್ರಿ ಅಂತ. ನಾವು ಬರ್ಕೊಂಡೋಗಿ ನಾವು ಅದಕ್ಕೆ ಹೇಳ್ತಾ ಇತ್ತು ನೆನ್ಪಿದೆ ನನ್ಗೆ. ಇದೆಲ್ಲ ಮೋಸ್ಟ್ಲಿ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು, ಇದು ಚಿಕ್ಕ ಜಾಜೂರ್ ಅಲ್ಲಿ ಇದ್ವಿ ನಾವು ಅವಾಗ. ನೆನ್ಪಿದೆ ನನ್ಗೆ, ಅವಾಗಿಂದ ಕೇಳ್ತಾ ಇರೋದು. ಐದ ಬಂದಾಗ ಚಿತ್ರದುರ್ಗ ಆಕಾಶವಾಣಿ.
1: ಎಂತ ರೇಡಿಯೋ ಇತ್ತು ನಿಮ್ಮ ಮನೇಲಿ?

0: ನಮ್ಮನೇಲಿ ದೊಡ್ಡ ರೇಡಿಯೋ, ಹಳೆ ಕಾಲದ ರೇಡಿಯೋ ಇತ್ತಲ್ಲ ಅದು ಇತ್ತು. ಇದು ಚಿತ್ರದುರ್ಗ ಆಕಾಶವಾಣಿ ಬಂತು ಅಂತ ಹೈಸ್ಕೂಲ್ ಅಲ್ಲಿ ಇದ್ದಾಗ ಸರ್
1: ಹಲೋ
0: ಅದೇ ಅಂತ ಫ್ರೀಕ್ವೆನ್ಸಿ ವಿತ್ ಫ್ರೀಕ್ವೆನ್ಸಿ ಹೇಳಿದ್ರು, ಬರ್ಕೊಂಡ್ ಬಂದು ಮನೇಲಿ ಬಂದು ಟ್ಯೂನ್ ಮಾಡಿದ್ರೆ ಬರ್ತಾ ಇರ್ಲಿಲ್ಲ ಆ ದೊಡ್ಡ ಆಕಾಶವಾಣಿಗೆ. ಹಂಗಾಗಿ ಮನೇಲಿ ಕೇಳ್ದೆ ನಾನು, ನನಗೆ ಬೇಕು ಆ ರೇಡಿಯೋ ಸರ್ ಹೇಳಿದ್ದಾರೆ ಬೇಕು ಬೇಕು ಅಂತ ಹೇಳಿದಾಗ ಆ ದುರ್ಗಕ್ ಬಂದು ರಾಘವೇಂದ್ರ ಸ್ಟೋರ್ ಅಲ್ಲಿ ತಗೊಂಡಿದ್ ನೆನಪಿದೆ. ಅದು ಟೇಪ್ ರೆಕಾರ್ಡರ್ ವಿತ್ ರೇಡಿಯೋ, ನಾನು ಅಲ್ಲೇ ಕೇಳ್ತಿದ್ದೆ ಅವರಿಗೆ ಅಂಗಡಿಯವರಿಗೆ, ಅದು ಚಿತ್ರದುರ್ಗ ಆಕಾಶವಾಣಿ ಬರ್ತಾ ಬರುತ್ತಾ ಅಂತ ಬರುತ್ತೆ ಅಂತ ಅವರೇ ಟ್ಯೂನ್ ಮಾಡಿ ಕೊಟ್ಟಿದ್ರು ಅಲ್ಲೇ ಅಂಗಡಿಯಲ್ಲೇ.
1: ಓಕೆ,
0: ಅವನ್ ಮನೆಗೆ ಅದು ಅವಾಗಿಂದ ನೋಡ್ತಾ ಅವಾಗ ಕೇಳ್ತಾ ಇದ್ದೆ.
1: ಯಾವ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಅಶ್ವಿನಿ?
0: ಅದು ಅಷ್ಟು ಸ್ಕೂಲ್ ಟೈಮಿಂಗ್ ಅಷ್ಟು ಅಷ್ಟು ನನಗೆ ನೆನಪಿಲ್ಲ. ಯಾರ್ದಾದ್ರು ಇದು ಸಂದರ್ಶನ ಏನಾದ್ರು ಬಂದಾಗ ಹೇಳ್ತಾ ಇದ್ರು ಸ್ಕೂಲ್ ಅಲ್ಲಿ, ಸರ್ ಇವ್ರ ಬರ್ತಿದೆ ನೋಡ್ರಿ ಅಂತೆಲ್ಲ ಹೇಳ್ದಾಗ ನೋಡ್ತಿದ್ದೆ, ಕೇಳ್ತಿದ್ದೆ, ನೆನಪಿದೆ ನನ್ಗೆ. ಆಮೇಲೆಲ್ಲ ಹಲೋ ಗೆಳತಿ ಅದು ಆ ಪ್ರೋಗ್ರಾಮ್ ಎಲ್ಲ ಇತ್ತಲ್ಲ ಅವಾಗ ಕೇಳ್ತಾ ಇದ್ದೆ. ಅದನ್ನ ರೀಸೆಂಟ್ ಆಗಿ ಕೇಳಿದ್ದಂದ್ರೆ ಹಲೋ ಗೆಳತಿ.
1: ಯಾವ ಯಾವ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇದ್ರೆ?
0: ಫೋನ್ ಮಾಡ್ತಾ ಇದ್ದೆ ನಾನು, ಇವರು ಉಷಾಲತಾ ಮೇಡಮ್ ಇದ್ರಲ್ಲ ಅವರು ಪ್ರಚಲಿತ ವಿದ್ಯಮಾನಗಳದ್ದು ಏನಾದ್ರು ಒಂದು ಕೇಳ್ತಾ ಇದ್ರಲ್ಲ ಅವಾಗ ಮಾತಾಡಿದೀನಿ ಅದ್ರಲ್ಲಿ. ಆಮೇಲೆ ಅಡುಗೆ ಅರಮನೆ ಅದ್ರಲ್ಲಿ ನೀವೇ ಇದ್ರಿ ಅಡುಗೆ ಅರಮನೆಯಲ್ಲಿ, ಅದು ರೆಸಿಪೀಸ್ ಎಲ್ಲ ಹಂಚ್ಕೊಳ್ಳೋದು ಅದೆಲ್ಲ, ಅದು ಚೆನ್ನಾಗಿತ್ತು ಅಡುಗೆ ಅರಮನೆ ಪ್ರೋಗ್ರಾಮ್.
1: ಈಗ್ಲೂ ಬರುತ್ತೆ, ಇವತ್ತು ಬೆಳಗ್ಗೆ 11 ಗಂಟೆಗೆ ಅದೇ ಕಾರ್ಯಕ್ರಮ ಇರುತ್ತೆ.
0: ಹೌದೌದು, ಟೈಮಿಂಗ್ಸ್ ಇದಾಗಿದೆ. ಹೌದು, ಅದು ಚೆನ್ನಾಗಿದೆ. ಆಮೇಲೆ ಚಿತ್ರಗೀತೆ ಅದು ಯಾವಾಗ ಬಂದ ಕೇಳ್ತಾನೆ ಇರ್ತೀವಿ ಟ್ಯೂನ್ ಮಾಡಿ.
1: ಈಗ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಪುದುಚೇರಿಯಲ್ಲಿ ಇದ್ದೀರಿ ಈಗ, ಇಲ್ಲಿಯ ರೇಡಿಯೋವನ್ನ ಅಲ್ಲಿ ಟ್ಯೂನ್ ಮಾಡಿದಾಗ ಅಲ್ಲಿ ತಮಿಳನ್ನ ಕೇಳ್ತಾ ಇರ್ತೀರಿ, ಏನ್ ಅನ್ನಿಸ್ತಾ ಇರುತ್ತೆ?
0: ಹೌದು, ಇದು ಈ ತರ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಗೆ ಆ ತರನೇ ಅನ್ಸುತ್ತೆ. ಆದ್ರೆ ದುರ್ಗದ ಆಕಾಶವಾಣಿ ಇಟ್ಟಾಗ ಇನ್ನು ದುರ್ಗದಲ್ಲೇ ಇದೀವೇನೋ ಅಂತ ಅನ್ಸುತ್ತೆ. ಆ ಫೀಲ್ ಗೋಸ್ಕರ ಆದ್ರೂ ನಾನು ಇದನ್ನೇ ಟ್ಯೂನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು.
1: ಚೆನ್ನಾಗಿ ಕೇಳಿಸುತ್ತಾ ನಿಮ್ಗಲ್ಲಿ?
0: ಆ ಕೇಳುತ್ತೆ, ಆದ್ರೆ ಇದು ಮಳೆ ಮತ್ತೆ ಬಿರುಗಾಳಿ ಚಂಡಮಾರುತ ಈ ತರ ಇದ್ದಾಗ ಅದು ಬರಲ್ಲ, ಯಾವ್ದು ಸಿಗ್ನಲ್ ಅನ್ನು ಸಿಗ್ತಾ ಇರಲ್ಲ.
1: ತುಂಬಾ
0: ಅದು ಇಲ್ದಿದ ಟೈಮ್ ಅಲ್ಲಿ ಬರುತ್ತೆ, ಚೆನ್ನಾಗಿ ಕೇಳುತ್ತೆ. ನ್ಯೂಸ್ ಆನೇಪ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ, ಅದರಲ್ಲಿ ಕೇಳುತ್ತೆ.
1: ತುಂಬಾ ಖುಷಿ ಆಯ್ತು ಅಶ್ವಿನಿ, ಹೀಗೆ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳ್ತಾ ಇರಿ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೇಳಿದ್ರೆ ಇದೀಗ ಒಂದು ಗೀತೆಯನ್ನ ಕೇಳಿ ಬರೋಣ.

0: ಕೆಳಗ್ರಿ ಮತ್ತೊಬ್ಬ ನಮ್ಮ ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು ಕೊಟ್ಟು ಹಿಂದೆ ಎಲ್ಲ ಬಹುಮಾನವನ್ನು ಕೊಟ್ಟಂಥವರು ವೈ ಆರ್ ಸುಬ್ರಹ್ಮಣ್ಯ ಅಂತ ಹೇಳಿ ಇವರು ಶಶಿರತ್ನ ಸ್ಟೋರ್ ಅನ್ನುವ ಮೂಲಕ ಬಹುಮಾನಗಳನ್ನು ವಿತರಣೆ ಮಾಡಿದರು ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗೆ ಫೋನ್ನಲ್ಲಿದ್ದಾರೆ. ಮಾತನಾಡ್ಸೋಣ ಅವರನ್ನು. ಸರ್ ನಮಸ್ಕಾರ, ವೈ ಆರ್ ಸುಬ್ರಹ್ಮಣ್ಯ ಸರ್ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಚಿತ್ರದುರ್ಗ ಆಕಾಶವಾಣಿಯನ್ನ ಸದಾ ಕೇಳ್ತಾ ಬಂದಿರೋರು, ಹಿಂದೆ ಕೂಡ ಆಕಾಶವಾಣಿಯನ್ನ ಕೇಳ್ತಾ ಇದ್ರಿ, ಹೇಗೆಲ್ಲ ಕೇಳ್ತಾ ಇದ್ರಿ ಅನ್ನುವಂಥದ್ದು, ಯಾಕೆಂದ್ರೆ ಆಕಾಶವಾಣಿಗೆ 90 ವರ್ಷ ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ನೆನಪುಗಳು?
1: ನಾನು ಬಹಳ ಸಣ್ಣ ವಯಸ್ಸಿಂದಾನೇ ಆಕಾಶವಾಣಿ ಕೇಳ್ಕೊಂಡು ಬಂದಿರುವಂತನ್ನು. ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಬೆಳಗಿನತ್ತು ರೇಡಿಯೋ ಹಾಕರು, ಅದರಲ್ಲಿ ಭಕ್ತಿಗೀತೆಗಳು, ವಾರ್ತೆಗಳು, ಪ್ರದೇಶ ಸಮಾಚಾರ, ಸಂದರ್ಶನಗಳು, ಆಮೇಲೆ ಭಾನುವಾರ ಚಲನಚಿತ್ರ ಧ್ವನಿ ಬದರಿಕೆ ಬರ್ತಾ ಇತ್ತು, ಅದನ್ನೆಲ್ಲ ಕೇಳ್ತಾ ಇದ್ವಿ. ಬಹಳ ಚೆನ್ನಾಗಿ ಅನಿಸಿತ್ತು. ಅದಾದ್ಮೇಲೆ ಧಾರವಾಡ ಸ್ಟೇಷನ್, ಭದ್ರಾವತಿ ಸ್ಟೇಷನ್, ಆಮೇಲೆ ನಾವು ಸ್ಕೂಲ್ ಹೋಗಿ ಬಂದ್ಮೇಲೆ ಮಧ್ಯಾಹ್ನದತ್ತು ಸಿಲೋನ್ ಒಳಗೆ ಬರೋದು 2:05 ಸಿಲೋನ್ ಸ್ಟೇಷನ್ ಟ್ಯೂನ್ ಮಾಡ್ತಾ ಇದ್ವಿ, ಅದರಲ್ಲೂ ಕನ್ನಡ ಬರ್ತಿತ್ತು. ಮತ್ತೆ ರಾತ್ರಿ ಕೆಲವೊಂದ್ ದಿನ 8:05 ಪಿನಾಕ ಗೀತ್ ಮಾಲ್ ಅಂತ ಬರೋದು, ಬೊಂಬೈಯಿಂದ ಪ್ರಸಾರವಾಗೋದು. ಹೌದು, ಅದು ಚೆನ್ನಾಗಿರ್ತಿತ್ತು ಪ್ರೋಗ್ರಾಮು. ಒಟ್ಟು ಆಕಾಶವಾಣಿ ಈಗ ಬರ್ತಿರೋ ಪ್ರೋಗ್ರಾಮ್ಗಳು ಹಿಂದಿನ ಪ್ರೋಗ್ರಾಮ್ಗಳಿಗೆ ಬಹಳ ಅಭಿವೃದ್ಧಿ ಹೊಂದಿ ಜನರ ಅಭಿರುಚಿಯನ್ನ ಕ್ಯಾಚ್ ಮಾಡಿ ಬಹಳ ಚೆನ್ನಾಗಿ ವಿಸ್ತರಣೆಯಾಗಿ ಗೊಂಡಿರೋದಕ್ಕೆ ಸಂತೋಷ ಆಗ್ತದೆ.
0: ಹೌದು, ನಿಮ್ಮ ಮನೆಯಲ್ಲಿ ಎಂಥ ರೇಡಿಯೋದಿಂದ ನೀವು ಕೇಳ್ಕೊಂಡು ಬಂದಂತವ್ರು ಆಕಾಶವಾಣಿಯನ್ನ, ಎಂತ ರೇಡಿಯೋ ಇತ್ತು ನಿಮ್ಮ ಮನೆಯಲ್ಲಿ?
1: ನಮ್ಮ

0: ಮರ್ಫಿ ರೇಡಿಯೋ ಒಂದು ದೊಡ್ಡದಿತ್ತು, ಅದಕ್ಕೆ ಏರಿಯಲ್ ಈಗ ಫಿಶ್ ನೆಟ್ ಬರ್ತದಲ್ಲ ಆತರ ಉದ್ದನೆ ಏರಿಯಲ್ ಕಟ್ಬಿಟ್ಟು ಅದರಿಂದ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ವಿ ನಾವು.
1: ಕೇಳ್ತಾ ಇದ್ರಿ? ನಂತರದಲ್ಲಿ ಯಾವ್ಯಾವ ತರ ರೇಡಿಯೋಗಳನ್ನ ನೀವು ಇಟ್ಕೊಂಡಿದ್ದೀರಿ?
0: ಅದಾದ್ಮೇಲೆ ನಮ್ಮ ಅಣ್ಣ ಒಂದು ಸಣ್ಣದು ಪಾಕೆಟ್ ರೇಡಿಯೋ ತಂದ್ರು, ಶೆಲ್ ಹಾಕಿ ಕೇಳುವಂತದ್ದು, ಅದರಲ್ಲಿ ಕೇಳ್ತಾ ಇದ್ವಿ. ಆಮೇಲೆ ಎಫ್ ಎಂ ಬಂದ್ಮೇಲೆ ಆ ಹಳೆ ರೇಡಿಯೋಗಳು ಎಫ್ ಎಂ ಮಾಡ್ಯುಲೇಷನ್ ಬರ್ತಾ ಇರ್ಲಿಲ್ಲ, ಅವಾಗ ಮತ್ತೆ ಬೇರೆ ಒಂದು ಎಫ್ ಎಂ ಇರುವಂತದ್ದು ತಂದು ಅದರಲ್ಲಿಂದ ಕೇಳ್ತಾ ಇದ್ವಿ. ಈಗ ಇನ್ನೇನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫೋನ್ ನಲ್ಲೇ ಬರ್ತದೆ. ಆಮೇಲೆ ಎಆರ್ ನ್ಯೂಸ್ ಬಂದಿರೋದ್ರಿಂದ ನಿಮ್ಮ ಕಾರ್ಯಕ್ರಮಗಳು ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಪ್ರಪಂಚದಾದ್ಯಂತ ಬರ್ತಾ ಇದೆ. ಎಲ್ಲ ಕೇಳುಗರು ಆಕಾಶವಾಣಿ ಅಭಿಮಾನಿಗಳು ಕನ್ನಡಾಭಿಮಾನಿಗಳು ನಿಮ್ಮ ಪ್ರೋಗ್ರಾಮ್ ನ ಕೇಳ್ತಾ ಇದ್ದಾರೆ.
1: ಹೌದು, ಖಂಡಿತ ಹೌದು. ನಿಮ್ಮ ಮನೆಯಲ್ಲಿ ಈಗ ರೇಡಿಯೋ ಯಾವ್ದ್ರ ಮೂಲಕ ಕೇಳ್ತಾ ಇದ್ದೀರಿ ಅಂತ?
0: ಈಗ ಕೆಲವೊಂದ್ಸರಿ ಫೋನ್ ಅಲ್ಲಿ ಹಾಕಿರ್ತೀನಿ, ಇಲ್ಲ ಅಂತಂದ್ರೆ ಎಫ್ ಎಂ ಒಂದು ರೇಡಿಯೋ ಇದೆ ಅದರಲ್ಲಿ ಕೇಳ್ತೀನಿ. ಅವಾಗ ಮೊನ್ನೆ 200 ರೂಪಾಯಿನ 150 ರೂಪಾಯಿ ಕೊಟ್ಟು ತಂದಿದ್ದೆ, ಸುಮಾರು 12 ವರ್ಷ ಆಯ್ತು, ಇವತ್ತಿಗೂ ಚೆನ್ನಾಗಿ ಸುಸ್ಥಿತಿಯಲ್ಲಿ ಆಡ್ತಾ ಇದೆ
1: ಅಲ್ವಾ. ಎಂತೆಂತ ರೇಡಿಯೋಗಳನ್ನ ನೋಡ್ಬಿಟ್ವಿ, ಕೊನೆಗೀಗ ಮೊಬೈಲ್ ಅಲ್ಲೇ ನಾವು ಎಲ್ಲಿರ್ತೀವಿ ಅಲ್ಲೇ ಅಲ್ಲೇ ಕುತ್ಕೊಂಡಲ್ಲಿ ನಾವು ರೇಡಿಯೋ ಕೇಳೋ ಸ್ಥಿತಿಯನ್ನ ತಲುಪಿಬಿಟ್ಟಿದೀವಿ ಇವತ್ತು ಅಲ್ವಾ.
0: ನನ್ನ ವ್ಯಾಪಾರ ಅಭಿವೃದ್ಧಿಗೋಸ್ಕರ ನಮ್ಮ ಕೆಲವೊಂದು ಗ್ರಾಹಕರಿಗೆ ಆಗಿನ ಕಾಲದೊಳಗೆ ನಾನು ಕೆಲವೊಂದು ರೇಡಿಯೋಗಳನ್ನ ಫ್ರೀಗೆ ಕೊಟ್ಟು ನಿಮ್ಮ ಇದ್ರೊಳಗೆ ಹಾಕ್ರಿ, ಹೋಟ್ಲಲ್ಲಿ ಹಾಕ್ರಿ, ಶಾಪಲ್ಲಿ ಹಾಕ್ರಿ ಅಂತೇಳಿ ಅವಾಗ ಕೆಲವೊಬ್ಬರಿಗೆ ಫ್ರೀನು ಕೊಟ್ಟಿದ್ದೀನಿ.
1: ಖಂಡಿತ, ಖುಷಿ ಆಯ್ತು ನನಗೆ. ಹಾಗೆ ಹಾಗೆ ನಮ್ಮ ಚಿತ್ರದುರ್ಗಕ್ಕೆ ಒಂದು ಪ್ರಾಯೋಜಿತ ಕಾರ್ಯಕ್ರಮವನ್ನ ನೀವು ಕೊಡ್ತಾ ಇದ್ರಿ, ಬಹುಮಾನವನ್ನ ಕೂಡ ಕೊಟ್ಟಿದ್ದೀರಿ ಆ ಕಾರ್ಯಕ್ರಮಕ್ಕೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ನೀವು ನಮ್ಮ ಕೇಳುಗರಿಗೆ?
0: ಅವಾಗ ಮಾರ್ಕೆಟಿಂಗ್ ಟೆಕ್ನಿಕ್ ಗಾಗಿ ಹೊಸದಾಗಿ ಎಫ್ ಎಂ ಬಂದಾಗ ಎಲ್ಲ ಕೇಳುವರು ಬಹಳ ಜನ ಚಿತ್ರದುರ್ಗದ ಲೋಕಲ್ ಕೇಳುವರೇ ಬಹಳ ಇದ್ರು ಅವಾಗ. ಅವಾಗ ನಮ್ಮ ಒಂದು ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡಕ್ಕಾಗಿ ನಾನು ಕೆಲವೊಂದು ಒಗಟುಗಳನ್ನು ಕೊಟ್ಬಿಟ್ಟು ಅದಕ್ಕೆ ಉತ್ತರ ಹೇಳಿ ಸರಿ ಹೇಳದಂತ ಉತ್ತರ ಹೇಳಿದವರಿಗೆ ಗಿಫ್ಟ್ ಹ್ಯಾಂಪರ್ಸ್ ನ ನಮ್ಮ ಅಂಗಡಿಯಿಂದಾನೆ ಕೊಡ್ತಾ ಇದ್ವಿ. ಅದು ಸೆಲೆಕ್ಟ್ ಮಾಡಿ ಹೆಸರನ್ನ ನಮಗೆ ಕಳಿಸ್ಕೊಡ್ತಾ ಇದ್ರು, ಅವ್ರು ಬಂದು ನಂಬರ್ ಹೇಳ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಮೇಡಮ್.
1: ಹೌದು, ಈಗ ಇಂಥ ಕಾರ್ಯಕ್ರಮ ಮಾಡಿದ್ರಿಂದ ನಿಮ್ಮ ಏನು ವ್ಯವಹಾರ ಅಭಿವೃದ್ಧಿ ಆಯ್ತು ಅಂತ ಅನ್ನಿಸ್ತಾ?
0: ಹೌದು ಮೇಡಮ್, ಅಭಿವೃದ್ಧಿ ಆಯ್ತು.
1: ಮತ್ತೆ ಈಗ ಎಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಇರುವಂತವ್ರು ಅಥವಾ ಬೇರೆ ಕಡೆ ಎಲ್ಲಿ ಆಕಾಶವಾಣಿಯನ್ನ ಕೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇಂಥದೊಂದು ಕಾರ್ಯಕ್ರಮ ಮಾಡೋ ಮೂಲಕ ತಮ್ಮ ವ್ಯವಹಾರವನ್ನ ಅಭಿವೃದ್ಧಿ ಪಡಿಸ್ಕೊಳ್ಬಹುದಾ?
0: ಹೌದು ಮೇಡಮ್, ಬಹಳ. ಯಾಕಂದ್ರೆ ಬೇರೆ ಬೇರೆಗೆ ಹೋಲಿಸಿದಾಗ ಬೇರೆ ಮಾಧ್ಯಮಗಳು ಅಥವಾ ಟಿವಿಗೆ ಅಥವಾ ಬೇರೆ ಇನ್ಯಾವುದೇ ಮಾಧ್ಯಮಕ್ಕೆ ಹೋಲಿಸಿದ್ರೆ ಈಗ ನಿಮ್ಮ ಆಕಾಶವಾಣಿ ಟ್ಯಾರಿಫ್ ಏನಿದೆ ಬಹಳ ಕಡಿಮೆ ಇದೆ. ಮತ್ತೆ ಅಂದ್ರೆ ಜನಗಳಿಗೆ ಎಲ್ಲಾ ಜನಗಳಿಗೂ ಮುಟ್ಟುವಂತದ್ದಿದೆ. ಈಗ ಹುಟ್ಟುಹಬ್ಬ ಶುಭಾಶಯಗಳಾಗ್ಲಿ ವ್ಯಾಪಾರಾಭಿವೃದ್ಧಿಗಾಗ್ಲಿ ಎಲ್ಲರೂ ಬಳಸ್ಕೊಂಡ್ರೆ ಅನುಕೂಲ ಅಂತೇಳಿ ಅನ್ಕೊಂತೀನಿ. ಈಗ ನಾನು ಮತ್ತೆ ಪ್ರಾರಂಭ ಮಾಡಕ್ಕೆ ಆಲೋಚನೆ ಮಾಡ್ತಾ ಇದ್ದೀನಿ.
1: ತುಂಬಾ ಸಂತೋಷದ ವಿಷಯ. ಹಾಗೆ ಈ ವ್ಯವಹಾರ ಮಾಡುವಂತಹ ನಮ್ಮ ವ್ಯವಹಾರಸ್ಥರಿಗೆ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ವಿಷಯವಾಗಿ?
0: ಈ ವಿಷಯವಾಗಿ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಒಂದು ಆಕಾಶವಾಣಿ ಮೂಲಕ ಬಹಳ ಕಡಿಮೆ ಬಜೆಟ್ ನಲ್ಲಿ ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬಹುದು, ಅದರಿಂದ ಉಪಯೋಗ ಮಾಡ್ಕೊಂಡು ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬಹುದು ಅಂತ ಹೇಳ್ತೀನಿ ಮೇಡಮ್.
1: ತುಂಬಾ ಸಂತೋಷ ಆಯ್ತು. ನಮ್ಮ ಕೇಳುಗರು ಕೂಡ ಅವ್ರ ಮನೆಗಳಲ್ಲಿ ಏನು ಹುಟ್ಟು ಹಬ್ಬ ಇರಬಹುದು, ಏನು ಮದುವೆ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾರೆ, ಗೃಹ ಪ್ರವೇಶ
0: ಉಪಯೋಗಿಸ್ಕೋಬೇಕು.
1: ಹೌದು, ಇಂತ ಎಲ್ಲ ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ಆಕಾಶವಾಣಿಗೂ ಕೂಡ ಆದಾಯ ಮಾಡಿಕೊಟ್ಟು ತಮ್ಮನ್ನು ಏನು ಬೆಳೆಸ್ಕೊಳ್ಳುವಂತಹ ಕೆಲಸವನ್ನ ಈ ನಿಟ್ಟಿನಲ್ಲಿ ಮಾಡಬಹುದು ಅಂತ ಹೇಳ್ಬಹುದು ಅಲ್ವಾ?
0: ಹೌದು ಮೇಡಮ್, ಹೌದು.
1: ತುಂಬಾ ಸಂತೋಷ ಆಯ್ತು. ಇಂತಹ ಕಾರ್ಯಕ್ರಮಗಳನ್ನ ಮತ್ತೆ ಹಮ್ಮಿಕೊಳ್ಳಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ ಮತ್ತಷ್ಟು ಬೆಳೀಲಿ ಅಂತ ನಿಮ್ಮ ಮೂಲಕ ನಾವು ಆಶಯವನ್ನ ವ್ಯಕ್ತಪಡಿಸ್ತಾ
0: ಧನ್ಯವಾದಗಳು
1: ನಿಮ್ಮ ನೆನಪುಗಳನ್ನ ಈ ರೀತಿಯಾಗಿ ಹಂಚಿಕೊಂಡಿದ್ದಕ್ಕಾಗಿ.
0: ಧನ್ಯವಾದಗಳು ಮೇಡಮ್.

0: ಕೇಳಿದ್ರಿ ಮತ್ತೊಬ್ಬ ನಮ್ಮ ನಿಲಯದ ಕೇಳುಗರು ಹಾಗೆ ನಮ್ಮ ನಿಲಯಕ್ಕೆ ಸಂಬಂಧವನ್ನು ಬೆಳೆಸಿದಂಥವರು, ಅವರ ನಂಟು ಹೇಗಿತ್ತು, ಹಾಗೆ ಆಕಾಶವಾಣಿಯನ್ನು ಹೇಗೆಲ್ಲ ಕೇಳ್ಕೊಂಡು ಬಂದರು ಅನ್ನುವಂಥದ್ದನ್ನು ಕೇಳ್ತಾ ಹೋಗೋಣ. ಅವರೇ ರಾಜು ಆರ್ ಪೋಕಾಳೆ ಅನ್ನುವಂಥವರು, ಅವರು ಇವತ್ತು ನಮಗೆ ಫೋನಿಗೆ ಲಭ್ಯ ಆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ಶುಭೋದಯ
0: ತಮಗೂ ಕೂಡ. ಹೇಳಿ, ನಿಮ್ಮ ನೆನಪುಗಳನ್ನ ಹಂಚಿಕೊಳ್ಳಿ. ಹೇಗೆಲ್ಲ ನೀವು ರೇಡಿಯೋವನ್ನ ಕೇಳ್ತಾ ಇದ್ರಿ, ಹೇಗೆ ನಿಮ್ಗೆ ಆಕಾಶವಾಣಿಯ ನಂಟಿತ್ತು ಅನ್ನುವಂಥದ್ದನ್ನ ಹಂಚ್ಕೊಳ್ಬಹುದು?
1: ಖಂಡಿತ ಮೇಡಮ್. ಅವರೇ, ನಾನು ರಾಜು ಆರ್ ಪೋಕಳೆ ಅಂತ, ಛಾಯಾಗ್ರಾಹಕ ಪರ್ಸನಿಟಿಯಿಂದ. ಮೇಡಮ್, ನಾನು ಸುಮಾರು ಈಗ ನಮ್ಮ ತಾತನ ಕಾಲದಿಂದಾನು ಈಗ ರೇಡಿಯೋ ನಂಟು ನಮಗೆ. ಅಂದ್ರೆ ನಮ್ಮ ಅಜ್ಜ ಅವರು ಈ ಪಂಡರಳ್ಳಿಯಿಂದ ದುರ್ಗಕ್ಕೆ ಬಂದ್ರು, ಅವ್ರ ಚಿತ್ರದುರ್ಗದಲ್ಲಿ. ನಮ್ಮ ಮನೆಯಲ್ಲಿ ರೇಡಿಯೋ ಸಿಸ್ಟಮ್ ಹೆಂಗಿತ್ತಂದ್ರೆ ದೊಡ್ಡದು ಒಂಥರ ಈ ಚಿಕ್ಕದು ಈ ಮುಂಚೆ ಟಿವಿ ಬರೋದು ಪೋರ್ಟೇಬಲ್, ಆ ಸಿಸ್ಟಮ್ ಅಲ್ಲಿ ಇತ್ತು. ಅದು ತುಂಬಾ ಹಳೆ ಒಂದು ಇದ್ದದ್ದು ಸಿಸ್ಟಮ್ ಅದು. ಆ ರೇಡಿಯೋ ಹೆಂಗಂದ್ರೆ ಅವಾಗ ರೇಡಿಯೋ ತಗೋಬೇಕಾದ್ರೆ ಲೈಸೆನ್ಸ್ ಬೇಕಾಗಿತ್ತಂತೆ, ರೇಡಿಯೋ ಲೈಸೆನ್ಸ್ ಅಂತ. ಆ ತರದ ರೇಡಿಯೋದಲ್ಲಿ ಕೇಳಿರೋದು ಅವಾಗ. ಮನೆಯಲ್ಲಿ ಒಂದ್ ಆಂಟನ ತರ ಈ ಲೆಫ್ಟ್ ಇತ್ತು ರೈಟ್ ಗೋಡೆಗೆ ಒಂದ್ ತಗಲಾಕ್ಬಿಡೋದು, ಆ ಒಂದು ಸಿಗ್ನಲ್ ಮೇಲೆ ಎರಡ್ ಆಂಟನ ಇಂದ ಫ್ರೀಕ್ವೆನ್ಸಿ ಅದು ಇದು ಇಳಿಯೋದು ಸಿಗ್ನಲ್. ಆ ತರದ ಇದ್ರಿಂದ ಕೇಳ್ತಾ ಇದ್ವಿ ಮೇಡಮ್, ತುಂಬಾ ಇದು. ಆ ರೇಡಿಯೋ ಕೇಳ್ಬೇಕಂದ್ರೆ ಎಲ್ಲಾರು ಕುತ್ಕೊಂಡು ಕೇಳ್ತಾ ಇದ್ವಿ ಆ ತರದ ಮಾಧ್ಯಮ.
0: ಆ ರೇಡಿಯೋದಲ್ಲಿ ಯಾವ್ಯಾವ ಆಕಾಶವಾಣಿಯನ್ನ ಕೇಳ್ತಾ ಇದ್ದಿದ್ದ ನೆನಪುಗಳು?
1: ಸುಮಾರು ಚಿಕ್ಕವರಿದ್ದೆ, ಬಹುಶಃ ಅದು ಸ್ವಲ್ಪ ನನ್ಗೆ ಕಡಿಮೆ. ಅದಾದ ನಂತರ ನಮ್ಮ ತಂದೆಯವರು ಸ್ವಲ್ಪ ಅದನ್ನ ಬಹಳ ಬಳಸಿದ್ರು. ಅವರು ವೃತ್ತಿಯಲ್ಲಿ ಅವರು ಟೈಲರ್ ನಮ್ಮ ತಂದೆಯವರು, ಅವ್ರಿಗೆ ಬಹಳ ಈ ಆಕಾಶ ರೇಡಿಯೋ ಅಂದ್ರೆ ಬಹಳ ಇಷ್ಟ. ಧಾರವಾಡ ಸ್ಟೇಷನ್ ಬರ್ತಾ ಇತ್ತು ಅವಾಗ ಪ್ರತಿದಿನ ಅದು ಆ ರೇಡಿಯೋದಲ್ಲಿ ಏನನ್ನ ಟೈಮಿಂಗ್ಸ್ ಕಾರ್ಯಕ್ರಮ ಬಂತಂದ್ರೆ ಇಂತ ಟೈಮ್ ಆಗಿದೆ ಅಂತ ಅರ್ಥ ಅಲ್ಲಿಗೆ. ಅದು ರೇಡಿಯೋ ಅಂದ್ರೆ ಅದನ್ನ ಟೈಮ್ ತಿಳಿಸೋದು, ನಮ್ಮ ಇದ ಚಟುವಟಿಕೆ ನಮ್ ಕರೆಕ್ಟ್ ಆಗಿ ಈ ಟೈಮಿಗೆ ಇದಾಗಿದೆ ಇಷ್ಟೊತ್ತಿಗೆ ಅಂತ ಹೇಳಕ್ಕೆ. ಅವರು ಕೇಳ್ಕೊಂತ ಕೆಲಸ ಮಾಡೋರು, ಅವರು ಕೆಲಸ ಮಾಡೋರು, ಅವ್ರಿಗೊಂದು ತುಂಬಾ ಒಳ್ಳೆ ಮಾಧ್ಯಮ ಅದು. ಬಟ್ಟೆ ಹೊಲಿತಾ ಹೊಲಿತಾನೆ ಅವರು ಕೇಳ್ಕಂತ ಹಂಗೆ ಅದನ್ನ ತಲ್ಲಿಂದ್ರ ಕೆಲಸ ಮಾಡೋರು. ಅವರಿಂದ ನನಗೆ ಸ್ವಲ್ಪ ಇದು ನೆಂಟು, ಯಾಕಂದ್ರೆ ಪ್ರತಿದಿನ ಬೆಳಿಗ್ಗೆ ಅವ್ರು ಎದ್ದ ತಕ್ಷಣ ಟಿವಿ ರೇಡಿಯೋ ಆನ್ ಮಾಡೋರು. ಆ ಪ್ರದೇಶ ಸಮಾಚಾರ ಆಗ್ಲಿ, ಈ ದಿವಸ ಆಗ್ಲಿ, ಒಂದ್ ಬಿಡದಂಗೆ ಕೇಳ್ತಿದ್ರು ಅವರು. ಮತ್ತೆ ಇದು ಸಂಸ್ಕೃತ ವಾರ್ತೆ ಬರ್ತಿತ್ತು ಅವಾಗ, ಇಷ್ಟು ಟೈಮ್ ಆಗಿದೆ, 7:05 ಇದೆ ಅಂತ ಆ ಟೈಮ್ ತೋರಿಸೋ ಒಂದು ಮಾಧ್ಯಮ ಅಂತ ಅನ್ಕೊಂತಿದ್ದ ಅವಾಗ.
0: ಈಗ ಯಾವ್ದ್ರಲ್ಲಿ ಕೇಳ್ತಾ ಇದೀರಿ ನೀವು
1: ಮೇಡಮ್? ಈಗ ಈ ಇದು ಬರುತ್ತಲ್ಲ, ಈ ಚಿಕ್ಕದು FM ಬರುತ್ತೆ, ಬ್ಯಾಂಡ್ ತರ, ಅದ್ರಲ್ಲಿ ಕೇಳ್ತಾ. ಅದಾದ ನಂತರ ಬೇರೆ ಮತ್ತೆ ಬರ್ಫಿ ಅಂತ ಒಂದ್ ತಂದ್ರು ನಮ್ ತಂದೆಯವರು, ಅದು ಶೆಲ್ ಹಾಕ್ಬಹುದು, ಹೊರಗಡೆನೂ ತಗೊಂಡೋಗ್ಬಹುದು. ಈ ಚಿಕ್ಕದು ಎಲಿಮೀಟರ್ ಅಂತ ಬರೋದು, ಅದನ್ನ ಹಾಕ್ಬಿಟ್ಟು ಯೂಸ್ ಮಾಡ್ತಿದ್ವಿ ಮನೆಯಲ್ಲಿ, ಹೊರಗಡೆ ಹೋದ್ರೆ ತಗೊಂಡೋಗ್ಬೋದಿತ್ತು. ಆ ತರ ಇತ್ತು, ನಾವೆಲ್ಲರೂ ಹೊರಗಡೆ ನಮ್ ದೇವಸ್ಥಾನಗಳಿಗೆ ಹೊರಗಡೆ ಎಲ್ಲರೂ ಹೋದ್ರೆ ಅದನ್ನ ತಗೊಂಡೋಗ್ತಿದ್ವಿ ಶೆಲ್ ಹಾಕೊಂಡು. ಅಲ್ಲೂ ಸಮೇತ ಕೇಳ್ತಿದ್ವಿ, ನಮ್ ತಂದೆಗೆ ಬಹಳ ಅಭಿರುಚಿ ಬಹಳ ಇರ್ತದೆ ರೇಡಿಯೋದು. ಯಾಕೆ ಅವರಿಂದಾನೆ ನನಗೆ ಸ್ವಲ್ಪ ಅದು ನಂಚು ಜಾಸ್ತಿ. ಏನಂದ್ರೆ ನನಗೆ ಕೇಳ್ಬೇಕಂದ್ರೆ ಈ ಇಂದಿರಾ ಗಾಂಧಿ ಅವರು ಡೆತ್ ಆಗಿದ್ದು ನಾನು ಮೋಸ್ಟ್ಲಿ ರೇಡಿಯೋದಲ್ಲೇ ಫಸ್ಟ್ ಕೇಳಿದ್ ಮೇಡಮ್ ಆ ಮಾಧ್ಯಮ. ಅವಾಗ ಯಾಕಂದ್ರೆ ಈಗಿನ ತರ ಈ ಟಿವಿ ಮಾಧ್ಯಮ ಆಗ್ಲಿ ಬೇರೆ ಯಾವ್ದೇ ರೀತಿ ಮಾಧ್ಯಮಗಳು ಇರಲಿಲ್ಲ, ರೇಡಿಯೋ ಮೂಲಕನೆ ಆ ಒಂದು ಸಾವಿನ ಸುದ್ದಿ ಅವರು ಕೇಳಿದ್ದು ನಾನು. ನನಗೆ ಬಹುಶಃ ಜ್ಞಾಪಕ ಇರಂಗೆ ಅವಾಗ ಸಡನ್ ಆಗಿ ನಮ್ಗೆ ಇದು ಸಿಕ್ಕಿದ್ದು. ಆ ಒಂದು ಗುಂಪು ಚೆನ್ನಾಗಿದೆ, ನಮ್ಗೆ ಬಹಳ ಚಿಕ್ಕವನಿದ್ದಾಗ ನಮ್ಗೆ ಸಿಕ್ಕಿದ್ದು. ಅದಕ್ಕಿಂತ ಮುಂಚೆ ಅದೇ ಈ ತರದೆಲ್ಲ ಕಾರ್ಯಕ್ರಮಗಳು ಏನಾದ್ರು ಹಿಂಗ್ ಪಬ್ಲಿಕ್ ಸೆಂಟ್ರಲ್ ಇಂದ ಆಗ್ಲಿ ಸ್ಟೇಟ್ ಇಂದ ಆಗ್ಲಿ ಏನಾದ್ರೂ ಸುದ್ದಿ ತಿಳ್ಕೋಬೇಕಂದ್ರೆ ಇದ್ರ ಮೂಲಕನೆ ತಿಳ್ಕೋಬೇಕಾಗಿತ್ತು.
0: ಹೌದು, ಈಗ ರೇಡಿಯೋ, ಈಗ ನೀವು ನ್ಯೂಸ್ ಆನ್ ಏರ್ ಆಪ್ ಮೂಲಕನೂ ಕೂಡ ಕೇಳ್ಬಹುದಲ್ವಾ?
1: ಹೌದು ಮೇಡಮ್, ಬಟ್ ನ್ಯೂಸ್ ಆರ್ ಆಪ್ ನಲ್ಲಿ ಕೇಳಕ್ಕಿಂತ ನಾನು ಇಯರ್ ಫೋನ್ ಹಾಕೊಂಡು ಕೇಳ್ತೀನಿ ಮೇಡಮ್ ಮೊಬೈಲ್ ನಲ್ಲಿ. ಮನೇಲಿ ಇದ್ದಾಗ ಸಿಸ್ಟಮ್ ಇದೆ, ಮನೇಲಿ ಕೆಳಗಡೆ ಒಂದು, ಮೇಲ್ಗಡೆ ಆಫೀಸ್ ಅಲ್ಲಿ ಒಂದು, ಎರಡು ಎಫ್ಎಂ ರೇಡಿಯೋನೆ. ಮನೆಯವ್ರಿಗೂ ಸಮೇತ ಕೆಳಗಡೆ ಕೇಳಲಿಕ್ಕೆ ನಾ ನೀವು ಕೇಳಿದ ಅಂತ ಹೇಳಿ ಅದನ್ನ ಈಗಾಗಲೇ ಸ್ವಲ್ಪ ಕೆಲವು ದಿನಗಳಿಂದ ಸ್ಟಾರ್ಟ್ ಮಾಡಿದ್ರು, ಅವ್ರಿಗೂ ಬಹಳ ಇಷ್ಟಪಟ್ಟು ಕೇಳ್ತಾರೆ. ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ನಡೆಸ್ತಿರಲ್ಲ ಮೇಡಮ್, ಪ್ರಶ್ನೋತ್ತರ ಕಾರ್ಯಕ್ರಮ ಮತ್ತೆ ಯಾವ್ದಾದ್ರು ಅದಕ್ಕೆಲ್ಲ ಸ್ವಲ್ಪ ಆನ್ಸರ್ ಮಾಡೋ ಉತ್ಸುಕತೆ. ಆಮೇಲೆ ತುಂಬಾ ಒಂದು ಉಪಯುಕ್ತ ಹೇಳ್ಬೇಕಂದ್ರೆ ಅದು ನಮ್ಮ ಪದಗಳು ಬಳಸಕ್ ಬರಲ್ಲ ಆ ತರ ಆ ತರದ್ದು.
0: ಏನು ಅಂದ್ರೆ, ಈಗ ನೀವು ಚಿತ್ರದುರ್ಗ ಆಕಾಶವಾಣಿಗೆ ಒಂದು ನಂಟನ್ನ ಬೆಳೆಸ್ಕೊಂಡಿದ್ರಿ, ಅದ್ರ ಮಧ್ಯದಲ್ಲಿ ನಾನ್ ಕೇಳ್ತಾ ಇರೋದೀಗ ಆಕಾಶವಾಣಿಯನ್ನ ಈಗ ನೀವು ಇನ್ಬಿಲ್ಟ್ ರೇಡಿಯೋ ಇದ್ದಾಗ ಮೊಬೈಲ್ ಅಲ್ಲೇ ಕೇಳ್ತಾ ಇದ್ದೀರಿ, ಏರ್ಫೋನ್ ಹಾಕೊಂಡು. ಏರ್ಫೋನ್ ಹಾಕದೆ ಕೂಡ ರೇಡಿಯೋ ಕೇಳ್ಬೋದಲ್ಲ ಈಗ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಬಳಸಿ. ಅದನ್ನ ಏರ್ಫೋನೇ ಬೇಡ, ಹಾಗೆ

0: ಕೇಳ್ತಾ ಇರ್ಬೋದು, ಇನ್ನ ನಾಲ್ಕು ಜನಕ್ಕೆ ಕೇಳಿಸ್ಬೋದು ಅಂತ ಅನ್ಕೊಳ್ಳೋಣ. ಓಕೆ, ಹೌದು, ಈ ತರದೊಂದು ಕೆಲಸ ನಿಮ್ಮೆಲ್ಲರಿಂದಾನು ಕೂಡ ಆಗಬೇಕು. ನ್ಯೂಸ್ ಆನ್ ಏರ್ ಆಪ್ ಅನ್ನ ನಿನ್ನೆ ನಾನು ಒಂದೇ ದಿನ 15 ಜನಕ್ಕೆ ಡೌನ್ಲೋಡ್ ಮಾಡ್ಕೊಟ್ಟಿದ್ದೇನೆ.
1: ಖಂಡಿತ ಮೇಡಮ್, ನೀವು ಹೇಳಿ ತುಂಬಾ ಸಂತೋಷದ ವಿಚಾರ. ನೆಕ್ಸ್ಟ್ ದಿನ ನಾವು ಫಾಲೋ ಅಪ್ ಮಾಡ್ತೀವಿ.
0: ಮಾಡಿ
1: ನಮ್ಗೆ ಆಕಾಶವಾಣಿಯಲ್ಲಿ ನಿಮ್ಮ ಇವರು ಕಾರ್ಯಕ್ರಮ ಮಾಡಿದ್ರು.
0: ಹಾ, ನಾನು ಅದನ್ನ ಕೇಳಬೇಕು ಅಂತ. ಹೇಗಿತ್ತು ನಂಟು ಅಂತ ಹೇಳಿ.
1: ಬಹಳ ಸಂತೋಷದ ಒಂಥರ, ಜಸ್ಟ್ ಲೈಕ್ ಒಂದೇ ಪಿಕ್ನಿಕ್ ತರ ಆತರ ಬಹಳ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನಮ್ಗೆ ಆ ಟೈಮಲ್ಲಿ ಮೋಸ್ಟ್ಲಿ ನಾಗಭೂಷಣ್ ಸರ್ ಇದ್ರ ಅನ್ಸುತ್ತೆ, ಇವ್ರು ವಿಶಾಲತ ಮೇಡಮ್ ಇದ್ರು ಅನ್ಸುತ್ತೆ, ಎಲ್ಲ ನಿಮ್ಮೆಲ್ಲ ಸಿಬ್ಬಂದಿಗಳು ತುಂಬಾ ಪರಿಚಯ ಮಾಡಿದ್ದಾರೆ. ಅದು ಚಿತ್ರದುರ್ಗದ ಒಂದು ಕಾನ್ಸೆಪ್ಟ್, ಅರಣ್ಯ ಇಲಾಖೆದು ಸೊಡಕ್ ಹೋಗುತ್ತಿದ್ವಿ ಮೇಡಮ್ ನಾವು. ಅವಾಗ ಅರಣ್ಯ ಇಲಾಖೆ ಮತ್ತು ಆಕಾಶವಾಣಿ ಎರಡು ಸಂಯೋಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಹಸಿರಾಗಲಿ ದುರ್ಗ, ಹಸಿರಾಗಲಿ ಕರ್ನಾಟಕ ಅಂತ ಒಂದು ಘೋಷವಾಕ್ಯದೊಂದಿಗೆ ಮಾಡಿದ್ರು. ಚಿತ್ರದುರ್ಗ ಜಿಲ್ಲೆಯ ಪ್ರಕೃತಿ ನಿಸರ್ಗ ತಾಣಗಳಿಗೆ ಭೇಟಿ ನೀಡ್ಬಿಟ್ಟು ಅದೇ ಸ್ಥಳದಿಂದಾನೇ ಒಂದು ಕಾರ್ಯಕ್ರಮ ನಡೆಸೋದು. ಅಲ್ಲಿ ಒಂದು ಇದ್ರ ಬಗ್ಗೆ ನೇಚರ್ ಗಿಡಗಳು ಇದು ಅರಣ್ಯೀಕರಣ ಮಾಡೋ ಬಗ್ಗೆ, ಆಮೇಲೆ ಅಲ್ಲಿ ಇದ್ರ ಬಗ್ಗೆ ಮಾಡಿದ್ರು. ಬಹುಶಃ ಚಂದ್ರವಳ್ಳಿಗೆ ಹೋಗಿದ್ವಿ, ಅಲ್ಲಿ ಇಷ್ಟು ತರ ಸಸಿಗಳು ನೆಡೋ ಕಾರ್ಯಕ್ರಮ, ಅಲ್ಲಿ ಏನಂತೀವಲ್ಲ ಈ ಮೆಡಿಸನಲ್ ಪ್ಲಾಂಟ್ ಮಾಡಿದ್ದು ಆ ಒಂದು ಸಂಬಂಧಪಟ್ಟಂಗೆ. ಆಮೇಲೆ ಈ ಮೊಳಕಾಲ್ಮೂರು ಇದಕ್ಕೆ ಹೋಗಿದ್ವಿ ಮೇಡಮ್, ಜಟಂಗಿ ರಾಮೇಶ್ವರ ಇದ್ರು, ಅಲ್ಲಿ ಭೇಟಿ ಅಂತ ಒಬ್ರಿಗೆ ಅಲ್ಲಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಹೋಗಿತ್ತಾ ಇದೆ, ಅವ್ರನ್ನ ಕೂಡ ಭೇಟಿ ಮಾಡಿ ಅವ್ರ ಜೊತೆಗೆ ಅಲ್ಲೇ ಅದೇ ಸ್ಥಳದಲ್ಲೇ ಅವ್ರನ್ನ ಸಂದರ್ಶನ ಮಾಡಿದ್ದು. ಆಮೇಲೆ ಅಲ್ಲಿ ಆ ದೇವಸ್ಥಾನದ ಸುತ್ತಮುತ್ತ ಈ ಹಸಿರು ಇರೋದು ಈ ಸೀತಾಫಲ ಎಲ್ಲ ಬರುತ್ತಲ್ಲ, ಆ ಮರಗಳು ಆ ಗಿಡಗಳು ಅದೆಲ್ಲ ಆ ಪ್ರದೇಶ ಎಲ್ಲ ನೋಡ್ಕೊಂಡ್ ಬಂದಿದ್ದು. ಆಮೇಲೆ ಬಿಜಿ ಕೆರೆ ಒಂದು ಅರಣ್ಯ ಕ್ಷೇತ್ರ ಬರುತ್ತೆ, ಇದರ ಸಸ್ಯಕ್ಷೇತ್ರ ಅಂತ, ಅಲ್ಲೊಂದು ಕಾರ್ಯಕ್ರಮ ಮಾಡಿದ್ದು. ಈ ತರದೆಲ್ಲ ಹಸಿರು ಪ್ರಕೃತಿ ತಾಣಗಳು ಭೇಟಿ ಕೊಟ್ಟು ಅಲ್ಲೊಂದು ಅಲ್ಲಿ ವಿಶೇಷತೆ ಬಗ್ಗೆ ಒಂದು ಕಾರ್ಯಕ್ರಮ ನಡೆಸಿದ್ದು. ಒಂದು ಬಹಳ ತುಂಬಾ ಚೆನ್ನಾಗಿತ್ತು, ಅದ್ಭುತವಾದ ಕಾರ್ಯಕ್ರಮ. ಅದ್ ನಾನು ಇವತ್ತಿಗೂ ಅಚ್ಚಾಸರಾಗಿ ಉಳ್ಕೊಂಡಿದ್ದೆ. ಆ ಕಾರ್ಯಕ್ರಮ ಛಾಯಾಗ್ರಹಣ ಮಾಡ್ಲಿಕ್ಕೆ ನಾನು ಹೋಗಿದ್ದೆ, ಅದನ್ನು ತುಂಬಾ ಖುಷಿ ಕೊಟ್ಟಿದೆ ನಿಮ್ಗೆ. ಆಕಾಶವಾಣಿ ಜೊತೆಗೆ ಅವ್ರ ಕೆಲಸ ಮಾಡಿದ್ದು ಒಂದು ನೆನಪು ಸದಾ ಹತ್ತಿರಾಗಿದೆ.
0: ನಿಮ್ಮಂತ ಎಲ್ಲಾ ಕೇಳುಗರು ಕೂಡ ಒಟ್ಟುಗೂಡಿಸಿದ್ರೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಆಕಾಶವಾಣಿಯೊಂದಿಗೆ ಮಾಡಬಹುದು, ಮಾಡೋಣ ಅಂತ ಹೇಳ್ತಾ ನಿಮ್ಮ ಈ ಕಾಳಜಿಗೆ ಧನ್ಯವಾದಗಳು. ಆಕಾಶವಾಣಿಯ ನ್ಯೂಸ್ ಆನ್ ಏರ್ ಆಪ್ ಅನ್ನ ಹಲವಾರು ಜನಕ್ಕೆ ತಿಳಿಸಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳೋದಕ್ಕೆ ಹೇಳಿ ಅಂತ ಹೇಳ್ತಾ ಧನ್ಯವಾದಗಳು ರಾಜು ಆರ್ಪ ಪೋಕಳ.
1: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.

ಕೇಳಿದ್ರೆ ಕೇಳಿದ್ರಲ್ಲ, ಅವರು ಆಕಾಶವಾಣಿಯೊಟ್ಟಿಗಿನ ನಂಟು, ಅವರ ನೆನಪುಗಳು ಹೇಗಿದ್ವು ಅನ್ನುವಂಥದ್ದನ್ನು. ಇಂಥದಕ್ಕೆ ನೀವು ಕೂಡ ಕೈ ಜೋಡಿಸ್ಬೇಕು, ನಿಮ್ಮ ಸರತಿಗೂ ಕೂಡ ಬರಬಹುದು, ಮಾತನಾಡಿ. ಅದ್ರ ಜೊತೆಗೆ ಆಕಾಶವಾಣಿಗೆ ಬೆಳೆಸುವಂಥದ್ದು ಹೇಗೆ, ಆಕಾಶವಾಣಿಯನ್ನು ಹೇಗೆ ಬೆಳೆಸಬೇಕು ಅನ್ನುವಂಥದ್ದು ಕೂಡ ನಿಮ್ಮ ಮನದಲ್ಲಿ ಸದಾ ಇರಲಿ ಅನ್ನುವಂಥ ಆಶಯ ನಮ್ಮದು. ಎಲ್ಲರೂ ಕೂಡ ನೀವು ಕೈಗೂಡಿಸಿದ್ರೆ ಖಂಡಿತ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಗಗನಕ್ಕೆ ಮುಟ್ಟುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶಯ ಎಲ್ಲವೂ ಸೇರಿಕೊಳ್ಳಿ ಅನ್ನುವಂಥದ್ದು. ಅದರ ಜೊತೆಗೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ನೀವು ಬಲಗೊಳಿಸಬೇಕು ಅಂತಾದರೆ ಚಿತ್ರದುರ್ಗ ಆಕಾಶವಾಣಿಗೆ ನೀವು ಆ್ಯಡ್ಗಳನ್ನು ಕೊಡಬಹುದು, ಅದನ್ನು ನೀವು ಮಾಡಬಹುದು. ಆ ರೀತಿಯಾಗಿ ಕೂಡ ನೀವು ಒಂದು ರೀತಿಯಾದಂತಹ ಸೇವೆಯನ್ನು ಸಲ್ಲಿಸ್ಬೋದು. ನಿಮ್ಮ ವ್ಯವಹಾರವನ್ನು, ನಿಮ್ಮ ಏನು, ನಿಮ್ಮ ಮನೆಯವರ ಖುಷಿಯನ್ನು ಕಂಡುಕೊಳ್ಳಬಹುದು ಆ್ಯಡನ್ನು ಕೊಡೋ ಮೂಲಕ ಅಂತ ಹೇಳ್ತಾ, ಇದೀಗ

ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಕೇಳಿದ್ರೆ ಇನ್ನು ಮುಂದೆ 9:30 ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ, ಇನ್ನು ಮುಂದೆ ಈ ಕಾರ್ಯಕ್ರಮ 9:30 ಪ್ರಸಾರವಾಗಲಿದೆ.

ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಟ್ಯೂನ್ ಮಾಡಿ ಕೇಳ್ತಾ ಇರೋದು 102.6 ಮೆಗಾ ಹರ್ಟ್ಸ್ಗಳಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳು ಬಿತ್ತರಗೊಳ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ. ಇದೀಗ ಸಮಯ ಆಗಿದೆ 9:25 ಕೆಲವು ಪ್ರಕಟಣೆಗಳು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಗಿರಿ, ಮುಂದೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಮಕ್ಕಳ ತಜ್ಞ ವೈದ್ಯೆ, ಯೋಗ ಸಲಹಾ ತಜ್ಞೆ, ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರೊಂದಿಗೆ ಮಾತುಕತೆ ಮೂಡಿಬರಲಿದೆ. ತಪ್ಪದೇ ಕೇಳಿ. ಇನ್ನು ಮುಂದೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆ ಈ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಕೇಳಿದ್ರೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮಾನ್ಸ್ಗೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ನಾವು ಕೊಡುವಂತಹ 3 ಹಾಡುಗಳನ್ನು ನೀವು ಕೇಳಿಸ್ಕೊಂಡು ನಂತರದಲ್ಲಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಯಾವಾಗ ಬರುತ್ತೆ 3 ಹಾಡು ಅಂತ ಹೇಳಿದ್ರೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಮತ್ತು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆ 3 ಹಾಡುಗಳನ್ನು ಹೇಳ್ತೇವೆ. ಆ ಹಾಡುಗಳು ನಿಮಗೆ ಯಾವುದು ಇಷ್ಟ ಅನ್ನುವಂಥದ್ದನ್ನು ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಆ ಹಾಡಿಗೆ ತಕ್ಕಂತೆ ನೀವು ಬರೆದು ಕಳಿಸೋದ್ರ ಮೂಲಕ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೆಳಗಡೆ 9:30ಕ್ಕೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಇವತ್ತು ಪ್ರಸಾರವಾಗಲಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸಂದೇಶವನ್ನು ಕಳಿಸೋದಿದ್ರೆ ಈಗ 9:05ಕ್ಕೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕಳಿಸಿ, ಅದನ್ನು ನಾನು ಓದ್ತೇನೆ ಅಂತ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30ಕ್ಕೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮಕ್ಕಳು ಎಲ್ಲರೂ ಕೂಡ ಕಥೆಯನ್ನು ಕೇಳಿಕೊಂಡು ಈ ಅರ್ಧ ಕಥೆಯನ್ನು ಮುಂದುವರಿಸೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇಷ್ಟೊತ್ತಲ್ಲಿ ಮಕ್ಕಳೆಲ್ಲರೂ ಶಾಲೆಗೆ ಹೋಗಿರ್ತಾರೆ. ತಂದೆ ತಾಯಿಗಳು ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಆ ಮಕ್ಕಳನ್ನು ಹುರಿದುಂಬಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡ್ಬೋದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳನ್ನು ಹೇಳಿಬಿಡ್ತೇನೆ.

9448640273 9141970272 9448640273 ಮತ್ತೊಂದು 9141970272ಕ್ಕೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜೆ ಕರಿಯಮ್ಮದೇವಿ ಪದ ಕೇಳ್ತೀರಿ. ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ ಮತ್ತು ತಂಡದವರಿಂದ ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.

ಕರಿಯಮ್ಮದೇವಿ ಪದ ಕೇಳ್ತೀರಿ. ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ ಮತ್ತು ತಂಟದವರಿಂದ ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.

0: ನಲ್ನುಡಿ ಬದುಕಿಗೊಂದು ಹಿತ ನುಡಿ. ಇವತ್ತಿನ ನಲ್ನುಡಿ ಇಂದ್ರಕುಮಾರ್ ಹೆಚ್ ಬಿ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಜೈ ಹಿಂದ್. ಹೀಗೆ ಭಾರತ ಮಾತೆಯನ್ನು ವಿದೇಶಿಯರಿಂದ ರಕ್ಷಿಸಲು ತನ್ನ ಕೊನೆಯ ಉಸಿರಿನವರೆಗೆ ಹೋರಾಡಿದ ನೇತಾಜಿ ವೀರಸೇನಾನಿ ಸುಭಾಷ್ ಚಂದ್ರ ಬೋಸರು ಎಲ್ಲ ಭಾರತೀಯರ ಮನದಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿದುಕೊಂಡಿದ್ದಾರೆ. 1897 ಜನವರಿ 23 ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ದಂಪತಿಗಳಿಗೆ ಜನಿಸಿದ ಸುಭಾಷ್ ಮಮತೆ ವಾತ್ಸಲ್ಯಗಳ ನಡುವಿನ ಮಧುರ ವಾತಾವರಣದಲ್ಲಿ ದೇಶಾಭಿಮಾನವನ್ನು ಬೆಳೆಸಿಕೊಂಡರು. ಸದಾ ಗಂಭೀರವದನ, ಓದಿನಲ್ಲಿ ಅಪಾರ ಶ್ರದ್ಧೆ, ಸತ್ಯ ಧರ್ಮಗಳ ವಿಚಾರದಲ್ಲಿ ತುಂಬ ತಾರ್ಕಿಕವಾಗಿ ಚಿಂತಿಸುವ ಸುಭಾಷ್ನಿಗೆ ತಾನೋರ್ವ ಗುಲಾಮನಾಡಿನ ಪ್ರಜೆ ಎಂಬ ಅರಿವು ಬೇರೂರಿ ಬಿಟ್ಟಿತ್ತು. ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕ FT Wotton ಭಾರತೀಯರ ಬಗ್ಗೆ ಲಘುವಾಗಿ ಮಾತನಾಡಿದ್ದು ಬೋಸ್ಗೆ ಹಿಡಿಸಲಿಲ್ಲ. ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಪ್ರತಿಭಟಿಸಿದ. 1905 ನಡೆದ ಬಂಗಾಳದ ವಿಭಜನೆಯಿಂದ ಮತ್ತಷ್ಟು ಕುಪಿತನಾದ ಸುಭಾಷ್ನನ್ನು ಮನೆಯವರು ICS ಕಡೆ ಗಮನಹರಿಸುವಂತೆ ಮಾಡಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ದಾಖಲು ಮಾಡಿಸಿದರು. ನಿಖರವಾದ ಗುರಿಯಿಂದ ಸಾಗುವ ಗುಣದ ಬೋಸ್ 4 ICS ಪಾಸ್ ಮಾಡಿದರು. ಆದರೆ ತನ್ನ ತಾಯ್ನಾಡ ಬಂಧುಗಳೆದುರು ಉನ್ನತ ಅಧಿಕಾರದಲ್ಲಿ ಸ್ಥಾನವನ್ನು ಹಿಡಿದು ದರ್ಪದಿಂದ ಇರಲಾರದೆ ಹೃದಯವನ್ನು ಮಾತೃಭೂಮಿಗೆ ಅರ್ಪಿಸಿ ಆಂಗ್ಲರು ಕೊಡುವ ತಿಂಗಳ ಸಂಬಳಕ್ಕಾಗಿ ಮಾತೃದ್ರೋಹ ಬಗೆಯಲು ಮನಸ್ಸು ಒಪ್ಪದೆ ಹುದ್ದೆಗೆ ರಾಜೀನಾಮೆ ನೀಡಿದರು. ಇಂಗ್ಲೆಂಡಿನಿಂದ ಭಾರತಕ್ಕೆ ಹಿಂದಿರುಗಿದಾಗ ಗಾಂಧೀಜಿ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಭಾರೀ ಚಳವಳಿ ಪ್ರಾರಂಭವಾಗಿತ್ತು. ತುಂಬು ಹೃದಯದಿಂದ ಬೋಸರು ಮಹಾತ್ಮರ ಪದತಲದಲ್ಲಿ ತಮ್ಮನ್ನು ಅರ್ಪಿಸಿಕೊಂಡರು. ಬಂಗಾಳಕ್ಕೆ ಹಿಂದಿರುಗಿದ ಬೋಸರ ಮನದಾಳದಲ್ಲಿ ಕುದಿಯುತ್ತಿದ್ದ ಕ್ರಾಂತಿಯ ಕಿಡಿಗೆ ಸಿಡಿಮದ್ದಿನ ಸಂಪರ್ಕ ದೊರೆತಂತೆ ದೇಶಬಂಧು CR ದಾಸರ ಸ್ನೇಹ ದೊರೆತಿತ್ತು. ಶೀಘ್ರದಲ್ಲೇ ಬೋಸ್ ಬಂಗಾಳದಲ್ಲಿ ಮನೆ ಮಾತಾದರು. ಭಾರತ ಮತ್ತು ಯುರೋಪ್ ನಡುವೆ ಕಾಂಗ್ರೆಸ್ ಈವರೆಗೆ ಯೋಚಿಸುತ್ತಿದ್ದ ಆಳರಸರ ವಿರುದ್ಧ ಕಾರ್ಯವನ್ನು ಬೋಸರು ಕೈಗೊಂಡರು. ಯುರೋಪಿನಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡರು. ರೊಮೇನ್ ರೋಲಾ, ಹಿಟ್ಲರ್, ಅನಿಬೆಸೆಂಟ್ ಮುಂತಾದವರನ್ನು ಭೇಟಿಯಾಗಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಚರ್ಚಿಸಿದರು. 1937 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಗದ್ದಿಗೆ ಏರಿತು. ಗಾಂಧಿ ಬೋಸ್ ಸಂಧಾನವೇರ್ಪಟ್ಟಿತು. ಬೋಸರು ಕಾಂಗ್ರೆಸ್ ಅಧ್ಯಕ್ಷರಾದರು. ಬೋಸರ ಆಕ್ರಮಣಕಾರಿ ನೀತಿ, ನಿರ್ಭಿಡೆ ಅನೇಕ ಕಾಂಗ್ರೆಸ್ಸಿಗರಿಗೆ ಸಹಿಸಲಾಗಲಿಲ್ಲ. ಅನೇಕ ಘಟನೆಗಳು ಅವರ ತತ್ವ ಸಿದ್ಧಾಂತಗಳಿಗೆ ಪೆಟ್ಟು ನೀಡಿದವು. ಧೈರ್ಯಗುಂದದ ಬೋಸರು ತಮ್ಮ ಗೆಳೆಯರನ್ನು ಕಲೆಹಾಕಿ ಫಾರ್ವರ್ಡ್ ಬ್ಲಾಕ್ ಎಂಬ ರಾಜಕೀಯ ಪಕ್ಷವನ್ನು ಕಟ್ಟಿದರು. ದ್ವಿತೀಯ ಮಹಾಯುದ್ಧದಲ್ಲಿ ಬ್ರಿಟಿಷರು ಭಾರತದ ಅನುಮತಿ ಇಲ್ಲದೆ ಭಾರತವನ್ನು ಸಂಗ್ರಾಮಕ್ಕೆ ಈಡು ಮಾಡಿದ್ದರು. ಬ್ರಿಟಿಷರ ಈ ಕ್ರಮ ಬೋಸರನ್ನು ಕೆರಳಿಸಿತು. ಜರ್ಮನಿಯ ಸ್ನೇಹ ಬೆಳೆಸಿದ ಬೋಸರನ್ನು ಬ್ರಿಟಿಷರು ಬಂಧಿಸಿದರು. ಗೃಹ ಬಂಧನದಿಂದ ತಾಯ್ನಾಡಿನಿಂದ ಪರಾರಿಯಾದ ಬೋಸ್ ವಿಪರೀತ ಕಷ್ಟ ಪ್ರಯಾಣದ ನಂತರ ಮಾಸ್ಕೋ ಮೂಲಕ ಬರ್ಲಿನ್ ತಲುಪಿದರು. ಮುಂದೆ ಕ್ಯಾಪ್ಟನ್ ಮೋಹನ್ ಸಿಂಗ್, ರಾಸ್ ಬಿಹಾರಿ ಬೋಸ್ ಇವರೊಡಗೂಡಿ INA ಸ್ಥಾಪಿಸಿದ ಬೋಸರು ಜಪಾನಿಯರ ಕಡೆಯಿಂದ ಬ್ರಿಟಿಷರ ಮೇಲೆ ಯುದ್ಧ ಸಾರಿದರು. ವೀರಾವೇಶದಿಂದ ಹೋರಾಡಿದ ವೀರಸೇನಾನಿಗೆ ಮಿತ್ರ ರಾಷ್ಟ್ರಗಳು ವಿಧಿಗಳು ಸಹಕಾರ ನೀಡಲಿಲ್ಲ. ಬೋಸ್ ಸೈನ್ಯವನ್ನು ಬ್ರಿಟಿಷರು ಹಿಮ್ಮೆಟ್ಟಿಸಿದರು. ಆದರೆ

0: ಧೈರ್ಯಗೆಡದೆ ಸಹಚರರಿಗೆ ಹುರಿದುಂಬಿಸುತ್ತಾ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗುತ್ತಿದ್ದ ಬೋಸರು ವಿಮಾನ ಅಪಘಾತದಲ್ಲಿ ಮೃತರಾದ ಸುದ್ದಿ ಎಲ್ಲೆಡೆ ಹಬ್ಬಿತು. ಅವರ ಸಾವಿನ ನಿಖರವಾದ ಮಾಹಿತಿ ಇಂದಿಗೂ ಲಭ್ಯವಾಗದೆ ಹೋದದ್ದು ವಿಪರ್ಯಾಸ. ಆದರೆ ಸ್ವತಂತ್ರ ಭಾರತಕ್ಕಾಗಿ ಧೈರ್ಯವಾಗಿ ಸಿಂಹಗರ್ಜನೆ ಮಾಡುತ್ತಲೇ ಕಣ್ಮರೆಯಾದ ರಾಷ್ಟ್ರನಾಯಕ ದೇಶದ ಜನದ ಮನದಲ್ಲಿ ಇಂದಿಗೂ ಚಿರಂಜೀವಿಯಾಗಿದ್ದಾರೆ.
1: ಬದುಕಿಗೊಂದು ಹಿತನುಡಿ ನಲ್ನುಡಿ ಇವರಿಗೂ ಪ್ರಸಾರವಾಯಿತು. ಇವತ್ತಿನ ನಲ್ನುಡಿ ಇಂದ್ರಕುಮಾರ್ HB ಅವರದಾಗಿತ್ತು.
2: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:11. ಇದೀಗ ಕಾರ್ಯಕ್ರಮ ಕಾಮನ ಬಿಲ್ಲು ಆರಂಭದಲ್ಲಿ ಪ್ರಕಟಣೆಗಳನ್ನು ಕೇಳಿಬರೋಣ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ಕೇಳಿದ್ರೆ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಕೇಳ್ತಾ ಹಾಗೆ ನಿಮ್ಮ ಸಂದೇಶಗಳನ್ನ ಕೂಡ ನಾನು ತಗೊಳ್ತೇನೆ ಅಂತ ಹೇಳ್ತಾ 9:30 ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಮೂಡಿಬರಲಿದೆ. ತಪ್ಪದೆ ಕೇಳಿ ಇನ್ನು ಮುಂದೆ 9:30.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ಕೇಳಿದ್ರೆ ಒಂದು ಭಾವಗೀತೆಯನ್ನ ಕೇಳ್ಕೊಂಡು ಮರಣ. ನಂತರದಲ್ಲಿ ನಾನು ನಿಮ್ಮ ಸಂದೇಶಗಳನ್ನ ಕೂಡ ತಗೊಳ್ತೇನೆ, ಓದ್ತೇನೆ ಅಂತ ಹೇಳ್ತಾ ಇದೀಗ ಈ ಭಾವಗೀತೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ

ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಸಂದೇಶವನ್ನು ಕಳಿಸಿದ್ದೀರಿ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ. ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ, ಚೌಡೇನಹಳ್ಳಿ, ಹೊಳೆನರಸೀಪುರ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆಕಾಶವಾಣಿ ಬಗ್ಗೆ ನಾನು ಮಾತನಾಡಬೇಕು, ಯಾವಾಗ ಮಾತನಾಡೋದು, ಅವಕಾಶ ಇದೆಯಾ ಅಂತ ಹೇಳಿ ಕಳಿಸಿದ್ದೀರಿ. ಓಕೆ, ನೋಡೋಣ ಅದಕ್ಕೆ ಅವಕಾಶ ಸಿಗುತ್ತಾ, ಎಲ್ಲಿವರೆಗೆ ಕಾರ್ಯಕ್ರಮ ಅನ್ನುವಂಥದ್ದು ಅಧಿಕಾರಿಗಳು ತಿಳಿಸಿದಾಗ ಖಂಡಿತ ನಾವು ಮಾತನಾಡಿಸ್ತೇವೆ, ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ. ಹಾಗೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಹಾಡುಗಳು ಸೂಪರ್ ಮೇಡಮ್ ಅಂತ ಹೇಳಿ ಕಳಿಸಿದ್ದೀರಿ. ಓಕೆ, ಧನ್ಯವಾದಗಳು. ಮೀರಾ ನಾಡಿಗವರು ಚಿತ್ರದುರ್ಗದಿಂದ ಉಪನ್ಯಾಸಕಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮುಂಜಾನೆ ಪ್ರೀತಿಯ ಆಕಾಶವಾಣಿ ನಿರೂಪಕರಿಗೆ. ಈ ಬೆಳಗಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರುವಂಥ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರ್ತಾ ಇವೆ. ನಮನ ದೇಶಭಕ್ತಿ ಗೀತೆ ಹಾಗೆ ಚಿಂತನೆ ಅರ್ಥಪೂರ್ಣವಾಗಿತ್ತು. ಬೂಸನೂರು ಮಠ ಅವರ ರಚನೆಯ ಕಲ್ಪನಾ ಛಾಯೆಯಲ್ಲಿ ಭಾವಗೀತೆ ಸೊಗಸಾಗಿತ್ತು. ಆರೋಗ್ಯ ಬಿಂದುವಿನಲ್ಲಿ ಚರ್ಮ ರೋಗವಾದಂತಹ ಹಿಸುಬಿನ ಬಗ್ಗೆ ತಿಳಿಸಿಕೊಟ್ಟ ಮಾಹಿತಿ ಉಪಯುಕ್ತವಾಗಿತ್ತು, ಉತ್ತಮವಾಗಿತ್ತು. ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮ ಸಹ ಚೆನ್ನಾಗಿ ಮೂಡಿಬರ್ತಾ ಇದೆ. ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಸೊಗಸಾಗಿವೆ ಅನ್ನುವಂಥದ್ದನ್ನು ಹೇಳಿ ಧನ್ಯವಾದಗಳನ್ನು ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಶುಭ ಮುಂಜಾನೆ ವಿಜಯಕಲಾ ಮೇಡಮ್ ಅವರೇ, ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವು ಹೇಗಿದ್ದೀರಿ ಅಶ್ವಿನಿ? ಹಾಗೆ ಸುಬ್ರಹ್ಮಣ್ಯ ಸರ್, ರಾಜು ಸರ್ ಇವರೆಲ್ಲರೂ ಕೂಡ ರೇಡಿಯೋ ಸವಿನೆನಪನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ನಮಗೂ ಕೂಡ ಒಂದಲ್ಲ ಒಂದು ದಿನ ಕರೆ ಬರಬಹುದು, ನಿರೀಕ್ಷೆಯಲ್ಲಿದ್ದೇನೆ. ನಿಮ್ಮನ್ನಾಗಲೇ ಒಂದು ಸಾರಿ ಮಾತನಾಡಿಸಿದ್ದೇನೆ. ಓಕೆ, ನೀವು ಬೆಳಗ್ಗೆ ಕೇಳಿದಂತಹ ಪ್ರಶ್ನೆ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಹಿಂದೆಲ್ಲ ಯಾರಿಗಾದರೂ ದವಸ ಧಾನ್ಯ ಕೊಡಬೇಕಾದ್ರೆ ಒಂದು ಪಲ್ಲ ಎರಡು ಪಲ್ಲ ಅಂತ ಹೇಳ್ತಾ ಇದ್ವಿ. ಅದನ್ನು ಈ ದಿನ ನೀವು ನೆನಪು ಮಾಡಿಕೊಟ್ರಿ. ಯಾಕೆಂದರೆ ಕನ್ನಡ ಪದಗಳನ್ನು ಮರಿಬಾರ್ದು ಕಣ್ರಿ, ಹಾಗಾಗಿ ಇವುಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರಬೇಕು ನಾವು. ಮತ್ತು ಏಕ್ಸೂರ್ ಏಕ್ಸೂರ್, ಓಕೆ, ಜೊತೆಗೆ ಸುಮಧುರ ಚಿತ್ರಗೀತೆಗಳು, ನಿಮ್ಮ ಉತ್ತಮ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತು ಕಣ್ರಿ ಮೇಡಮ್. ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರ ಆಳಿತ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ ಅನನ್ಯ, ಅಕುಲ್ ಮಹೇಶ್ಚಂದ್ರ, ಬಿ ವಿ ಕೆ ಎಸ್ ಲೇಔಟ್ ಇಲ್ಲಿಂದ ಶುಭೋದಯ

0: ಕಲಾ ಮೇಡಮ್, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಾಯಣದ ರಾಮಚರಿತ ಮಾನಸದ ಕಥೆಯನ್ನು ನೀವು ನೀಡಿದಂತಹ ವಿವರ, ಪೌರಾಣಿಕ ಮಹತ್ವ, ಹಿನ್ನೆಲೆ ಮಾಹಿತಿ ತುಂಬ ವಿವರವಾಗಿ ಹಾಗೆ ಅರ್ಥಪೂರ್ಣವಾಗಿ ಮೂಡಿಬಂತು. 7:50 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕೇಳುಗರ ಫೋನ್ ಸಂದರ್ಶನ, ಹಾಗೆ 9:10 ಪ್ರಸಾರವಾದಂಥ ಕಾಮನ ಬಿಲ್ಲು ಕಾರ್ಯಕ್ರಮ ಇನ್ನೂ ಪ್ರಸಾರವಾಗ್ತಾ ಇದೆ ಅದು, ಓಕೆ, ಎಲ್ಲವೂ ಕೂಡ ಚೆನ್ನಾಗಿತ್ತು ಅನ್ನೋದನ್ನು ತಿಳಿಸಿದ್ದಾರೆ. ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಸಂದೇಶ, ಶುಭೋದಯ ವಿಜಯ ಕಲಾ ಮೇಡಮ್, ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳು ಸೂಪರಾಗಿ ಮೂಡಿಬರ್ತಾ ಇವೆ. ನಾನು ಕೂಡ ನನ್ನ ಕಾಯಕ ಮಾಡ್ಕೊಳ್ತಾ ಆಕಾಶವಾಣಿ ಎಲ್ಲ ಪ್ರೋಗ್ರಾಮ್ಗಳನ್ನು ಕೇಳ್ತಾ ಇರ್ತಾನೆ. ಖುಷಿ ಕಣ್ರಿ, ಅದೇ ಅಲ್ವಾ ಆಗಬೇಕಾಗಿರೋದು ನಮಗೆ. ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪ್ರತಿದಿನ 4 ಗಂಟೆಗೆ ಜನರಂಜನೆ ಕಾರ್ಯಕ್ರಮ ಇತ್ತಲ್ಲ, ಅದು ಯಾಕೆ ತೆಗೆದ್ರಿ? ನಿಮಗೆ ಗೊತ್ತಾಗಿರುತ್ತೆ ಯಾಕೆ ತೆಗೆದಿರ್ಬೋದು ಅಂತ. ಓಕೆ, ಅದೇ ಕಾರ್ಯಕ್ರಮವನ್ನು ನಿಮ್ಮ ಆಯ್ಕೆ ಮತ್ತು ಅನಿಸಿಕೆ ವಾಟ್ಸಪ್ ಸಂದೇಶ ಆಧರಿಸಿದ ಕಾರ್ಯಕ್ರಮದವನ್ನು ಬದಲಾಗಿ 5 ಗಂಟೆಗೆ ಜನರಂಜನೆ ಕಾರ್ಯಕ್ರಮ, ಅದನ್ನು ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಓಕೆ, 1 ಗಂಟೆ ಕಾರ್ಯಕ್ರಮ ಮುಂದುವರಿಸ್ಬೋದಲ್ವಾ ಅನ್ನೋದನ್ನು ಕೇಳಿದ್ದಾರೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ. ಓಕೆ, ಧನ್ಯವಾದಗಳು. ಬರೀ ಹಾಡಿನ ಕಾರ್ಯಕ್ರಮಗಳೇ ಇರೋದಕ್ಕಿಂತ ಅದಕ್ಕೊಂದಷ್ಟು ಏನಾದರೂ ಬೇರೆ ರೀತಿಯಾದಂಥ ಹೊಸ ಕಾರ್ಯಕ್ರಮಗಳನ್ನು ಹುಡುಕಾಟ ಮಾಡೋದು ತುಂಬ ಒಳ್ಳೆಯದಲ್ವೇನ್ರಿ? ಓಕೆ, ಇವರ ಸಂದೇಶವನ್ನು ನಾನು ಓದಿದ್ದೇನೆ, ಮತ್ತೇನೋ ಕಳಿಸಿದ್ದಾರೆ. ನಮಸ್ತೆ ವಿಜಯಕಲಾ ಮೇಡಮ್, ನೀವು ಸಂದೇಶ ಓದುವ ರೀತಿ ಓಬವ ಎಕ್ಸ್ಪ್ರೆಸ್ ರೈಲಿನಂತೆ ವೇಗವಾಗಿ, ಸ್ಪಷ್ಟವಾಗಿ, ಸ್ಫುಟವಾಗಿ, ಅತ್ಯಂತ ಆಕರ್ಷಣವಾಗಿರ್ತದೆ. ನನಗಿನ್ನೂ ಓಬವ ಎಕ್ಸ್ಪ್ರೆಸ್ ಎಲ್ಲಿದೆ ಅಂತ ಸಿಕ್ಕಿಲ್ಲ ಕಣ್ರಿ. ಯಾವ ಊರಿನಲ್ಲಿ ಬರುತ್ತೆ ಹೇಳ್ರಿ, ಅದನ್ನು ನೋಡ್ಕೊಂಡು ಬರ್ತೀನಿ ಒಂದ್ಸಾರಿ. ಧನ್ಯವಾದಗಳು. ಹಾಗೆ ಮೋಹನ್ ಅಂತ ಹೇಳಿ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯಲ್ಲದ ಗುಂಡಿ ಗ್ರಾಮದಿಂದ ಕಳಿಸ್ತಾ ಇದ್ದಾರೆ. ಹಾಯ್ ಚಿತ್ರದುರ್ಗ ಬಾನುಲಿ, ಓಕೆ ಹಾಯ್ ರೀ. ಟಿಫನ್ ಆಯ್ತಾ ಮೇಡಮ್? ನೀವು ಇಲ್ಲಿಗೆ ಪಾರ್ಸಲ್ ಕಳಿಸಿದ್ರೆ ಬಂದರೆ ತಿನ್ಬೋದು ಕಣ್ರಿ. ಇನ್ನೂ ಬಂದಿಲ್ಲಲ್ರಿ ಆ ಕಾರ್ಯಕ್ರಮ, 9:00 ಬರುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ ಓಕೆ. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ಪ್ರೇಮ ನಟರಾಜ್ ಅವರು ನಾಯಕನಾಟಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಈ ದಿನ 8:00 ಬಾನುಲಿ ಕಾರ್ಯಕ್ರಮದಲ್ಲಿ ಮೂವರು ಚೆನ್ನಾಗಿ ಮಾತನಾಡಿದ್ರು, ಅಶ್ವಿನಿ ಅವರು ನಮ್ಮೂರಿನ ಹೆಣ್ಮಗಳು, ತುಂಬ ಖುಷಿಯಾಯಿತು ಅಲ್ವೇನ್ರಿ ಮೇಡಮ್? ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೌದ್ರಿ, ಧನ್ಯವಾದ. ಚಿತ್ರದುರ್ಗದಿಂದ ಪಂಡ್ರಾಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನಿಂದ ಪ್ರಾರಂಭವಾದಂಥ ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ನಿಮ್ಮ ನಿರೂಪಣೆಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಡನ್ನ ಕೇಳ್ಕೊಂಡು ಬರೋಣಲ್ಲ, ಒಂದು ಪ್ರಕಟಣೆ ಇದೆ, ನಂತರದಲ್ಲಿ ಹಾಡನ್ನ ಕೇಳೋಣ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ.

ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ ಹಾಗೆ ಜನಪದ ಗೀತೆಯನ್ನು ಕೇಳಿದ್ರಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಓದ್ಬಿಡ್ತೇನೆ ಬೇಗ. ಬೆಳಗಿನ ವಂದನೆಗಳು ಪ್ರತಿಭಾ ರಾಘವೇಂದ್ರ, ಚೂರ್ನೂರು ಬೆಳ್ಳಂಬೆಳಗ್ಗೆ ನಮನದ ಭಕ್ತಿಗೀತೆಗಳು ಭಾವಗೀತೆಗಳು ಚೆನ್ನಾಗಿದ್ವು. ಎಂಟೂವರೆಗೆ ಆಕಾಶವಾಣಿ ಬಗ್ಗೆ ಹಿರಿಯರ ಅನುಭವದ ಮಾತುಗಳು ಚೆನ್ನಾಗಿದ್ವು. ನಮ್ಮ ಮನೆಯ ಹಳೆಯ ರೇಡಿಯೋ ಸೆಟ್ ಟೇಪ್ ರೆಕಾರ್ಡರ್ ಮಿಶ್ರಿತವಾಗಿದೆ, ಆ್ಯಂಟನಾ ಇದ್ರೆ ಮಾತ್ರ ರೇಡಿಯೋ ಬರುತ್ತೆ ಅನ್ನುವಂಥದ್ದು. ಓಕೆ, ಗಾದೆಯನ್ನು ಕಳಿಸಿದ್ದಾರೆ, ವಿಷ ಒಬ್ಬನನ್ನು ಕೊಂದರೆ ಸಾಲ ವಂಶವನ್ನೇ ಕೊಲ್ಲುತ್ತೆ ಅನ್ನುವಂಥದ್ದು. ಖಂಡಿತ, ಕನ್ನಡದ ವಿಚಾರವಾಗಿ ಧರ್ಮ ಸಂಸ್ಕೃತಿ ಮತ್ತು ಸಾಹಿತ್ಯಗಳ ಸಂಗಮ ಪವಿತ್ರ ಯಾತ್ರಾ ಸ್ಥಳ ಯಡಿಯೂರು. ಇಲ್ಲಿನ ಪವಾಡ ಪುರುಷರು ಯಡಿಯೂರು ಸಿದ್ಧಲಿಂಗೇಶ್ವರರು. 700 ಪುಟಗಳ ಷಟ್ಸ್ಥಲ ಸಾರ ಜ್ಞಾನಾಮೃತ ಅನ್ನುವಂಥ ಪುಸ್ತಕವನ್ನು ಬರೆದು ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಮತ್ತೊಂದು ಸಂದೇಶ, ಬೆಳ್ಳಂಬೆಳಗ್ಗೆ ಸ್ಫೂರ್ತಿ ನೀಡುವ ನಿಮ್ಮ ನುಡಿಕಿರಣದ ಮಾತುಗಳ ಜೊತೆಗೆ ಕೇಳುಗರಿಗೆ ಭಕ್ತಿ ಮೂಡಿಸುವ ಭಕ್ತಿ ರಸ ತುಂಬಿದ ಗೀತೆಗಳು, ಅಂದಿನ ಪೌರಾಣಿಕ ಹಿನ್ನೆಲೆಯುಳ್ಳ ನೀತಿ ಕಥೆಗಳು ಕೇಳುಗರ ಮನಸ್ಸಿಗೆ ನಾಟುವುದರ ಜೊತೆಗೆ ಇಂದು ಇಂದ್ರಕುಮಾರ್ ಅವರು ಪ್ರಸ್ತುತ

0: ವ್ಯಕ್ತಪಡಿಸಿದ. ನಲ್ಲುಡಿ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹೆಮ್ಮೆಯ ದೇಶಭಕ್ತಿ ಹೊಂದಿರುವಂತಹ ಸುಭಾಷ್ ಚಂದ್ರ ಬೋಸ್ ಅವರ ಜೀವನದ ಕೆಲವು ನೈಜ ಘಟನೆಗಳನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದ ನಿರೂಪಕರಿಗೆ ಮತ್ತು ಇಂದು ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ನೈಜ ಕಳಕಳಿಯ ಹಾಗೆ ನಿಮ್ಮ ಸಹಜ ಶೈಲಿಯ ನಿರೂಪಣೆಯೊಂದಿಗೆ ಮನಸ್ಸಿಟ್ಟು ಕೇಳುವ ಕೇಳುಗರಿಗೆ ಆನಂದದ ಹೊಳೆಯನ್ನೇ ಹರಿಸಿದಂತಾಯಿತು ಅನ್ನುವಂಥದ್ದನ್ನು ಕಳಿಸಿದರೆ ಉಮೇಶ ಸಿರಿಗೆರೆ ದಾವಣಗೆರೆಯಿಂದ ಶುಭ ಮುಂಜಾನೆಗಳು ಅಂತ ಕೂಡ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಇನ್ನೂ ಒಂದು ಸಂದೇಶ ಇದೆ, ಓದ್ಬಿಡ್ತೇನೆ. ಸೋಮನಾಥ ಮಡ್ರಹಳ್ಳಿ ಗ್ರಾಮದಿಂದ, ಬೆಳಗಿನಿಂದಲೂ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬಂದಿವೆ. ಆಕಾಶವಾಣಿ 90ನೇ ವರ್ಷದ ಸ್ಮರಣೋತ್ಸವದಲ್ಲಿ ಆಕಾಶವಾಣಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಕೇಳುಗ ಶ್ರೋತೃಗಳನ್ನು ನೀವು ಸಂದರ್ಶಿಸಿದ ಸಂದರ್ಭ ಉತ್ತಮವಾಗಿತ್ತು. ಚರಣ ನಮ್ಮದು, ಪಲವಿ ನಿಮ್ಮದು ಮತ್ತು ಅಂತ್ಯಾಕ್ಷರಿ ಬಿತ್ತರಿಸುವ ಕಾರ್ಯಕ್ರಮದ ಸಮಯ ಕೇವಲ ಅರ್ಧ ಗಂಟೆ ಮಾತ್ರ ಇರುತ್ತೆ. ಅದಕ್ಕೆ ಕರೆ ಮಾಡುವ ಆಶಯ ವೃಂದ ಬಹುಸಂಖ್ಯೆಯಲ್ಲಿರ್ತಾರೆ, ಆದ್ದರಿಂದ ಆ ಕಾರ್ಯಕ್ರಮದ ಅವಧಿಯನ್ನೇ ಒಂದು ತಾಸಿಗೆ ವಿಸ್ತರಿಸಲು ಸಾಧ್ಯವೇ ಅನ್ನುವಂಥ ವಿಚಾರವನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಅಧಿಕಾರಿಗಳೇ ಉತ್ತರಿಸಬೇಕು ಅನ್ನುವಂಥದ್ದು, ಜೊತೆಯಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರಿ ಅನ್ನುವಂಥದ್ದು. ಓಕೆ, ಪ್ರಭಾಕರೇ ಎನ್ಮಠದವರು ಕೂಡ ಸಿಬ್ಬಂದಿಗಳಿಗೆ, ನಿರೂಪಕರಿಗೆ, ಎಲ್ರಿಗೂ ಕೂಡ ಶನಿವಾರದ ಮುಂಜಾನೆ ಶುಭಾಶಯ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಎಲ್ರಿಗೂ ಕೂಡ ಸಂದೇಶವನ್ನು ಕಳಿಸಿದಂಥ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸಮಯ ಆಗಿದೆ. ಸ್ಟುಡಿಯೋದಲ್ಲಿ 9:31:45. ಇದೀಗ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಇದೀಗ ಇವರನ್ನ ಸಂದರ್ಶಿಸುತ್ತಾರೆ ಶಿವಪ್ರಕಾಶ ಡಿ ಆರ್.
2: ಆಕಾಶವಾಣಿ ಚಿತ್ರದುರ್ಗ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳುವಿರಿ.
3: ಶ್ರೋತೃಗಳೇ ನಮಸ್ಕಾರ. ಸುಮಾರು 2 ದಶಕಗಳಿಂದ ಮಹಾತ್ಮ ಗಾಂಧೀಜಿ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅನುಯಾಯಿಯಾಗಿ ಅವರ ತತ್ವ ಆದರ್ಶಗಳನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಸಾರ ಮಾಡ್ತಾ ಇರುವ ವಿಜಯಪುರ ಬೇನಾಳ ಗ್ರಾಮದ ನೀಲೇಶ್ ಬೇನಾಳ್ ಅವರು ಜನರ ಬಾಯಲ್ಲಿ ನೇತಾಜಿ ಗಾಂಧಿ ಅಂತಲೇ ತುಂಬ ಸುಪರಿಚಿತರು. ಇವರನ್ನು ಬಿಜಾಪುರದ ಗಾಂಧಿ ಅಂತಲೂ ಕೂಡ ಕರೀತಾರೆ. ಅಂತಹ ಮುಖ್ಯ ಅತಿಥಿಯೊಬ್ಬರು ಇವತ್ತು ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಲಭ್ಯ ಆಗಿದ್ದಾರೆ. ನೀಲೇಶ್ ಬೇನಾಳ್ ಜೊತೆಗೆ ನೇತಾಜಿ ಗಾಂಧಿ ಎರಡೂ ಸೇರಿಸಿನೇ ನಾನು ನಿಮ್ಮನ್ನು ನಮ್ಮ ಕೇಳುಗರಿಗೆ ಪರಿಚಯಿಸ್ತಾ ಆಕಾಶವಾಣಿಗೆ ತಮಗೆ ಸ್ವಾಗತ ನೇತಾಜಿ ಗಾಂಧಿಯವರೇ.
4: ತುಂಬ ಸಂತೋಷ ಸರ್, ನಮಸ್ಕಾರ ಕೂಡ ನಾನು ಹೇಳ್ತಾ ಇದ್ದೀನಿ. ನಂಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ ಸರ್.
3: ಈ ಸಂದರ್ಭದಲ್ಲೇನೆ ನೇತಾಜಿಯವರೇ, ನಾವು ಇನ್ನೊಂದು ಘಟನೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ, ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಗಾಂಧೀಜಿಯವರನ್ನ ಮತ್ತಷ್ಟು ನಮ್ಮವ್ರನ್ನಾಗಿಸ್ಕೊಳ್ಳೋದಕ್ಕೆ, ಗಾಂಧೀಜಿಯವರನ್ನ ನಾವು ತೆರೆದು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ. ಯಾಕೆಂತಂದ್ರೆ ಗಾಂಧೀಜಿಯವರು ಹೋರಾಟವನ್ನು ಆರಂಭಿಸುವುದಕ್ಕಿಂತ ಮುನ್ನ, ಅಸ್ಪೃಶ್ಯತೆ ನಿವಾರಣಾ ಚಳವಳಿಯನ್ನ ರೂಪಿಸುವುದಕ್ಕಿಂತ ಮುನ್ನ, ಜ್ಯೋತಿ ಬಾಪುಲಿಯವರು ತಮ್ಮ ಪತ್ನಿಯ ಜೊತೆ ಸೇರಿ ಮಾಡಿದಂತಹ ಅಕ್ಷರ ಪಸರಿಸುವ ಒಂದು ಕೆಲಸ ಏನಿತ್ತಲ್ಲ, ಆ ಕೆಲಸದಲ್ಲಿ ಅನೇಕ ವಿಧವೇ ಆದಂತಹ ಮೇಲ್ಜಾತಿಯ ಹೆಣ್ಣು ಮಕ್ಕಳನ್ನ ಕರೆತಂದು ಎಲ್ಲ ವಿರೋಧಗಳ ನಡುವೆಯೂ ಕೂಡ ಅವರಿಗೆ ಅಕ್ಷರಾಭ್ಯಾಸ ಮಾಡಿಸಿ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಉದ್ಯೋಗ ಕಲ್ಪಿಸುವಂತಹ ಒಂದು ಪ್ರಯತ್ನವನ್ನ ಜ್ಯೋತಿ ಬಾಪುಲೆ ಮಾಡ್ತಾರೆ. ಈ ಕಾರ್ಯವನ್ನ ಕೇಳಿದಂತಹ ಗಾಂಧೀಜಿಯವರು ಜ್ಯೋತಿ ಬಾಪುಲೆಯವರನ್ನ ಮಹಾತ್ಮ ಜ್ಯೋತಿ ಬಾಪುಲೆ ಅಂತ ಹೇಳಿ ಕರೆದವರು. ಯಾವುದು ಜಗತ್ತು ಇವತ್ತು ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೀತಾ ಇದ್ದಾರೋ, ಆ ಮಹಾತ್ಮನಿಂದ ಜ್ಯೋತಿ ಬಾಪುಲೆ ಮಹಾತ್ಮ ಅಂತ ಇಲ್ಲಿ ಕರೆಸಿಕೊಂಡಿದ್ದು. ಇಂಥ ಅನೇಕ ಆದರ್ಶಗಳು, ಮಾದರಿಗಳು, ನಿದರ್ಶನಗಳು, ಉದಾಹರಣೆಗಳು ಇವತ್ತು ಗಾಂಧೀಜಿಯ ಬಗ್ಗೆ ಇದೆ. ಇವತ್ತು ಗಾಂಧೀಜಿ ನಮಗೆ ದಿಕ್ಕಾಗಬೇಕು, ಗಾಂಧೀಜಿ ನಮಗೆ ಸಿದ್ಧಾಂತ ಆಗಬೇಕು, ಗಾಂಧೀಜಿ ಈ ಮನೆಯ ಪಿತಾ ಆಗ್ಬೇಕಾಗುತ್ತೆ.
4: ಸರ್, ಇಲ್ಲಿ ನೋಡಿ, ಬಾಪು ಬದುಕೆ ಒಂಥರ ತುಂಬಾ ಸಂಕೀರ್ಣವಾಗಿರ್ತಕ್ಕಂಥ, ಅವ್ರ ಆರಂಭದ ಬದುಕು ನೋಡಿದಾಗ, ಅವ್ರ ಬದಲಾವಣೆ ಆಗಿರುವಂತಹ ಬದುಕುಗಳನ್ನ ನೋಡಿದಾಗ ನಮಗ ಕೆಲವೊಮ್ಮೆ ಅಚ್ಚರಿ ಅನಿಸ್ಬಿಡುತ್ತೆ, ಕೆಲವೊಮ್ಮೆ ರೋಮಾಂಚನ ಕೂಡ ಆಗ್ತಿದೆ.

0: ತುಂಬಾ ಸಂಪ್ರದಾಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ದಿವಾನರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಸಿರಿವಂತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಶತಮಾನದಿಂದ ಹೊರದೇಶಕ್ಕೆ ಹೋಗಿ ಬ್ಯಾರಿಸ್ಟರ್ ಆಗಿ ಬಂದಂಥ ವ್ಯಕ್ತಿ, ಬರ್ತಾ ಬರ್ತಾ ಪ್ರತಿದಿನ ಪ್ರತಿಕ್ಷಣ ಬದಲಾವಣೆ ಆಗ್ತಾ ಆಗ್ತಾ ಆಗ್ತಾ ಈ ಜಗತ್ತಿಗೆ ತೆರೆದುಕೊಳ್ತಾ ಕೊನೆಗೆ ಅರೆಬೆತ್ತಲ ಫಕೀರನಾಗಿ, ಟ್ಯಾಗೋರ್ ಅವರ ದೃಷ್ಟಿಯಲ್ಲಿ ಮಹಾತ್ಮನಾಗಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದೃಷ್ಟಿಯಲ್ಲಿ ರಾಷ್ಟ್ರಪಿತನಾಗಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೃಷ್ಟಿಯಲ್ಲಿ ಬಾಪೂಜಿಯಾಗಿ, ಆಮೇಲೆ ಮೌಂಟ್ ಬ್ಯಾಟನ್ ಅವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಲೇವಲಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದರ್ಥದಲ್ಲಿ ಅವರು ನಮ್ಮ ರಾಜಕೀಯ ವೈರಿ ಅವರು, ಕೊನೆಯ
1: ವೈಶ್ರಮ್ಯ
0: ಅವ್ರು ಹೇಳ್ತಾರೆ, ಎವ್ರಿ ಟೈಮ್ ಅಸ್ಸಾಂ ಮಹಾತ್ಮ ಗಾಂಧಿ ಇನ್ ದ ಚೇರ್ ಅಪೋಸಿಟ್ ಟು ಮೀ, ಐ ಆಲ್ವೇಸ್ ರಿಮೆಂಬರ್ ಜೀಸಸ್ ಕ್ರೈಸ್ತ ಅಂತ ಆ ಲೇವಲ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ರಾಜಕೀಯ ವೈರಿ ಅವರು ಒಂದರ್ಥದಲ್ಲಿ. ಹಾಗೇನೆ ಸೌತ್ ಆಫ್ರಿಕೆಯಲ್ಲಿ ತುಂಬಾ ತೊಂದರೆ ಕೊಟ್ಟಂತ ಮನುಷ್ಯ, ತುಂಬಾ ಜೈಲಿಗೆ ಹಾಕಿ ತುಂಬಾ ಕಿರುಕುಳ ನೀಡಿರ್ತಕ್ಕಂಥ ವ್ಯಕ್ತಿ, ಅಲ್ಲಿಯ ಮಿಲಿಟರಿ ಅಧಿಕಾರಿ ಜನರಲ್ ಸ್ಮರ್ಟ್ಸ್ ಅಂತ ಬರ್ತಾರೆ. ಒಂದ್ ಸಂದರ್ಭ ಗಾಂಧೀಜಿ ಅವರ ಎದೆಗೆ ಅವರು ಒದ್ದು ಜೈಲಿಗೂ ಹಾಕಿರ್ತಾರೆ, ಆಮೇಲೆ ಅಲ್ಲಿಂದ ಬರಬೇಕಾದಾಗ ಪಾದರಕ್ಷೆಗಳನ್ನು ಮಾಡಿ ಅವರು ಕೊಟ್ಟು ಬಂದಿರ್ತಾರೆ. ಆ ಅಂತ ಬೇಕಷ್ಟು ನಿದರ್ಶನಗಳಿದೆ, ಅದು ಸಮಯದ ಅಭಾವ ಅಲ್ವಾ, ಬೇಕಾದಷ್ಟು ಇದೆ. ಆ ಸಂದರ್ಭದಲ್ಲಿ ಅವರು 39th ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬಕ್ಕೆ ಅದೇ ಅವರು ಪಾದರಕ್ಷೆಗಳನ್ನ ಜನರಲ್ ಸ್ಮರ್ಟ್ಸ್ ಹಾಕೊಳ್ಳೋದಿಲ್ಲ ಅವನು ವಾಪಸ್ ಅವರು ತಮ್ಮ ಮನೆಯಲ್ಲಿ ಇಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿಂದ ಬರ್ತ್ಡ್ ಗಿಫ್ಟ್ ಆಗಿ ಆ ಪಾರ್ಸಲ್ ಬಂದಿರ್ತಿದೆ ಸೌತ್ ಆಫ್ರಿಕೆಯಿಂದ. ಬಂದಾಗ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲೊಂದು ಪತ್ರ ಇರ್ತಿದೆ, ಆ ಪೂರ್ತಿ ಪತ್ರ ತುಂಬಾ ದೊಡ್ಡದಿದೆ, ಅದರ 4 ಸಾಲುಗಳು ಈ ತರ ಇದೆ: ಮಹಾತ್ಮ ಮಾಡಿದ ಪಾದರಕ್ಷೆಗಳು ಇದು, ಇವುಗಳನ್ನ ಹಾಕಿಕೊಳ್ಳುವ ಯೋಗ್ಯತೆ ನನಗಿಲ್ಲ, ಅದಕ್ಕೆ ನಾನು ವಾಪಸ್ ಮಹಾತ್ಮನ್ಗೆ ಕಳಿಸ್ತೀನಿ ಅಂತ ಅವರು ಪತ್ರ ಬರೆದು ಕಳಿಸಿರ್ತಾರೆ. ಆ ಪತ್ರದಾಗ ಎಲ್ಲಿರುವ ಈ 4 ಸಾಲುಗಳನ್ನು ನಾನು ಮಾತ್ರ ಇಲ್ಲಿ ಉದಾಹರಣೆ ಕೊಡಬಲ್ಲೆ. ಆಮೇಲೆ ಅವ್ರು ಹೇಳ್ತಾರೆ, ಅಲ್ಲೊಂದು ಮಾತು ಬಿಟ್ಟೆ ನಾನು, ಏನು ಅಂದ್ರೆ ಜೈಲಿಂದ ತುಂಬಾ ತೊಂದರೆ ಕೊಟ್ಟಂತ ವ್ಯಕ್ತಿ, ಅಂದ್ರೆ ಹತ್ಯೆ ಮಾಡಿ ಬಂದಿರತಕ್ಕಂತ ಆರೋಪಿತರನ್ನ ಗಾಂಧಿ ಹಾಕಿದ ಜೈಲುಗಳು, ಸತ್ಯಾಗ್ರಹ ಗಾಂಧಿನ ಹಾಕಿದ ಆ ಸೆಲ್ಗಳಲ್ಲಿ ತುಂಬ್ತಾ ಇರ್ತಾನ ಜನರಲ್ ಸ್ಮರ್ಟ್ಸ್. ಆಮೇಲೆ ಪ್ರತಿದಿನ 5 ಸುತ್ತು ಜೈಲುಗಳನ್ನ ಸುತ್ತಾಡಿ ಬರುವಂತ ಶಿಕ್ಷೆನ ಕೊಡ್ತಾ ಇರ್ತಾನೆ. ಒನ ಹುರುಳಿ ಕಾಳುಗಳು, ಹುರುಳಿಕಾಳು ಅಂತ ಕರಿತೀವಿ ನಾವು, ಹುರುಳಿ ಕಾಳುಗಳನ್ನು ಉಪ್ಪು ಖಾರ 10 ಅವನಿಗೆ ಕೊಡ್ತಾ ಇರ್ತಾನೆ. ಆಮೇಲೆ ತರಕಾರಿಗಳನ್ನು ಕೊಡ್ತಾ ಇರಂಗಿಲ್ಲ. ಆಮೇಲೆ ಅಲ್ಲಿಯ ಪತ್ರಿಕೆಗಳಿಗೆ ಬರೀಬೇಕು ಅಂತಂದ್ರೆ ಅದನ್ನ ಹರಿದು ಹಾಕ್ತಾ ಇರ್ತಾನೆ. ಲೈಟ್ಗಳ ವ್ಯವಸ್ಥೆ ಇರೋದಿಲ್ಲ, ಟಾಯ್ಲೆಟ್ಗಳನ್ನ ತೊಳಿಲಿಕ್ಕೆ ಹಚ್ತಾ ಇರ್ತಾನೆ. ಈ ತರ ಬೇಕಾದಷ್ಟು ತೊಂದರೆಗಳನ್ನ ಕೊಟ್ಟಿರ್ತಕ್ಕಂತ ಜನರಲ್ ಸ್ಮರ್ಟ್ಸ್
1: ಗಾಂಧೀಜಿಯವರಿಗೆ.
0: ಹೌದು, ಆ ಸಂದರ್ಭದಲ್ಲಿ ಅಷ್ಟೆಲ್ಲ ಅನುಭವಿಸಿ ಆ ವ್ಯಕ್ತಿ ಹೊರಗೆ ಬರಬೇಕಾದಾಗ ಪಾದರಕ್ಷೆಗಳನ್ನ ಕೊಟ್ಟು, ತಯಾರಿಸಿದ ಪಾದರಕ್ಷೆಗಳನ್ನ ಕೊಟ್ಟು, ಯಾವುದೇ ಸಿಟ್ಟು ಸೆಡವು ವಿಕೃತಿ ಇಲ್ಲದೇ, ಮೈ ಡಿಯರ್ ಫ್ರೆಂಡ್ ಅಂತ ಶುರು ಮಾಡ್ತಾರೆ ಗಾಂಧಿ. ಸಹೃದಯ ಸ್ನೇಹಿತರೆ, ನಿಮಗೆ ಧನ್ಯವಾದಗಳು, ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಅವಾಗ ಅವ್ರು ಹೇಳ್ತಾರೆ, ಈ ಮನುಷ್ಯನಿಗೆ ನಾನಿಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಹಿಂಗೆಲ್ಲ ಮಾಡಿದ್ದೀನಿ, ಏನು ಇವನಿಗೆ ಏನು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದಾಗ ಅವರು ಅಲ್ಲಿಂದ ಆ ಪಾದರಕ್ಷೆಗಳನ್ನು ಕೊಟ್ಟು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ, ಅವಾಗ ಮಿಸ್ಟರ್ ಗಾಂಧಿ ವಾಪಸ್ ಬನ್ನಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಕಾಲಿನ ಅಳತೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ. ಆವಾಗ ಹೇಳ್ತಾರೆ, ಡಿಯರ್ ಫ್ರೆಂಡ್, ಫಸ್ಟ್ ಡೇ ಹಿಂಗೆ ಹೇಳ್ತಾರೆ, ಸಹೃದಯ ಸ್ನೇಹಿತರೆ, ಮೊದಲ ಬಾರಿಗೆ ನೀವು ಕುದುರೆ ಮೇಲೆ ಬಂದು ನನ್ನ ಎದೆಗೆ ಒದ್ದಾಗ ನಿಮ್ಮ ಬೂಟಿನ ಗುರುತು ನನ್ನ ಎದೆ ಮೇಲೆ ಮೂಡಿತ್ತು, ಅದನ್ನು ಅಳತೆ ಮಾಡಿಕೊಂಡು ನಾನು ಮಾಡಿಕೊಟ್ಟೆ ಅಂತ ಹೇಳಿ ಬಂದಿರ್ತಾರೆ. ಅಲ್ಲಿಂದ ಈ ಅವರಲ್ಲಿರ್ತಕ್ಕಂಥ ಆ ವಿಕೃತ ಮನಸ್ಸುಗಳು ಬದಲಾವಣೆ ಆಗ್ತಾ ಆಗ್ತಾ ಬಂದು ಯೋಚನೆ ಮಾಡ್ತಾರೆ. ಬೈಬಲ್ದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ಒಂದು ಕೆನ್ನೆ ಹೊಡೆದಾಗ ಇನ್ನೊಂದು ಕೆನ್ನೆಯನ್ನು ತೋರಿಸು ಅಂತ ಹೇಳಿದ್ದಾರೆ. ಅದು ಆ ಸಂದರ್ಭ ನಾವು ನೋಡಲಿಲ್ಲ, ಅದು ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ ಅಲ್ಲ, ಇದು ಇವರಲ್ಲಿ ಏನೋ ಒಂದಿದೆ, ಈತನಲ್ಲಿ ಏನೋ ಒಂದಿದೆ ಅನ್ನುವ ಅವರಿಂದ ಅವ್ರ ಬಗ್ಗೆ ಅವರಿಗೆ ಈ ಸಾಫ್ಟ್ ಕಾರ್ನರ್ ಅಂತೀವಲ್ಲ ಅದೆಲ್ಲ ಶುರು ಆಗುತ್ತೆ. ಶುರು ಆದಾಗ ಆಮೇಲೆ ಅವರು ಕೊನೆಗೆ ಒಂದು ಪುಸ್ತಕ ಕೂಡ ಬರೀತಾರೆ ಸರ್, ಜನರಲ್ ಸ್ಮರ್ಟ್ಸ್ ಬರೀತಾನೆ. ಅದರಾಗ ಸೇಂಟ್ ಅನ್ನೋ ಪದವನ್ನು ಫಸ್ಟ್ ಯೂಸ್ ಮಾಡಿದ್ದು
1: ಸಂತ
0: ಅನ್ನೋ ಪದವನ್ನು ಬಿಳಿಯರು ಯಾರಿಗೆ ಕೊಡೋದಿಲ್ಲ, ಕೊಡಬೇಕಂದ್ರು ಕೂಡ ಅದಕ್ಕೆ ಅದರದೇ ಆದಂತ
1: ಶಿಷ್ಟಾಚಾರವಿದೆ
0: ಎಲ್ಲವೂ ಇದೆ. ಆದ್ರೆ ನಮ್ಮ ರಾಜಕೀಯ ವೈರಿ ಗಾಂಧೀಜಿಗೆ ತೊಂದರೆ ಕೊಟ್ಟಂತ ವ್ಯಕ್ತಿ ಆತನೇ ಅವರು 19 ನಮ್ ಬಹಳ ಜನ ಗೊತ್ತಿದೆ 19-15 ಭಾರತಕ್ಕೆ ಬಂದ್ರು ಅಂತ. ಆಕ್ಚುಲಿ 1914 July ಸೌತ್ ಆಫ್ರಿಕಾ ಬಿಟ್ಟಿರ್ತಾರೆ. ಅವರು ಬಿಡುವ ಸಂದರ್ಭದಲ್ಲಿ ಅವ್ರಿಗೊಂದು ದೊಡ್ಡ ಸನ್ಮಾನ ಮಾಡಿ, ಇನ್ನೆಂದು ಈ ಸಂತ ನಮ್ಮ ಇದಕ್ಕೆ ಬರುವುದು ಬೇಡ ಅಂತ ಅವರು ಗೆಳೆಯನಿಗೆ ಬರೆದ ಪತ್ರದಲ್ಲಿ ಕೂಡ ತುಂಬಾ ಇದೆ ಅದು. ಆಮೇಲೆ ಅವನು ಸಂತ ಅಂತ ಕರೆದದ್ದು ಅವರು, ಅಂದ್ರೆ ಸಂತ ಅನ್ನೋ ಪದ ಅಷ್ಟು ಈಸಿಯಾಗಿ ಯಾರಿಗೆ ಕರೆಯೋದೇ ಇರುವಂತ ಸಂದರ್ಭದಲ್ಲಿ ಬ್ರಿಟಿಷ್ ಇವರೇ ಹೇಳಿದ್ದು ಸರ್. ಆಮೇಲೆ ಮಹಾತ್ಮ ಅಂತ ಗುರುದೇವ ಟ್ಯಾಗೋರ್ ಅವರು ಶಾಂತಿನಿಕೇತನದಲ್ಲಿ ಗಾಂಧಿ ದಂಪತಿಗಳನ್ನು ಕರೆದು 19-15 March 6 ಕರೀತಾರೆ. ಅದಕ್ಕಿಂತ ಮೊದಲು 19-13 ಇಂಗ್ಲಿಷ್ ಪತ್ರಕರ್ತ ಒಬ್ಬರು ದಿ ಗ್ರೇಟ್ ಸೋಲ್ ಅಂತ ತನ್ನ ಪತ್ರಿಕೆಯಲ್ಲಿ ಇಂಟರ್ವ್ಯೂ ಮಾಡಿ ಬರೆದಿರ್ತಾರೆ ಸರ್. ಅದು ಫಸ್ಟ್ ಅಲ್ಲಿ ಕರೆದದ್ದು. ಅದಕ್ಕೆ ಈ ಮಾತನ್ನ ಅರ್ಥ ಮಾಡ್ಕೊಂಡಂತವ್ರೆ ಅಥವಾ ಓದ್ಕೊಂಡಂತವ್ರೆ ಅಥವಾ ಗೊತ್ತಿರ್ತಕ್ಕಂಥವ್ರೇ ಇವರು ಯಾರು ಮಂಡೇಲ ಅವರು ನಮ್ಮ ಕಲಾಂ ಸಾಹೇಬರಿಗೆ ಹೇಳಿರುವಂತ ಮಾತು. ಯಾಕೆ 13 ಆ ಜೈಲಲ್ಲಿ ಓಕ್ರಸ್ಟ್ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನಿಟ್ಟಿದ್ದು
1: ನೆಲ್ಸನ್ ಮಂಡೇಲಾ ಅವರ.

0: ಬಗ್ಗೆ ತಾವು ಇಲ್ಲಿ ಸ್ಮರಣೆ ಮಾಡ್ಕೊಂಡ್ರಿ. ನಮ್ಮ ಈ ಒಂದು ಗಾಂಧಿ ವಿಚಾರಧಾರೆಗಳನ್ನ ಕುರಿತು ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನೆಲ್ಸನ್ ಮಂಡೇಲಾ ಅವರ ಜೀವನದಲ್ಲೂ ನಡೆದಂತ ಒಂದು ಘಟನೆಯನ್ನ ನಾವು ಇಲ್ಲಿ ನೆನೆಸ್ಕೋಬೇಕು. ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದಾರೆ. ಅವರು ಒಂದು ದಿವಸ ಹೋಟೆಲ್ಗೆ ತಿಂಡಿ ತಿನ್ನೋದಕ್ಕೋಸ್ಕರ ಹೋಗಿ ಹೋಟೆಲ್ ಟೇಬಲ್ ನಲ್ಲಿ ಕೂತಿದ್ದಾರೆ. ಪಕ್ಕದ ಟೇಬಲ್ ನಲ್ಲಿ ಕೂತಂತಹ ವ್ಯಕ್ತಿ ತುಂಬಾ ಭಯಭೀತನಾಗಿ ಅತಂತ್ರವಾಗಿ ಇದ್ದಾನೆ. ಅದನ್ನ ಗಮನಿಸಿದಂತ ನೆಲ್ಸನ್ ಮಂಡೇಲಾ ಅವರು ತಮ್ಮ ರಕ್ಷಕರಿಗೆ ಹೇಳ್ತಾರೆ, ಅವರನ್ನ ನನ್ನ ಟೇಬಲ್ಗೆ ಕರೆಯಿರಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಬಂದು ಟೇಬಲ್ ನಲ್ಲಿ ಕೂತ್ಕೊಂಡು ತುಂಬಾ ಅವರಿಗೆ ಕಾಫಿ ಮತ್ತು ತಿಂಡಿ ಕೊಡಿಸ್ತಾರೆ, ತಿಂತಾರೆ, ಕಾಫಿ ನಡುತ್ತಾ ಇರುತ್ತೆ. ನಂತರ ಅವರು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊರಟೋಗ್ತಾರೆ ಆ ವ್ಯಕ್ತಿ. ಆನಂತರ ಅವರ ಆಪ್ತ ರಕ್ಷಕರು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಕೇಳ್ತಾರೆ, ಯಾಕೆ ಅವ್ರಿಗೆ ತುಂಬಾ ಏನೋ ಕಾಯಿಲೆ ಇತ್ತು ಅನ್ಸುತ್ತೆ, ಜ್ವರ ಇತ್ತು ಅನ್ಸುತ್ತೆ, ತುಂಬಾ ನಡುಕ್ತಾ ಇದ್ರು, ಅವರು ನಿಮಗೆ ಥ್ಯಾಂಕ್ಸ್ ಹೇಳೋದ್ರಲ್ಲ ಸರ್ ಅಂತ. ಅವಾಗ ನೆಲ್ಸನ್ ಮಂಡೇಲಾ ಹೇಳ್ತಾರೆ, ಯಾಕೆಂದ್ರೆ ನಾವು ಗಾಂಧೀಜಿಯವರ ಬೂಟಿನ ಘಟನೆಯನ್ನು ನಾವು ನೆನೆಸ್ಕೊಂಡ್ವಲ್ಲ, ಈ ಸಂದರ್ಭದಲ್ಲಿ ನೆಲ್ಸನ್ ಮಂಡೇಲಾ ಅವರು ಕೂಡ ಗಾಂಧಿಯ ವಿಚಾರಗಳಿಂದ ಪ್ರಭಾವಿತರಾದಂಥವರು, ಗಾಂಧಿಯನ್ನು ಆದರ್ಶವಾಗಿ ಇಟ್ಕೊಂಡಂಥವ್ರು. ಅವಾಗ ಹೇಳ್ತಾರೆ, ನಾನು ಸೌತ್ ಆಫ್ರಿಕಾದ ಜೈಲಿನಲ್ಲಿ ಕಗ್ಗತ್ತಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಜೈಲರ್ ಆಗಿದ್ದ ಈತ, ನಾನು ಹೊಡೆದು ಬಡಿದು ಪೊಲೀಸ್ನವರು ಮಾಡಿದಾಗ ನಾನು ನೀರು ನೀರು ಅಂತ ನಾನು ಕೂಕೊಂಡಾಗ ಈತ ಬಂದು ನನಗೆ ಮೂತ್ರ ವಿಸರ್ಜನೆಯನ್ನು ಮಾಡಿ ಕುಡಿ ಕುಡಿ ಅಂತ ಹೇಳ್ತಾ ಇದ್ದ ಈ ವ್ಯಕ್ತಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಗಾಂಧಿ ಮತ್ತು ನೆಲ್ಸನ್ ಮಂಡೇಲಾ ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣ ಇವರೆಲ್ಲರನ್ನ ನಾವು ನೋಡಿದಾಗ, ಏಕೆಂದರೆ ಅರಳೈನವರು ಬಸವಣ್ಣನವರಿಗೆ ಚರ್ಮದ ಚಪ್ಪಲಿಗಳನ್ನ ಮಾಡಿಕೊಟ್ಟಾಗ ಅದನ್ನು ಅವರು ಕಾಲ್ಗೆ ಹಾಕ್ಕೊಳ್ಳಲಿಲ್ಲ, ತಲೆ ಮೇಲೆ ಇಟ್ಕೊಂಡ್ರು. ಅಲ್ಲಿ ಜನರಲ್
1: ಸ್ಮರ್ಸ್
0: ಅವರು ಆ ಗಾಂಧಿ ಮಾಡಿಕೊಟ್ಟ ಚಪ್ಪಲಿಗಳನ್ನು ಕಾಲ್ಗೆ ಹಾಕ್ಕೊಳ್ಳಲಿಲ್ಲ, ಇದು ನಿಮಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ, ಇದು ಪವಿತ್ರವಾದ ಚಪ್ಪಲಿಗಳು ಅಂತ ಹೇಳಿ ಕಳಿಸುವಂಥದ್ದು. ಅಂದರೆ ಗಾಂಧಿ ಒಂದು ಮೇರು ಪರ್ವತವಾಗಿ, ಒಂದು ಮೇರು ಆದರ್ಶವಾಗಿ, ಒಂದು ಮೇರು ಬೆಳಕಾಗಿ ನಮ್ಮ ಮುಂದೆ ಇವತ್ತು ಇದ್ದಾರೆ. ಈ ದೇಶಕ್ಕೆ ಒಂದು ದೊಡ್ಡ ದಿಕ್ಕು ಗಾಂಧಿ. ನಾವು ಗಾಂಧಿಯನ್ನ ಯಾವತ್ತೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ, ಒಪ್ಕೊಳ್ಬೇಕಾಗತ್ತೆ. ಇದು ಗಾಂಧಿಯ ವಿಚಾರಧಾರೆ.
1: ಸರಿ, ಈಗ ನೀವು ಹೇಳಿದ್ರಲ್ಲ ಅದಕ್ಕೊಂದು ಚೂರು ಪೂರಕವಾದಂತ ಮಾಹಿತಿ ಏನು ಅಂತಂದ್ರೆ, ಹೇಳಿದ್ರಿ ಅವರು ಅಲ್ಲಿ ಕುಳಿತಿದ್ದಾರೆ, ಕರೆದಿದ್ದಾರೆ, ಅಲ್ಲಿ ವೇಟರ್ ಕರೆದು ಹೇಳ್ತಾರೆ ಅವರು ನನ್ನ ಸ್ನೇಹಿತ, ನನಗೇನು ನೀವು ಪ್ರೆಸಿಡೆಂಟ್ ಇದ್ರಲ್ಲ ಇವರು, ಇವ್ರಿಗೆ ಬೇಕಾದಂತ ಊಟ ಏನು ಸಿಗುತ್ತಲ್ಲ ಇದನ್ನ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ, ಅವ್ರ ಕಡೆ ಬಿಲ್ ತಗೋಬೇಡಿ ಅಂತೇಳಿ. ಅವರು ತುಂಬಾ ಅಂಶದಲ್ಲಿ ಅವರಿಗೊಂದು ಆತಂಕ ಇರ್ತದೆ, ಒಂದು ಯಾಕಂದ್ರೆ ಇವ್ರಿಗೆ ಪ್ರೆಸಿಡೆಂಟ್, ಅವರೇ ನಿವೃತ್ತಿ ಅಧೀಕ್ಷಕ, ಜೈಲು ಅಧೀಕ್ಷಕ, ಅವರು ಏನಾದರೂ ಶಿಕ್ಷೆ ಕೊಡಬಹುದಾಗಿತ್ತು. ಇದು ಒಂದು ಭಯ ಮಿಶ್ರಿತ ವಾತಾವರಣ ಅಲ್ಲಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಸರ್ ಅವರು ಟಿಫಿನ್ ತುಂಬಾ ಅಂಶದಲ್ಲಿ ಇದು ಊಟ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ. ಹೋದ ಮೇಲೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವರ ಮಂಡೇಲಾ ಅವರ ರಕ್ಷಕರು, ಅವರ ಸೆಕ್ಯೂರಿಟೀಸ್ ಅನ್ಬಹುದು ನಾವು. ಅದನ್ನೆಲ್ಲ ನೋಡಿದಾಗ ಹೊರಗಡೆ ಬಂದು ಪತ್ರಕರ್ತರು ಅವರನ್ನ ಸುತ್ತು ಹೊಡೆದು ಕೇಳ್ತಾರೆ, ಹೆಂಗಿದು ಏನಿದು, ಅವ್ರು ಹೆಂಗೆ, ಇವ್ರು ನಮ್ಮ ಸ್ನೇಹಿತ ಅಂತ ಕೇಳಿದ್ರಿ, ಅವ್ರು ನಿಮ್ ಜೈಲಲ್ಲಿದ್ರಾ, ಇಲ್ಲ ನನ್ನ ಜೊತೆ ಜೈಲಲ್ಲಿದ್ರು ಅವರು, ಅವರು ನಿಮ್ಮ ಜೊತೆ ಹೋರಾಟ ಮಾಡಿದ್ರಾ, ಇಲ್ಲ ನಾನು ಜೈಲು ಹಕ್ಕಿ ಆಗಿದ್ದೆ, ಅವರು ಜೈಲು ಅಧೀಕ್ಷಕ ಆಗಿದ್ರು, ನನಗೆ ಎಷ್ಟೋ ಸಂದರ್ಭದಲ್ಲಿ ನನಗೆ ಈ ತರ ಆದಾಗ ನನಗೆ ಕುಡಿಲಿಕ್ಕೆ ಕೇಳಿದಾಗ ಈ ತರ ಕೊಟ್ಟಿದ್ರು ಅವರು ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಕೇಳಿದ ಮೇಲೆ ಈ ಗುಣ ವೈರಿಗಳನ್ನು ಅಥವಾ ಶತ್ರುಗಳನ್ನು ಕ್ಷಮಿಸುವ ಗುಣ ನಿಮ್ಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಮತ್ತೆ ಗಾಂಧಿ ಕಡೆ ಕೈ ಮಾಡಿ ತೋರಿಸ್ತಾರೆ. ಬಾಪು ಹೇಳ್ತಾರೆ, ನಿಮ್ಮ ಸ್ನೇಹಿತರನ್ನ ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ, ನಿಮ್ಮ ಶತ್ರುಗಳನ್ನ ಪ್ರೀತಿ ಮಾಡಿ, ನಿಮ್ಮ ಶತ್ರುಗಳು ಸ್ನೇಹಿತರಾದಾಗ ನೋಡಿ ಜಗತ್ತು ಎಷ್ಟು ಸುಂದರವಾಗಿದೆ ಅನ್ನುವಂಥ ಮಾತನ್ನ ಅವರು ತಮ್ಮ ತಲೆಯಲ್ಲೇ ಇಟ್ಕೊಂಡಿರ್ತಾರೆ. ಆಮೇಲೆ ಕೇಳ್ತಾರೆ, ನಿಮ್ಮ ಶತ್ರುಗಳಿಗೆ ನೀವು ಕೊಡುವಂಥ ಶಿಕ್ಷೆ ಏನು ಅಂತ ಪತ್ರಕರ್ತರು ಕೇಳಿದಾಗ ನೆಲ್ಸನ್ ಮಂಡೇಲಾ ಹೇಳ್ತಾರೆ, ನಾನು ಕ್ಷಮೆ ಮಾಡ್ತೀನಿ ಅಂತ. ಕ್ಷಮೆನೆ ನನ್ನ ಶಿಕ್ಷೆ, ನನ್ನ ಶತ್ರುಗಳಿಗೆ ಕೊಡುವಂತ ಶಿಕ್ಷೆ ಅಂತ ಹೇಳ್ತಾರೆ.
0: ಇದು ಗಾಂಧಿ,
1: ಇದು ಗಾಂಧಿ,
0: ಇದು ಗಾಂಧಿಯ ತತ್ವ, ಇದು ಗಾಂಧಿಯ ಆದರ್ಶ.
1: ಇದು ಸ್ಫೂರ್ತಿ ಯಾಕೆ ಗಾಂಧಿ ಅವರಿಗೆ ಆಗಿತ್ತು ಅಂತಂದ್ರೆ, ಒಂದು ಇನ್ಸಿಡೆಂಟ್ ಬರ್ತದೆ ಸರ್. ಸೌತ್ ಆಫ್ರಿಕಾ ಸತ್ಯಾಗ್ರಹ ಆದಂತ ಸಂದರ್ಭದಲ್ಲಿ 1897ರಲ್ಲಿ 22 ಜನ ಸೇರಿ ಬಿಳಿಯರು ಏನ್ ಮಾಡ್ತಾರೆ, ಒಂದು ಹಸಿರು ಕರಪತ್ರ ಅಂತ ಬರ್ತದೆ, ಗ್ರೀನ್ ಪಾಂಪ್ಲೆಟ್ಸ್ ಅಂತ ಬರ್ತದೆ. ಅವರ ಆತ್ಮಚರಿತ್ರೆಯಲ್ಲಿ ಕೂಡ ಬರುವಂಥದ್ದು ಇದು. ಅಲ್ಲಿ ತಪ್ಪು ಕಲ್ಪನೆಯಿಂದ 27 ಜನ ಬಿಳಿಯರು ಸೇರಿಕೊಂಡು ಗಾಂಧೀಜಿಯವರನ್ನು ಡರ್ಬನ್ನಲ್ಲಿ ಹೊಡಿತಾರೆ. ಹೊಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಅಲೆಕ್ಸಾಂಡರ್ ಅಂತ ಎಸ್ ಪಿಯ ಆ ಭಾಗದ ಅಧೀಕ್ಷಕರ ಹೆಂಡತಿ ಹೋಗುವ ಸಂದರ್ಭದಲ್ಲಿ ಆ ರಕ್ಷಣೆ ಮಾಡಿರ್ತಾರೆ. ಅದು ಆದಮೇಲೆ ಗೋಖಲೆ ಅವರಿಗೆ ಒಂದು ಪತ್ರ ಬರೀತಾರೆ, ಗುರುಗಳೇ ನಾನು ಈ ಥರ ನನ್ನ ಹೊಡೆದು ಬಿಟ್ಟಿದ್ದಾರೆ, ಈ ಥರ ಆಗಿದೆ, ನಾನು ನಿಮಗೆ ಏನು ಮಾಡಬೇಕು, ಅವ್ರ ಮೇಲೆ ಕೇಸ್ ಮಾಡಬೇಕು ಈ ಥರ ಅಂತ ಹೇಳಿದಾಗ ಗೋಖಲೆ ಅವರೊಂದು ಉತ್ತಮವಾದಂಥ ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ಸರ್ ಮೋಹನ್ದಾಸ್, ನೀವು ಅಲ್ಲಿ ಹೋರಾಟ ಮಾಡಲಿಕ್ಕೆ ಹೋಗಿದ್ದೀರಿ, ನಿಮ್ಮ ಗುರಿಯನ್ನ ರೀಚ್ ಆಗ್ಬೇಕು ಅಂದ್ರೆ ನೀವು ದ್ವೇಷದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಕ್ಷಮೆ ಅನ್ನುವ ಪದಕ್ಕೆ ಇನ್ನೊಂದು ಸಮಾನವಾದ ಪದವೇ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರು ನೀವು ಕ್ಷಮ ಮಾಡ್ಬೇಕು ಅವ್ರ ಮೇಲೆ ಅಂತ. ನೋಡಿ ಸರ್, ಕೇಸ್ ಮಾಡೋದು ದೊಡ್ಡ ವಿಷಯ ಆಗಿರ್ಲಿಲ್ಲ, ಯಾಕಂದ್ರೆ ಇವರು ಹೋಗಿದ್ದ ವಕೀಲಿಕೆ ಮಾಡ್ಲಿಕ್ಕೆ, ಇವರು ಬ್ಯಾರಿಸ್ಟರ್ ಆಗಿದ್ರು, ಅವ್ರ ಮೇಲೆ ಕೇಸ್ ಮಾಡ್ಬೋದು.

0: ಆಗಿತ್ತು, ಕೇಸ್ ಮಾಡಿದ್ರೆ ವೈರತ್ವ ಜಾಸ್ತಿ ಆಗ್ತಾ ಇತ್ತು, ಅದರಿಂದ ಅವ್ರ ಗುರಿನ ರೀಚ್ ಯಾಕೆ ಆಗ್ತಾ ಇರಲಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಇವರು ಮರುದಿನ ಪತ್ರ ಬರೀತಾರೆ ಅಲ್ಲಿ ಸ್ಥಳೀಯ ಪತ್ರಿಕೆಗಳಿಗೆ, ಪೂರ್ವಗ್ರಹ ಪೀಡಿತರಾಗಿ ನನ್ನ ಬಿಳಿಯ ಸ್ನೇಹಿತರು ನನ್ನನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ನಾನು ಅವರನ್ನ ಕ್ಷಮೆ ಮಾಡಿದ್ದೀನಿ, ಅವ್ರು ಇನ್ಮೇಲೆ ನನ್ನ ವೈರಿಗಳಲ್ಲ, ನನ್ನ ಮಿತ್ರರು ಅವರು ಅಂತ ಬರೆದಾಗ ಅವ್ರ ಮನಸ್ಸು ಕರಗ್ತಿದ್ದೆ ಸರ್. ಹಿಂಗೆ ಬರ್ತಾ ಬರ್ತಾ ಬದಲಾವಣೆ ಆಗ್ತಾ ಬರ್ತಿದ್ವಿ. ಒಂದರ್ಥದಲ್ಲಿ ಗಾಂಧಿ ಅಂದ್ರೆ ಮನಸ್ಸು ಪರಿವರ್ತನೆ, ಮನ ಪರಿವರ್ತನೆ ಸರ್.
1: ಹೌದು ನೇತಾಜಿ ಗಾಂಧಿಯವರೇ, ಈ ಗಾಂಧಿ ತತ್ವ ಆದರ್ಶದ ಹಾದಿಯಲ್ಲಿ ನಡೀತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ಗುರಿಗಳು ಯೋಜನೆಗಳು ಇನ್ನೂ ಏನಿದ್ದಾವೆ?
0: ಸರ್, ನಾನು ಇದರಲ್ಲೇ ಮುಂದುವರಿತೇನೆ, ಜೀವನ ಪೂರ್ತಿ ನಡೀತಿದೆ. ಇದು ನಾನು ಆರಂಭದಲ್ಲೇ ಹೇಳಿದೆ, ಹೊಗಳಿಕೆ ತೆಗಳಿಕೆಗಳಿಗೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ, ಸಾಮಾಜಿಕ ಹೊಣೆ ಇದೆ. ನಾನು ಸತ್ಯವನ್ನ ಹೇಳ್ತಾ ಇವತ್ತಿನ ಯುವ ಜನಾಂಗ, ಯಾಕಂದ್ರೆ ಯುವಕರ ಯುವ ಜನಾಂಗ ಭವಿಷ್ಯ, ಭಾರತದ ಭವಿಷ್ಯ, ಆ ಮಕ್ಕಳ ಭವಿಷ್ಯ ಮಸಕಾಗಬಾರ್ದು, ಮಂಕಾಗಬಾರ್ದು. ಯಾಕಂದ್ರೆ ಕೆಲಸಕ್ಕೆ ಬರದ ವಿಚಾರಗಳನ್ನ ಮಕ್ಕಳ ತಲೆಯಲ್ಲಿ ತುಂಬುವಂತ ಒಂದು ದೊಡ್ಡ ಶಕ್ತಿಗಳೇ ಇವತ್ತು ನಾವು ನೋಡ್ತಾ ಇದ್ದೀವಿ. ಅವುಗಳಲ್ಲಿ ಅವ್ರು ತುಂಬಲಿ, ಅವ್ರ ಕೆಲಸ ಅವ್ರು ಮಾಡಲಿ, ಆದ್ರೆ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ಈ ಕೆಲಸವನ್ನ ನಾನು ಮುಂದುವರಿಸ್ತೀನಿ. ಇನ್ನೂ ಬಹಳಷ್ಟು ನಾನು ಶಕ್ತಿ ನನಗೆ ನನ್ನ ಸ್ನೇಹಿತರಿಂದ ಸಿಕ್ಕಿದೆ, ಇದರಲ್ಲೇ ಮುಂದುವರಿತೀನಿ ಸರ್ ನಾನು.
1: ಹೌದು ನೇತಾಜಿ ಗಾಂಧಿಯವರೇ, ನಿಮ್ಮಂತ ಈ ಮಾರ್ಗದಲ್ಲಿ ಸಾಗುವಂತ ಇಚ್ಛಿಸುವ ಯುವಕರಿಗೆ ನಿಮ್ಮ ಕಿವಿಮಾತು?
0: ಸರ್, ನನ್ನ ಕಿವಿಮಾತು ಇಷ್ಟೇನೆ. ಅವರಿಗೆ ಕಿವಿ ಮಾತು ಹೇಳುವಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಅಂತ ಅನಿಸ್ತಿದೆ, ಆದರೂ ಕೂಡ ಸಾಂದರ್ಭಿಕವಾಗಿ ಹೇಳೋದಾಗಿದ್ರೆ ನಮ್ಮ ಯುವ ಜನಾಂಗಕ್ಕೆ ನಾನು ಹೇಳೋದಿಷ್ಟೇನೆ, ನೀವು ಆರಂಭದಲ್ಲೇ ಅಥವಾ ಆರಂಭಕ್ಕೆ ಯಾವುದನ್ನು ನಿರ್ಧಾರ ತಗೋಬೇಡಿ, ಯಾರೇ ಹೇಳಿದರೂ ಕೇಳ್ರಿ, ನಿಮ್ಮ ಬದುಕನ್ನು ಪ್ರೀತಿಸಿ, ನಿಮ್ಮ ಬದುಕನ್ನು ಗೌರವಿಸಿ, ಆಮೇಲೆ ಗಾಂಧಿ ವಿಚಾರಧಾರೆಯನ್ನು ಮೊದಲು ಓದ್ರಿ, ಮುಖಾಮುಖಿ ಆಗ್ರಿ, ಆಮೇಲೆ ನೀವು ಅರ್ಥ ಮಾಡ್ಕೊಳ್ರಿ, ಆಮೇಲೆ ನೀವು ಏನಾದರೂ ನಿಮ್ಮ ವಿಚಾರಗಳನ್ನು ತಿಳಿಸಿ, ಯಾರು ಹೇಳಿದ್ದನ್ನು ಕೇಳಿ, ಅದನ್ನೇ ನೀವು ಫೈನಲ್ ಅನ್ಕೊಂಡು ನೀವು ಅದನ್ನ ನಿಮ್ಮ ಮನಸ್ಸಿಗೆ ಬಂದಂಗ ನಿಮ್ಗೆ ತೋಚಿದ್ದನ್ನ ಬರಿಬೇಡ್ರಿ. ಯಾಕಂದ್ರೆ ಗಾಂಧಿ ಅನ್ನೋ ಒಂದು ತುಂಬಾ ಸರಳವಾಗಿರ್ತಕ್ಕಂಥ ಒಂದು ಸಣ್ಣ ಎಳೆ ಇದೆ. ಸತ್ಯ ಮತ್ತು ಅಸತ್ಯಗಳ ನಡುವೆ ಗಾಂಧಿ ಇದ್ದಾರೆ, ಸಹ್ಯ ಮತ್ತು ಅಸಹ್ಯಗಳ ನಡುವೆ ಗಾಂಧಿ ಕಾಣಿಸ್ತಾರೆ ನಮಗೆ. ನಾವು ಬಹಳ ಜನ ಕೇಳ್ತಾರೆ, ನೀವು ಗಾಂಧಿಯನ್ನು ಓದೋದ್ರಿಂದ ನಿಮ್ಗೆ ಸಿಗುವಂಥ ಲಾಭ ಏನು ಅಂತ. ಗಾಂಧಿಯಿಂದ ಸಿಗುವಂಥ ಲಾಭ ನನಗೆ ಸಿಕ್ಕಿದ್ದು ಆತ್ಮತೃಪ್ತಿ, ಸಹ್ಯ ಮತ್ತು ಅಸಹ್ಯಗಳ ನಡುವೆ ಗಾಂಧಿ ಇದ್ದಾರೆ ಅಂತ ಆರಂಭದಲ್ಲಿ ಹೇಳಿದೆ ನಾನು. ಆಮೇಲೆ ಗಾಂಧಿಯನ್ನು ಓದೋದ್ರಿಂದ ಈ ಸಮಾಜದಲ್ಲಿ ಸಹ್ಯವಾಗಿ ಬದುಕ್ಬೋದು, ಗಾಂಧಿಯನ್ನು ಓದದೇ ಇದ್ರೆ ಅಸಹ್ಯವಾಗಿ ಬದುಕ್ಬೋದು. ಈ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ. ಈ ತುಂಬಾ ಸೆನ್ಸಿಟಿವ್ ಇದು. ಇದನ್ನ ಫಸ್ಟ್ ನಾವು ಗಾಂಧಿ ಬಗ್ಗೆ ಮಾತಾಡಬೇಕು ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ವಿಕೃತವಾದ ಮನಸ್ಸನ್ನ ಮುಖವನ್ನ ನಾವು ನೋಡ್ಕೋಬೇಕು, ಆಮೇಲೆ ನಮ್ಮ ಎದೆಯನ್ನ ಮೇಲೆ ಕೈ ಇಟ್ಕೊಂಡು ಅದು ಬಾನೆತ್ತರಿಗೆ ಬೆಳೆದಂತ ಮಹಾನಾಯಕನ ಬಗ್ಗೆ, ಮಹಾನ್ ಪುರುಷನ ಬಗ್ಗೆ, ಇಡೀ ಜಗತ್ತೇ ನೆನೆಸುವಂತ ವ್ಯಕ್ತಿಯ ಬಗ್ಗೆ ನಮಗೆ ಗಾಂಧಿ ಬಗ್ಗೆ ಮಾತಾಡುವಷ್ಟು ಪ್ರಬುದ್ಧತೆ ಬಂದಿದೆಯಾ ಅಥವಾ ಅಷ್ಟು ಓದ್ಕೊಂಡಿದ್ದೇವೋ ನಾವು ಅಂತ ತಿಳ್ಕೊಬೇಕು. ತಿಳ್ಕೊಂಡು ನಾವು ಮುಂದುವರೆದಾಗ ಜಗತ್ತು ನಮ್ಮ ಕಡೆ ವಾಲ್ತಿದೆ ಸರ್. ಇದಂತರೂ ಸೂರ್ಯನಷ್ಟೇ ದಿಟ.
1: ಹೌದು ಹೇಳಿ, ನಿಮ್ಮ ಜೀವನದ ಧ್ಯೇಯ ವಾಕ್ಯ ಸಂದೇಶ, ಗಾಂಧಿಯ ವಿಚಾರಧಾರೆಗಳಿಂದ ಪ್ರಭಾವಿತರಾದವರು, ಗಾಂಧಿಯ ತತ್ವಗಳನ್ನ ಪ್ರಚಾರ ಮಾಡುವಂತಹ ಕೈಂಕರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತವರು ನೀವು, ಹೇಳಿ ನಿಮ್ಮ ಜೀವನದ ಧ್ಯೇಯ ವಾಕ್ಯ ಏನಿದೆ, ಸಂದೇಶ ಏನಿದೆ?
0: ಸರ್, ಬಾಪು ನನಗೆ ಮಹಾತ್ಮ, ನನ್ನ ಆತ್ಮ ಆದಾಗ ನೇತಾಜಿ ನನ್ನ ರಕ್ತ ಮಾಂಸ. ಇವರಿಬ್ಬರನ್ನ ಜೊತೆಗೆ ಸೇರಿಸ್ಕೊಂಡು, ಸ್ವಾತಂತ್ರ್ಯ ಸಂಗ್ರಾಮದ ಸುತಪಿತರನ್ನ ಜೊತೆಗೆ ಸೇರಿಸ್ಕೊಂಡು ನಾನು ಜೀವನ ಪೂರ್ತ ನಡೀತೀನಿ ಸರ್.
1: ನಮ್ಮ ಚಿತ್ರದುರ್ಗ ಆಕಾಶವಾಣಿನಲ್ಲಿ ಇವತ್ತು ಆಸೀನರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ, ಜನರಿಗೆ ನೀವು ತಲುಪಿಸಬೇಕಂತ ಅಂದ್ಕೊಂಡಿರುವಂತ ಮುಖ್ಯ ಸಂದೇಶ ಏನು?
0: ಗಾಂಧೀಜಿಯವರು ತುಂಬಾ ಸರಳ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ತುಂಬಾ ಸಂಕೀರ್ಣವಾಗಿರ್ತಕ್ಕಂಥ ಗಾಂಧೀಜಿಯವರ ವ್ಯಕ್ತಿತ್ವವನ್ನ ಓದದೆ, ಮುಖಾಮುಖಿ ಆಗದೆ, ಅರಿತುಕೊಳ್ಳದೆ, ಅರ್ಥ ಮಾಡಿಕೊಳ್ಳದೆ, ಯಾರೋ ಏನೋ ಹೇಳಿದ್ರು ಅನ್ಕೊಂಡು ಅದ್ರ ಮೇಲೆ ನೀವು ನಿಮ್ಮ ಫೈನಲ್ ರಿಸಲ್ಟ್ ಅನ್ನ ಕೊಡಬೇಡಿ, ಫಸ್ಟ್ ಓದ್ರಿ, ಮುಖಾಮುಖಿ ಆಗ್ರಿ, ನಿಮ್ಮ ಬದುಕನ್ನ ರೂಪಿಸಿಕೊಡ್ರಿ ಅಂತ ನಾನು ಹೇಳ್ತೀನಿ ಸರ್.
1: ನೇತಾಜಿ ಗಾಂಧಿಯವರೇ, ಇವತ್ತು ಚಿತ್ರದುರ್ಗದ ಆಕಾಶವಾಣಿಯಲ್ಲಿ ತಾವು ಉಪಸ್ಥಿತರಿದ್ದು ಗಾಂಧಿ ತತ್ವಾದರ್ಶಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮಂತವರ ಸಂಖ್ಯೆ ಸಹಸ್ರ ಆಗ್ಲಿ, ಈ ದೇಶಕ್ಕೆ ಈ ಜಗತ್ತಿಗೆ ಒಂದು ದಿಕ್ಕಾಗಿರುವಂತಹ ಗಾಂಧಿಯ ವಿಚಾರಗಳು ಮತ್ತಷ್ಟು ಯುವಕರನ್ನ, ಸರ್ವ ಜನರನ್ನು ಕೂಡ ತಲುಪಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾತಾಡಿದ್ದಕ್ಕೆ ಧನ್ಯವಾದ.
0: ಸರ್, ದೂರದಿಂದ ಕರೆಸಿ ನನ್ನ ಕೆಲವು ವಿಚಾರಗಳನ್ನ ಕೇಳುಗರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಆಕಾಶವಾಣಿ ಎಲ್ಲ ಬಳಗಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್.
2: ಇದುವರೆಗೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಳ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳಿದಿರಿ.

0: ಸಂದರ್ಶಕರು ಶಿವಪ್ರಕಾಶ ಡಿಆರ್, ಸಂಕಲನ ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಇದುವರೆಗೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೇನಾಡ ಗ್ರಾಮದ ಗಾಂಧಿ ಚಿಂತನೆಯ ಪರಿಚಾರಕರಾದ ನೇತಾಜಿ ಗಾಂಧಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳಿದಿರಿ. ಜೊತೆಗೆ ಒಂದು ಭಜನ್ ಕೂಡ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಒಂದು ಹಿಂದಿ ಚಿತ್ರಗೀತೆಯೊಂದನ್ನು ಕೇಳಿಬರೋಣ. ಚಿತ್ರ ಇಷ್ಕ್.

0: ಇದುವರೆಗೂ ಯಶ್ಕ್ ಹಿಂದಿ ಚಿತ್ರಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 10:23. ಇದೀಗ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬೆಂಗಳೂರಿನ ಮಕ್ಕಳ ತಜ್ಞ ವೈದ್ಯೆ, ಯೋಗ ಸಲಹಾ ತಜ್ಞೆ, ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರೊಂದಿಗೆ ಇದೀಗ ನೇರ ಮಾತುಕತೆ. ಇವರೊಂದಿಗೆ ನಾನಿರ್ತೇನೆ. ಅವರನ್ನು ಮಾತನಾಡಿಸೋಣ, ಅವರ ನೆನಪುಗಳನ್ನು, ಅವರ ಮಾತುಗಳನ್ನು ಕೇಳೋಣ, ಒಂದಷ್ಟು ಸ್ಫೂರ್ತಿ ನಾವು ಅವರಿಂದ ಪಡ್ಕೊಳ್ಳೋಣ. ಫೋನಿನ ಮೂಲಕ ಅವರು ಇವತ್ತು ನಮಗೆ ಲಭ್ಯವಾಗ್ತಾ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಅವರ ನೆನಪುಗಳು, ಹಾಗೆ ಅವರು ಮಾಡಿದಂತಹ ಕಾರ್ಯಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ತಾ ಹೋಗೋಣ. ಹಲೋ, ನಮಸ್ತೆ. ಹೇಗಿದ್ದೀರಿ ಮಾ? ಚಿತ್ರದುರ್ಗ
1: ಮಾತಾಡ್ಲಿಕ್ಕೆ
0: ಚಿತ್ರದುರ್ಗ ಆಕಾಶವಾಣಿಗೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಗೂ ಕೂಡ ನಿಮಗೆ ತುಂಬ ಹೃದಯದ ಸ್ವಾಗತ. ಹೇಳಿ ಅಮ್ಮ, ಚಿತ್ರದುರ್ಗ ಆಕಾಶವಾಣಿಯಲ್ಲಿ ನೀವು ಇವತ್ತು ಮಾತನಾಡ್ತಾ ಇದ್ದೀರಿ, ಆದರೆ ನಿಮಗೆ ಚಿತ್ರದುರ್ಗ ಆಕಾಶವಾಣಿಯೊಂದಿಗಿನ ನಂಟಿದೆಯಲ್ಲ, ತುಂಬ ಹಳೆಯ ನಂಟು. ಆ ನಂಟು ಹೇಗಿತ್ತು? ಈಗ ಆಕಾಶವಾಣಿಗೇನೆ 90 ವರ್ಷ.
1: ಮೊದಲು ಆಲ್ ಇಂಡಿಯಾ ರೇಡಿಯೋ ಅಂತ ಇದ್ರು ಅಲ್ವಾ?
0: ಹೌದು.
1: ಆವಾಗ ಆಗ ಮೈಸೂರಿನಲ್ಲಿ ಮಾತ್ರ ಇತ್ತು. ನಾನು ಒಂದು 3 ಪಾತ್ರಗಳಲ್ಲಿ ಅಲ್ಲಿ ಆವಾಗ ನನಗೆ ಸಂಬಂಧ ಬಂತು. ಮೊದಲದು ಇನ್ನು ಚಿಕ್ಕದಾಗಿರುವಾಗಲೇ ಬಾಲವಿಹಾರ ಅಂತ ಶುರು ಮಾಡ್ತಿದ್ರು ಮೈಸೂರಿನಲ್ಲಿ. ಆಗ ರೆಕಾರ್ಡಿಂಗು ಅದೆಲ್ಲ ಏನೂ ಇರಲಿಲ್ಲ. ನಾವೆಲ್ಲ ಓಡ್ ಹೋಗ್ತಾ ಇದ್ವಿ. ಎಷ್ಟು ಭಜನೆಗಳು, ಎಷ್ಟು ಭಕ್ತಿ ಗೀತೆಗಳು ಎಲ್ಲವನ್ನು ನಮ್ಗೆ ಹೇಳ್ಕೊಟ್ರು. ತುಂಬಾ ದೊಡ್ಡ ದಿಗ್ಗಜರು, ಮಾಸ್ಟರ್ಸ್ ಅವರಿದ್ರು ಅಲ್ಲಿ ಆಕಾಶವಾಣಿಯಲ್ಲಿ. ಮುಖ್ಯವಾಗಿ ನಾನು ಹೇಳ್ಬೇಕು ಅಂದರೆ ಪದ್ಮಚರಣ್ ಇದ್ರು, ಮತ್ತು ವೀಣೆ ದೊರ್ಸಮ್ಮ ಹೆಂಗಾರಿದ್ರು, ಶರ್ವಪಿಳ್ಳೆ ಹೆಂಗಾರಿದ್ರು, ಅವರೆಲ್ಲ ನಮ್ಮನ್ನು ಕೂಡಿಸ್ಕೊಂಡು ಇದೆಲ್ಲ ಹೇಳ್ಕೊಡೋರು. ಅಲ್ಲೇ ನನಗೆ ಸಮಯ ಪ್ರಜ್ಞೆ, ದೊಡ್ಡವರ ಬಳಿ ಯಾವ ರೀತಿ ನಾವು ನಡ್ಕೋಬೇಕು, ಎಷ್ಟು ಗೌರವ ಕೊಡ್ಬೇಕು, ಆ ಮೌಲ್ಯಗಳೆಲ್ಲ ಅಲ್ಲೇ ಕಲಿತೆಪ್ಪ ನಾನು ಚಿಕ್ಕವಳಾಗಿದ್ದಾಗಲೇ. ಆಮೇಲೆ ನಾನು ಮೆಡಿಕಲ್ ಕಾಲೇಜ್ಗೆ ಬರುವ ಮುನ್ನ ಕೆಲವು ನಾಟಕಗಳು ತುಂಬಾ ಆಸೆ ನನಗೆ. ನಾಟಕಗಳು, ಭಾವಗೀತೆಗಳು ಎಲ್ಲ ಕಲ್ತ್ಕೊಂಡೆ. ಪದ್ಮಚರಣ ನನಗೂ ಮತ್ತು ಹೆಚ್ಚರಲಿ ಇಲ್ಲ ಅವತ್ತಿಗೂ ಎಲ್ಲ ಹೇಳ್ಕೊಟ್ರು. ಆ ಕಾಲದಲ್ಲಿ ಇರೋ ಕವಿಗಳು, ಅವರ ಕವನಗಳು, ಅವ ಸಂಗೀತ ಸಂಯೋಜನೆ ಮಾಡಿ ನಮ್ಗೆಲ್ಲ ಎಷ್ಟು ಬೇಗ ಹೇಳ್ಕೊಟ್ಬಿಟ್ರು ಅಂದ್ರೆ ಎಲ್ಲ ಪ್ರಕಾರಗಳಲ್ಲೂ ಹೇಳ್ಕೊಟ್ಬಿಟ್ರಪ್ಪ. ಇವತ್ತು ನೀವು ಇದು ಕೇಳ್ತೀರ, ಜಾನಪದ ಗೀತೆ ಕೇಳ್ತೀರ, ರಂಗನಾಟನ ರಂಗಗೀತೆ, ಇದು ವಚನ ಸಾಹಿತ್ಯ, ಷಟ್ಪದಿಗಳು, ತ್ರಿಪದಿಗಳು, ಎಲ್ಲದರಲ್ಲೂ ನಮ್ಗೆ ಹೇಳಿಕೊಟ್ರು. ನಾವು ಅಷ್ಟೇ ಆಸೆಯಿಂದ ಹೋಗ್ತಾ ಇದ್ವಿ. ಸೊ ಭಾವಗೀತೆಗಳನ್ನ ಬಲ್ಲೆ ನಾನು. ಆ ಸಾಹಿತ್ಯ ಇಲ್ಲದೆ ಹಾಡುವ ಒಂದು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಇನ್ನು ಮುಂದಕ್ಕೆ ನಾನು ವೈದ್ಯಳಾದ ಮೇಲೆ

0: ಹೆಲ್ತ್ ಟಾಕ್ಗೆ ತುಂಬಾ ಹೋಗ್ತಾ ಇದ್ದೆ. ಪ್ರತಿ 2 ತಿಂಗಳು ನಮಗೆ ಹೇಳೋರು, ಮೊದಲು 10 ನಿಮಿಷ ಕೊಡೋರು, ನಂತರ 5 ನಿಮಿಷ ಆ ರೀತಿ. ಈ ಮೂರು, ಈ ಮೂರು ಇದ್ರಲ್ಲಿ ನಾನು ಹೋಗ್ತಾ ಇದ್ದೆ. ಕೇಳೋದು ಯಾವಾಗ್ಲೂ ನಾವು ಸುಬ್ಬಲಕ್ಷ್ಮಿ ಅವರು, ದೊಡ್ಡ ದೊಡ್ಡ ವಿದ್ವಾಂಸರು ಅವ್ರದ್ದೆಲ್ಲ ಕೇಳ್ತಾ ಇದ್ವಿ. ಆದರೆ ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಈಗ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ.
1: ಅಮ್ಮ ಹೇಳಿ, ನೀವು ರೇಡಿಯೋವನ್ನ ಕೇಳ್ತಾ ಬೆಳೆದಂತವ್ರು, ಎಂತಹ ರೇಡಿಯೋಗಳಲ್ಲಿ ನೀವು ರೇಡಿಯೋವನ್ನ ಕೇಳ್ತಾ ಇದ್ರಿ? ಹೇಗಿತ್ತು ನಿಮ್ಮ ಮನೆ ರೇಡಿಯೋ?
0: ಹೌದು, ಚಿಕ್ಕದು ಪುಟಾಣಿ ಟ್ರಾನ್ಸಿಸ್ಟರ್ ಮೆತ್ತೆ ಹಂಗೆ ಹೊತ್ಕೊಂಡು ಹೋಗೋದು. ನಮ್ಮ ತಾಯಿ ತುಂಬಾ ಚೆನ್ನಾಗಿ ವೀಣೆ ಬಾರಿಸೋರು ಆ ಕಾಲದಲ್ಲೇ, ಮತ್ತು ತುಳಸಿದಾಸರ ರಾಮಚರಿತ ಮಾನಸ ಅದನ್ನು ಓದೋರು.

0: ಹೇಗಿತ್ತು ನಿಮ್ಮ ಮನೆ ರೇಡಿಯೋ?
1: ಚಿಕ್ಕದು ಪುಟಾಣಿ ಟ್ರಾನ್ಸಿಸ್ಟರ್ ಮೆತ್ತೆ ಹಂಗೆ ಹೊತ್ಕೊಂಡು ಹೋಗೋದು. ನಮ್ ತಾಯಿ ತುಂಬಾ ಚೆನ್ನಾಗಿ ವೀಣೆ ಬಾರಿಸೋರು ಆ ಕಾಲದಲ್ಲೇ, ಮತ್ತು ತುಳಸಿದಾಸರ ರಾಮಚರಿತ ಮಾನಸ ಅದನ್ನು ಓದೋರು. ಆದ್ರಿಂದ ಆಮೇಲೆ ನಮ್ಮ ತಂದೆ ಕೂಡ ಎಲ್ಲ ವೇದ ಕೋಶ ಮಾಡೋರು. ಅದರಿಂದ ನಮಗೆ ಸ್ವಲ್ಪ ವಾತಾವರಣ, ನಮ್ಮ ಮನೆಯ ವಾತಾವರಣ, ಹೊರಗಿನ ವಾತಾವರಣ ಎಲ್ಲ ತುಂಬಾ ಒಂದು ಉತ್ತಮ ಮೌಲ್ಯಗಳಿಂದ ಸೇರ್ತು. ದೊಡ್ಡ ದೊಡ್ಡ ಸ್ವಾಮಿಗಳು ಬರೋರು ನಮ್ಮ ಮನೆಗೆ, ರಾಮಕೃಷ್ಣ ಆಶ್ರಮದಿಂದ ಬೇಲೂರು ಮಠದಿಂದ ಅನೇಕ ಸ್ವಾಮಿಗಳು, ದೊಡ್ಡ ಸಾಧಕರು ಎಲ್ಲರೂ ಬರ್ತಾ ಇದ್ರು. ಈ ಒಂದು ವಾತಾವರಣದಲ್ಲಿ ಬೆಳೆದವಳು. ಅದರಿಂದ ಆಕಾಶವಾಣಿ ಅವಾಗ ನಮಗ್ ತುಂಬಾ ಸಹಾಯ ಮಾಡ್ತು. ಎಷ್ಟೋ ಇದನ್ನೆಲ್ಲ ಅವಾಗ ಬಿತ್ತರಿಸ್ತಾ ಇದ್ರು. ಏನು ಇವರು ಜವಾಹರ್ಲಾಲ್ ನೆಹರು ಬಂದ್ರು, ಮತ್ತೆ ವಿಶ್ವೇಶ್ವರಯ್ಯವರಿದ್ರು, ದಿವಾನ್ ಪೂರ್ಣ ಇವ್ರದ್ದೆಲ್ಲ. ಯಾಕೆ ಆ ಕಾಲದಲ್ಲಿ ಮಹಾರಾಜರು ಕೂಡ ನಮ್ಮ ಕಾಲೇಜ್ ಬಂದು ನಮ್ಮೊಡನೆ ಬೆರೀತಾ ಇದ್ರು. ಸೊ ಇಂತಹ ವಾತಾವರಣದಲ್ಲೇ ಬೆಳೆದವಳು ನಾನು.
0: ತುಂಬಾ ಖುಷಿ ಆಗ್ತಾ ಇದೆ ನೀವು ಮಾತನಾಡೋದನ್ನ ಕೇಳಿದ್ರೆ. ನಿಮಗೆ ಅವರೆಲ್ಲರ ಪರಿಚಯ ಇತ್ತು, ದೊಡ್ಡ ದೊಡ್ಡ ಮಹಾನ್ ಪಂಡಿತರ ಪರಿಚಯ ನಿಮಗಿತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ. ಹೇಳಿ ಈ ಕವಿಗಳ ಪರಿಚಯದ ಬಗ್ಗೆ, ಹಾಗೆ ಸಂಗೀತಗಾರರನ್ನ ಕೂಡ ನೀವು ಭೇಟಿ ಮಾಡಿದ್ದೀರಿ, ಅವರೆಲ್ಲರ ಬಗ್ಗೆ ಒಂದಷ್ಟು ಹಂಚ್ಕೊಳ್ಬಹುದಾ?
1: ಹೌದು, ಮುಖ್ಯವಾಗಿ ನಮ್ಮ ತಂದೆ ಪ್ಯಾಲೇಸ್ ನಲ್ಲಿ ಅರಮನೆಯಲ್ಲಿ ಒಂದು ದೊಡ್ಡ ಕೆಲಸ ಸಿಕ್ತು ಅವ್ರಿಗೆ. ಅವರು ಗವರ್ಮೆಂಟ್ ಇದರಲ್ಲಿದ್ದರು, ಅಲ್ಲಲ್ಲಲ್ಲಲ್ಲೇ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸ್ತಾ ಇದ್ರು. ಇಲ್ಲಿ ಅರಮನೆಗೆ ಬಂದ ನಂತರ ನಾವು ತುಂಬಾ ಸಮೀಪದಿಂದ ಒಡೆಯರನ್ನ ನೋಡುವ ಭಾಗ್ಯ ಬಂತು ನಮ್ಗೆ. ಈ ಹೊತ್ತು ನನಗೆ ಮಹಾರಾಜರು ಅಂದ್ರೆ ಅದು ಎಂಥ ಭಕ್ತಿ, ಎಂಥ ಗೌರವ ಅದೆಲ್ಲ ಇತ್ತು. ನಮ್ಮಪ್ಪ ನಮ್ಮನ್ನ ಅರಮನೆ ಒಳಗೆ ಅವ್ರ ದರ್ಬಾರ್ ಡ್ರೆಸ್ ನಲ್ಲಿರೋರು ನಮ್ಮನ್ನೆಲ್ಲ ಸಮೀಪದಲ್ಲೇ ಕೂರುವ ಒಂದು ವ್ಯವಸ್ಥೆ ಮಾಡಿದ್ರು. ಸೊ ನನಗೆ ಕಣ್ಣು ತುಂಬಾ ಆ ದೊಡ್ಡ ಒಂದು ಮಹತ್ವವಾದ ಒಂದು ವಾತಾವರಣ ನೋಡೋ ಹಂಗಾಯ್ತು. ಅವರೆಲ್ಲ ಯಾವ ರೀತಿ ನಡ್ಕೊಳ್ತಾರೆ, ಮುಖ್ಯವಾಗಿ ಆಸ್ಥಾನ್ ವಿದ್ವಾನ್ ತಿಟ್ಟೆ ಕೃಷ್ಣಯ್ಯಂಗಾರ್ ಅಂತ ಬಹಳ ಪ್ರಸಿದ್ಧರು. ಅವರು ಬರೀ ತಾಳಕ್ಕೆ ಪ್ರಸಿದ್ಧವಾಗಿದ್ರು. ಅವ್ರನ್ನ ನಮ್ಮ ತಂದೆ ನನ್ನ ಮಗಳಿಗೆ ಹೇಳ್ಕೊಡ್ತೀರ ಅಂತ ಹೇಳಿ, ಸಂಗೀತ ಹೇಳ್ಕೊಡ್ತೀರ ಅಂತ ಅವ್ರು ನಮ್ಮ ಮನೆಗೆ ಬಂದು ಹೇಳ್ಕೊಟ್ರು. ಅಲ್ಲೇ ನನಗೆ ಕರ್ನಾಟಕ ಮ್ಯೂಸಿಕ್ ಅಂದ್ರೆ ಅಲ್ಲೇ ತಳಹದಿ ರಾಗ ತಾಳ ಪಲ್ಲವಿ ರಾಗ ಅನುಪಲ್ಲವಿ ಚಿಟ್ಟೆ ಸ್ವರ ಎಲ್ಲ ಹೇಳ್ಕೊಟ್ಬಿಟ್ರಪ್ಪ. ಆಗ್ಲಿಂದ ನನಗೆ ಸಂಗೀತ ಅಂದ್ರೆ ತುಂಬಾ ಆಸೆ ನನ್ಗೆ.
0: ಈಗ್ಲೂ ನೀವು ರೇಡಿಯೋವನ್ನ ಕೇಳ್ತೀರಾ ಅಂತ
1: ಕೇಳ್ತೀನಿ? ಓ, ಈಗಂತೂ ಜಾಸ್ತಿಯೇ ಕೇಳೋದು. ಸಂಗೀತದ ಕಾರ್ಯಕ್ರಮ ಮತ್ತು ಆರೋಗ್ಯದ ಕಾರ್ಯಕ್ರಮ, ನಾನು ವೈದ್ಯಳಾಗಿರೋದ್ರಿಂದ, ಮತ್ತು ನಂತರ ನಾನು ಯೋಗಕ್ಕೆ ಸ್ವಲ್ಪ ತಿರ್ಕೊಂಡಲ್ಲ.
0: ಅಮ್ಮ, ನಾನು ಬರ್ತೀನಿ ಆ ವಿಷಯಕ್ಕೆ ಬರ್ತೇನೆ ನಾನು. ಇಷ್ಟೆಲ್ಲದ್ರ ಮಧ್ಯನೂ ನೀವು ರೇಡಿಯೋವನ್ನ ಕೇಳ್ತೀನಿ ಅಂತ ಹೇಳ್ತಿರಲ್ಲ, ವೈದ್ಯ ಆಗಿದ್ರು ಕೂಡ ರೇಡಿಯೋವನ್ನ ಕೇಳಿ ಅದರ ನಂಟನ್ನ ನೀವು ಬೆಳೆಸ್ಕೊಂಡಿದ್ರಿ. ನೀವು ನಾಟಕಗಳನ್ನ ಕೂಡ ನಾನು ಬಾನುಲಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಆ ನಾಟಕದ ಯಾವುದಾದ್ರು ಒಂದು ಡೈಲಾಗ್ ಅನ್ನ ಹೇಳ್ಬಹುದಮ್ಮ? ಹೇಳಿ.
1: ಕಿಸಗೋತ್ಮಿ ಡೈಲಾಗು ಆಗ ಎಚ್ ಕೆ ರಂಗನಾಥ್ ಅಂತಿದ್ರು. ಅವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡೋರು. ಅವರು ಶಿವರಾಮ ಕಾರಂತರ ಹತ್ರ ಹೋಗಿ ಆ ಗೀತನ್ನ ಅದೇ ರೀತಿ ರಾಗ ಸಂಯೋಜನೆ.

0: ಅಷ್ಟನ್ನೇ ಹಾಕಿ ಆ ಕಿಸಾಗೋತ್ತಮೆ ನಾನು ಇನ್ನೂ ಆಗ ಮೆಡಿಕಲ್ ಕಾಲೇಜಿಗೆ ಬಂದಿರಲಿಲ್ಲ. ಅದನ್ನ ಮಹಾರಾಜ ಕಾಲೇಜ್ನಲ್ಲಿ ಹಾಡಿಸಿ ಅದಕ್ಕೆ ಒಂದೆರಡು ಡೈಲಾಗ್ ಹೇಳ
1: ಹೇಳಿ.
0: ಬುದ್ಧನ ಹತ್ರ ಬರ್ತಾಳೆ ಆನಂದ ಶಿಷ್ಯ. ಬುದ್ಧ ಇವರೇ ಎಚ್ಕೆ ರಂಗನಾಥಿ ಆಗಿದ್ರು, ಆನಂದ ಇವರು ಅಚ್ಯುತರವಂತಿದ್ರು. ನನಗೆ ಆಗ ಯಾವ ರೀತಿಯ ಸುಖ ದುಃಖಗಳು ಬಾಳಲ್ಲಿ ಇನ್ನು ಗೊತ್ತಿರಲಿಲ್ಲ. ಆದರೂ ಅಷ್ಟು ನನ್ನನ್ನು ಟ್ರೈನ್ ಮಾಡಿ ಒಂದು ಬೊಂಬೆನ ನನ್ನ ಕೈಲಿ ಕೊಟ್ಟು ಅದು ಕೂಸು ಬದುಕುವುದೇ ಹಾಲ ನೋಡುತ್ತಿಲ್ಲ ತಂದೆ ಬದುಕಿಸುವೆಯ. ಆಗ ಬುದ್ಧ ಹೇಳ್ತಾನೆ, ಇಡು ಇಡು ತಂಗಿ ನೋಡುವ, ನಾನು ಹೇಳಿದ ಕೆಲಸವನ್ನು ಮಾಡುವಿಯ. ಹೇಳಿ ಹೇಳಿ ಹೇಳಿ ತಂದೆ, ಸಾಸಿವೆಯ ತಾರವ್ವ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯ ತಾರವ್ವ. ಹೌದೇ ಹೌದೇ, ಇಷ್ಟು ಸುಲಭವೇ, ಬರೇ ಸಾಸುವಿಯ, ಈಗಲೇ ಬರುತ್ತೇನೆ. ಮಗುವನ್ನು ಕೆಳಗೆಟ್ಟು ಹೋದಳು, ಮನೆ ಮನೆಗೂ ಹೋದಳು. ವಾಪಸ್ ಬಂದು ಸಾಸಿವೆಯು ಇಹುದಂತೆ ಸಾವಿಲ್ಲದೆಡೆ ಇಲ್ಲ. ಆಗ ಬುದ್ಧ ಹೇಳ್ತಾನೆ, ಯಾರೋ ಕೊಂಡರು ಅದನ್ನು, ಯಾರೋ ಯಾರೋ ಕೊಟ್ಟರು ಅದನ್ನು, ಯಾರೋ ಕೊಂಡರು ಅದನ್ನು, ಅದಕ್ಕೇಕೆ ಆ ಹಿಗ್ಗು, ಈಗೇಕೆ ಕುಗ್ಗು. ಆಗ ಗೌತಮ ಏನು ನಗುತ್ತಾ ಇತ್ತು, ಯಾರೋ ಕೊಟ್ಟರು ಅದನ್ನು, ಯಾರೋ ಕೊಂಡರು ಅದನ್ನು, ಅದಕ್ಕೇಕೆ ಆ ಹಿಗ್ಗು, ಈಗೇಕೆ ಕುಗ್ಗು. ಕನಸಿಗ ಆಗ ಅಳಲಾರೆ ಶವವ ಮರೆ ಮಾಡುತ್ತಲಿ, ಕನಸ ಮರೆಯುವೆ ತಂದೆ, ಕನಸ ಮರೆಯುವೆ ತಂದೆ, ಕನಸ ಮರೆಯುವೆ ತಂದೆ.
1: ಈ ಪ್ರಾಯದಲ್ಲೂ ಇಷ್ಟು ಚೆನ್ನಾಗಿ ನೀವು ಕಿಸಾ ಗೌತಮಿಯ ನಾಟಕದ ಡೈಲಾಗ್ ಅನ್ನ ಹೇಳ್ತೀರಿ ಅಂದ್ರೆ ಆಗ ಇನ್ನೆಷ್ಟು ಚೆನ್ನಾಗಿ ಹೇಳಿರಬಹುದು ಅಂತ ಅನ್ಕೊಳ್ತೇನೆ ನಾನು.
0: ಹೌದು, ಎಲ್ಲರನ್ನು ಅನಿಸ್ಬಿಡ್ತಾ ಇದ್ದೆ. ಆಮೇಲೆ ಕಾಲೇಜಿಗೆ ಸೇರಿದ್ಮೇಲೆ, ಓ ಕಿಸಾ ಗೌತಮಿ ಬಂದ್ಲಪ್ಪ, ಎಲ್ರನ್ನು ಅನಿಸ್ಬಿಡ್ತಾಳೆ, ಕಿಸಾ ಗೌತಮಿ ಅಂತ ನನ್ನ ತುಂಬಾ ಪ್ರೀತಿಯಿಂದ ಚುಡಿಸ್ತಾ ಇದ್ರು.
1: ನನಗೆ ಒಂದು ಅನಿಸುತ್ತೆ, ನೀವು ಮೆಡಿಕಲ್ ಕಾಲೇಜು ನಾನು ಎಂ ಬಿ ಬಿ ಎಸ್ ಮಾಡಿದಾಗ ಅಂತ, ನೀವು ಎಂ ಬಿ ಬಿ ಎಸ್ ಮಾಡಿದ್ದು 1955 ಇಸವಿಯಲ್ಲಿ, ಆಗ ಹೆಣ್ಮಕ್ಳು ಕಾಲೇಜಿಗೆ ಬರೋದಕ್ಕೆ ಕಷ್ಟ ಇದ್ದಂಥ ಸಂದರ್ಭ ಅಂತ ಅನ್ಕೊಳ್ತೇನೆ. ಅಂದರೆ ಹೆಣ್ಮಕ್ಳು ಹೊರಗಡೆ ಬರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ, ಆ ವರ್ಷದಲ್ಲಿ ನೀವು ಎಂ ಬಿ ಬಿ ಎಸ್ ಅನ್ನು ಮುಗಿಸಿ ಬರ್ತೀರಿ, ಹೇಗೆ ಸಾಧ್ಯವಾಯ್ತಮ್ಮ ನಿಮ್ಮ ಈ ಪಯಣ ಹೇಗೆ ಶುರುವಾಯ್ತು ಅಂತ, ಅಂದ್ರೆ ನಿಮ್ಮ ಮನೆಯಲ್ಲಿ ಪ್ರೋತ್ಸಾಹ ಹೇಗಿತ್ತು, ನಿಮಗೆ ಮನಸ್ಸು ಹೇಗಾಯ್ತು ಅಂತ.
0: ಹೌದು, ಆ ಕಾಲದಲ್ಲಿ ಕಷ್ಟ ಇತ್ತು. ನಾವು ಮೂವರೇ ಇದ್ವಿ ಹೆಣ್ಮಕ್ಳು, ನಾನು ಡಾಕ್ಟರ್ ಸುಲೋಚನಾ ಗುಣಶೀಲ ಪದ್ಮ ಅಂತ, ನಮ್ಮ ಮೂವರ್ಗೂ ಬಹಳ ಕಷ್ಟಪಟ್ಟು ನಾವು ಮನೆಯಲ್ಲಿ ಮೂರು ಜನಕ್ಕೂ ಪ್ರೋತ್ಸಾಹ ಇತ್ತು, ಹೋಗಿ ಹೋಗಿ ಮಾಡಿ ನಿನ್ ಡಾಕ್ಟರ್ ಆಗ್ಲೇಬೇಕು, ನಿನ್ ಹೆಂಗಾದ್ರೂ ಮಾಡಿ ನಿನ್ನ ಮೆಡಿಕಲ್ ಕಾಲೇಜ್ಗೆ ಮಾಡಿ. ಸ್ವಲ್ಪ ಅವ್ರಿಗೆ ಈ ಅರಮನೆಯ ಸಂಪರ್ಕ, ಗವರ್ಮೆಂಟ್ ಇದರಲ್ಲಿ ದೊಡ್ಡವರ ಸಂಪರ್ಕ ಇದ್ದದ್ರಿಂದ ನನಗೆ ಒಳ್ಳೆಯ ಒಂದು ಸೀಟ್ ಸಿಕ್ತು. ಮೊದಲು ನನಗೆ ಇಷ್ಟ ಇರಲಿಲ್ಲ, ನಾನು ಸಂಗೀತ ಹಾಡಬೇಕು, ನಾಟಕ ಹಾಡಬೇಕು ಅಂತಲೇ ಇತ್ತು. ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಅನಾಟಮಿ ಹಾಲ್ ಇತ್ತಲ್ಲ, ಅನಾಟಮಿ ಅಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳು, ಅದು ಡೆಡ್ ಬಾಡೀಸ್ ಇಡುವ ಜಾಗ, ನಾವು ಅದನ್ನ ಡಿಸೆಕ್ಟ್ ಮಾಡ್ಬೇಕು ನಾವುಗಳು.

0: ಆ ನರ ಆ ಒಂದು ರಕ್ತನಾಳಗಳು ಮಾಂಸಖಂಡಗಳು ಎಲ್ಲ ತೋರಿಸ್ಬೇಕು. ನಮ್ಮ ಡಾಕ್ಟರ್ ಅಪ್ಪಾಜಿ ಅಂತಿದ್ರು, ಅವ್ರು ಬಹಳ ಸ್ಟ್ರಿಕ್ಟ್ ಆಗಿದ್ರು. ಮಾಡಿದ್ಯಾ, ಕಟ್ ಮಾಡಿದ್ಯಾ ಸರ್, ಇದು ಬೇರೆ ಕಡೆ ಇದೆ ಸರ್ ಅಂದ್ರೆ, ಹೌದು, ಬಾಡಿ ಇಸ್ ಎ ಟೆಂಪಲ್ ಆಫ್ ಸರ್ಪ್ರೈಸಸ್. ಆ ಸರ್ಪ್ರೈಸ್ ಇದ್ದುದ್ರಿಂದಾನೇ ನಾವುಗಳು ಇಷ್ಟು ವಿಧ ವಿಧವಾಗಿ ಇರೋದು ಅಂತ ಹೇಳಿ ನಾನು ಏನ್ ಮಾಡುವೆ, ದೊಡ್ಡ ಕಿಟಕಿ, ನನ್ಗೆ ಅದು ಇಷ್ಟವೇ ಇಲ್ಲ. ಕಿಟಕಿಯಿಂದ ಹಾರ್ಬಿಟ್ಟು ಆ ಕಡೆ ಹೊಟ್ಟೋಗ್ಬೇಕು. ಅಲ್ಲಿ ನನ್ ಫ್ರೆಂಡ್ಸ್ ಮಹಾರಾಣಿ ಕಾಲೇಜ್ ಅಂದ್ರೆ ಬಂದು ಭಾಷಮಂತ್ಕ ಒಬ್ಬ ಹಾಡೇಳು, ಕುವೆಂಪು ಅವ್ರದ್ದು ಹೇಳು, ಪೂತಿ ನರಸಿಂಹಾಚಾರ್ಯರು, ಎಲ್ಲ ಪ್ರಣಯ ಗೀತೆಗಳು. ಆಗ ಯೌವನ ಇತ್ತು, ಅಷ್ಟು ಆಸೆ, ಅಷ್ಟು ಚುರುಕುತನ ಎಲ್ಲ ಇತ್ತು. ಆದ್ರೆ ಒಮ್ಮೆ ಡಾಕ್ಟರ್ ಅಪ್ಪಾಜಿ ಹಿ ಕಾಟ್ ಮಿ ರೆಡ್ ಹ್ಯಾಂಡೆಡ್. ಎಲ್ಲರೂ ಹೋಗಿ ಹೇಳ್ಬಿಟ್ರು, ಆಕಿ ಧುಮ್ಕ ಆ ಕಡೆ ಹೋಗ್ತಾಳೆ ಅಂತ. ಆಗ ಹಿಡಿದು, ಇಲ್ಬಾ ನಿಮ್ಮ ಅಪ್ಪ ಅಮ್ಮ ಎಷ್ಟು ಅವರ ಆಲೋಚನೆಗಳು, ಅವರ ಹಣ ಎಲ್ಲ ಕೊಟ್ಟು ನಿನ್ನನ್ನು ಕಳಿಸಿದ್ದಾರೆ, ನೀನ್ ಹೀಗೆ ಮಾಡ್ಬಾರ್ದು. ಆಮೇಲೆ ಕಲ್ತ್ಕೋ, ವೈದ್ಯಳಾದ್ಮೇಲೆ ನೀ ಕಲ್ತ್ಕೋ, ಯಾರು ಬೇಡ ಅಂದ್ರು. ಈಗ ಇದ್ ಮಾಡ್ಬಿಡ್ಬೇಕಮ್ಮ, ಮಾಡ್ಬಿಟ್ಟು ನೀ ಒಳ್ಳೆ ವೈದ್ಯಳಾಗು. ಅದೇ ನನಗೆ ಟರ್ನಿಂಗ್ ಪಾಯಿಂಟ್ ಆಗಿ ಇವತ್ತಿಗೂ ಡಾಕ್ಟರ್ ಅಪ್ಪಾಜನ ಎಷ್ಟು ನೆನೆಸ್ಕೊಳ್ತೀನಿ ಗೊತ್ತಾ, ಇಲ್ಲದ್ರೆ ನಾನು ಈ ಕಡೆ ಬಂದ್ಬಿಡ್ತಾ ಇದ್ದೆ.
1: ನಿಜ, ನನಗೆ ಅನ್ನಿಸ್ತಾ ಇತ್ತು, ಕಣ್ಮುಂದೆ ಬಂತು ನೀವು ಹೇಳಿದಂಥ ಅಷ್ಟು ದೃಶ್ಯ. ಆ ಅನಾಟಮಿ ಕ್ಲಾಸಲ್ಲಿ ಕಿಟಕಿಯನ್ನು ಹಾರಿ ಹೋಗುವಂಥದ್ದು ಅದೆಲ್ಲವೂ ಕಣ್ಮುಂದೆ ಬಂದು ನಿಲ್ತು. ನನಗೆ ಅಷ್ಟು ಚೆನ್ನಾಗಿ ಹೇಳಿದ್ರಿ. ಹೌದು, ಇದಾದಮೇಲೆ ಒಬ್ಬ ಪೆಡಿಯಾಟ್ರಿಷಿಯನ್ ಆಗಿ ಕೆಲಸವನ್ನು ಮಾಡ್ತಾ ಮಾಡ್ತಾ ನೀವು ಅದೆಷ್ಟು ಓದನ್ನು ಮುಂದುವರಿಸ್ತೀರಾ, ಶಿಕ್ಷಣವನ್ನು ಪಡ್ಕೊಳ್ತೀರಿ, ಎಂ ಎ ಮಾಡ್ಕೊಳ್ತೀರಿ, ಕನ್ನಡದಲ್ಲಿ ಎಂ ಎ ಮಾಡ್ಕೊಳ್ತೀರಿ, ತತ್ವಶಾಸ್ತ್ರದಲ್ಲಿ ಎಂ ಎ ಮಾಡ್ಕೊಳ್ತೀರಿ, ಯಾಕೆ ಅನ್ನಿಸ್ತು ಈ ಎಂ ಎನ್ನು ಮಾಡ್ಕೊಳ್ಬೇಕು ಅಂತ ಅನಿಸಿದ್ದು, ಯಾಕೆ ಏನಕ್ಕೆ ನೀವು ಮಾಡಿಕೊಂಡ್ರಿ ಅಂತ?
0: ಯಾಕೆ ಅಂದರೆ MBBS ಆದಮೇಲೆ ಅಲ್ಲಿ ನಮಗೆ ಬಹಳ ಅವಕಾಶಗಳನ್ನ ಕೊಟ್ರಪ್ಪ. ಪೇಷಂಟ್ಗಳನ್ನ ನೋಡುವ, ಮುಟ್ಟುವ ಅವಕಾಶ, ಆ ಸ್ಪರ್ಶ ಅನ್ನೋದಿತ್ತಲ್ಲ, ಅಲ್ಲೇ ಕಲ್ತ್ಕೊಂಡಿದ್ ನಾನು. ಬೆಡ್ ಸೈಡ್ ಮ್ಯಾನರ್ಸ್ ಇದೆಲ್ಲ ಕಲ್ತದ್ದು ಮೆಡಿಕಲ್ ಕಾಲೇಜ್, ಮೆಡಿಕಲ್ ಅಲ್ಲಿನ ಹಾಸ್ಪಿಟ್ಲು, ವಾಣಿವಿಲಾಸ್ ಹಾಸ್ಪಿಟಲ್, ಇಲ್ಲೆಲ್ಲ ಹೋಗಿ ನಾ ಕಲ್ತ ಮೇಲೆ ನನಗೆ ಯಾವ ಆಗ ಇನ್ನೂ ಸ್ಪೆಷಾಲಿಟಿ ಅನ್ನೋದಿರ್ಲಿಲ್ಲ. ಬರೇ ಫಿಸಿಷಿಯನ್ನು ಸರ್ಜನ್ನು ಅಷ್ಟೇ ಇತ್ತು, ಆಬ್ಸ್ಟೆಟ್ರಿಷಿಯನ್ ಅಷ್ಟಿತ್ತು. ಆಮೇಲೆ ಆಮೇಲೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಬಂದದ್ದು. ಆಮೇಲೆ ನನಗೆ ಮುಂದಕ್ಕೆ ಉತ್ತಮ ವ್ಯಾಸಂಗ ಮಾಡಬೇಕು, ಇಷ್ಟೇ ಸಾಲದು ಇತ್ತು. ಅಲ್ಲಿ ಬೇಕಾದಷ್ಟು ನಮಗೆ ಮೆಡಿಕಲ್ ಕಾಲೇಜ್ನಲ್ಲೂ ಸುಲಭ ಆಗಿರಲಿಲ್ಲ, ನಾವು ಕಷ್ಟಪಡಬೇಕಾಗಿತ್ತು, ಹೆಣ್ಮಕ್ಳಾಗಿ ಕಷ್ಟಪಡ್ಬೇಕಾಯ್ತು. ಮತ್ತು ಅಲ್ಲಿ ಕಾಲೇಜ್ಗೆ ಹೋಗುವಾಗ, ಹಾಸ್ಪಿಟಲ್ಗೆ ಹೋಗುವಾಗ ಕಷ್ಟ ಇತ್ತು. ಆದರೆ ನಮ್ಮ ಒಂದು ನಮ್ಮ ಭಾಷೆ, ನಮ್ಮ ಕಳಕಳಿ ಇದ್ರ ನೋಡಿ ಪೇಷಂಟ್ಗಳು ತುಂಬಾ ಆಸೆ ಪಡೋರು, ನಮ್ಗೆ ಅವರೇ ಬೇಕು, ಆ ಡಾಕ್ಟ್ರೇ ಬೇಕು. ಈಗ ಹಂಗಿಲ್ವಲ್ಲ, ಒಬ್ರು ನೋಡ್ತಾರೆ ಮತ್ತೆ ಫಾಲೋ ಅಪ್ ಇನ್ಯಾರಿಂದಲೂ ಆಗತ್ತೆ. ಆವಾಗ ಬಾಂಧವ್ಯ, ವೈದ್ಯರು ಮತ್ತು ಪೇಷಂಟ್ಗಳ ಬಾಂಧವ್ಯ ಅದೇ ಬೇರೆ ಆಗಿತ್ತು. ಕಣ್ಣಲ್ಲಿ ಕಣ್ಣಿ ಮಾತಾಡ್ತಾ ಇದ್ವಿ, ಇಲ್ಲಪ್ಪ ಎಲ್ಲ ರಾಜ, ಇಲ್ಲ ಗುರು, ಸರಿ ಹೋಗ್ಬಿಡ್ತೀಯಾ ನೋಡು, ನಾಳೆ ಸರಿ ಹೋಗ್ಬಿಡ್ತೀಯ, ಎಷ್ಟು ಆತ್ಮವಿಶ್ವಾಸ ಕೊಡ್ತಾ ಇದ್ವು. ಇದೆಲ್ಲ ನಾನು ಕಲ್ತದ್ದು ಅಲ್ಲಿ. ನಂತರ ನಾನು 56ರಲ್ಲಿ UK ಹೋಗಿ ಲಂಡನ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡ್ವಿ. ಆವಾಗ ಕಲರ್ ಬಾರ್ ಇತ್ತು ಇಂಡಿಯಾ ಅಂದ್ರೆ, ಓ ಇವರೆಲ್ಲ

0: ಬಹಳ ಬಡತನ, ಇವ್ರಿಗೆಲ್ಲಿದ ಬುದ್ಧಿ ಅಂತ ನಮ್ಮನ್ನ ಒಂದು ವಿಧವಾದ ಕೀಳರಿಮೆಯಿಂದ ನೋಡ್ಕೊಂಡ್ರು. ಆದರೆ ನಾವು ಯಾವಾಗ ಹೋಗಿ ನಾವು ಬರೇ ಸ್ಟೆಥೋಸ್ಕೋಪ್ ನಲ್ಲಿ ನಾವು ಡಯಾಗ್ನೋಸ್ ಮಾಡ್ಬಿಡ್ತಾ ಇದ್ವಿ. ಒಂದ್ಸರಿ ವಿಂಬಲ್ಡನ್ ಆವಾಗ ಟೆನಿಸ್ ಟೂರ್ನಮೆಂಟ್, ಆವಾಗ ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು, ನೀನ್ ನೋಡ್ಕೊ ಹಾಸ್ಪಿಟ್ಲು, ಅನೇಕ ದೇಶಗಳಿಂದ ಬಂದ ಡಾಕ್ಟರ್ಗಳು ಹೋಗಿ ಬಂದ್ರು. ಸೊ ಅಲ್ಲಿನ ಅನುಭವ ತುಂಬಾ ಒಂದು ಪಕ್ವವಾಗಿ ಮಾಡ್ತು ನನ್ನ ಪೇಷಂಟ್ಗಳಾಗ್ಲಿ, ಜನಗಳ ಸಂಪರ್ಕ ಆಗ್ಲಿ, ಬೇರೆ ಬೇರೆ ದೇಶಗಳ ಜನಗಳ ಸಂಪರ್ಕವಾಗ್ಲಿ, ತುಂಬಾ ಒಂದು ಅನುಭವ. ಮತ್ತಿನ್ನೊಂದು ಇಂಟ್ಯೂಷನ್ ಅಂತ ಅದನ್ನ ಹೇಳಲೇಬೇಕು, ಅನುಭವ ಅಂತ ಅನ್ಸುತ್ತೆ ಅದು ಕನ್ನಡದಲ್ಲಿ. ನಾವು ಇಂಟ್ಯೂಷನ್ ನಲ್ಲೇ ಎಷ್ಟೋ ಡಯಾಗ್ನೋಸ್ ಮಾಡ್ಬಿಡ್ತಾ ಇದ್ದೀವಿ, ಸ್ಟೆಥೋಸ್ಕೋಪ್ ನಲ್ಲೇ ಪಾಲ್ಪೇಷನ್, ಪರ್ಕಷನ್, ಆಸ್ಕಲ್ಟೇಷನ್ ಅಬ್ಸರ್ವ್ ಮಾಡಿಯೇ ಎಷ್ಟೋ ತಿಳ್ಕೊಂಡ್ಬಿಡ್ತಾ ಇದ್ವಿ. ಇವತ್ತಿಗೂ ನನಗೆ ಅವರು ಎಷ್ಟೋ ಜನ ಸಂಪರ್ಕದಲ್ಲಿ ಇದ್ದಾರೆ, ಕೆಲವರು ತುಂಬ ಸೀನಿಯರ್ಸ್. ಸೊ ಅಲ್ಲಿ ಕಲ್ತದ್ದು, ಅಲ್ಲಿ ನಾನು ಡಿಸೈಡ್ ಮಾಡಿದೆ ನಾನು ಮಕ್ಕಳ ತಜ್ಞೆ ಆಗಲೇಬೇಕು. ಆ ಮಕ್ಕಳು ಎಷ್ಟು ಎಷ್ಟು ಅವ್ರಿಗೆ ಸರಳ ಇನ್ನಸೆಂಟ್ ಆಗಿರ್ತಾರೆ, ಅವ್ರನ್ನ ಯಾವ ರೀತಿ ಗೈಡ್ ಮಾಡಬೇಕು, ಬರೇ ತಂದೆ ತಾಯಿಗಳು ಅಲ್ಲ, ಬೇರೆಯವರು ವೈದ್ಯರು ಕೂಡ ಅವ್ರನ್ನ ಅವ್ರಿಗೆ ಸಲಹೆ, ಮಾರ್ಗ ಸೂಚನೆ ಎಲ್ಲ ಮಾಡಿದ್ರೇನೆ ಮುಂದಕ್ಕೆ ಅವರ ಬದುಕು ರೂಪ್ಕೊಳ್ಳೋದು. ಸೊ ನನ್ನ ಬದುಕು ಅಲ್ಲಿ ರೂಪುಗೊಳ್ತು. ವಾಪಸ್ ಬಂದು ನಾನು ಒಂದು ದೊಡ್ಡ ಮದಿ ಹುಬ್ಬಳ್ಳಿಗೆ ಹೋದೆ, ಅಲ್ಲಿ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಅಲ್ಲಿ ಡಾಕ್ಟರ್ ದೇಸಾಯಿ ಅವ್ರು ನಮ್ಮನ್ನು ಬಹಳ ಉತ್ತಮ ಶಿಕ್ಷಣ ಕೊಟ್ಟರು. ಆಗ ಅಲ್ಲಿನ ಒಂದು ಅದೆಲ್ಲವನ್ನು ಗ್ರಹಿಸ್ಕೊಂಡು ಈಗ ಈ ಒಂದು ಬದಲಾವಣೆ ಆದ ಕಾಲದಲ್ಲೂ ನಾವು ಒಳ್ಳೆ ವೈದ್ಯರಾಗಿ ಇರಬಹುದು ಅನ್ನೋದನ್ನ ನಾ ಕಲ್ತ್ಕೊಂಡೆಪ್ಪ.
1: ನಿಜಕ್ಕೂ ನನಗೆ ಖುಷಿ ಆಗುತ್ತೆ ಅಂದರೆ ನಿಮ್ಮ ಅನುಭವಗಳನ್ನು ನೀವು ಹೇಳ್ತಾ ಇದ್ರೆ ಆಗಿನ ಕಾಲ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಊಹಿಸ್ಕೊಳ್ಬಾದಾಗಿದೆ. ಆ ಒಬ್ಬ ಪೇಷಂಟನ್ನು ಹೇಗೆ ನೋಡ್ಕೊಳ್ತಾ ಇದ್ರಿ ಅನ್ನುವಂಥದ್ದನ್ನು ಕೂಡ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ. ಒಬ್ಬ ವ್ಯಕ್ತಿ ಆ ಡಾಕ್ಟರ್ ಆದಂಥವರು ಆ ವ್ಯಕ್ತಿಯನ್ನ ಮುಟ್ಟಿದ್ರಿ ಅಥವಾ ಅಲ್ಲಿಯೇ ಆ ಕಾಯಿಲೆಯನ್ನ ವಾಸಿ ಮಾಡೋ ಅಷ್ಟು ಸಮಾಧಾನವನ್ನ ಕೊಡ್ತಾ ಇದ್ರಿ ಅನ್ನುವಂಥದ್ದು ನನಗೆ ಈಗ ಅರ್ಥವಾಯ್ತು. ಕನ್ನಡ MAಯನ್ನ ಮಾಡ್ಕೊಂಡ್ರಲ್ಲಮ್ಮ, ಕಾರಣ ಏನು?
0: ನಂತರ ವಾಪಸ್ ಆದ್ವಿ, ನಮ್ಮೂವರು ವಾಪಸ್ ಆದ್ವಿ. ಇದು ಡಾಕ್ಟರ್ ಸುಲೋಚನ ದೊಡ್ಡ ನರ್ಸಿಂಗ್ ಹೋಮ್ ಕೊಟ್ಟಿ, ಅಲ್ಲಿ ಬರೀ ಇನ್ಫರ್ಟಿಲಿಟಿ ಕೇಸಸ್ಸು ಅದೆಲ್ಲ ನೋಡಿಕೊಂಡು ಮೊದಲನೇ ಟೆಸ್ಟ್ ಟ್ಯೂಬ್ ಬೇಬಿ ಆಕೆನೆ ತೋರಿಸಿದ್ದು ನಮಗೆ ಅಲ್ಲಿ. ಹಾ ಹೌದು, ಎಷ್ಟು ಕಷ್ಟಪಟ್ಲು ಆಕೆಯ ಒಂದು ಗುರಿ ಎಲ್ರಿಗೂ ಒಂದು ಏನು ಇನ್ಸ್ಪಿರೇಷನ್ ಅಂತೀವಲ್ಲ, ಆಕೆ ನೋಡಿದ್ರೇನೆ ನಮ್ಗೆ ಅಯ್ಯೋ ಆಕೆ ನಿಜವಾಗ್ಲು ಮಲ್ಕೋತಾಳ. ಯಾಕೆಂದ್ರೆ ಎಂಬ್ರಿಯೋ ಆಗೋ ಸಮಯದಲ್ಲಿ ಸ್ಪರ್ಮ್ ಫಾಲಿಕಲ್ ಕೂಡಿ ಒಂದು ಎಂಬ್ರಿಯೋ ಆಗ್ಬೇಕಲ್ಲ, ಕರೆಕ್ಟ್ ಟೈಮ್ಗೆ ಹೋಗ್ಬೇಕು, ಅದು ಮಿಸ್ ಮಾಡಿದ್ರೆ ಹೋಯ್ತು. ಸುಮ್ಮನೆ ಅಲ್ಲ ಒಂದು ಗರ್ಭಧಾರಣೆ ಅಂದ್ರೆ ನಾವೇನೋ ಅನ್ಕೊಂಡ್ಬಿಡ್ತೀವಿ ಇದು ಬಹಳ ಸಹಜ ಅಲ್ವಾ, ಗರ್ಭಧಾರಣೆ ಬಹಳ ಸಹಜ. ಏನೋ ಸಲಕರಣೆ ಅದು ಅಂತ ಈಗ ಗೊತ್ತಾಗ್ತಾ ಇದೆ. ಅದೆಷ್ಟು ವೈಜ್ಞಾನಿಕವಾಗಿ ನೋಡಿದ್ರು

0: ನಮ್ಮ ಭಾರತೀಯ ಸಂಸ್ಕೃತಿಯಿಂದ ನೋಡಿದ್ರು ನಮ್ಮ ಪುರಾಣಗಳು ನಮ್ಮ ವೇದಗಳು ಆಗಲೇ ಹೇಳ್ತಾ ಇತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ. ಸೊ ಏನಾಯ್ತು, ಅಲ್ಲಿ ನಾ ಕೆಲಸ ಮಾಡಿದೆ, ಆಕೆ ಹತ್ರ 30 ವರ್ಷ ಕೆಲಸ ಮಾಡಿ ಬಹಳ ನುರಿತೆ. ಎಲ್ಲದರಲ್ಲೂ ಮಕ್ಕಳು ಆ ನ್ಯೂ ಬಾರ್ನ್ಸ್ ಹಸುಗೂಸನ್ನ ನೋಡ್ಕೊಳ್ಳೋದು ಅದು. ಮತ್ತೆ ಇಲ್ಲಿ ಹೇಳೋದಾದರೆ ಗರ್ಭಧಾರಣೆ ಮಾಡಿರುವ ಹೆಣ್ಣು ಮಕ್ಕಳು ಬರ್ತಾರಲ್ಲ, ಎಷ್ಟು ಎಷ್ಟು ಅವ್ರಿಗೆ ಇನ್ನಸೆಂಟ್ ಆಗಿದ್ರು ಅಂದ್ರೆ, ಒಮ್ಮೆ ಡಾಕ್ಟರ್ ಸುಲೋಚನಾ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಳು, ನೋಡಮ್ಮ ನಿನ್ನ ಆ ಒಂದು ಅಂಗದಲ್ಲಿ ಮೊಟ್ಟೆ ಅಂತ ಬರುತ್ತೆ, ಆ ಮೊಟ್ಟೆ ಬರ್ಲಿಲ್ಲ ನಿನ್ ಸೊಸೆಗೆ. ಅವಳು ಹೇಳೋಳು, ನನ್ ಸೊಸೆ ಸರಿ ಮಗು ಆಗದೆ ಇದ್ರೆ, ಇಲ್ಲ ಹೆಣ್ಣು ಮಗುನೇ ಆದ್ರೆ ನನ್ ಮಗನ್ ಬೇರೆ ಮದುವೆ ಮಾಡಿಸ್ಬಿಡ್ತೇನೆ, ನೀವು ಕೊಡ್ತೀರಾ ಇಲ್ವಾ ಅಷ್ಟು. ಅನಂತರ ಅವಳು ಹೇಳೋಳು, ಇಲ್ಲಮ್ಮ ಮೊಟ್ಟೆಗಳು ಬರ್ತಾ ಇಲ್ಲ, ನೋಡುವ ನೋಡುವ ಪ್ರಯತ್ನ ಪಡ್ತೀವಿ ಅಂದ್ರೆ, ಅಷ್ಟೇನಾ ಮೊಟ್ಟೆ ಬೇಕಾ ಅನ್ಬಿಟ್ಟು ಅಲ್ಲಿಂದ ಹಂಗೆ ಓಡೋಗಿ ನಾನು ಎಕ್ಸರೇಟ್ ಮಾಡ್ತಾ ಇಲ್ಲ, ಒಂದು ಪುಟ್ಟಿ ತುಂಬಾ ಕೋಳಿ ಮೊಟ್ಟೆ ತಂದ್ಬಿಟ್ಲು. ಓ ಗಾಡ್, ನಾವೆಲ್ಲ ನಕ್ಕು ನಕ್ಕು ವೈದ್ಯರು ನಗ್ತಾರ ಈ ತರ ಅನ್ನೋಷ್ಟು ನಕ್ಬಿಟ್ವಿ. ಅಷ್ಟು ಸರಳತೆ, ಅಷ್ಟು ಇನ್ನಸೆಂಟ್, ಬಡತನ ಇತ್ತು, ಮೂಢನಂಬಿಕೆ ಇತ್ತು. ಸೊ ನಂತರ ನಾನು ಪಬ್ಲಿಕ್ ನರ್ಸಿಂಗ್, ಆಗ ನರ್ಸಿಂಗ್ ಹೋಮ್ ಅಂತ ಇದ್ವಿ, ಈಗ ಮೆಟರ್ನಿಟಿ ಹಾಸ್ಪಿಟಲ್ಸ್ ಇವೆಲ್ಲ. ತುಂಬಾ ತುಂಬಾ ಸ್ಪೆಷಾಲಿಟಿ ಅದು, ಎಲ್ರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿಕೊಂಡು ನಾನು ಮುಂದೆ ನನಗೆ ಒಂದು ಟ್ರಾಜಡಿ ಆಯಿತು ಜೀವನದಲ್ಲಿ, ತುಂಬಾನೇ ಅನುಭವಿಸ್ದೆ. ಆಗ ನನಗೆ
1: ನನಗೀಗ ಅನ್ಸಿದ್ದ, ಹೌದು ಈಗ ಅನ್ನಿಸ್ತು ಅಂದ್ರೆ, ನೀವು 2000 ಹೊತ್ತಿಗೆ ಯೋಗದಲ್ಲಿ ಏನಾದ್ರೂ ಒಂದು ಮಾಡಬೇಕು, ಈ ಹೆಣ್ಣು ಮಕ್ಕಳಿಗಾಗಿ ಏನಾದ್ರೂ ಮಾಡಬೇಕು ಅಂತ ಹೇಳಿ PhD ಮಾಡ್ತೀರಿ, ಆ ಸಂದರ್ಭವನ್ನ ಹೇಳಿ.
0: ಹೌದು, ಅದಕ್ ಮೊದ್ಲು ನಮ್ಗೆ ಒಂದು ಇದು ಬಂತು, ಯೋಗ ಕೋರ್ಸ್ ಫಾರ್ ಡಾಕ್ಟರ್ಸ್ ಅಂತ ನಮ್ಮ ಇವರು ನಾಗೇಂದ್ರ ನಾಗರತ್ನ ಅವರು ತಮ್ಮ ತಮ್ಮ ಜೀವನವಲ್ಲೆಲ್ಲ ಮುಡಿಪಾಗಿಟ್ಟಿದ್ದಾರಪ್ಪ ಯೋಗಕ್ಕೋಸ್ಕರ. ಎಷ್ಟೆಲ್ಲ ಮಾಡಿ ಯೋಗ ಥೆರಪಿ ಅಂತ ಅವರೇ ಶುರು ಮಾಡಿದ್ದು. ಮೊದಲು ಯೋಗ ಆ ಕಾಲದಲ್ಲಿ ಬರೇ ತುಂಬಾ ವಯಸ್ಸಾದವರಿಗೆ ಅಥವಾ ಜೀವನದಲ್ಲಿ ಎಲ್ಲ ಜುಗುಪ್ಸೆ ಪಡೆದವರು ಮಾತ್ರ, ಋಷಿ ಮುನಿಗಳಿಗೆ ಮಾತ್ರ ಇಲ್ಲ. ನಂತರ ನಾವು ಕಂಡ್ಕೊಂಡ್ವಿ ಇದನ್ನ ಚಿಕಿತ್ಸಾ ರೂಪವಾಗಿ ಬಳಸ್ಬೋದು ಅಂತ ಹೇಳಿ, ಆಗ್ಲೇ ನಾನು ಇನ್ನೂ ಸ್ವಲ್ಪ ಹೆಚ್ಚು ಕಲಿಬೇಕು ಇದು ಮಟ್ಟಿಗೆ ಅನ್ಬಿಟ್ಟು ಅಲ್ಲಿ ಯೂನಿವರ್ಸಿಟಿಗೆ ಹೋಗ್ತಿದ್ದೆ. ಈ ಕಡೆ ನಾನು ಓಪನ್ ಯೂನಿವರ್ಸಿಟಿ, ಇವತ್ತು ನಾನು ಮತ್ತೆ ಮತ್ತೆ ಹೇಳೋದು ಹೆಣ್ಮಕ್ಳಿಗೆ, ಓಪನ್ ಯೂನಿವರ್ಸಿಟಿಲಿ ನೀವು ಗ್ರಾಜುಯೇಟ್ ಮಾಡ್ಕೊಳ್ಳಿ, ತುಂಬಾ ಸುಲಭ, ಅಷ್ಟು ಒಳ್ಳೆ ಸ್ಟಡಿ ಮೆಟೀರಿಯಲ್ ಕಳಿಸ್ತಾರೆ. ಒಂದು 15 ಮಾತ್ರ ನಾನು ಸುಲಭವಾಗಿ ಮಾಡಿಬಿಟ್ಟೆ ಅಂದ್ರೆ, MA ಕನ್ನಡ ಮೈಸೂರಿನಲ್ಲಿ ಮಾಡಿದೆ, ಇಲ್ಲಿ MA ಫಿಲಾಸಫಿ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಮಾಡಿದೆ. ಆವಾಗ ಯೋಗ ಇರ್ಲಿಲ್ಲ ಯೂನಿವರ್ಸಿಟಿಲಿ, ನಮ್ಮ ನಾಗೇಂದ್ರ ಅವರೆಲ್ಲ ತುಂಬಾ ಬಲವಂತ ಮಾಡಿ ಹೆಚ್ಚಿನವ್ರನ್ನೆಲ್ಲ ಅವರು ಯಾರು ಮಾಡುವ ಸ್ಥಿತಿಲಿ ಇರ್ತಾರೆ ಅವ್ರಿಗೆಲ್ಲ ಕೇಳಿ ಯೋಗ ಸೈನ್ಸ್ ಅಂತ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಶುರು ಮಾಡುದು. ಸೊ ನಾನು ಅವಾಗ ಅದು ಮಾಡಿ ಜರ್ನಲಿಸಮ್ ಮಾಡಿದೆ, ಯಾಕೆಂದ್ರೆ ನಮ್ಮ ಪುಸ್ತಕಗಳು ಬರೀತಾ ಇಲ್ಲ ಶುರು ಮಾಡಿದೆ. ಇಲ್ಲಿ ನಾವು ಕಲಿತದ್ದನ್ನ 4 ಜನಕ್ಕೆ ಎಷ್ಟು ಬೆಸ್ಟ್ ಆಫ್ ದ ವೆಸ್ಟ್ ಬೆಸ್ಟ್ ಆಫ್ ದ ಈಸ್ಟ್ ಅಂತ ಪೂರ್ವ ಪಶ್ಚಿಮಗಳು ಎರಡನ್ನೂ ಕೂಡಿಸಿ ನಮ್ಮ

0: ಚಿಕಿತ್ಸಾ ಕ್ರಮವನ್ನು ಎಷ್ಟು ನಾವು ಉತ್ತಮಗೊಳಿಸಬಹುದು ಅನ್ನೋದು ನನಗೆ ಅರಿವಾಯಿತು. ಸೊ ಆವಾಗ ಅದೆಲ್ಲ ಮಾಡಿ ಕೊನೆಗೆ ನೀ ಪಿ ಎಚ್ ಡಿ ಮಾಡು ಸುಮಂತ್ಕ, ನೀನು ಫಲಸ್ರವ ಮಾಡಿದ್ರಿಂದ ನಿನಗೆ ಒಂದು ವರ್ಷ ಕನ್ಸೆಷನ್ ಕೊಡ್ತಾರೆ ಅಂದ್ರು. ಅಯ್ಯೋ, ನಾನು ಅವಾಗ ಅಂಥ ಆನಂದ ಸ್ಥಿತಿ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಇರಲಿಲ್ಲಪ್ಪ. ಹೋಗಿ ತುಂಬಾ ಕಷ್ಟಪಟ್ಟು 5 ವರ್ಷ ನನ್ನ ಪ್ರಾಜೆಕ್ಟ್ಗೆ ಯೋಗ ಇನ್ ಪ್ರೆಗ್ನೆನ್ಸಿ, ಯಾಕೆಂದ್ರೆ ನಾನು ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ಇರೋಳು, ಪ್ರೆಗ್ನೆಂಟ್ ವಿಮೆನ್ ನಾನೇನು ಮಾಡ್ಲಿಲ್ವಲ್ಲ, ಚಿಕ್ಕ ಮಕ್ಕಳ ತಜ್ಞಾಗಿ ನಾನೇನು ಮಾಡಿಲ್ವಲ್ಲ, ಎಲ್ಲರೂ ಮಾಡ್ಬೋದು, ಪುಟಾಣಿ ಮಗುಗೆ ಮಾಡಿಸ್ಬೋದು ಯೋಗ ಅನ್ನೋದನ್ನ ಅರ್ತ್ಕೊಂಡೆ. ಹೇಳ್ತೇನೆ ನೀವು ಯಾವ ವಿಷಯದಲ್ಲಿ ನಾನು, ಯಾಕೆಂದ್ರೆ ಇದು ದೊಡ್ಡ ಸಮುದ್ರ ಮಾತಾಡ್ಲಿಕ್ಕೆ ಶಿಕ್ಷಣ, ಭೌತಿಕ ಶಿಕ್ಷಣ ಮತ್ತು ಎಲ್ಲದರಲ್ಲೂ ಇಂಟಿಗ್ರೇಟೆಡ್ ಯೋಗ ಥೆರಪಿ ಅಂತ ಅದು ಇವರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಹೇಳಿಕೊಟ್ಟೆ ನಾನು.
1: ಯಾಕೆ ನೀವು ಗರ್ಭಿಣಿಯರನ್ನೇ ಮುಖ್ಯವಾಗಿ ಗುರಿಯಾಗಿಸಿಕೊಂಡಿದ್ದು ಯಾಕೆ?
0: ಯಾಕೆಂದ್ರೆ ನಾನು ಮೆಟರ್ನಿಟಿ ಹಾಸ್ಪಿಟಲ್ನಲ್ಲೇ ಕೆಲಸ ಮಾಡಿದ್ನಲ್ಲ. ಎಲ್ಲ ರಿಪಬ್ಲಿಕ್ ನರ್ಸಿಂಗ್ ಹೋಮ್ ನಲ್ಲೂ ಗರ್ಭಿಣಿಯರ ಹತ್ರ ಹೋಗ್ತಾ ಇದ್ದೆ. ಇಲ್ಲಂತೂ ಗುಣಶಿಲ್ಲ ನರ್ಸಿಂಗ್ ಹೋಮ್ ನಲ್ಲಿ ಬರೀ ಗರ್ಭಿಣಿಯರೆ, ಸಾವಿರ ನಾನು ಸ್ಕ್ರೀನ್ ಮಾಡಿ ಯಾರು ನನ್ನ ಒಂದು ಪ್ರಾಜೆಕ್ಟ್ಗೆ ರಿಸರ್ಚ್ ಮಾಡೋದು ಸುಲಭ ಅಲ್ಲ, ಅದು ಯೋಗದಲ್ಲಿ ಯಾರು ಮಾಡಿರ್ಲಿಲ್ಲ, ಅವಾಗ ಗರ್ಭಿಣಿಯರೆ ಅಂತಲ್ಲೂ ಮಾಡ್ಲೇ ಇಲ್ಲ ಯಾರು. ಸೊ ಯಾವ ಮೊದಲನೇ 3 ತಿಂಗಳು, 2ನೇ 3 ತಿಂಗಳು, 3ನೇ 3 ತಿಂಗಳು, 40 ವಾರಗಳಲ್ಲೂ ದೇಹದಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇರುತ್ತೆ, ಆಕೆ ಮನಸ್ಸಿನಲ್ಲಿ ಹಾರ್ಮೋನ್ಗಳಲ್ಲಿ ಎಷ್ಟು ಬದಲಾವಣೆ ಆಗತ್ತೆ, ಕುಟುಂಬದವರು ಎಷ್ಟು ಅರ್ಥ ಮಾಡ್ಕೋಬೇಕು ಗರ್ಭಿಣಿಯರನ್ನ. ಸುಮ್ಮನೆ ಇದು ಬಹಳ ಸಹಜ ಅಂತ ಹೇಳಬಾರ್ದು, ಅಥವಾ ಆಕೆಯ ನಡವಳಿಕೆಯನ್ನ ಹೇಳಿಸಬಾರ್ದು. ಒಂದೊಂದು ಸಹ ಒಂದೊಂದು ಮಾದರಿ ಹಾರ್ಮೋನ್ಸ್ ಅವ್ರನ್ನ ಇದ್ ಮಾಡ್ತವೆ. ಮುಂದಕ್ಕೆ
1: ಈಗ ನೀವು ಗರ್ಭಿಣಿಯರನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಅವರಿಗೇನೆ ನಾವು ಯಾಕೆ ಯೋಗ ಮಾಡಿಸ್ಬೇಕು ಅಂತ ಅನ್ನುವಂಥದ್ದು ಈಗ ಹೇಳಿದ್ರಿ. ಹಾರ್ಮೋನ್ ಎಲ್ಲ ವ್ಯತ್ಯಾಸಗಳಾಗ್ತಾ ಇರುತ್ತೆ, ಮನೇಲಿರೋರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ರಿ. ಆದ್ರೆ ಇಲ್ಲಿ ಮುಂದಕ್ಕೆ ಅಂದ್ರೆ ಮುಂದೆ ಬರುವಂತ ಮಗು ಇದೆಯಲ್ಲ, ಅದಕ್ಕೆ ಏನು ಪ್ರಯೋಜನ ಆಯ್ತು ಅನ್ನುವಂಥದ್ದು, ಹಾಗೆ ಎಂಥ ಮಕ್ಕಳು ಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಪುಸ್ತಕವನ್ನ ಬರೆದಿದ್ದೀರಿ, ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡಬಹುದಮ್ಮ?
0: ಇವಾಗ ರಿಸರ್ಚ್ ನಲ್ಲಿ ನಾವೇನ್ ನೋಡ್ಕೊಂಡ್ವಿ ಅಂದ್ರೆ, ನಮ್ಮಲ್ಲಿ ನಮ್ಮ ಗರ್ಭಿಣಿಯರಿಗೆ ಏನೇನು ಸವಾಲುಗಳು ಬರಬಹುದು, ಏನು ರಿಸ್ಕ್ ಅಂತೀವಿ ಅದು ಬರಬಹುದು, ಮಗುಗೆ ಯಾವುದು ಇದು ಕ್ಲಿಷ್ಟವಾದ ಪರಿಣಾಮ ಆಗ್ಬಹುದು ಅಂತ ಎಲ್ಲ ನಮ್ಗೆ ಗೊತ್ತಿರೋದ್ರಿಂದ ವೈಜ್ಞಾನಿಕವಾಗಿ ಯಾವ ರೀತಿ ಬದಲಾವಣೆ ಆಗುತ್ತೆ. ನಮ್ಮ ಪೆಲ್ವಿಸ್ ಅಂತ ಇರ್ತಲ್ಲ ಸೊಂಟದ ಕೆಳಗೆ, ಅದು ತುಂಬಾ ಅದಕ್ಕೆ ಒತ್ತಡ ಇರುತ್ತೆ. ಯಾವಾಗ ಅದು ಹಿಗ್ಗುತ್ತೆ, ಪ್ರಕೃತಿಯೇ ಹಾಗ್ ಮಾಡಿರುತ್ತೆ. ಹೆಣ್ಣು ಮಕ್ಕಳಲ್ಲೇ ಬೇರೆ ರೀತಿಯ ಪೆಲ್ವಿಸ್. ಸೊ ಮೊದಲನೇ 3 ತಿಂಗಳಲ್ಲೇ ಅವೆಲ್ಲ ಬದಲಾಗತ್ತೆ, ಆ ಪೆಲ್ವಿಸ್ ನ ಹಿಡ್ಕೊಳ್ಳೋ ಲಿಗಮೆಂಟ್ಸು, ಮಾಂಸ ಕಂಡುಗಳು ಅವೆಲ್ಲ ಬಹಳ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲರ ಗರ್ಭ ಸರದು ಕೆಳಗೆ ಸರಿದು ಬಿಡುತ್ತೆ. ಸೊ ನಾವು ಇದೆಲ್ಲ ಅರ್ತ್ಕೊಂಡು ಬೇರೆ ರೀತಿಯ ಆಸನಗಳು, ಈಗ ಆಸನಗಳಿಗೆ ಬಂದೆ, ಯಾವುದು ನಾನು ಫಾಲೋ ಮಾಡ್ತೀನಿ ಅಂದ್ರೆ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ನಾವು ಯಾವ ಆಸನಗಳು ಮಾಡಿದ್ರೆ, ಯಾವ ಪ್ರಾಣಾಯಾಮ ಮಾಡಿದ್ರೆ, ಯಾವ ಮೆಡಿಟೇಷನ್ ಧ್ಯಾನ ಮಾಡಿದ್ರೆ

0: ಕೂಸುಗೂ ಚೆನ್ನಾಗಬೇಕು, ಗರ್ಭಸ್ಥ ಶಿಶುಗೂ ಅದು ತುಂಬಾ ಪರಿಣಾಮ ಉಂಟು ಮಾಡಬೇಕು, ಒಳ್ಳೆಯದು ಪರಿಣಾಮ, ಮತ್ತು ತಾಯಿಗೂ ಒಳ್ಳೇದಾಗಬೇಕು. ಅಂಡ್ ನಾವು ಈ ಒಂದು ರಿಸರ್ಚ್ ಮಾಡಿದ್ರಿಂದ ನಾವು ಬೇರೆ ಬೇರೆ ಮೊದಲನೇ 3 ತಿಂಗಳಿಗೆ ಬೇರೆ ಇನ್ನೇನು ಹೆರಿಗೆ ಆಗುವ ಸಮಯದಲ್ಲಿ ಬೇರೆ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ಬೇಕು ಅಂದ್ರೆ, ಮೊದಲ ಒಂದು 5 ನಿಮಿಷ ಯಾಕಮ್ಮ ಯೋಗ ಮಾಡಬೇಕು, ನೀವು ಬೇರೆ ಎಕ್ಸಸೈಸ್ ಮಾಡ್ಬೋದಲ್ಲ ಅಂತ ಹೇಳಿ ಯೋಗದ ಬಗ್ಗೆ ಒಂದೆರಡು ಮಾತು ಹೇಳಿ, ಯಾವ ರೀತಿ ನಮ್ಮ ಋಷಿಮುನಿಗಳು ಹೇಳಿದ್ರು ಪ್ರಶಮನ ಉಪಾಯ, ಉಪಾಯ ಇದು ಬೇರೆ, ನೀವು ಮದ್ದುಗಳು ಅದೆಲ್ಲ ಕೊಟ್ರೆ ಉಪಾಯ ಅಲ್ಲ, ಅದು ಟೆಂಪರರಿ, ಅದು ಶಾಶ್ವತವೇ ಅಲ್ಲ. ಆದರೆ ಯೋಗದ ಒಂದು ಅದರ ಶಾಸ್ತ್ರ ಏನ್ ಹೇಳುತ್ತೆ, ಯೋಗ ಚಿತ್ತವೃತ್ತಿ ನಿರೋಧ, ನಮ್ಮ ಚಿಂತನೆಗಳು ನಮ್ಮ ಭಾವನೆಗಳನ್ನ ಒಂದು ಹದಕ್ಕೆ ತರೋದೇ ಯೋಗ. ಇದು ಬರೇ ಆಸನಗಳಲ್ಲ, ನಾವೇನ್ ಗರ್ಭಿಣಿಯರಿಗೆ ಹಠಯೋಗ ಹೇಳ್ಕೊಡಲ್ಲ, ಚಿಕ್ಕ ಚಿಕ್ಕದು, ಯಾಕೆಂದ್ರೆ ಈಗ ಗರ್ಭಿಣಿಯರು ಕೂತ್ಕೊಳ್ಳೋದೇ ಮರ್ತ್ಬಿಟ್ಟಿದಾರಲ್ಲ, ಕೂತ್ಕೊಳ್ಳಕ್ಕೆ ಬರಲ್ಲ, ಇನ್ನು ಪದ್ಮಾಸನ ಎಲ್ಲ ಹಾಕ್ತಾರೆ, ಸ್ವಲ್ಪ ಒಂದು ಕೈ ಇತ್ತು ಅಂದ್ರೆ ಅದನ್ನು ಮಾಡಲ್ಲ, ಎಲ್ರೂ ಎಲ್ರೂ ಕೆಲಸ ಮಾಡ್ತಾ ಇದ್ದಾರೆ, ಮನಸ್ಸೆಲ್ಲ ಅದ್ರ ಕಡೆ ಹೋಗುತ್ತೆ. ನಮ್ಗೆ ಆ ಮಗು ಬೇಕಾ, ನನ್ಗೆ ಒಂದು ಮಗುವನ್ನು ಸಾಕುವ ಒಂದು ಶಕ್ತಿ ಇದೆಯಾ ಅಂತ ಈಗ ಪ್ಲಾನ್ ಮಾಡಬಹುದು ನಾವು. ಅದಕ್ಕೋಸ್ಕರ ನೀವು ಪ್ಲಾನ್ ಮಾಡಿ ಮಾಡ್ಕೊ, ಮೊದ್ಲು ಹಂಗಿರಲಿಲ್ವಲ್ಲ, ದೇವ್ರು ಕೊಟ್ಟ ಅಂತ ಇಷ್ಟೊಂದು ಮಾಡ್ಕೊಂಡ್ಬಿಡೋರು. ಸೊ ನಾವು ಅದನ್ನೆಲ್ಲ ಮಾಡಿ ಒಂದು ಕಂಟ್ರೋಲ್ ಗ್ರೂಪ್ಗೆ ಬರೀ ವಾಕಿಂಗ್ ಹೇಳ್ಕೊಟ್ಟು ಸ್ಟಡಿ ಗ್ರೂಪ್ಗೆ ಯೋಗ ಹೇಳ್ಕೊಟ್ಟು ಪ್ರಾಣಾಯಾಮ ಹೇಳ್ಕೊಟ್ಟು ನಾನು ಏನ್ ಹೇಳ್ಬೋದು ಅಂದ್ರೆ, ಹೇಳಿಕೊಟ್ಟು ಇನ್ನು 1 ವಾರದಲ್ಲಿ ಕುಟುಂಬದವರೆಲ್ಲ ಬಂದ್ಬಿಟ್ಟು ಡಾಕ್ಟ್ರೆ ನೀವೇನ್ ಮ್ಯಾಜಿಕ್ ಮಾಡ್ಬಿಟ್ರಿ, ಎಷ್ಟು ಬದಲಾವಣೆ ಆಗ್ಬಿಟ್ಟಿದ್ರೆ ಆಕೆ ನಡವಳಿಕೆಯಲ್ಲಿ. ಮೊದಲು ನಾನು ನಾನು ಅಂತ ಇದ್ಲು, ಈಗ ನೀವು ಚೆನ್ನಾಗಿದ್ದೀರ, ನೀವು ಊಟ ಮಾಡಿದ್ರ, ನೀವು ಹೋಗಿದ್ರ ಹೊರಗೆ ಅಂತೆಲ್ಲ ಕೇಳ್ತಾಳೆ. ನಮ್ಮ ಒಂದು ಕುಟುಂಬ ಎಲ್ಲಾನು ಯಾವುದೋ ಒಂದು ನೆಮ್ಮದಿಯಿಂದ ಬಾಳ್ತಾ ಇದ್ದೀವಿ, ಹೀಗೆ ಮಾಡ್ಲಿ ಡಾಕ್ಟರ್ ನಮ್ಗೂ ಹೇಳ್ಕೊಡಿ ಅನ್ಬಿಟ್ಟು ದೂರದಿಂದ ನೋಡಿ ಅವರು ಮಾಡೋರು. ಆ ಕಾಲದಲ್ಲಿ ಅವಾಗ ಯೋಗ ಇನ್ನೂ ಅಷ್ಟು ಪ್ರಾಮುಖ್ಯತೆ ಪಡೆದಿರ್ಲಿಲ್ಲ.
1: ಈಗ ಹೇಳಿ ನನಗೆ ಒಂದು ಪ್ರಶ್ನೆ ಏನು ಅಂದ್ರೆ, ಹಂಗಾದ್ರೆ ಗರ್ಭಿಣಿಯರಿಗೆ ಯೋಗ ಬೇಕೆ ಅನ್ನುವಂತ ಪ್ರಶ್ನೆಗೆ ಏನ್ ಹೇಳ್ತೀರಿ?
0: ಹೌದು ಬೇಕು, ಬೇರೆ ಯಾವ್ದ್ಯಾವ್ದು ಮಾತ್ರೆಗಳು ತಗೊಂಡು ಈಗ ಗರ್ಭಧಾರಣೆ ಒಂದು ಪೇಷಂಟ್ ಅಂತ ಟ್ರೀಟ್ ಮಾಡೋ ಕಾಲ ಬಂದ್ಬಿಟ್ಟು 28 ಸಾರಿ ಸ್ಕ್ಯಾನ್ ಮಾಡೋದು, ಆಗ ಆ ಮಗು ಹಿಂಗಾಗಿದೆ ಇನ್ನೊಂದ್ ಮಾಡ್ಬೇಕು ಹಂಗಾಗಿದೆ ಅಂತೆಲ್ಲ ಭಯ ಒತ್ತಡ ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ನನಗನ್ನಿಸ್ತು ಈಗ ಯೋಗ ಮಾಡೋದ್ರಿಂದ ತುಂಬಾ ಅನುಕೂಲ ಐತೆ, ತಾಯಿಗೂ ಅನುಕೂಲ, ಪುಟ್ಟ ಮಗುಗೂ ಅನುಕೂಲ. ನಾವು ನೋಡಿದ್ರಲ್ಲಿ ಮಗುವಿನ ತೂಕ ಜಾಸ್ತಿ ಆಯ್ತು, ಮಗುವಿನ ಒಂದು ಜೆಸ್ಟೇಷನ್ ಏಜ್ ಅಂತೀವಿ ಅಂದ್ರೆ 40 ವಾರ ಗರ್ಭದಲ್ಲಿ ಇರಬೇಕು, ಅದು ಎಷ್ಟೋ ಸರಿ ಅಕಾಲಿಕ ಜನನ ಆಗುತ್ತೆ, ಅದನ್ನೆಲ್ಲ ಅದು ಪ್ರಿವೆಂಟ್, ಹೈಪರ್ ಟೆನ್ಷನ್, ಡಯಾಬಿಟಿಸ್, ಥೈರಾಯ್ಡ್ ಡಿಸಾರ್ಡರ್ಸ್, ಒಬಿಸಿಟಿ ಇವಾಗ ತುಂಬಾ, ಯಾಕೆಂದ್ರೆ ಕೂತ್ಕೊಂಡೇ ಕೆಲಸ ಮಾಡ್ತಾರೆ. ಮಗು ಬೇಕು, ಆದ್ರೆ ಅದಕ್ಕಾಗಿ ಎಷ್ಟು ಮುಂದೆ ಆ ಮಗುವನ್ನ ರೂಪಿಸೋರು ತಾಯಿ

0: ತಾನೆಪ್ಪ ತಾಯಿನೇ ಅದು ಯೋಗದಲ್ಲಿ ಮಾತ್ರ ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಪ್ರತಿಯೊಂದರಲ್ಲೂ ನಾವು ಒಂದು ಅರಿವು, ಬಿ ಅವೇರ್ ಅಂತೀವಿ. ಎಲ್ಲಿ ಪ್ರಜ್ಞೆ, ಎಲ್ಲಿ ಅರಿವು ಇರುತ್ತೋ ಅಲ್ಲಿ ತಾನಾಗಿ ಒಂದು ಎನರ್ಜಿ ಅಂತೀವಲ್ಲ, ಆ ಎನರ್ಜಿ ಬರುತ್ತೆ. ಬಹಳ ಬೇಗ ಅವರು ಒಪ್ಕೊಳ್ತಾರೆಪ್ಪ. ಮೊದಲು ಹೇಳ್ತೀವಿ ಇಂಟ್ರೊಡಕ್ಷನ್ ಅಲ್ಲಿ, ಸಂದೇಹ ಇರಬಾರ್ದು. ಇದು ಯಾಕೆ ನನಗ್ ಬೇಕು ಅಂತ ನೀವು ಕೇಳಿದ್ರಲ್ಲ, ಆ ಸಂದೇಹ ಇರಬಾರ್ದು. ನಾವು ಬೇಕಾದಷ್ಟು ಅಧ್ಯಯನ ಮಾಡಿ ತಾಯಿಗೂ ಮಗುಗೂ ಇಬ್ಬರಿಗೂ ತುಂಬಾ ಪರಿಣಾಮ, ಒಳ್ಳೆಯ ಪರಿಣಾಮ, ವೆರಿ ಬೆನಿಫಿಷಿಯಲ್. ನನ್ನ ಫಸ್ಟ್ ಪೇಪರು ಆಗ ಯೋಗ ಅಮೆರಿಕಾದಲ್ಲಿ ಏನೂ ಗೊತ್ತಿರಲಿಲ್ಲ. ನನ್ನ ಫಸ್ಟ್ ಪೇಪರ್ ನ 30 ಕ್ವಶನ್ ಕೇಳಿ ಹೇಗ್ ಮಾಡಿದ್ರಿ, ಹೇಗ್ ಮಾಡಿದ್ರಿ, ಹಿಂಗೆ ಒಂದು ರಿಸರ್ಚ್ ಅಂತ ಮಾಡಕ್ ಸಾಧ್ಯನಾ? ಯಾಕೆಂದ್ರೆ ಅಷ್ಟೊಂದು ವೇರಿಯಬಲ್ಸ್ ಇರುತ್ತೆ, ಅಷ್ಟೊಂದು ಬದಲಾವಣೆ ಪ್ರತಿ ಒಂದು ಹಂತದಲ್ಲಿ. ಅಂಥದ್ರಲ್ಲಿ ನಾವು ಮಾಡಿ ಎಷ್ಟೋ ಹೆಣ್ಮಕ್ಳು, ಓ ನಾವು ಬರಲ್ಲ, 8 ದಿವಸ ಮಾಡಿಬಿಟ್ಟು ಇವತ್ತು ಗ್ರಹಣ, ಇವತ್ತು ಅಮಾವಾಸ್ಯೆ ಬರಲ್ಲ ಅನ್ನೋರು. ಇನ್ನೇನಾಯ್ತುಪ್ಪ ಇವ್ರದ್ದೆಲ್ಲ ಈ ಹೆರಿಗೆ ಆಯ್ತು, ನಂದು ಒಂದು ರಿಸರ್ಚ್ ಒಂದು ಒಂದು ಕೇಸ್ ಆಯ್ತು ಅನ್ನೋಷ್ಟರಲ್ಲಿ ತಾಯಿ ಮನೆಗೆ ಓಡೋಗೊಬ್ರು. ಯಾಕೆಂದ್ರೆ ತಾಯಿ ಮನೆಯಲ್ಲೇ ಹೆರಿಗೆ ಆಗ್ಬೇಕು.
1: ಹೌದು.
0: ಕಷ್ಟಪಟ್ಟು ಅಯ್ಯೋ ಮಾಡಿ ಐ ಥಿಂಕ್ 2000 2000 ನಲ್ಲಿ ನಾನು ಪ್ರಕಟಣೆ ಮಾಡಿ ಆಲ್ಟರ್ನೇಟಿವ್ ಅಂಡ್ ಸಪ್ಲಿಮೆಂಟರಿ ಮೆಡಿಸಿನ್ ಅಂತ ದೊಡ್ಡ ಎಡಿಟೋರಿಯಲ್ ಕೊಟ್ಟು ಅದನ್ನ ಅಮೆರಿಕಾಲಿ ಅದು ಹೊರಗೆ ಬಂತು ಆ ಜರ್ನಲ್. ನಂತರ ಬೇರೆ ಇಲ್ಲ, ಹೈ ರಿಸ್ಕ್ ಗ್ರೂಪ್, ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅದೆಲ್ಲ ಮಾಡಿ ಈಗಂತೂ ತುಂಬಾ ಒಳ್ಳೆ ಸಲಕರಣೆಗಳು ಇವೆ. ಬೇಕಾದಷ್ಟು ಬೇಗ ಕಂಡುಹಿಡಿಯೋದು ಮಗುಗೇನಾದ್ರು ಆದರೆ ಬೇಗ ಕಂಡುಹಿಡಿಯೋದು, ತಾಯಿಗೆ ಏನಾದರೂ ಇದ್ರೆ ಅದನ್ನು ಕಂಡುಹಿಡಿಯೋ ಸಲಕರಣೆಗಳು ಎಲ್ಲ ಬಂದಿವೆ. ಅದರಿಂದ ನಾವು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಯೋಗದ ಬಗ್ಗೆ ಎಲ್ಲ ಹೇಳ್ಕೊಟ್ಟು, ಯಾಕಮ್ಮ ನೀನು ಒತ್ತಡ ಒತ್ತಡ ಅಂತೀಯಲ್ಲ ಇದನ್ನ, ಅದು ಸುಮ್ಮನೆ ಒಂದು 5 ನಿಮಿಷ ಧ್ಯಾನಕ್ಕೆ ಕೂತ್ಕೊಂಡ್ರು ನಿನ್ನ ಶ್ವಾಸಕೋಶಗಳನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕೆಂದ್ರೆ ಪ್ರೆಗ್ನೆಂಟ್ ಟೈಮ್ನಲ್ಲಿ ಅವರು ಉಸಿರಾಟ ತುಂಬಾ ಬದಲಾಗತ್ತೆ, ದುಡ್ಡು ಉಸಿರು ತಗೊಳಕ ಆಗಲ್ಲ ಅವ್ರಿಗೆ. ಯೋಗದಲ್ಲಿ ಇರೋದೇ ಉಸಿರಾಟ. ಯಾವಾಗ ಉಸಿರಿನ ಒಂದು ಇದನ್ನ ವೇಗವನ್ನ ಕಡಿಮೆ ಮಾಡ್ತೀವಿ ಆಗ ಮನಸ್ಸಿನ ವೇಗನೂ ಕಡಿಮೆ ಆಗುತ್ತೆ. ಅವೆರಡಕ್ಕೂ ತುಂಬಾ ಸಂಬಂಧ ಇದೆ, ಮನಸ್ಸಿನ ಆಲೋಚನೆಗಳಿಗೂ ಉಸಿರಾಗ್ತದ. ತುಂಬಾ ಸೋನು ಹೇಳೋದು, ರಿಲ್ಯಾಕ್ಸ್ ದ ಬಾಡಿ, ಬ್ರಿಂಗ್ ಡೌನ್ ದಿ ಕಾಮ್ ಡೌನ್ ದ ಮೈಂಡ್. ಇವು ಮೂರನ್ನು ಮಾಡ್ತಾರೆ. ಮೊದಲು ನನಗೆ ಹೆದರಿಕೆ ಆಗಿತ್ತು, ಏನಾಗೋಗ್ಬಿಡುತ್ತೋ, ಎಲ್ಲಿ ದುಷ್ಪರಿಣಾಮಗಳು ಬಂದ್ಬಿಡುತ್ತೋ ಅಂತ. ಆದ್ರೆ ಧೈರ್ಯ ಮಾಡಿ ನಾನು ಎಲ್ಲರನ್ನೂ ಒಪ್ಪಿಸಿ ಪ್ರಸವ ವೈದ್ಯರನ್ನ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಪ್ರತಿ ಮೆಟರ್ನಿಟಿಗೂ ಹಾಸ್ಪಿಟಲ್ಗೆ ಹೋಗಿ ನಾನೀಗ ಮಾಡದೆ ಹೋದ್ರೆ ಈ ರಿಸರ್ಚು ಇಂಥ ಅನುಕೂಲ, ಇಂಥ ಅವಕಾಶ ಇನ್ ಯಾರಿಗೆ ಇರುತ್ತೆ? ಬಿಕಾಸ್ ಐ ಆಮ್ ಎ ಪೀಡಿಯಾಟ್ರಿಷಿಯನ್, ಐ ಆಮ್ ಎ ಯೋಗ ಪ್ರಾಕ್ಟಿಷನರ್. ನಾನು ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರಪ್ಪ? ನನಗೆ ಅವಕಾಶ ಕೊಡಿ ಅಂತ ಹೇಳಿ ಕೊನೆಗೆ ಇವತ್ತಿಗೆ ಎಲ್ಲ ಮೆಟರ್ನಿಟಿ ಹಾಸ್ಪಿಟಲ್ನಲ್ಲೂ ಯೋಗದ ಒಂದು ಬ್ರಾಂಚ್ ಇಟ್ಟು ಅವರಿಗೆ ಯೋಗ ಮಾಡಿಸ್ತಾರೆ.
1: ಅಮ್ಮ ಹೇಳಿ ನನಗೆ, ಈ ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ ಈಗ,
0: ಹೌದು
1: ಅದು ಅದು ಸೂಕ್ತವಾ ನೀವು ಮಾಡಿದ ಸಂಶೋಧನೆಗೆ ಅಂತ?

0: ಹೌದು ಹೌದು, ಈ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗರ್ಭೋಪನಿಷತ್ತು ಅಂತಾನೆ ಅದಕ್ಕೆ ಮಾಡಿದ್ದಾರೆ. ಆಗ್ಲೇ ಅವ್ರಿಗೆ ಬಂದಿತ್ತು, ಗೊತ್ತಿತ್ತು ಯಾವಾಗ ಕೈ ಕಾಲುಗಳು ಬರ್ತವೆ, ಯಾವಾಗ ಹೃದಯ ಕರ್ತವ್ಯ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇದು ನಮ್ಮ ಮಿದುಳು ಅವ್ರು ಚೆನ್ನಾಗಿ ಗೊತ್ತಿತ್ತು. ಮೊದಲು ಮಿದುಳೇ ಆರಂಭ ಆಗೋದು ಬೆಳಿಲಿಕ್ಕೆ, ಅದಕ್ಕೆ ಹುಟ್ಟು ಮಗು ತಲೆ ದೊಡ್ಡದಾಗಿರುತ್ತೆ ನೋಡಿ. ಸೊ ನಾವ್ ಯಾಕೆ ನಾವು ತಾಯಿ ಮನೆಗೆ ಹೋಗುವಂತ ಇದ್ವಿ, ಯಾಕೆ ಇದೆಲ್ಲ ಒಂದು ಗರ್ಭದ ಏನ್ ಮಾಡ್ತಾ ಇದ್ವಿ, ಕೆಲವು ಸಂಸ್ಕಾರಗಳು ಮಾಡ್ತಾ ಇದ್ವಲ್ವಾ, ಅದು ಮಾಡಿದ್ರೆ ತಾಯಿಗೆ ತುಂಬಾ ಸಂತೋಷ ಆಗತ್ತೆ, ತುಂಬಾ ಆನಂದ ಆಗತ್ತೆ. ಒಂದು ಆನಂದ ಸ್ಥಿತಿಯಲ್ಲಿರೋ ಕಡೆ ಇದೆಲ್ಲ ತುಂಬಾ ಅದರಲ್ಲಿ ಅರ್ಥ ಇದೆಪ್ಪ. ಎಲ್ಲಾದ್ರಲ್ಲೂ ನಾವು ಸರಿಯಾಗಿ ನೋಡಿದ್ರೆ ವೈಜ್ಞಾನಿಕವಾಗಿಯೂ ನಾವು ಅದನ್ನ ಅರ್ಥೈಸ್ಕೊಳ್ಬಹುದು. ಗರ್ಭಿಣಿಯನ್ನು ನೋಡ್ಕೊಳ್ಳೋದು ಸುಮ್ಮನೆ ಅಲ್ಲ, ಸುಮ್ಮನೆ ಅಲ್ಲ. ಆಕೆ ಅವಳ ಭಾವನೆಗಳು ತುಂಬಾ ಬದಲಾಗತ್ತೆ. ಹೆಣ್ಣಾಗುತ್ತಾ ಗಂಡ ಆಗುತ್ತಾ, ಶಸ್ತ್ರಚಿಕಿತ್ಸೆ ಮಾಡಿ ತೆಗಿತಾರ ಇಲ್ವ, ಎಷ್ಟು ತೂಕ ಇರುತ್ತೆ, ಎಷ್ಟಿದಾಗತ್ತೆ, ನಾನು ನೋಡ್ಕೊಳ್ಬಲ್ನೇನೆ, ಏನೆಲ್ಲ ಚಿಂತನೆಗಳು, ಅದೆಲ್ಲ ನಾವು ಯೋಗ ಹೇಳ್ಕೊಡುವಾಗ, ಪ್ರಾಣಾಯಾಮ ಮಾಡುವಾಗ ಅದೆಲ್ಲ ಸ್ವಲ್ಪ ದೂರ ಆಗತ್ತೆ.
1: ಅಂದ್ರೆ ಗರ್ಭಾವಸ್ಥೆಯಿಂದಾನೇ ನಮ್ಗೆ ಎಂತ ಮಗು ಬೇಕು ಅನ್ನುವಂತದ್ದನ್ನ ನಾವು ಪಡ್ಕೊಳ್ಬಹುದು ಅನ್ನುವಂತದ್ದನ್ನ ಪ್ಲಾನ್ ಮಾಡಬಹುದು ಅಂತ ಹೇಳ್ತೀರಿ.
0: ಹೌದು ಹೌದು, ಪ್ಲಾನ್ ಮಾಡಿ ಅದಕ್ಕಾಗಿ ದೀರ್ಘಕಾಲ ಫುಲ್ ಗರ್ಭಿಣಿ ಟೈಮ್ನಲ್ಲಿ ಮಾಡಬೇಕು. ಒಂದ್ ದಿವಸ ಎರಡು ದಿವಸ ಮಾಡಿದ್ರಾಗಲ್ಲ, ದೀರ್ಘಕಾಲ ನೈರಂತರ ಯಾವ ಸಂದೇಹವೂ ಇರಬಾರ್ದು, ಸಂಶಯವೂ ಇರಬಾರ್ದು. ಈ ಮಗು ನನಗೆ ಬೇಕು, ನಾನು ಇದನ್ನ ಬೆಳೆಸಬಲ್ಲೆ, ನಾಳೆ ಆ ಮಗು ತುಂಬಾ ಒಳ್ಳೆ ಪ್ರಜೆ ಆಗ್ಬೇಕು ಅನ್ನೋ ಕನಸು ತಾಯಿಯರಿಗೆ ಇರ್ಬೇಕಪ್ಪ. ಇದ್ರೇನೆ ಅದನ್ನ ಬೆಳೆಸ್ಲಿಕ್ಕೆ ಸಾಧ್ಯ, ಯೋಗದ ಕಡೆಗೆ ಬರ್ಲಿಕ್ಕೂ ಸಾಧ್ಯ. ನಾವು ವೈದ್ಯರು ಕರೆಕ್ಟ್ ಆಗಿ ಹೇಳ್ಬೇಕು ಅವ್ರಿಗೆ, ಯಾಕಿದಕ್ಕೆ ಇಷ್ಟೊಂದು ಪ್ರಾಣಾಯಾಮ ಯಾಕ್ಬೇಕು. ಇರೋದೇ ಶ್ವಾಸ ಅಲ್ವಾ, ಪ್ರಾಣ ಇರೋದೇ ಶ್ವಾಸ. ಸೊ ಅದಕ್ಕೆ ನಾವು ಒಂದು ಆಯಾಮ ಕೊಟ್ಟು, ಮತ್ತು ಧ್ಯಾನಕ್ಕೆ ತುಂಬಾ ತುಂಬಾ ಮಹತ್ವ ನಮ್ಮ ಯೋಗಶಾಸ್ತ್ರದಲ್ಲಿ. ಅದನ್ನ ಆ ಮಗುವನ್ನ ಬೆಳೆಸಿದ್ದೆ ಆದ್ರೆ ಖಂಡಿತ ಯೋಗಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ, ತುಂಬಾ ರಿಸ್ಕ್ ಇಲ್ಲ. ಮತ್ತು ರಿಪೇರಿ ಮಾಡೋ ಶಕ್ತಿ ಇದೆ, ಎನರ್ಜಿ ಕೊಡೋ ಶಕ್ತಿ ಇದೆ. ಮುಂದಕ್ಕೆ ಎಷ್ಟು ಎಷ್ಟು ಆ ಮಗು ಎಷ್ಟು ನಿರಾಳವಾಗಿ ಹೆರಿಗೆ ಆಗತ್ತೆ, ಎಷ್ಟು ತುಂಬಾ ಬೆನಿಫಿಟ್ಸ್ ಇದೆಪ್ಪ. ನಾವು ನುರಿತ ವೈದ್ಯರು ನಾವು ಹೇಳೋದ್ರಿಂದ ನೀವು ಒಪ್ಕೊಂಡು, ಇನ್ಸ್ಟ್ರಕ್ಟರ್ ಯೋಗ ಇನ್ಸ್ಟ್ರಕ್ಟರ್ ಗೊತ್ತಿರಬೇಕು, ಗರ್ಭಿಣಿ ವಿಷಯ ಗೊತ್ತಿರಬೇಕು, ಅನಾಟಮಿ ಫಿಸಿಯಾಲಜಿ, ಎಲ್ಲೆಲ್ಲಿ ನರ್ವ್ ಇದೆ, ಎಲ್ಲಿ ಲಿಂಫ್ಯಾಟಿಕ್ ವೆಸಲ್ ಇದೆ, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಯೋಗದ ಮಹತ್ವ ಹೆಚ್ಚಾಗತ್ತೆ.
1: ಹೌದು, 2000 ಇಸ್ವಿಯಲ್ಲಿ ನೀವು ಯೋಗವನ್ನ ಮಾಡಿ ಅದನ್ನ ಎಲ್ಲರಿಗೂ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ನೀವೆಲ್ಲ ಮಾಡಿದ್ರಿ. ನಿಜ, ಇವತ್ತು ಆ ಪಾಸಿಟಿವ್ ಒಂದ್ ಏನಾದ್ರೂ ಬಂದು ಅಂತಹ ಪೋಷಕರು ಯಾರು ಗರ್ಭಿಣಿ ಆಗಿದ್ರಲ್ಲ, ಆ ಮಹಿಳೆ ಬಂದು ನಿಮ್ಗೆ ಏನಾದ್ರೂ ಹೇಳಿರುವಂತದ್ದಿದೆಯಾ, ನನ್ನ ಮಗ ಮಗಳು ಈ ರೀತಿಯಾಗಿದ್ದಾರೆ ಇವತ್ತು ಅನ್ನುವಂಥದ್ದು ಏನಾದ್ರೂ ಹೇಳಿದಾರಾ?
0: ಹೌದೌದು, ನಾನು ಎಲ್ಲಿ ಹೋದ್ರು ಮೊನ್ನೆ 5ಕ್ಕೆ ಹೋಗಿದ್ದೆ, ಭಾವಗೀತೆಗಳ ಒಂದು ಕಾನ್ಫರೆನ್ಸ್. ಅಲ್ಲಿ ಎಷ್ಟು ಜನ, ಮೇಡಮ್ ನೀವೇ ಅಲ್ವಾ ನೋಡ್ಕೊಂಡಿದ್ದು, ನನ್ನ ಪಾಪ ನೀವೇ ಅಲ್ವಾ ನೋಡ್ಕೊಂಡಿದ್ದು, ಇವತ್ತು 40 ವರ್ಷ, ಇವತ್ತು ಅಷ್ಟು ಅಷ್ಟು ತಾಳ್ಮೆಯಿಂದ ವರ್ತಿಸ ಮಗ ನನ್ಗೆ. ಇನ್ನೊಬ್ರು ಬಂದು, ನನ್ನ ಮಗಳು ಇವತ್ತು ಮದುವೆ ಆಗಿ ಇನ್ನೆರಡು ಮಕ್ಕಳನ್ನ ಹೆತ್ತಿದ್ದಾಳೆ,

0: ಎಷ್ಟೋ ನೀವು ಒಂದು ನೆಮ್ಮದಿ ಕೊಟ್ರಿ, ಇವತ್ತಿಗೂ ನೆನ್ಸ್ಕೊತೀವಮ್ಮ ನಿಮ್ಮನ್ನ ಅಂತ ಎಷ್ಟು ಜನ ಬಂದು ನನ್ಗೆ ಹೇಳ್ತಿ. ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಪ್ರತಿಯೊಬ್ರು ಯಾರು ಯೋಗವನ್ನು ಹೇಳಿಸ್ಕೊಂಡ್ರು, ಅವರೆಲ್ಲರೂ ಎಲ್ಲಿ ಹೋದ್ರು ನಮ್ಮನೇಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು ಏನೇ ಶಮಂತ್ಕ ಎಲ್ಲಿ ಹೋದ್ರು ನಿನ್ನ ಗುರುತಿಸ್ಬಿಡ್ತಾರಲ್ಲ, ನೀ ಅವ್ರಿಗೆಲ್ಲ ಹೇಳ್ಕೊಟ್ಬಿಟ್ಯ. ಈಗಂತೂ ಯೋಗ ಮಾಡಲೇಬೇಕು, ಇನ್ನೊಂದು ಮಾತನ್ನ ಹೇಳಲೇಬೇಕು, ಗರ್ಭಿಣಿ ಆಗೋಕ್ ಮೊದಲೇ ಶುರು ಮಾಡಬೇಕು. ಗರ್ಭಿಣಿಯ ಮೊದಲು ಒಂದು ಮೆಡಿಕಲ್ ಜಾತಕ, ಮೆಡಿಕಲ್ ಜಾತಕ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಗಂಡು ಹೆಣ್ಣು ಯಾರು ಮುಂದೆ ಮದುವೆ ಆಗ್ಬೇಕು ಅಂತಿದ್ದಾರೋ ಅವರಿಬ್ರು ಹೋಗಿ ಫುಲ್ ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕು. ಯಾಕೆಂದ್ರೆ ಕೆಲವು ಸಾರಿ ಗರ್ಭವೇ ಇರೋದಿಲ್ಲ, ಕೆಲವು ಸಾರಿ ಇದು ಏನಂತಾರೆ ಜನಕಾಂಗಗಳು ಅವಿರೋದೇ ಇಲ್ಲ, ಯಾವುದು ಅವ್ರಿಗೂ ಗೊತ್ತಿರಲ್ಲ ತಮ್ಮ ತಪ್ಪಿದೆ ಅಂತ. ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ಫುಲ್ ಒಂದು ಮಾನಸಿಕವಾಗಿ ಇವರು ಚೆನ್ನಾಗಿದ್ದಾರ, ಇಬ್ರು ಅವ್ರ ಮದುವೆ ಆಗ್ಬಲ್ರ, ಅವರ ಅಂಗಗಳೆಲ್ಲ ಸರಿಯಾಗಿವೆ, ಇವ್ರ ಮಗುನ ಹೆರ್ಕೋಬಹುದ ಅಂತ ಇದೆಲ್ಲ ಹೇಳಿ ಒಂದು ಸರ್ಟಿಫಿಕೇಟ್ ತಗೊಂಡ್ರು ಆಮೇಲೆ ಮದ್ವೆ ಆದ್ರೆ ಅವರು ಯೋಗ ಶುರು ಮಾಡಿದ್ರೆ ಯಾವುದೇ ಕಾರಣ ಇರ್ಲಿ ಒಂದು ಒಳ್ಳೆ ವೈದ್ಯರ ಹತ್ರ ಹೋಗಿ ಯೋಗ ಇನ್ಸ್ಟ್ರಕ್ಟರ್ ಹತ್ರ ಹೋಗಿ ಈ ತರ ಇದೆ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೆ ಈ ತರ ಇದೆ ಅಂತಂದ್ರೆ ಯಾವ ಪರ್ಟಿಕ್ಯುಲರ್ ಆಗಿ ಆಸನ ಹೇಳ್ಕೊಡ್ಬೋದು, ಯಾವ ಪ್ರಾಣಾಯಾಮ ಹೇಳ್ಕೊಡ್ಬೋದು ಅಂತ ಮಾಡಿ ಮುಂದೆ ಅವ್ರ ಗರ್ಭಧಾರಣೆಗೆ ಸಿದ್ಧವಾದ್ರೆ ಖಂಡಿತವಾಗಿ ಎಲ್ಲೋ ಸರಾಗುವಾಗ ಆಗತ್ತೆ ಅಂತ ನಾನು ಬಹಳ ಏನು ತುಂಬಾ ನಂಬಿಕೆಯಿಂದ ತುಂಬಾ ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ.
1: ತುಂಬಾ ಖುಷಿ ಆಯ್ತಮ್ಮ. ಇನ್ನು ಎರಡು ಪ್ರಶ್ನೆಗಳು ಬಾಕಿ ಇದೆ, ನಾನು ಕೇಳ್ತೇನೆ. ಈಗ ನಮ್ಮ ಕೇಳುಗರು ನಮಗೆ ಸಂದೇಶ ಕಳಿಸಿದ್ದಾರೆ, ಅದನ್ನ ಹೇಳ್ತೇನೆ, ನೀವು ಕೇಳಿಸ್ಕೊಳ್ಳಿ. ಒಂದು ಬ್ರೇಕ್ ಅಂತ ತಗೊಂಡು ಸ್ವಲ್ಪ ನೀರನ್ನು ಕೂಡ ಕುಡಿರಿ, ಅಲ್ಲಿವರೆಗೆ ನಾನು ಸಂದೇಶವನ್ನ ಓದ್ತಾ ಇರ್ತೇನೆ. ಇಂದಿನ ಅರಳಿದ ಹೂಗಳು ಮಾಲಿಕೆಯಲ್ಲಿ ಬೆಂಗಳೂರಿನ ಹಿರಿಯ ಮಹಿಳಾ ವೈದ್ಯರು ತಮ್ಮ ಬಾಲ್ಯದ ರೇಡಿಯೋ ಪ್ರೇಮದ ಅನೇಕ ಸವಿನೆನಪುಗಳು ಮತ್ತು ತಮ್ಮ ಅಂದಿನ ಕಾಲದ ಮಹಿಳೆಯರು ಕಾಲೇಜು ಮೆಟ್ಟಲು ಹತ್ತಲು ಹಿಂಜರಿಯುತ್ತಿದ್ದ ಸಮಯದಲ್ಲಿ ವೈದ್ಯಶಾಸ್ತ್ರದ ಪದವಿ ಪಡೆದು ಅಂದಿನ ಮಹಿಳೆಯರಿಗೆ ಸ್ಫೂರ್ತಿಯಾಗುವುದಕ್ಕೆ ಕಾರಣ ಆಗಿದ್ರು. ಮೆಡಿಕಲ್ ಪದವಿ ಪಡೆದ ನಂತರ ಅನೇಕ ವಿಭಾಗಗಳಲ್ಲಿ ಎಂಎ ಪದವಿಗಳನ್ನು ಮಾಡಿ ತಮ್ಮ ಅಂದಿನ ಓದಿನ ತುಡಿತದ ಬಗ್ಗೆ ಮಾದರಿಯಾಗಿದ್ದರು. ಜೊತೆಗೆ ಹೆಣ್ಣು ಮಕ್ಕಳ ಹೆರಿಗೆ ಮತ್ತು ಬಾಣಂತನ ಬಗ್ಗೆ ವಿಶೇಷ ಚಿಕಿತ್ಸೆ ನೀಡೋದ್ರ ಜೊತೆಗೆ ಯೋಗಾಸನದ ಮಹತ್ವ ತಿಳಿಸಿದವರು. ನಂತರ ಪುಟ್ಟ ಮಕ್ಕಳ ಬಾಲ್ಯದ ಆರೋಗ್ಯ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದು ಎಲ್ರಿಗೂ ಮಾದರಿಯಾದವರು. ಇಂತಹ ವಿಶೇಷ ವೈದ್ಯರನ್ನು ಇಂದು ನಮ್ಮ ಕೇಳುಗರಿಗೆ ಪರಿಚಯಿಸಿದ್ದಕ್ಕೆ ಇಂದಿನ ನಮ್ಮ ಹಿರಿಯ ವೈದ್ಯರಿಗೂ ಹಾಗೂ ಸಂದರ್ಶಿಸಿದ ನಿಮಗೂ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ಉಮೇಶ ಸಿರಿಗೆರೆ ಇವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅಮ್ಮ ಅವರು ತುಂಬಾ ಖುಷಿಯನ್ನು ಪಟ್ಟಿದ್ದಾರೆ ನಿಮ್ಮ ಮಾತುಗಳನ್ನ ಕೇಳಿ. ಹಾಗೆ ಇನ್ನೊಬ್ರು ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇಂದಿನ ಅರಳಿದ ಹೂವುಗಳ ಮಾಲಿಕೆಯಲ್ಲಿ ಸಾಧಕರ ಪರಿಚಯದಲ್ಲಿ ಹಿರಿಯ ವೈದ್ಯರು ಹಾಗೂ ಯೋಗ ತರಬೇತಿ ಪಡೆದಂತಹ ಅಮ್ಮನವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸಿ ಅಂತ ಹೇಳಿ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಅಮ್ಮ ಅವರು.
0: ತುಂಬಾ ಸಂತೋಷ ಅಮ್ಮ, ತುಂಬಾ ಸಂತೋಷ. ಎಲ್ರು ಕೇಳ್ಬೇಕು, ಅದು ಮಾಡ್ಬೇಕು ಮಾಡ್ಬೇಕು, ಕಷ್ಟಪಡ್ಬೇಕು. ಯಾವುದೇ ಒಂದು ನಾವು ಗುರಿ ಇಟ್ಕೊಂಡ್ರು ಅದ್ ಕಷ್ಟ ಪಡ್ಬೇಕಲ್ವಾ. ಈಗ ನಾನು ಇನ್ನೊಂದು ಮಾತಾಡಿಲ್ಲ, ತುಂಬಾ ತುಂಬಾ ಮುಖ್ಯ. ಯಾಕೆಂದ್ರೆ ಆ ಮಾಸಿನಿಂದ, ಮಾಸು ಅಂತೀವಿ ಪ್ಲಾಸೆಂಟ, ಅದರಿಂದ ಅಂಬಿಲಿಕಲ್ ಆರ್ಟರಿ ಮೂಲಕ ತಾಯಿಯಿಂದ, ತಾಯಿ ಏನೇನಾಗತ್ತೆ ಮಾನಸಿಕವಾಗಿ ದೈಹಿಕವಾಗಿ ಎಮೋಷನಲ್ ಆಗಿ ಏನೇನಾಗತ್ತೆ ಅದೆಲ್ಲ ಆ ಗರ್ಭಸ್ಥ ಶಿಶುವಿನ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಅದಕ್ಕೋಸ್ಕರ ಮುಖ್ಯ

0: ಮುಖ್ಯವಾಗಿ ಆಹಾರದ ಬಗ್ಗೆ ಈಗಂತೂ ತುಂಬಾ
1: ಇನ್ಸ್ಟಂಟ್ ಆಗಿ
0: ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಎಲ್ಲ ರೂಢಿ ಆಗ್ಬಿಟ್ಟು ನಾವು ತರಕಾರಿಗಳು, ಹಣ್ಣುಗಳು, ಸಿರಿಧಾನ್ಯಗಳು ಬಿಟ್ಬಿಟ್ಟಿದ್ದೇವೆ. ನಮ್ಮ ಯೋಗದಲ್ಲಿ ನಾವು ಹೇಳೋದು ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ, ಮೂರು ವಿಧವಾಗಿ ಮಾಡಿ ನಾವು ಆದಷ್ಟು ಸಾತ್ವಿಕ ಆಹಾರ ಅಂದ್ರೆ ಈ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು, ಆದಷ್ಟು ಮಾಂಸಾಹಾರಗಳು ಆಗೋದ್ ಬೇಡ ಸ್ವಲ್ಪ ದಿವಸ. ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ, ಅದು ತುಂಬಾ ಬಲವಾಗಿ ಆಕ್ಟ್ ಮಾಡಿದ್ರೆ ನಮ್ಮ ಹೈಪರ್ ಟೆನ್ಷನ್, ಬಿ ಪಿ ಹೆಚ್ಚಾಗತ್ತೆ, ಡಯಾಬಿಟಿಸ್ ಬರೋ ಸೂಚನೆ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಸರಳವಾಗಿ ಒಂದೇ ಸಾರಿ ಊಟ ಮಾಡೋದಕ್ಕಿಂತ ಮೂರ್ ನಾಲ್ಕು ಸಾರಿ ಊಟ ಮಾಡಿ. ಯೋಗ ಮಾಡುವಾಗ ನೀವು ಹಸಿದು ಅಥವಾ ಸ್ವಲ್ಪ ಸ್ವಲ್ಪ ಯಾವುದೋ ಒಂದು ನೀರು ಪದಾರ್ಥ ಕುಡಿದು ಮಾಡಬೇಕು. ಒಳ್ಳೆ ಬೆಳಕು ಇರಬೇಕು ಮಾಡುವಾಗ. ವಾತಾವರಣ ತುಂಬಾ ನೆಮ್ಮದಿಯಿಂದ ಇರ್ಬೇಕು.
1: ಅಮ್ಮ, ಇನ್ನೊಬ್ರು ಕೇಳಿದ್ರು, ನಮ್ಗೆ ಸಂದೇಶ ಕಳಿಸಿದ್ದಾರೆ. ಇವರು ಪಾಂಡಿಚೇರಿಯಿಂದ ಕಳಿಸ್ತಾ ಇದ್ದಾರೆ, ಅಶ್ವಿನಿ ಅಂತ ಹೇಳಿ. ಶಮಂತ ಕಮಣಿ ಅವರ ಸಂದರ್ಶನ ಮೌಲ್ಯಯುತವಾದಂತಹ ಸಂದರ್ಶನ ಆಗಿದೆ. ಇವರ ಪುಸ್ತಕಗಳ ಹೆಸರುಗಳನ್ನ ಹೇಳಬಹುದಾ ಅಂತ ಕೇಳ್ತಾ ಇದ್ದಾರೆ.
0: ಹೌದು, ಒಂದು ಕೇರ್ ಆಫ್ ದಿ ಅನ್ಬೋರ್ನ್ ಚೈಲ್ಡ್ ವಿತ್ ಯೋಗ. ಇವಾಗ ತಾನೇ ಯಾರೋ ನಾವು ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಮ್ಮ, ಯಾಕೆಂದ್ರೆ ನಾನ್ ಮಾಡಕ್ ಆಗ್ಲಿಲ್ಲ ಅವಾಗ, ಈಗ ಮಾಡ್ತೀವಿ ಅಂದಿದ್ದಾರೆ. ಎ ಹ್ಯಾಂಡ್ ಬುಕ್ ಆಫ್ ಥಿಯರಿ, ಪ್ರಾಕ್ಟಿಸ್ ಅಂಡ್ ಅಪ್ಲಿಕೇಶನ್ ಆಫ್ ಯೋಗ ನಾನ್ ಬರೆದದ್ದು. ಜೆ ಪಿ ಬ್ರದರ್ಸ್ ಅವರು ಇದನ್ನ ಮಾಡಿದ್ದು. ಇನ್ನೊಂದು ಎಲ್ಲ ಕಡೆನೂ ಸಿಗತ್ತಪ್ಪ ಇದು, ಯೋಗ ಫಾರ್ ಪ್ರೆಗ್ನೆನ್ಸಿ. ಇದನ್ನ ನಮ್ಮ ಜಿಗಣಿ ಹತ್ರ ಇರೋ ಯೋಗ ಯೂನಿವರ್ಸಿಟಿ ಅಲ್ಲಿ ಇವಾಗ ಎಲ್ಲ ಪುಸ್ತಕಗಳು ಅಲ್ಲಿ ಲಭ್ಯ. ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಸಿಗುತ್ತೆ. ಪೂರ ಹೇಳಿದ್ದೀನಿ, ಅಭಿಮನ್ಯು ಯೋಗ ಅಂತ ಹೆಸರಿಟ್ಟಿದ್ದೀನಿ. ಯಾಕೆಂದ್ರೆ ಆ ಕೂಸು ಒಳಗಿರುವಾಗಲೇ ನಾವು ಪ್ರೀ ನೇಟಲ್ ಎಜುಕೇಶನ್ ಅಂತ ಮಗುಗೆ ಎಲ್ಲ ಮೌಲ್ಯಗಳನ್ನ ಹೇಳ್ಕೊಟ್ರೆ, ತಾಯಿ ಮಾತಾಡ್ತಾ ಇರ್ಬೇಕು ಮಗು ಹತ್ರ, ಮಗು ಇದೆ ಅಂತ ಅದಕ್ಕೆ ಹೆಸರಿಟ್ಟು ಅದಕ್ಕೆ ಮಮತೆಯಿಂದ ಬಹಳ ವಾತ್ಸಲ್ಯದಿಂದ ಮಾತಾಡ್ಬೇಕು. ಅಲ್ಲೇ ನಮಗೆ ಇದೆಲ್ಲ ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ. ಇನ್ನೊಂದು ಅದೇ, ನೀವು ಎಲ್ಲಿ ಬೇಕಾದ್ರೆ ಯಾವ ಯೋಗ ಸೆಂಟರ್ ನಲ್ಲೂ ಈ ಪುಸ್ತಕ ಸಿಗುತ್ತೆ, ಯೋಗ ಫಾರ್ ಪ್ರೆಗ್ನೆನ್ಸಿ ಅಂತ.
1: ಓಕೆ ಮಾ, ಇಲ್ಲಿ ಮತ್ತೊಬ್ರು ಕಳಿಸಿದ್ದಾರೆ ಸಂದೇಶ. ಸೋಮನಾಥ ಗುರುಸಿದ್ದಾಪುರದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇಂತಹ ವಯೋಮಾನದಲ್ಲೂ ಕೂಡ ಇವರಿಗೆ ಭಗವಂತ ಕರುಣಿಸಿರುವ ಆ ನೆನಪಿನ ಶಕ್ತಿಗೆ ನಮ್ಮೆಲ್ಲರಿಂದ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಈ ಸಾಧಕ ವೈದ್ಯರಿಗೆ ಭಗವಂತ ಆಯುರ್ ಆರೋಗ್ಯವನ್ನ ಕರುಣಿಸ್ಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳ್ತಾ ಇದ್ದಾರೆ ಅವರು.
0: ಧನ್ಯವಾದಗಳು.
1: ಕೊನೆಯದಾಗಿ ಮಾ, ಕೊನೆಯದಾಗಿ ಸತತವಾಗಿ ಒಂದು ಗಂಟೆಯಿಂದ ಮಾತನಾಡ್ತಾ ಇದ್ದೀರಿ ಈ ಪ್ರಾಯದಲ್ಲೂ ಕೂಡ, ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಕೊನೆಯದಾಗಿ ನಮ್ಮ ಕೇಳುಗ ಮಹಿಳೆಯರಿಗೆ ಅಥವಾ ಗರ್ಭಿಣಿಯರಿಗೆ, ನಮ್ಮ ಕೇಳುಗರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಮಾ?
0: ಮುಖ್ಯವಾಗಿ ಮಹಿಳೆಯರು ತಮ್ಮ ನಡವಳಿಕೆಯಲ್ಲಿ, ತಮ್ಮ ಆಹಾರದಲ್ಲಿ, ಇವಾಗ ನಾನ್ ಕೇಳ್ಪಟ್ಟೆ ಮದ್ಯಪಾನ, ಇದು ಏನು ಡ್ರಿಂಕ್ಸ್ ಮಾಡೋದು, ಕುಡಿಯೋದು, ಅದೆಲ್ಲ ಮಕ್ಕಳು ಹೆಣ್ಮಕ್ಳು ಶುರು ಮಾಡ್ಬಿಟ್ಟಿದ್ದಾರಂತೆ. ಬೇಗನೆ ಅದು ಮಾಡಬಾರ್ದು, ಯಾಕೆಂದ್ರೆ ಮುಂದೆ ಗರ್ಭಿಣಿ ಆದಾಗ ಅದು ತನ್ನ ಗರ್ಭಸ್ಥ ಶಿಶು ಮೇಲೆ ತುಂಬಾ

0: ಕೆಟ್ಟನ್ನು ಉಂಟು ಮಾಡುತ್ತೆ, ತೂಕ ಕಡಿಮೆ ಮಾಡಿಬಿಡುತ್ತೆ, ಅಕಾಲಿಕ ಜನನ ಜಾಸ್ತಿ ಆಗುತ್ತೆ, ಕಾನ್ಸನೇಟ್ಸ್ ಅಬ್ನಾರ್ಮ್ಯಾಲಿಟೀಸ್ ಬಂದ್ಬಿಡುತ್ತೆ. ದಯಮಾಡಿ ದಯಮಾಡಿ ನೀವು ಪ್ಲಾನ್ ಮಾಡಿ, ನನಗೆ ಬೇಕು ಈ ಮಗು ಅಂತ ಹೇಳಿ ಅದ್ರ ಬಗ್ಗೆ ಓದ್ಕೊಂಡು ಇಂಥ ಪುಸ್ತಕಗಳು ಓದ್ಬೇಕು, ಅನುಭವಸ್ಥರ ಪುಸ್ತಕಗಳನ್ನ ಓದ್ಬೇಕು. ಬರೇ ನಾವು ಗೂಗಲ್ ನಲ್ಲಿ ಕೇಳಿದ್ರೆ ಅದು ಅಷ್ಟು ಉತ್ತಮ ಅಲ್ಲ ಅಂತ ಹೇಳ್ಕೊಂಡು ನೀವು ನಿಮ್ಮ ಆಹಾರ ನೋಡ್ಕೊಳ್ಳಿ, ನಿಮ್ಮ ವಿಚಾರಗಳು ನೋಡ್ಕೊಳ್ಳಿ, ಆದಷ್ಟು ಒತ್ತಡ ಬರದಂತೆ ನೋಡ್ಕೊಳ್ಳಿ. ನೀವು ಯಾವಾಗ ಪ್ರಾಣಾಯಾಮ ಮಾಡ್ತೀರಿ ನಾವೆಲ್ಲ ಹೇಳ್ಕೊಡ್ತೀವಿ. ಮೊದಲು ಪ್ರೇಯರ್ ಹೇಳ್ಕೊಡ್ತೀವಿ, ಒಂದು 5 ನಿಮಿಷ ಯೋಗ ಅಂದ್ರೇನು, ಯೋಗ ನಂತರ ಕೆಲವು ಸಿಟ್ಟಿಂಗ್ ಆಸನ, ಕೂತು ಮಾಡೋದು, ನಿಂತು ಮಾಡೋದು, ಇದೆಲ್ಲ ಹೇಳ್ಕೊಟ್ಟು ಆ ಮಗುಗೆ ಚೆನ್ನಾಗಿ ಅದು ಕ್ವಿಕನಿಂಗ್ ಅಂತ ಬರುತ್ತೆ 6 ತಿಂಗಳು ಒಳಗೆ, ಮತ್ತು ಅದರ ಶಬ್ದ ಕೇಳುವ ಆಲಿಸುವ ಒಂದು ಶಕ್ತಿ ಬಂದ್ಬಿಡುತ್ತೆ ಶಿಶುವಿಗೆ. ಸೊ ಆಗ ಒಳ್ಳೆಯ ಒಳ್ಳೆಯ ಅಭಿಮನ್ಯು, ಅಭಿಮನ್ಯು ಹೆಂಗ ಮಾಡ್ತಾವ, ಚಕ್ರವ್ಯೂಹಕ್ಕೆ ಹೋದ ಅದ್ರ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ನಮ್ಮ ಯೋಗ ಅಭ್ಯಾಸದಿಂದ ಎರಡೂ ಆಗ್ಲಿ, ಒಳಗೂ ಹೋಗ್ಲಿ ಹೊರಗೂ ಬಂದ್ಬಿಡ್ಲಿ ಅನ್ನೋ ಒಂದು ನಮ್ಮ ಆಸೆ. ಹೌದು ಹೌದು,
1: ತುಂಬಾ ಚೆನ್ನಾಗಿ ಮಾತನಾಡಿದ್ರಮ್ಮ. ಈ ಪ್ರಾಯದಲ್ಲೂ ಕೂಡ 1 ಗಂಟೆ ಸತತವಾಗಿ ನೀವು ಆಕಾಶವಾಣಿಯ ಸಂಪರ್ಕಕ್ಕೆ ಬಂದು 1 ಗಂಟೆ ಕಾಲ ನೀವು ಮಾತನಾಡಿದ್ದು ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ಆಕಾಶವಾಣಿ ಕಡೆಯಿಂದ ನಮ್ಮ ಕೇಳುಗರ ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇವೆ. ನಿಮ್ಮ ಸಾಧನೆಗೆ ನಮ್ಮದೊಂದು ನಮಸ್ಕಾರ ಅಮ್ಮ.
0: ನಮಸ್ಕಾರ ಅಮ್ಮ, ನಮಸ್ಕಾರ. ಯಾರಿಗಾರು ಇದರಿಂದ ಉತ್ತಮ ಆರೋಗ್ಯ ಬಂದ್ರೆ, ಜೆನೆಸಿಸ್ ಆಫ್ ಹೆಲ್ತ್ ಇಸ್ ಇನ್ ದ ಊಂಬ್ ಅಂತೀವಿ, ಎಲ್ಲರಿಗೂ ಒಂದು ಪ್ರೇರಣೆ ಆದ್ರೆ ನನ್ನ ಬಾಳು ಸಾರ್ಥಕ ಅನ್ಸುತ್ತಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಧನ್ಯವಾದಗಳಮ್ಮ, ಧನ್ಯವಾದಗಳು.
0: ಧನ್ಯವಾದ
1: ಕೆಳಗರೆ. ಇದುವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಬೆಂಗಳೂರಿನ ಮಕ್ಕಳ ತಜ್ಞ ವೈದ್ಯೆ, ಯೋಗ ಸಲಹಾ ತಜ್ಞೆ, ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದು ನಾನು ವಿಜಯಕಲಾ ಜಗ್ಲೂರ್. ತಾಂತ್ರಿಕ ನೆರವು ಮಿಲಿಂದ್ ಗುತ್ತಿ ಹಾಗೂ ಸೈಯದ್ ನಜೀಬುಲ್ಲಾ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ನಾನು ಸ್ಟುಡಿಯೋದಿಂದ ಹೊರಡುವಂತಹ ಹೊತ್ತಾಯಿತು. ಸ್ಟೇ ಟ್ಯೂನ್.

ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳನ್ನು. ಕಾರ್ಯಕ್ರಮಗಳು ಮೂಡಿ ಬರ್ತಾ ಇವೆ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಸರಿಯಾಗಿ 11:05:20. ಇದೀಗ ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ.

ಸ್ನೇಹಿತರೆ, ರುಚಿ ರುಚಿಕರವಾಗಿರುವಂತಹ ಅಡುಗೆಯನ್ನು ಮಾಡೋದ್ರ ಮೂಲಕವಾಗಿ ಮನೆಯವರ ಸದಸ್ಯರ ಅಂದರೆ ಎಲ್ಲರ ಮನಸ್ಸನ್ನು ಕೂಡ ಕದಿಯಬಹುದು ಅಲ್ವಾ? ನಿಜಕ್ಕೂ ಕೂಡ ರುಚಿಕರವಾದಂತಹ ಅಡುಗೆಗಳ ರೆಸಿಪಿಗಳನ್ನು ಕೇಳಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಇನ್ನು ರುಚಿ ರುಚಿಕರವಾಗಿರುವಂತಹ ಅಡುಗೆಗಳ ರೆಸಿಪಿಗಳನ್ನು ನೀವು ಹೇಳಬೇಕು ಅಂದರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9448640273, ಹಾಗೆಯೇ

0: ರುಚಿಕರವಾಗಿರುವಂತಹ ಅಡುಗೆಗಳ ರೆಸಿಪಿಗಳನ್ನ ನೀವು ಹೇಳಬೇಕು ಅಂದ್ರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9448640273 ಹಾಗೆಯೇ 9141972722 ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರುವಂತಹ ರುಚಿಕರವಾಗಿರುವಂತಹ ಅಡುಗೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ. ಹಾಗೇನೆ ಸ್ನೇಹಿತರೆ, ಕಾಲಕ್ಕೆ ತಕ್ಕ ಹಾಗೆ ಅಂದ್ರೆ ನಾವು ಬೇಸಿಗೆ ಕಾಲ, ಮಳೆಗಾಲ ಮತ್ತೆ ಚಳಿಗಾಲ ಈ ಒಂದು ಕಾಲಗಳಿಗೆ ಋತುಮಾನಕ್ಕನುಗುಣವಾಗಿ ಕೆಲವು ಅಡುಗೆಗಳ ರೆಸಿಪಿಗಳನ್ನ ಯಾವಾಗಲೂ ಕೂಡ ತಿಳಿಸ್ತಾ ಇರ್ತೇವೆ ಅಲ್ವಾ. ಇನ್ನು ಇವಾಗ ಮಳೆಗಾಲ ಕೂಡ ಶುರು ಆಗಿದೆ. ಈ ಮಳೆಗಾಲದಲ್ಲಿ ನಾವು ಕುರುಮ್ ಕುರುಮ್ ಅಡುಗೆಗಳನ್ನ ಅಂದ್ರೆ ಸಾಮಾನ್ಯವಾಗಿ ಒಂದ್ ರೀತಿ ಸಂಜೆ ಸ್ನಾಕ್ಸ್ ಅಂತೇಳಿ ಸಾಕಷ್ಟು ವಿವಿಧ ಬಗೆಯ ಅಡುಗೆಗಳನ್ನ ಮಾಡಿಕೊಂಡು ನಾವು ಮನೆಯಲ್ಲಿ ತಿಂತಾ ಇರ್ತೀವಲ್ವಾ. ಈ ರೀತಿಯ ಅಡುಗೆಗಳ ಬಗ್ಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತೇನೆ, ಹಾಗೆ ನೀವು ಕೂಡ ನಿಮಗೆ ಗೊತ್ತಿರುವಂತಹ ಅಡುಗೆಗಳ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಮೊದಲಿಗೆ ಒಂದು ಪ್ರಕಟಣೆಯನ್ನ ಕೇಳಿಸಿ ನಂತರ ಒಂದು ಗೀತೆಯನ್ನು ಕೂಡ ಕೇಳಿಸ್ತೇನೆ ಸ್ನೇಹಿತರೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ಜಿಮ್ಮಿಗಲ್ಲು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಬರೋಣ.

0: ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಮೊದಲನೇ ಕರೆ ಬಂದಿದೆ, ಯಾರು ಇಲ್ಲಿಂದ ಕೇಳೋಣ? ಹಲೋ,
1: ಪ್ರೇಮ ನಟರಾಜ್ ಮಾತನಾಡ್ತಿದ್ದೀನಿ.
0: ಓಕೆ ಪ್ರೇಮ ನಟರಾಜ್ ಅವರೇ, ಹೇಗಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ. ಪ್ರೇಮ ಅವರು ಇವತ್ತು ನಮ್ಗೆ ಹೇಳಿ,
1: ಇಬ್ಬರದು ತಿಂಡಿ ಆಯ್ತಾ?
0: ನಮ್ದು ಕೂಡ ತಿಂಡಿ ಆಯ್ತು, ಇಬ್ರಿಲ್ಲ ಒಬ್ಬರೇ ಇರೋದು ಕಾರ್ಯಕ್ರಮದಲ್ಲಿ. ಹೌದು, ಖಂಡಿತವಾಗ್ಲೂ ಇರ್ತಾ ಇದ್ರು. ಅವ್ರದ್ದು ಈಗಾಗ್ಲೇ ಮುಗ್ದಿರೋದ್ರಿಂದ ಅವರು ಹೊರಟಿದ್ದಾರೆ. ಇನ್ನು ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೆಸಿಪಿ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಿ?
1: ಹೊಟ್ಟೆ ಮೆಣಸಿನಕಾಯಿ ಹೆಣ್ಗಾಯಿ ಮೇಡಮ್, ಅದೇ ಸೀಸನ್ ಅಲ್ಲ ಹೊಟ್ಟೆ ಮೆಣಸಿನಕಾಯಿ.
0: ಹೌದು,
1: ಹೊಟ್ಟೆ ಮೆಣಸಿನಕಾಯಿ ಹೆಸರು ಕೇಳಿದ್ರಲ್ಲ.
0: ಖಂಡಿತವಾಗ್ಲು ಕ್ಯಾಪ್ಸಿಕಮ್ ಅಂತೇಳಿ ಕೂಡ ಕರಿತೀವಿ. ಹೌದು, ದೊಣ್ಣ ಮೆಣಸಿನಕಾಯಿ, ಹೊಟ್ಟೆ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಅಲ್ವಾ, ಒಂದೊಂದ್ ಕಡೆ ಒಂದೊಂದ್ ರೀತಿಲಿ ಕರೀತಾರೆ.
1: ಆದ್ರೆ ಹೆಣ್ಗಾಯಿ ಬಗ್ಗೆ ಹೇಳ್ತೀನಿ.
0: ಹೇಳಿಪ್ಪ.
1: ಶೇಂಗಾ ಬೀಜ ಹುರ್ಕೊಂಡ್ಬಿಟ್ರೆ ಶೇಂಗಾ ಬೀಜ ಕಡ್ಲೆ ಫಸ್ಟ್ ಪುಡಿ ಮಾಡ್ಕೊಳ್ಳೋದು. ಅದಕ್ಕೊಂದ್ ಸ್ವಲ್ಪ ಕಾಯಿ, ಹಸಿ ಶುಂಠಿ, ಸಾಂಬಾರ್ ಪುಡಿ, ಸ್ವಲ್ಪ ಕಾರದ ಪುಡಿ. ಯಾಕಂದ್ರೆ ಒಟ್ಟಿಗೆ ಒಟ್ಟಮಿಶಿಕಾಯಲ್ಲೆಲ್ಲ ಬೀಜ ಎಲ್ಲ ತೆಗೆದು ಬಿಡ್ತೀವಿ, ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು.
0: ಅದ್ರಲ್ಲಿ ಎರಡ್ ತರ ಬರುತ್ತೆ ಅನ್ಸುತ್ತಲ್ವಾ? ತುಂಬಾ ದಪ್ಪಗಿರೋದ್ ಒಂದು ಕ್ಯಾಪ್ಸಿಕಮ್,
1: ಮೀಡಿಯಂ ಸೈಜ್ ಬೋಂಡದ್ದು ಕ್ಯಾಪ್ಸಿಕಮ್ ಅಂದ್ರೆ ಬೇಡ, ಅದು ಟೇಸ್ಟ್ ಕಡಿಮೆ ಇರುತ್ತೆ. ಅದು
0: ಹೌದು ಹೌದು
1: ಹೌದೌದು, ಹೊಟ್ಟೆ ಮೆಣಸಿನಕಾಯಿನೇ ಟೇಸ್ಟ್ ಹೆಣಗಾಯಿಗೆ.
0: ಹೌದು
1: ಹೌದು, ಅಷ್ಟೆಲ್ಲ ಹಾಕೊಂಡ್ಬಿಟ್ಟು ಸಾಂಬಾರ್ ಪುಡಿ, ಖಾರದ ಪುಡಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಪುದೀನ ಸೊಪ್ಪು ಮೇನ್ ಎಣ್ಣೆ ನೀರ್ ಹಾಕದಂಗೆ ಹಸಿ ಕಾಯಲ್ಲಿ ಹಾಕ್ಬಿಟ್ಟು ಡ್ರೈ ಮಾಡ್ಕೊಳ್ಳೋದು. ಆಮೇಲೆ ಬಿಸಿ ಎಣ್ಣೆ ಕಾಯಿಸಿ ಒಗ್ಗರಣೆಗೆ ಇಟ್ ಕಲ್ಸಲ್ಲ, ಅದ್ ಎಣ್ಣೆಲಿ ಎಲ್ಲ ಕಲಸ್ಕೊಂಡ್ಬಿಡ್ಬೇಕು ಗಟ್ಟಿಯಾಗಿ. ನೀರುಳ್ಳಿ ಚಿಕ್ಕದಾಗಿ ಹಚ್ಚಿಬಿಟ್ಟು ಗಟ್ಟಿಯಾಗಿ ಕಲಸ್ಕೊಂಡು ಹೊಟ್ಟೆ ಮೆಣಸಿನ್ಕಾಯಲ್ಲಿ ತುಂಬಬೇಕು.
0: ಅದನ್ನ ಒಂದ್ ಎರಡ್ ಪೀಸ್ ಹೋಲ್ಡ್ ಮಾಡ್ಕೊಂಡಿರ್ಬೇಕು ಅಲ್ವಾ?

0: ಅದ್ರ
1: ಮಧ್ಯೆ ಎಲ್ಲ ತುಂಬಬೇಕು.
0: ತುಂಬಬೇಕು ಎಣ್ಣೆ ಚೆನ್ನಾಗಿ ಕಾಸ್ಕೊಂಡು ಅದ್ರಲ್ಲೇ ಕಲಸ್ಕೊಂಡ್ ನೀರೇ ಮುಟ್ಟಿಸ್ಬಾರ್ದು ಅದಕ್ಕೆ ತುಂಬುವಾಗ.
1: ಓಹೋ,
0: ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಅದು ಸ್ವಲ್ಪ ಉಳಿದಿರುತ್ತಲ್ಲ ಅದಕ್ಕೆ ನೀರ್ ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಕುಕ್ಕರ್ ಹಾಕೋದು. ಹಿಂಗ್ ಹಾಕ್ಬೇಕು, ಹಿಂಗ್ ಪುಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ ವಿಶಲ್ ಎರಡ್ ವಿಶಲ್ ಇಟ್ಟಾಗಿರ್ದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಹೆಣ್ಗಾಯಿ ಅಂದ್ರೆ ನನ್ ಕೈರಿರೋದು ಬಹಳ ಚೆನ್ನಾಗಿ ತಿಂತಾರೆ. ಅದಕ್ಕೆ ಜೋಳದ ರೊಟ್ಟಿ, ಬಿಜಾಪುರ ಜೋಳದ ರೊಟ್ಟಿ ತಿಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಹೋಳ್ಗೆಗಿಂತ
0: ರೊಟ್ಟಿ ಬಹಳ ಚೆನ್ನಾಗಿರುತ್ತೆ.
1: ಹೌದು ಹೌದು, ಇಂಗು ತೆಂಗು ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ.
0: ಚೆನ್ನಾಗಿರುತ್ತೆ, ಹಿಂಗು ಹಾಕ್ಬೇಕು ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ಇಂಗು ಪೌಡರ್ ಹಾಕ್ಬೇಕು.
1: ಜೊತೆಗೆ ಇಲ್ಲಿ ಒಂದು ಹೊಸದು ಏನು ಆಡ್ ಮಾಡಿದ್ರಿ ನೀವು ಅಂದ್ರೆ ಪುದೀನ ಸೊಪ್ಪು ಅಲ್ವಾ, ಅದು ಹಾಕ್ಬೇಕು ಅಂದ್ರೆ ಅಲ್ವಾ?
0: ಪುದೀನ ಸೊಪ್ಪು ಹಾಕ್ಬೇಕು. ಅದು ಡ್ರೈ ಮಿಕ್ಸೊಳಗ ಹಾಕ್ತಿವಲ್ಲ ಅದೆಲ್ಲದ್ರೆ ನೀರೇ ಮುಟ್ಟಿಸ್ಬಾರ್ದು. ಅದಕ್ಕೆ ಎಣ್ಣೆ ಕಾಸಿ ಚೆನ್ನಾಗಿ ನೀರುಳ್ಳಿ ಚಿಕ್ಕದಾಗ ಹಚ್ಕೊಂಡು ತುಂಬಿದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಖಂಡಿತವಾಗ್ಲು.
0: ಪುದೀನ ಸೊಪ್ಪು ಹಾಕ್ಬೇಕು, ಟೇಸ್ಟ್ ಇರಲ್ಲ. ಬರೇ ಅದೇ ಅಂದ್ರೆ ಮೆಣಸಿನ್ಕಾಯಿ ಟೇಸ್ಟ್ ಇರಲ್ಲ. ಕಾಸ್ಪುಡಿ ಹಾಕಿದ್ರೆ ಒಂಚೂರು ಖಾರವಾಗಿರುತ್ತೆ,
1: ಖಾರವಾಗಿ ಚೆನ್ನಾಗಿರುತ್ತೆ. ಓಕೆ, ಟ್ರೈ ಮಾಡ್ತೀವಿ ಖಂಡಿತವಾಗ್ಲು. ಪುದೀನ ಸೊಪ್ಪು ಒಂದು ಆಡ್ ಮಾಡ್ತಿರ್ಲಿಲ್ಲ ನಾವು, ಇದನ್ನು ಸೇರಿಸ್ಬಿಟ್ಟು ಮುಂದಿನ ಸಲ ಮಾಡ್ಬೇಕಾದ್ರೆ
0: ಪುದೀನ ಸೊಪ್ಪು ಮಿಕ್ಸಿಗೆ.
1: ಕರ್ಬೇವ್ ಏನಾದ್ರೂ ಬಿಸಿ ಮಾಡ್ಬೇಕಾ ಅಥವಾ ಹಾಗೆ ಹಸಿದ?
0: ಹಂಗೆ ಹಸಿದೆ ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರು ಪರವಾಗಿಲ್ಲ, ಹಸಿ ಕರ್ಬೇವು ಪುದೀನ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ,
1: ಟೇಸ್ಟ್ ಚೆನ್ನಾಗಿರುತ್ತೆ.
0: ಚೆನ್ನಾಗಿರುತ್ತೆ.
1: ಓಕೆ ಪ್ರೇಮ ಅವರೇ, ಮತ್ತೆ ಯಾವ್ದಾದ್ರೂ ರೆಸಿಪಿ ಬಗ್ಗೆ ಹೇಳ್ತೀರಾ? ಖಂಡಿತವಾಗ್ಲೂ ಕೂಡ. ಓಕೆ, ಚೆನ್ನಾಗಿ ತಿಳಿಸ್ಕೊಟ್ರಿ. ಇದರಲ್ಲಿ ಒಂದು ಹೊಸ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡೋದನ್ನು ಕೂಡ ನಮಗೆ ತಿಳಿಸಿದ್ರಿ. ಸೊ ಯಾರ್ಯಾರೆಲ್ಲ ನಮ್ಮ ಕೇಳಿದ್ರು ಪುದೀನ ಸೊಪ್ಪು ಇದುವರೆಗೂ ಆಡ್ ಮಾಡ್ತಾ ಇರ್ಲಿಲ್ವೋ ಅವರು ಪುದೀನ ಸೊಪ್ಪನ್ನು ಕೂಡ ಒಂದ್ಸಲ ಹಾಕಿ ಟೇಸ್ಟ್ ತಿಳಿಸೋಣ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಪ್ರೇಮ ನಟರಾಜ್ ಅವರೇ. ಓಕೆ, ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ.
0: ಡಾಕ್ಟರ್ ಹೇಳಿದ್ರಲ್ಲ ಶರಣು ಶರಣಾರ್ಥಿ ಕಣ್ರಿ, ಆ ಏರ್ನಲ್ಲಿ ಇಷ್ಟೊಂದು ಮಾಹಿತಿ ನೀಡಿದ್ರಲ್ಲ
1: ನೋಡಿ, ಸುಮಾರು 1 ಗಂಟೆಗಳ ಕಾಲ ಮಾತಾಡೋದು ಅಷ್ಟು ಸುಲಭ ಅಲ್ಲ.
0: ಆಮೇಲೆ ಅವರು ಕೈ ಕಾಲು ನಡುಸ್ತಾ ಇದೆ ಅನ್ಸುತ್ತೆ ಅವ್ರು ಮಾತಾಡೋ ಸ್ಟೈಲ್ ಅಲ್ಲಿ. ಅದ್ರಲ್ಲೂ 1 ಗಂಟೆ ಎಷ್ಟು ಚೆನ್ನಾಗಿ ಮಾಹಿತಿ ಕೊಟ್ರಿ ಪ್ರೆಗ್ನೆಂಟ್ ಮಕ್ಳಿಗೆ ಅಂದ್ರೆ ಅಷ್ಟು ಚೆನ್ನಾಗಿ ಕೊಟ್ರು. ನಮ್ಮ ಪ್ರೆಗ್ನೆಂಟ್ ಮಕ್ಳುಗಳು ಧ್ಯಾನ ಮಾಡ್ರೆ, 5 ನಿಮಿಷ ಕುತ್ಕೊಳ್ರಿ, ಯೋಗ ಮಾಡ್ರಿ ಅಂತ ಹೇಳಿದ್ರೆ ಅದೇ ಮದ್ವೆ 5 ನಿಮಿಷ ಮೊಬೈಲ್ ನೋಡ್ತೀನಿ, ಆ ಡ್ರೆಸ್ ಬೇಕು ಈ ಡ್ರೆಸ್ ಬೇಕು ಮಗುವಿಗೆ, ಸುಮ್ಮನೆ ಈ ತರದ್ದೆಲ್ಲ ಮಾಡ್ತಾರೆ. ಅದು ರಾಂಗ್. ಈ ತರ ಧ್ಯಾನ ಮಾಡ್ಕೊಂಡಿದ್ರೆ ಎಷ್ಟು ಒಳ್ಳೇದಾಗುತ್ತೆ.
1: ನಿಜಕ್ಕೂ ಕೂಡ ನಮ್ಮ ಹಿಂದಿನವರು ಏನ್ ಮಾಡಿದಾರಲ್ವಾ, ಅದೆಲ್ಲದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇರುತ್ತೆ. ಹೌದು, ಸಾಕಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ರು. ಇನ್ನು ಅವರು ಒಂದು ಮಾಹಿತಿಯ ಗಣಿ ಅಂತಾನೆ ಹೇಳ್ಬಹುದಾಗಿತ್ತು, ಅಷ್ಟು ಚಂದ ಮಾಹಿತಿಯನ್ನ ಒದಗಿಸ್ಕೊಡ್ತಾ ಇದ್ರು.
0: ಆಮೇಲೆ ಅಶ್ವಿನಿ ಬೆಳಗ್ಗೆ ಒಬ್ಬ 8:00 ಮಾತಾಡಿದ್ರಲ್ಲ, ನಮ್ಮ ಫ್ರೆಂಡ್ಸ್ ಅವರು ಚಂಡೀಗಢದಲ್ಲಿ ಇದಾರಲ್ಲ ಅವರು.
1: ಓಕೆ,
0: ಬೆಳಗ್ಗೆ 8:00 ಇಲ್ಲ ಮಾಹಿತಿ ಕೊಟ್ರು, ಒಂದ್ 5 ನಿಮಿಷ ಚೆನ್ನಾಗಿ ಕೊಟ್ರು ಅವ್ರ ಮಾಹಿತಿ.
1: ಓಕೆ ಓಕೆ,
0: ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.
1: ಓಕೆ ಪ್ರೇಮ ಅವರೇ, ಹೀಗೆ ಕರೆ ಮಾಡ್ತಾ ಇರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಓಕೆ, ನಮಸ್ತೆ. ಓಕೆ ಸ್ನೇಹಿತರೆ, ಪ್ರೇಮ ನಟರಾಜ್ ಅವರು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಈ ಒಂದು ಕ್ಯಾಪ್ಸಿಕಮ್ ಅಥವಾ ಹೊಟ್ಟೆ ಮೆಣಸಿನಕಾಯಿನ ಪಲ್ಯ ಮಾಡೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾನು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಒಂದು ಮಸಾಲಾ ಶೇಂಗಾ ಬೀಜ ಅಂತ ಹೇಳ್ಬಿಟ್ಟು, ಮಸಾಲೆ ಶೇಂಗಾವನ್ನು ನಾವು ಸಾಮಾನ್ಯವಾಗಿ ಬೇಕರಿಗಳಲ್ಲಿ ಕೊಂಡ್ಕೊಳ್ತೇವೆ ಅಲ್ವಾ, ಸೊ ಅದಕ್ಕೆ ಬದಲಾಗಿ ನಾವು ನಮ್ಮ ಮನೆಯಲ್ಲೇ ಈ ಮಸಾಲೆ ಶೇಂಗಾ ಬೀಜವನ್ನು ತಯಾರು ಮಾಡಬಹುದು. ತುಂಬ ಸುಲಭವಾಗಿರುವಂಥದ್ದು ಸ್ನೇಹಿತರೆ. 1/4 kg ಶೇಂಗಾ ಬೀಜವನ್ನು ತೆಗೆದಿಟ್ಕೋಬೇಕು, ಅದರಲ್ಲಿ ಧೂಳು ಅಥವಾ ಏನಾದರೂ ಇದ್ದರೆ ಅದನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕು. ನಂತರ ಅದಕ್ಕೆ 1 tablespoon ಅಳತೆಯಲ್ಲಾದರೆ 3-4 tablespoons ಕಡಲೆ ಹಿಟ್ಟು. ಎಷ್ಟು ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿರ್ತೀವೋ ಅದರ ಅರ್ಧ ಪ್ರಮಾಣದಲ್ಲಿ, ಈಗ 4 tablespoons ಕಡಲೆ ಹಿಟ್ಟು ಅಂದರೆ 2 tablespoons ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಆಮೇಲೆ 1 tablespoon ಅಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. ಒಂಚೂರು ಇಂಗು ಮತ್ತು ಉಪ್ಪು, ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಕೂಡ ಒಣದನ್ನೇ ಫಸ್ಟು ಶೇಂಗಾ ಬೀಜದ ಮೇಲೆ ಹಾಕ್ಬಿಟ್ಟು ನೀರನ್ನು ಮೊದಲೇ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರು ಹಿಂಗೆ ಹಾಕ್ಕೊಂಬಿಟ್ಟು ಆ ಶೇಂಗಾ ಬೀಜಕ್ಕೆ 10 ಮಸಾಲೆಯನ್ನು ತಯಾರು ಮಾಡಿಟ್ಕೊಂಡು ಎಣ್ಣೆಯನ್ನು ಒಂದು ಕಡೆ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಅದನ್ನು ತುಂಬ ಹೊತ್ತು ಇಡೋದಕ್ಕಾಗೋದಿಲ್ಲ, ಯಾಕೆಂದರೆ ಗರಿ ಗರಿಯಾಗಿ ಬರಬೇಕಲ್ವಾ. ಸೊ ಹಾಗಾಗಿಬಿಟ್ಟು ಆ ಮಸಾಲೆಯನ್ನು ಕಲಿಸ್ತಾ ಇದ್ದ ಹಾಗೇ ಅದನ್ನು ನಾವು ಬಾಂಡ್ಲಿಯಲ್ಲಿ ಬಿಡ್ತಾ ಹೋಗಬೇಕು. ತುಂಬ ಹೊತ್ತು ಕರಿಯೋದೇನು ಬೇಡ, 1-2-3 ನಿಮಿಷದೊಳಗಡೆ ನಾವು ಕರೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ಮಸಾಲೆ ಶೇಂಗಾ ಬೀಜ ತಿನ್ನೋದಕ್ಕೆ ಸಿದ್ಧವಾಗುತ್ತೆ. ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಕೇಳಿಸ್ತೇನೆ, ಮತ್ತೆ ನಂತರದಲ್ಲಿ ಕರೆಗಳನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ ಸ್ನೇಹಿತರೆ.

ಸ್ನೇಹಿತರೆ, ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಎಫ್ಎಂ ಸಮಯ 11:15. ಸ್ನೇಹಿತರೆ, ಇನ್ನು ಮಲೆನಾಡಿನ ಖಾದ್ಯ ಎಂದೊಡನೆ ಅಪ್ಪೆ ಹುಳಿ, ಬಗೆ ಬಗೆಯ ತಂಬುಳಿಗಳು, ನಿಂಬೆಹಣ್ಣಿನ ಸಾರು, ಮಾವಿನಕಾಯಿ ಮಂಗೀರಸ, ಕಾಯಿರಸ, ಹಾಗೆ ನುಚ್ಚಿನುಂಡೆ, ಉಂಡೆಕಡುಬು, ಗುಡನ್ನ, ವಿವಿಧ ಬಗೆಯ ನಾವು ಒಂದು ಅಡುಗೆಗಳನ್ನು ನೆನಪು ಮಾಡಿಕೊಳ್ಬಹುದು ಅಲ್ವೇ. ಅದರಲ್ಲೂ ಕೂಡ ಆರೋಗ್ಯವರ್ಧಕವಾಗಿರುವಂತಹ, ಹೆಚ್ಚು ಮಸಾಲೆ ಬಳಸದೇ ಇರುವಂತಹ, ಬಾಯಲ್ಲಿ ನೀರೂರಿಸುವಂತಹ ಖಾದ್ಯಗಳು ನಮ್ಮ ಸ್ಮೃತಿ ಪಟಲದಲ್ಲಿ ಖಂಡಿತವಾಗಲೂ ಕೂಡ ಸುಳಿದು ಹೋಗುತ್ತವೆ. ಹೆಸರು ಕೇಳಿದರೂ ಕೂಡ ತಿನ್ನಬೇಕು ಅಂಥೇಳಿ ಅನ್ನಿಸುವಂತಹ ಇಂತಹ ವಿಶೇಷ ಖಾದ್ಯಗಳ ಸುಲಭ ತಯಾರಿಯ ಪಾಠವನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ, ಅಂದರೆ ಪುಂಡಿಗಟ್ಟಿ ಎನ್ನುವಂತಹ ಒಂದು ಆರೋಗ್ಯಕರ ಕಡುಬಿನ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೇನೆ. ಈ ಒಂದು ಕಡುಬಿನ ಬಗ್ಗೆ ನಂತರದಲ್ಲಿ ತಿಳಿಸ್ತೇನೆ. ಮೊದಲಿಗೆ ನಿಮಗೆ ಸಾಮಾನ್ಯವಾಗಿ ಪಕೋಡಗಳನ್ನು ನಾವು ಈ ಮಳೆಗಾಲದ ಸಂದರ್ಭದಲ್ಲಿ ಮಾಡಿಕೊಳ್ತೇವೆ ಅಲ್ವಾ. ಏನಪ್ಪ ವಿಶೇಷ ಪಕೋಡದಲ್ಲಿ, ನಾವು ಕೂಡ ಮಾಡ್ತೇವೆ ಅಂತ ಹೇಳಿದೀವಿ ಅನ್ಕೊಳ್ಬಹುದು. ಸ್ವಲ್ಪ ವಿಶೇಷತೆ ಇದೆ ಸ್ನೇಹಿತರೆ. ಏನ್ ಗೊತ್ತಾ, ಸಾಮಾನ್ಯವಾಗಿ ನಾವು ಈರುಳ್ಳಿ ಪಕೋಡಗಳನ್ನ ಮಾಡ್ತೇವೆ ಅಲ್ವಾ, ಜೊತೆಗೆ ಮೆಣಸಿನಕಾಯಿ ಬೋಂಡಾ ಅಂತ ಹೇಳಿ ಮಾಡ್ತೇವೆ, ಮತ್ತೆ ಆಲೂಗಡ್ಡೆಯಿಂದ ಕೂಡ ಮಾಡ್ತೇವೆ, ಜೊತೆಗೆ ಹೀರೆಕಾಯಿ, ಈ ರೀತಿ ಯಾವ್ಯಾವ ವೆಜಿಟೇಬಲ್ಸ್ ಸಿಗುತ್ತೋ ತರಕಾರಿಯಿಂದ ಕೂಡ ನಾವು ಮಾಡ್ತೇವೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಸೊಪ್ಪನ್ನ ಬಳಸಿ ಪಕೋಡವನ್ನ ತಯಾರಿಸುವಂಥದ್ದು ಸ್ನೇಹಿತರೆ. ಸಾಮಾನ್ಯವಾಗಿ ಸಬಕ್ಕಿ ಸೊಪ್ಪನ್ನ ನಾವು ಬಳಸ್ತಾ ಇರ್ತೇವೆ, ಆದ್ರೆ ಇಲ್ಲಿ ಇವತ್ತು ನಾನು ಹೇಳುವಂತಹ ಪಕೋಡ ಏನಪ್ಪ ಅಂದ್ರೆ, ಈ ನಾವು ಪಾಲಕ್ ಸೊಪ್ಪ ಅಂತ ಹೇಳಿ ಕರಿತೀವಿ ಅಲ್ವಾ, ಪಾಲಕ್ ಸೊಪ್ಪನ್ನ ಒಂದು ಕಟ್ನಷ್ಟು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ಎರಡು ಆಲೂಗಡ್ಡೆಯನ್ನು ತೆಗೆದುಕೊಂಡ್ಬಿಟ್ಟು ಮೇಲಿನ ಸಿಪ್ಪೆಯನ್ನೆಲ್ಲವನ್ನು ಕೂಡ ತೆಗೆದು ತುರ್ಕೋಬೇಕು. ಕಾಯಿನ ಹೇಗೆ ತುರ್ಕೊಳ್ತೀವೋ ಅದೇ ರೀತಿಯಲ್ಲಿ ಆಲೂಗಡ್ಡೆಯನ್ನು ಕೂಡ ತುರ್ಕೋಬೇಕು. ಆಲೂಗಡ್ಡೆ ಮತ್ತು ಪಾಲಕ್ ಸೊಪ್ಪು ಜೊತೆಗೆ ಕಡಲೆಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಹೇಗೆ ಅಂತೇಳಿ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ. ಆ ನಂತರದಲ್ಲಿ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲವನ್ನು ಕೂಡ ಹಾಕಿಬಿಟ್ಟು ಎಣ್ಣೆಯನ್ನು ಕರೀಲಿಕ್ಕೆ ಇಟ್ಬಿಟ್ಟು ಕಾದ ನಂತರದಲ್ಲಿ ಉಂಡೆ ಗಾತ್ರದಲ್ಲಿ ನಾವು ಹಾಕ್ಕೊಂಡ್ರೆ ಸಖತ್ತಾಗಿರೋ ಪಕೋಡ ರೆಡಿಯಾಗುತ್ತೆ ಸ್ನೇಹಿತರೆ. ಮಳೆಗಾಲದಲ್ಲಿ ನಿಜಕ್ಕೂ ಕೂಡ ಇದನ್ನು ಸವಿಯೋದಕ್ಕೆ ತುಂಬ ಖುಷಿ ಕೊಡುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಈ ಒಂದು ಪಕೋಡವನ್ನು, ಅಂದರೆ ಪಾಲಕ್ ಸೊಪ್ಪು ಮತ್ತು ಈ ಒಂದು ಆಲೂಗಡ್ಡೆ, ತುರಿದ ಆಲೂಗಡ್ಡೆಯನ್ನು ಬಳಸಿ ಪಕೋಡವನ್ನು ಮಾಡಿಕೊಂಡು ರುಚಿ ಹೇಗಿತ್ತು ಅಂತ ಹೇಳಿಬಿಟ್ಟು ನಾನು ಮತ್ತೆ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಖಂಡಿತವಾಗ್ಲೂ ಕೂಡ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಪುಂಡಿಗಟ್ಟಿ ಕಡುಬನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳಿ ಬರೋಣ ನಮ್ಮ ಯಜಮಾನರು ಚಿತ್ರದ ಗೀತೆಯನ್ನು.

ಸ್ನೇಹಿತರೆ ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಪುಂಡೆಗಟ್ಟಿ ಎನ್ನುವಂತಹ ಒಂದು ಆರೋಗ್ಯಕರ ಕಡುಬಿನ ಬಗ್ಗೆ ನಾನು ಮಾಹಿತಿಯನ್ನ ನೀಡ್ತೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ರವೆಯಲ್ಲಿ ಇಡ್ಲಿಯನ್ನ ಮಾಡ್ತೇವೆ ಅಲ್ವಾ. ಇಡ್ಲಿ ರವೆಯಲ್ಲಿ ಇಡ್ಲಿಯನ್ನೇ ಮಾಡಬೇಕು ಅಂತೇಳಿ ಏನು ಇಲ್ಲ. ಸ್ನೇಹಿತರೆ, ರುಚಿ ರುಚಿಯಾದ ಉಂಡೆ ಕಡುಬನ್ನು ಕೂಡ ಮಾಡಬಹುದು. ಇನ್ನು ಹೇಗೆ ಮಾಡಬಹುದು ಅಂಥೇಳಿ ನಾನು ತಿಳಿಸ್ಕೊಡ್ತೇನೆ. ಜೊತೆಗೆ ಈ ಪುಂಡಿಗಟ್ಟಿ ಎನ್ನುವಂತಹ ಕಡುಬನ್ನು ಹೆಚ್ಚಾಗಿ ಮಾಡೋದು ಮಲೆನಾಡು ಭಾಗದಲ್ಲಿ. ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಪುಂಡಿಗಟ್ಟಿ ಅಂಥೇಳಿ ಕರೆಸ್ಕೊಳ್ಳುವಂತಹ ಈ ಆರೋಗ್ಯಯುತ ಕಡುಬನ್ನು ಹೇಗೆ ಮಾಡಬೇಕು ಅಂಥೇಳಿ ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ. ಪಾತ್ರೆಯಲ್ಲಿ ಒಂದು ಚಮಚ ಎಣ್ಣೆಯನ್ನು ಮೊದಲು ಬಿಸಿ ಮಾಡೋದಕ್ಕೆ ಇಡಬೇಕು. ಅದರಲ್ಲಿ ಒಂದು ಚಮಚ ಸಾಸಿವೆ, ಒಂದು ಚಮಚ ಉದ್ದಿನಬೇಳೆ, ಒಂದು ಚಮಚ ಕಡಲೆಬೇಳೆ ಹಾಕಿಬಿಟ್ಟು ಒಂದು ನಿಮಿಷ ಬಾಡಿಸ್ಕೋಬೇಕು. ನಂತರ ಎರಡು ಮಜ್ಜಿಗೆ ಮೆಣಸನ್ನು ಹಾಕಿಬಿಟ್ಟು ಸಣ್ಣಗೆ ಹೆಚ್ಚಿರುವಂತಹ ಶುಂಠಿಯನ್ನು ಸ್ವಲ್ಪ, ಹಾಗೆಯೇ ಸಣ್ಣದಾಗಿ ಕತ್ತರಿಸಿರುವಂತಹ ಕರಿಬೇವನ್ನು ಹಾಕಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು. ಆ ನಂತರದಲ್ಲಿ ಎರಡು ಕಪ್ ನೀರು ಹಾಕಿಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅರ್ಧ ಕಪ್ಪು ತೆಂಗಿನ ತುರಿ, ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈ ಮಸಾಲೆ ಮಿಶ್ರಿತ ನೀರು ಕುದಿಯೋದಕ್ಕೆ ಆರಂಭವಾಗುತ್ತೆ ಅಲ್ವಾ, ಆಗ ಒಂದು ಬಟ್ಟಲು ಇಡ್ಲಿ ರವೆಯನ್ನು ಸ್ವಲ್ಪ ಸ್ವಲ್ಪವೇ, ಅಂದರೆ ಈ ಗಂಟಾಗುತ್ತೆ ಅಂತೇಳಿ ಹೇಳ್ತೀವಲ್ವಾ, ಗಂಟು ಆಗದೇ ಇರೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬಿಡದಂತೆ ಕೈಯಾಡಿಸ್ತಾ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಗಟ್ಟಿಯಾದ ನಂತರದಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಗ್ಯಾಸ್ ಮೇಲೇ ತಣಿಯೋದಕ್ಕೆ ಬಿಡಬೇಕು. ತಣ್ಣಗಾಗೋವರೆಗೂ ಕೂಡ ಅಲ್ಲೇ ಬಿಡಬೇಕು. ನಂತರ ಕೈಯಲ್ಲಿ ಮುಟ್ಟುವಷ್ಟು ಸ್ವಲ್ಪ ಬೆಚ್ಚಗೆ, ಉಗುರು ಬೆಚ್ಚಗೆ ಅಂತೇಳಿ ಹೇಳ್ತೀವಲ್ವಾ, ಆ ರೀತಿ ಇರಬೇಕಾದ್ರೆ ಕೈಗೆ ಒಂಚೂರು ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದುಕೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರದಲ್ಲಿ, ಒಂದು ಮೀಡಿಯಂ ಸೈಜ್ ಇಡ್ಲಿ ಗಾತ್ರದಲ್ಲೇ ಮಾಡ್ಕೋಬಹುದು. ಆ ನಂತರದಲ್ಲಿ ಆ ಮಧ್ಯದಲ್ಲಿ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ವಾ, ಗುಂಡಿಯಂತೆ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿಟ್ಟು ಸುಮಾರು 15 ನಿಮಿಷ ಆ ಹಬೆಯಲ್ಲಿ ಬೇಯಿಸಿದರೆ ಉಂಡೆ ಕಡುಬು ಸವಿಯೋದಕ್ಕೆ ಸಿದ್ಧ ಆಗುತ್ತೆ. ಸ್ನೇಹಿತರೆ, ತೆಳುವಾಗಿ ಮಾಡಿದಂತಹ ಕಾಯಿ ಚಟ್ನಿ ಜೊತೆ ಈ ಬಿಸಿ ಬಿಸಿಯಾಗಿರುವಂತಹ ಈ ಪುಂಡಿಗಟ್ಟಿ ಎನ್ನುವಂತಹ ಆರೋಗ್ಯಯುತವಾಗಿರುವಂತಹ ಕಡುಬನ್ನು ಜೊತೆಗೆ ಮೇಲೊಂದಿಷ್ಟು ತುಪ್ಪ ಹಾಕಿ ಸವಿತಾ ಇದ್ದರೆ ಸ್ನೇಹಿತರೆ, ಆಹಾ, ನಿಜಕ್ಕೂ ಕೂಡ ರುಚಿಗೆ ಸಾಟಿಯೇ ಇಲ್ಲ. ಈ ಪುಂಡಿಗಟ್ಟಿ ಎಂಬ ಆರೋಗ್ಯಕರ ಕಡುಬಿನ ಒಂದು ರೆಸಿಪಿಯೊಂದಿಗೆ ಇಂದಿನ ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 11:50. ಇದೀಗ ಮಾಹಿತಿ ಕಣಜ ಕ್ರೀಡಾ ಪರಿಚಯ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ಕ್ರೀಡಾಪಟುವಾಗಿರುವಂತಹ ಪಿವಿ ಸಿಂಧು ಅವರ ಪರಿಚಯವನ್ನ ಮಾಡಿಕೊಡ್ತೇನೆ. ಸ್ನೇಹಿತರೆ, ಇನ್ನು ಪಿವಿ ಸಿಂಧು ಅವರು ಯಾರು ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ ಅಲ್ವಾ? ಹೌದು ಸ್ನೇಹಿತರೆ, ಈಕೆ ವೃತ್ತಿಪರ ಬ್ಯಾಡ್ಮಿಂಟನ್ ಆಟಗಾರ್ತಿ. ಸ್ನೇಹಿತರೆ, ಈಕೆಯ ಪೂರ್ತಿ ಹೆಸರು ಅಥವಾ ಪೂರ್ಣ ಹೆಸರು ಪುಸರ್ಲಾ ವೆಂಕಟ ಸಿಂಧು ಅಂತ ಹೇಳಿಬಿಟ್ಟು ಶಾರ್ಟ್ ಆಗಿ ನಾವು ಪಿವಿ ಸಿಂಧು ಅಂತ ಹೇಳಿ ಕರೀತೇವೆ. ಪಿವಿ ಸಿಂಧು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಅಪಾರ ಕೀರ್ತಿ ತಂದಿರುವಂತಹ ಹೆಮ್ಮೆಯ ವೃತ್ತಿಪರ ಬ್ಯಾಡ್ಮಿಂಟನ್ ಆಟಗಾರ್ತಿ. ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು, ಹಾಗೆ BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಭಾರತದ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ. ಇವರ ಬಗ್ಗೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಆರಂಭದಲ್ಲಿ ಒಂದು ಪ್ರಕಟಣೆ, ನಂತರ ಒಂದು ಗೀತೆಯನ್ನ ಕೇಳಿ ಮತ್ತೆ ಮಾಹಿತಿಯನ್ನ ಮುಂದುವರಿಸ್ತೇನೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹಿಡಿಯೋರೆಲ್ಲ ಕೊನೆ ತನಕ ಬರಲ್ಲ,
5: ಹಾಯ್ ಫ್ರೆಂಡ್, ಕೊನೆ ತನಕ ಬರೋರ್ನ್ಯಾರು

0: ಸ್ನೇಹಿತರೆ, ಮಾಹಿತಿ ಕಣಜ ಕ್ರೀಡಾ ಪರಿಚಯ ಕಾರ್ಯಕ್ರಮದಲ್ಲಿ ನಾನು ಪಿ ವಿ ಸಿಂಧು ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಪಿ ವಿ ಸಿಂಧು ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ. ಹೈದರಾಬಾದ್ನ ಗೋಪಿಚಂದ್ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಂತಹ ಇವರು ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸ್ತಾ ಇರುವಂತಹ ಸ್ವಸಹಾಯ ಸಂಸ್ಥೆಯಾಗಿರುವಂತಹ ಒಲಿಂಪಿಕ್ ಗೋಲ್ಡ್ ಕ್ವೆಸ್ಟ್ನ ಭಾಗವಾಗಿದ್ದಾರೆ. ಆಗಸ್ಟ್ 10, 2013 ಇವರು ಚೀನಾದಲ್ಲಿ ಜರುಗಿದಂತಹ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಸಿಂಗಲ್ಸ್ನಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಇನ್ನು ಪ್ರಕಾಶ್ ಪಡುಕೋಣೆಯವರು ಕೂಡ 1983 ಕಂಚನ್ನ ಗೆದ್ದಿದ್ದಾರೆ. ಆದರೆ ಮಹಿಳೆಯರ ವಿಭಾಗಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳೆ ಅಂದರೆ ಪಿ ವಿ ಸಿಂಧು ಅವರಾಗಿದ್ದಾರೆ ಸ್ನೇಹಿತರೆ. ಇನ್ನು ಸೆಪ್ಟೆಂಬರ್ 21, 2012 ಬಿಡುಗಡೆ ಮಾಡಲಾದಂತಹ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಶ್ರೇಯಾಂಕಗಳಲ್ಲಿ ಮೊದಲ 20 ಶ್ರೇಣಿಯಲ್ಲಿದ್ದರು. BWF ಜೂನಿಯರ್ ಶ್ರೇಯಾಂಕಗಳಲ್ಲಿ ಇವರು 3 ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಹಾಗೆಯೇ ಇವರು ಬಾಲ್ಯ ಮತ್ತು ಆರಂಭಿಕ ತರಬೇತಿ ಹೇಗಿತ್ತು ಇವೇ ಮೊದಲಾದಂಥ ವಿಚಾರಗಳ ಬಗ್ಗೆ ತಿಳಿಸಬೇಕು ಅಂದರೆ, ಪಿ ವಿ ಸಿಂಧು ಅವರು ಜನಿಸಿದ್ದು ಹೈದರಾಬಾದ್ನಲ್ಲಿ. ತಂದೆ ಪಿ ವಿ ರಮಣ ಮತ್ತು ತಾಯಿ ಪಿ ವಿಜಯ. ಸಿಂಧುವಿನ ತಂದೆ ತಾಯಿ ಇಬ್ಬರೂ ಕೂಡ ಮಾಜಿ ವಾಲಿಬಾಲ್ ಆಟಗಾರರು ಆಗಿದ್ರು ಅನ್ನೋದು ಮತ್ತೊಂದು ವಿಶೇಷತೆ ಸ್ನೇಹಿತರೆ. ಭಾರತ ಸರ್ಕಾರವು ಕೊಡಮಾಡುವಂತಹ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಗೆ ಪಿ ರಮಣರು ಕೂಡ 2013 ಭಾಜನರಾಗಿದ್ದಾರೆ. ತಂದೆ ವೃತ್ತಿಪರ ವಾಲಿಬಾಲ್ ಆಟಗಾರರಾಗಿದ್ದರೂ ಕೂಡ ಸಿಂಧು ಮಾತ್ರ ಬ್ಯಾಡ್ಮಿಂಟನ್ ನಡೆಗೆ ಆಕರ್ಷಿತರಾಗ್ತಾರೆ. ಇವರ ಆರಂಭಿಕ ತರಬೇತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಂತರದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇದೀಗ ಒಂದು ಪ್ರಕಟಣೆ, ನಂತರ ಪ್ರೇಮ ಜಾಲ ಚಿತ್ರದಿಂದ ಆಯ್ದ ಗೀತೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಇವರ ತಂದೆ ವೃತ್ತಿಪರ ವಾಲಿಬಾಲ್ ಆಟಗಾರರಾಗಿದ್ದರೂ ಕೂಡ ಸಿಂಧು ಅವರು ಮಾತ್ರ ಬ್ಯಾಡ್ಮಿಂಟನ್ ಕಡೆಗೆ ಆಕರ್ಷಿತರಾಗ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದರೆ 2001 ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿದ್ದಂತಹ ಪುಲ್ಲೇಲ ಗೋಪಿಚಂದ್ ಅವರ ಯಶಸ್ಸು ಮತ್ತು ಅವರಿಂದ ಇವರು ಪಡೆದುಕೊಂಡಂತಹ ಒಂದು ಸ್ಫೂರ್ತಿ. ತನ್ನ 8ನೇ ವಯಸ್ಸಿನಲ್ಲೇ ಸಿಂಧು ಅವರು ಬ್ಯಾಡ್ಮಿಂಟನ್ ಆಡೋದಕ್ಕೆ ಪ್ರಾರಂಭಿಸ್ತಾರೆ. ಇದೂ ಸಹ ಅವರನ್ನು ಬ್ಯಾಡ್ಮಿಂಟನ್ ಕಡೆಗೆ ಸೆಳೆಯೋದಕ್ಕೆ ಸಹಾಯ ಆಗುತ್ತೆ. ಮೊದಲಿಗೆ ಸಿಂಧು ಅವರು ಸಿಕಂದರಾಬಾದ್ನಲ್ಲಿನ ಭಾರತೀಯ ರೈಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಸಿಗ್ನಲ್ ಎಂಜಿನಿಯರಿಂಗ್ ಮತ್ತು ದೂರಸಂಪರ್ಕ ಸಂಸ್ಥೆಯ ಬ್ಯಾಡ್ಮಿಂಟನ್ ಕೋರ್ಟ್ಗಳಲ್ಲಿ ಮೆಹಬೂಬ್ ಅಲಿ ಮತ್ತು ಅವರ ಮಾರ್ಗದರ್ಶನದೊಂದಿಗೆ ಕ್ರೀಡೆಯ ಮೂಲಭೂತ ಅಂಶಗಳನ್ನು ಕಲಿತುಕೊಳ್ತಾರೆ. ನಂತರ ಅವರು ಪುಲ್ಲೇಲ ಗೋಪಿಚಂದ್ ಅವರ ಬ್ಯಾಡ್ಮಿಂಟನ್ ಅಕಾಡೆಮಿಗೂ ಕೂಡ ಸೇರಿಕೊಳ್ತಾರೆ. ಸಿಂಧು ಅವರ ವೃತ್ತಿ ಜೀವನದ ಬಗ್ಗೆ ಒಂದು ಪತ್ರಿಕೆ ಹೀಗೆ ವರದಿ ಮಾಡಿದೆ ಸ್ನೇಹಿತರೆ. ಸಿಂಧು ಅವರು ತನ್ನ ಮನೆಯಿಂದ ಸುಮಾರು 56 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ದೈನಂದಿನ ತರಬೇತಿ ಶಿಬಿರಗಳಲ್ಲಿ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಅಗತ್ಯವಿರುವಷ್ಟೂ ಕೂಡ ಕಾರ್ಯಕ್ಷಮತೆ ತೋರೋದು ಮತ್ತು ಶಿಸ್ತುಬದ್ಧವಾದ ಅವರ ಜೀವನವು ನಿಜಕ್ಕೂ ಕೂಡ ಅವರೊಬ್ಬ ಉತ್ತಮ ಬ್ಯಾಡ್ಮಿಂಟನ್ ಆಟಗಾರ್ತಿ ಅನ್ನೋದನ್ನು ಬಿಂಬಿಸುತ್ತೆ ಅಂಥೇಳಿ ಪತ್ರಿಕೆಯಲ್ಲಿ ವರದಿ ಮಾಡಿದ್ರು ಸ್ನೇಹಿತರೆ. ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಗೊತ್ತಾ? ಕೆಲವೊಮ್ಮೆ ನಾವು ಪಟ್ಟಣದಲ್ಲೇ ಇರ್ತೀವಿ ಅಥವಾ ಹತ್ತಿರದ ಹಳ್ಳಿಗಳಲ್ಲೇ ಇರ್ತೀವಿ, ಸುಮಾರು 1-5-6 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್

ಹೋಗ್ಬಿಟ್ಟು ನಾವು ಈ ಆಟಗಳಲ್ಲಿ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರ್ತೇವೆ ಅಲ್ವಾ. ಆದರೂ ಕೂಡ ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ, ಸುಮಾರು 56 ಕಿಲೋಮೀಟರ್ ಅಂದರೆ ಹೆಚ್ಚು ಕಮ್ಮಿ ಒಂದು 4 ಕಿಲೋಮೀಟರ್ ಕಡಿಮೆ ದುರ್ಗದಿಂದ ದಾವಣಗೆರೆಗೆ ಹೋದ ಹಾಗೆ ಆಗುತ್ತೆ ಅಲ್ವಾ. ಇಷ್ಟು ಅಂದರೆ 56 ಕಿಲೋಮೀಟರ್ ದೂರದ ಪ್ರಯಾಣ ಮಾಡಿ ಅವರು ತರಬೇತಿಯನ್ನು ಪಡ್ಕೊಳ್ತಾ ಇದ್ರು ಅಂದರೆ ಅವರಿಗೆ ಬ್ಯಾಡ್ಮಿಂಟನ್ ಬಗ್ಗೆ ಎಷ್ಟು ಒಲವಿತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಅಲ್ವಾ. ಇನ್ನು ಈ ಹೇಳಿಕೆಯನ್ನು ಗೋಪಿಚಂದ್ ಅವರು ಕೂಡ ಅನುಮೋದಿಸಿ ಬೆಂಬಲಿಸಿ ಸಿಂಧು ಅವರ ಆಟದಲ್ಲಿನ ಅತ್ಯಂತ ಗಮನಾರ್ಹ ಲಕ್ಷಣವನ್ನು ಗಮನಿಸ್ತಾರೆ. ಆಕೆಯ ಧನಾತ್ಮಕ ವರ್ತನೆ ಮತ್ತು ಕಡೆಯವರೆಗೂ ಕೂಡ ಹೋರಾಡುವಂತಹ ಮನೋಭಾವ ಇದೆ ಆಕೆಯಲ್ಲಿ ಅಂತೇಳಿ ಗುರುತಿಸ್ಕೊಳ್ತಾರೆ. ಮುಂದೆ ಗೋಪಿಚಂದ್ ಅವರ ಬ್ಯಾಡ್ಮಿಂಟನ್ ಅಕಾಡೆಮಿ ಸೇರಿದ ನಂತರ ಸಿಂಧು ಅವರು ಹಲವಾರು ಪ್ರಶಸ್ತಿಗಳನ್ನು ಕೂಡ ಗೆದ್ದುಕೊಳ್ತಾರೆ. 10 ವರ್ಷಗಳ ಒಳಗಿನವರ ವಿಭಾಗದಲ್ಲಿ 5ನೇ ಸರ್ವೋ ಅಖಿಲ ಭಾರತ ಶ್ರೇಣಿಯ ಚಾಂಪಿಯನ್ಶಿಪ್ನ ಡಬಲ್ಸ್ ವಿಭಾಗದಲ್ಲಿ ಮತ್ತು ಸಿಂಗಲ್ಸ್ ವಿಭಾಗದಲ್ಲೂ ಕೂಡ ಪ್ರಶಸ್ತಿಯನ್ನು ಗೆಲ್ತಾರೆ. 13 ವರ್ಷಗಳ ಒಳಗಿನ ವಿಭಾಗದಲ್ಲಿ ಪಾಂಡಿಚೇರಿಯಲ್ಲಿ ನಡೆದಂತಹ ಕಿರಿಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಳ್ತಾರೆ. ಜೊತೆಗೆ ಅಖಿಲ ಭಾರತ ಕೃಷ್ಣ ಖೇತಾನ್ ಟೂರ್ನಮೆಂಟಲ್ಲಿ ಡಬಲ್ಸ್ನಲ್ಲಿ ಕೂಡ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ. 14 ವರ್ಷದೊಳಗಿನವರ 51ನೆಯ ನ್ಯಾಷನಲ್ ಸ್ಕೂಲ್ ಕ್ರೀಡಾಕೂಟದಲ್ಲೂ ಕೂಡ ಚಿನ್ನದ ಪದಕವನ್ನು ಗೆದ್ದವರು ಪಿವಿ ಸಿಂಧು ಅವರು. ಇನ್ನು ಇವರ ಒಂದು ಕ್ರೀಡಾ ವೃತ್ತಿ ಜೀವನ ಹೇಗಿತ್ತು ಅಂತ ಹೇಳಿ ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂಗ್ರಾಮ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಪಿ ವಿ ಸಿಂಧು ಅವರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು ಇವರ ಕ್ರೀಡಾ ವೃತ್ತಿ ಜೀವನದ ಬಗ್ಗೆ ತಿಳಿಸಬೇಕು ಅಂದರೆ, ಅಂತಾರಾಷ್ಟ್ರೀಯ ವಲಯದಲ್ಲಿ ಸಿಂಧು ಅವರು 2009 ಕೊಲಂಬೋದಲ್ಲಿ ನಡೆದಂತಹ ಸಬ್ ಜೂನಿಯರ್ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿಕೊಳ್ತಾರೆ. 2010 ನಡೆದಂತಹ ಇರಾನ್ ಫಜ್ರ್ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಲೆಂಜ್ ಪಂದ್ಯಾವಳಿಯಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಕೂಡ ಗೆದ್ದುಕೊಳ್ತಾರೆ. 2010 ಮೆಕ್ಸಿಕೋದಲ್ಲಿ ನಡೆದ ಕಿರಿಯರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಕ್ವಾರ್ಟರ್ ಫೈನಲ್ ಅನ್ನು ಕೂಡ ತಲುಪ್ತಾರೆ. ಇದೇ 2010 ಉಬರ್ ಕಪ್ನಲ್ಲಿ ಭಾರತದ ರಾಷ್ಟ್ರೀಯ ತಂಡದಲ್ಲಿ ಇವರು ತಂಡದ ಸದಸ್ಯರು ಕೂಡ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಇವರು ಆಟ ಅಂತ ಹೇಳಿ ಬಂದಾಗ ಅವರಿಗೆ ಆಗ್ತಾ ಇದ್ದಂತಹ ಗಾಯಗಳನ್ನು ಕೂಡ ಲೆಕ್ಕಿಸ್ತಾ ಇರಲಿಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನಾನು ತಿಳಿಸ್ತೇನೆ ಸ್ನೇಹಿತರೆ. ಶ್ರೀನಗರದಲ್ಲಿ ನಡೆದಂತಹ 77 ಸೀನಿಯರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದಂತಹ ಅವರು 15-21, 21-15, 15-21 ಅಂತರದಲ್ಲಿ ಸಯಾಲಿ ಗೋಖಲೆ ಅವರ ವಿರುದ್ಧ ಫೈನಲ್ನಲ್ಲಿ ಸೋಲ್ತಾರೆ. ಆದರೂ ಕೂಡ ನಂತರ ಇವರು ಚೀನಾ ಓಪನ್ನಲ್ಲಿ ಅವರು ಮೊಣಕಾಲಿಗೆ ಗಾಯ ಮಾಡಿಕೊಂಡಿರ್ತಾರೆ. ಗಾಯ ಮಾಡಿಕೊಂಡಿದ್ದಂತಹ ವಿಚಾರವನ್ನ ಯಾರಿಗೂ ಕೂಡ ತಿಳಿಸಿರೋದಿಲ್ಲ. ಆದರೆ ಆ ನಂತರದಲ್ಲಿ ಗಾಯದ ವಿಚಾರವು ಬಹಿರಂಗವಾಗುತ್ತೆ. ಮತ್ತೆ ಹಾಗೇನೆ ಅವರು ಜಪಾನ್ ಓಪನ್ನಲ್ಲೂ ಕೂಡ ಆ ಗಾಯದಲ್ಲಿನೇ ಭಾಗವಹಿಸ್ತಾರೆ. ಅಂದರೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಇವರ ಗಾಯಗಳು ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಇವರು ಆಟದ ಬಗ್ಗೆ ಒಲವನ್ನು ಇಟ್ಕೊಂಡಿದ್ರು ಅನ್ನೋದು ನಾವು ಇಲ್ಲಿ ಗುರುತಿಸಬಹುದು ಸ್ನೇಹಿತರೆ. ಗಾಯವು ಉಲ್ಬಣಗೊಂಡಿದ್ದನ್ನು ಕಂಡಂತಹ ಅವರು ವಿಶ್ವ ಕಿರಿಯರ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸದೆ ಇರೋದಕ್ಕೆ ನಂತರದಲ್ಲಿ ನಿರ್ಧರಿಸ್ತಾರೆ. ಅಂದರೆ ಹೆಚ್ಚಾಗಿ ಗಾಯ ಆಗಿ ತೀರಾ ನೋವಿಗೆ ಅವರು ಒಳಪಡ್ತಾರೆ. ಆದರೂ ಕೂಡ 2012 ಲಕ್ನೋದಲ್ಲಿ ನಡೆದಂತಹ ಸೈಯದ್ ಮೋದಿ ಅಖಿಲ ಭಾರತ ಗ್ರ್ಯಾಂಡ್ ಫಿಕ್ಸ್ ಚಿನ್ನದ ಪದಕದ ಪಂದ್ಯದಲ್ಲಿ ರನ್ನರ್ ಅಪ್ ಕೂಡ ಆಗ್ತಾರೆ. ಆದರೆ ಫೈನಲ್ ತಲುಪೋವರೆಗೂ ಕೂಡ ಯಾವುದೇ ಸೆಟ್ ಅನ್ನು ಸೋಲದೇನೆ ಪಿ ವಿ ಸಿಂಧು ಅವರು ಇಂಡೋನೇಷ್ಯಾದ ಲಿಂಡಾ ವೆನಿ ಫ್ಯಾನಿಟ್ರಿ ಎದುರು ಫೈನಲ್ನಲ್ಲಿ 21-15, 18-21, 21-18 ಅಂತರದಲ್ಲಿ ಸೋಲನ್ನು ಕಾಣ್ತಾರೆ. ಈ ಪಂದ್ಯದ ನಂತರ ಅವರು ತನ್ನ ವೃತ್ತಿ ಜೀವನದ ಅತ್ಯುತ್ತಮ 15 ಶ್ರೇಯಾಂಕವನ್ನು ಕೂಡ ತಲುಪ್ತಾರೆ ಸ್ನೇಹಿತರೆ. ಇನ್ನು ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅನ್ನೋದು ತುಂಬ ಪ್ರಮುಖವಾಗಿರುವಂಥದ್ದು. ರಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಜಯಿಸಿದಂತಹ ಪಿ ವಿ ಸಿಂಧು ಅವರಿಗೆ ರಾಷ್ಟ್ರಪತಿಗಳು ದಿನಾಂಕ 29 ಆಗಸ್ಟ್ 2016 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ. ಇನ್ನು ವಿಶ್ವ ದಾಖಲೆ ಬಗ್ಗೆ ಹೇಳಬೇಕು ಅಂದರೆ, ರಿಯೋ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತೆ ಪಿ ವಿ ಸಿಂಧು ಅವರು ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ನ ರ್ಯಾಂಕಿಂಗ್ನಲ್ಲಿ 5 ಸ್ಥಾನಕ್ಕೇರಿದ್ದಾರೆ. ಇದು ಅವರ ಕ್ರೀಡಾ ಜೀವನದ ಅತ್ಯಂತ ಶ್ರೇಷ್ಠ ಸಾಧನೆ ಅಂತಲೇ ಹೇಳಬಹುದು. ಇನ್ನು ಜನವರಿ 2017

ಸೈಯದ್ ಮೋದಿ ಗ್ರ್ಯಾಂಡ್ ಫ್ರೀ ಗೋಲ್ಡ್ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ಹಾಗೆಯೇ ಹೈದರಾಬಾದ್ನ 21 ವರ್ಷದ ಸಿಂಧು ಅವರ ಖಾತೆಯಲ್ಲಿ 69,399 ಅಂಕಗಳು ಕೂಡ ಇವೆ. 2016ನೇ ವರ್ಷ ರಿಯೋ ಡಿ ಜನೈರೋದಲ್ಲಿ ನಡೆದಿದ್ದಂತಹ ಒಲಿಂಪಿಕ್ಸ್ನ ಮಹಿಳೆಯರ ಸಿಂಗಲ್ನಲ್ಲಿ ಅವರು ಬೆಳ್ಳಿ ಪದಕವನ್ನು ಕೂಡ ಜಯಿಸಿದ್ರು. ನಂತರ ಅವರು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಂತಹ ಪಿವಿ ಸಿಂಧು ಅವರ ಬಗ್ಗೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಪುಟ್ಟ ಮಾಹಿತಿಯನ್ನು ಒದಗಿಸುವಂತಹ ಕಾರ್ಯ ಇವತ್ತು ನನಗೆ ಒದಗಿ ಬಂತು. ಅದು ಖುಷಿಯ ವಿಚಾರ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದಷ್ಟು ಮೆಸೇಜ್ಗಳಿವೆ, ನಂತರದಲ್ಲಿ ತೆಗೆದುಕೊಳ್ತೇನೆ. ಇದೀಗ ಚಪ್ಪಾಳೆ ಚಿತ್ರದ ಗೀತೆಯನ್ನು ಕೇಳಿ ಬರೋಣ.

ಸ್ನೇಹಿತರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತೆ ಪಿ ವಿ ಸಿಂಧು ಅವರ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಒಂದಷ್ಟು ಸಂದೇಶಗಳಿವೆ, ತೆಗೆದುಕೊಂಡು ಬಿಡ್ತೇನೆ. ಅಡುಗೆ ಅರಮನೆ ಟಿಪ್ಸ್ ಚೆನ್ನಾಗಿತ್ತು, ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು, ಮಾಹಿತಿ ಕಣಜದಲ್ಲಿ ಒಳ್ಳೆ ಮಾಹಿತಿಯನ್ನ ನೀಡ್ತಾ ಇದ್ದೀರಿ, ಅದಕ್ಕೆ ಸರಿಯಾದ ಹಾಡುಗಳನ್ನ ಹಾಕ್ತಾ ಇದ್ದೀರಿ, ಕೇಳ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಅಮೃತ ರಮೇಶ್ ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಕೂಡ ಒಂದು ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ತಮಗೂ ಕೂಡ ನಮಸ್ತೆ. ಇವತ್ತಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ನಮ್ಮ ದೇಶದ ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಪದಕವನ್ನು ಜಯಿಸಿದಂತಹ ಮಹಿಳೆ ಪಿ ವಿ ಸಿಂಧು ಅವರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಿ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಜೊತೆಗೆ ಅವರ ಸಾಧನೆಗೆ ಪದ್ಮಶ್ರೀ ಹಾಗೆ ಪದ್ಮಭೂಷಣ ಎಂಬಂತಹ ಒಂದು ಬೆಳೆಗಳನ್ನು ಪಡೆದು ನಮ್ಮ ದೇಶಕ್ಕೆ ಹೆಮ್ಮೆಯ ಮಹಿಳೆಯಾಗಿರುವಂತಹ ಮಹಾನ್ ಕ್ರೀಡಾಪಟು ಇವರು ಮಾಹಿತಿ ಗೌರವಹಿತವಾಗಿ ವಿಸ್ತಾರವಾಗಿ ತಿಳಿಸ್ತಾ ಸುಮಧುರ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದಗಳು. ಇನ್ನು ಹಾಗೇ ಯಾರಪ್ಪ ಇದು ಅಂದರೆ ಜಗಳೂರಿನಿಂದ ನಮಗೆ ಹನುಮಂತಪ್ಪ ಮಡಿವಾಳ ಅವರು ಕೂಡ ನಿಮ್ಮ ನಿರೂಪಣೆ ಚೆನ್ನಾಗಿತ್ತು, ಹಾಗೆ ಮಾಹಿತಿ ಕಣಜ ಚೆನ್ನಾಗಿತ್ತು ಅಂತೇಳಿ ಸಂದೇಶವನ್ನು ಕಳುಹಿಸಿದ್ದಾರೆ. ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ ಮಠ ಧಾಂಪನೂರು ಗ್ರಾಮದಿಂದ ಕೂಡ ಸಂದೇಶವನ್ನು ಕಳುಹಿಸಿದ್ದಾರೆ, ಮಾಹಿತಿ ಚೆನ್ನಾಗಿತ್ತು ಅಂತೇಳಿ ತಿಳಿಸಿದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಇದೆ. ಹಾಗಾಗಿ ಇದುವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಪಿ ವಿ ಸಿಂಧು ಅವರ ಪರಿಚಯವನ್ನು ಮಾಡಿಕೊಂಡ್ರಿ. ಇಲ್ಲಿಗೆ ಮಾಹಿತಿ ಕಣಜ ಕ್ರೀಡಾ ಪರಿಚಯ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು CET online.karnataka.gov.in /

0: ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ, ಭೌತ ವಿಜ್ಞಾನಿ, ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆ ಇಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
1: ಜಗತ್ತಿನಲ್ಲಿ ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ, ನಮ್ಮ ವಸ್ತುಗಳಿಗೆ ಹಾನಿಯನ್ನು ಉಂಟು ಮಾಡುವಂತ ಈ ಗೊರ್ಲೆ ತಗೊಂಡ್ರೆ, ಹಲವೊಂದು ಬೆಳೆಗಳ ನಾಶ ಮಾಡುವಂತ ಕೀಟಗಳು ಕಂಡು ಬರ್ತವೆ. ಕೀಟಗಳು ಅಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು ನಮಗೆ ಒಳ್ಳೇದನ್ನು ಮಾಡ್ತವೆ. ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್, ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಹಾನಿ ಆಗದೆ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿ ಆಗದೆ ಇರಲಿ, ಕೀಟ ಪೀಡೆಗಳ ತಹಬದಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ತಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
0: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ 4 ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ ಆಗಿದೆ 12:05:40. ವನಿತಾ ವಿಹಾರ

ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸ್ತುತಪಡಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ

ಕಂಡರೂ ಕಾಣಲಾರದ ಅಂತರಂಗದ ಕಲ್ಪನೆಗೆ ನಿಲುಕದ ನಾವೆತ್ತ ಸಾಗಿದರೂ ಅತ್ತ ಅಗಾಧವಾಗಿಯೇ ಕಣ್ಮುಂದೆ ಗೋಚರಿಸುವ ಎಷ್ಟೇ ಎತ್ತರಕ್ಕೇರಿದರೂ ಅದಕ್ಕಿಂತ ಎತ್ತರಕ್ಕೆ ಏರಿ ನಿಲ್ಲುವ ಅದಮ್ಯ ಅಪಾರ ಗೋಚರ ವಿಶ್ವರೂಪದ ಕೇಂದ್ರೀಕೃತ ಶಕ್ತಿ ಅದೇ.

ಎತ್ತ ಸುತ್ತಿದರೂ ಪಾತಾಳಕ್ಕೆ ಇಳಿದರೂ ನಿಲ್ಲಬೇಕಾದದ್ದು ಇಲ್ಲೇ ಇದೇ ಮಹಾಮನೆಯಲ್ಲೇ. ಆ ಮನೆಯೇ ದಶ ದಿಕ್ಕುಗಳಲ್ಲಿ ಹರಡಿಕೊಂಡ ನಿಸರ್ಗ. ಆ ಮನೆಯ ಭೌತಿಕ ಹಾಗೂ ಜೀವ ಸಂಕುಲಗಳೆಲ್ಲವೂ ಒಟ್ಟಾಗಿ ಕರೆಸಿಕೊಳ್ಳುವುದೇ ಪ್ರಕೃತಿಯ ಪರಿಸರ.

ತಾವತ್ ಭೂಮಂಡಲಂ ದತ್ತೇ ಸಮೃಗವನ ಕಾನನಂ ತಾವತ್ ತಿಷ್ಠತತಿ ಮೇದಿನ್ಯಂ ಸಂತತಿ ಪುತ್ರ ಪೌತ್ರಕಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಮೃಗ ವನ ಕಾನನ ಇರುತ್ತದೆಯೋ ಅಲ್ಲಿಯವರೆಗೆ ಜೀವಿಗಳ ವಂಶ ಸಾಗುತ್ತಲೇ ಇರುತ್ತದೆ. ಮಾನವ ಕುಲ ಈ ಅಖಂಡ ಸೃಷ್ಟಿಯ ಅಂಗವೇ ಹೊರತು ಅದರ ಮಾಲೀಕರಲ್ಲ. ಮನುಷ್ಯ ಅಭಿವೃದ್ಧಿಯತ್ತ ಸಾಗಿದಾಗಲೆಲ್ಲ ಅವನ ಅವಶ್ಯಕತೆಗಳು ಹೆಚ್ಚಿದಂತೆಲ್ಲ ನಿರ್ಮಲ ನಿಷ್ಕಳಂಕ ಪರಿಸರ ನಾಶದ ಅಂಚಿಗೆ ನಿಲ್ಲುತ್ತದೆ, ಅಥವಾ ಅದು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತದೆ.

ಪರಿಸರ ಎಂದರೇನು? ಪರಿಸರ ಎಂದರೆ ನಮ್ಮನ್ನ ಸುತ್ತುವರೆದಿರುವ ಸುತ್ತಮುತ್ತಲಿನ ಒಟ್ಟಾರೆ ವಾತಾವರಣ ಅಥವಾ ಪರಿಸ್ಥಿತಿ. ಪರಿ ಎಂದರೆ ಸುತ್ತಲು, ಸರ ಎಂದರೆ ಆವರಿಸಿರುವುದು ಎಂದರ್ಥ. ಯಾವುದೇ ಒಂದು ಜೀವಿಯು, ಮನುಷ್ಯ, ಪ್ರಾಣಿ ಅಥವಾ ಸಸ್ಯ, ಬದುಕಲು ಅದರ ಸುತ್ತಲಿರಬೇಕಾದ ಭೌತಿಕ ಮತ್ತು ಜೈವಿಕ ಸನ್ನಿವೇಶವೇ ಪರಿಸರ. ಇದರಲ್ಲಿ ಪ್ರಕೃತಿಯ ಅಂಶಗಳು ಇರುತ್ತವೆ, ಗಾಳಿ, ನೀರು, ಬೆಳಕು ಹೀಗೆ. ಮತ್ತು ಮನುಷ್ಯ ನಿರ್ಮಿಸಿದ ಅಂಶಗಳು ಕೂಡ ಇರುತ್ತವೆ, ಮನೆ, ರಸ್ತೆ, ಸಮಾಜ, ಸಂಸ್ಕೃತಿ, ಒಟ್ಟಿನಲ್ಲಿ ಎಲ್ಲವನ್ನೂ ಒಳಗೊಂಡದ್ದು ಪರಿಸರ. ಪ್ರಕೃತಿಯು ಅನಾವರಣಗೊಳ್ಳುವುದೇ ಅದರ ಪರಿಸರದ ಪ್ರತಿರೂಪಗಳಲ್ಲಿ. ಸಕಲ ಜೀವ ನಿರ್ಜೀವ ವಸ್ತುಗಳೇ ಅದರ ಆಕರಗಳು. ಸಮಸ್ತ ಪ್ರಕೃತಿಯ ಅಂಶ ರೂಪಗಳ ಮಗ್ಗುಲೇ ಪರಿಸರ. ಪರಿಸರ ಮಾನವ ಬದುಕಿನ ಉದ್ದಗಲ ಆಳೆತ್ತರಗಳಲ್ಲಿ ವ್ಯಾಪಿಸಿ ನಿಂತ ಜಗುಲಿ ಎಂದರೆ ನಮಗೆ ಇನ್ನಷ್ಟು ಆಪ್ತ ಅಲ್ಲವೇ? ಹಾಗಿದ್ದರೆ ಆ ಜಗುಲಿಯ ಸುತ್ತಲೂ ಸುತ್ತಿ ಪ್ರಕೃತಿಯೆಡೆಗೆ ಸಾಗಿ ಹೋಗೋಣ ಬನ್ನಿ. ಪರಿಸರದ ಪ್ರತಿರೂಪಗಳನ್ನೊಮ್ಮೆ ಮುಟ್ಟಿ, ತಟ್ಟಿ, ತಡವಿ ವಿಸ್ಮಯ ರೋಮಾಂಚನಗೊಳ್ಳುವುದಿದೆಯಲ್ಲ, ಆ ಸುಖದ ಮುಂದೆ ಬೇರಾವ ಸುಖವೂ ನಿಲ್ಲದು.

ಮುಗಿಲಿಗೆ ಜೋತು ಬೀಳುವ ಕಾರ್ಮೋಡಗಳು, ಮೆತ್ತೆ ಮೆತ್ತೆಗೆ ಬಾನಿಂದ ಭುವಿಗೆ ಸುರಿವ ಮಳೆ, ಆಹಾ ಹಿಮಾಚ್ಛಾದಿತ ಶಿಖರದ ತುದಿ ಮುಟ್ಟಿ ಮತ್ತೆ ಭುವಿಗೆ ಬನ್ನಿ. ಮೊದಲ ಮಳೆ ಮಣ್ಣ ಮೈ ಸೋಂಕಿದರೆ ಘಮ್ ಎನ್ನುವ ಸುವಾಸನೆಯೆಡೆಗೆ ಸಾಗಿ ತಲೆಬಾಗಿ ಬನ್ನಿ ಬನ್ನಿ. ಮಳೆಗಾಲದ ಮಲೆನಾಡದು ಹರಿದ್ವರ್ಣವ ಹೊದ್ದಿಹುದು, ತಿಳಿ ನೀರ ಮಳೆಹನಿಯು ಶೃಂಗಾರಗೊಂಡಿಹುದು. ಹಾಸಿ ಬಿದ್ದ ನೆಲದ ಮೇಲೆ ಹಸಿರು ಮಖಮಲ್ಲ ಹಾಸಿಹುದು, ಹಸಿರುಕ್ಕಿ ಮುಕ್ಕಳಿಸುತ್ತಿವೆ ಗಿರಿಶಿಖರ ಬೆಟ್ಟ ಸಾಲುಗಳು. ನೋಡ ನೋಡುತ್ತಲೇ ಹೂವ ತೇರ ಹೊತ್ತಿವೆ ಮರಗಿಡಗಳು, ಯಾವ ದೇವರಿಗೆ ಅರ್ಪಿಸಲು? ಹೂವ ಪೋಣಿಸಿ ಹಾಗೆಯೇ ಸುಮ್ಮನೊಂದು ಶೃಂಗಾರ ಕಾವ್ಯಕ್ಕೆ ತೊಡಿಸಲು? ಅದು ಹನಿಯು ಹನಿಯೊಳು ಸೇರಿ ಹರಿವಾಗುವ ಹೊಳೆ ಹಳ್ಳ ಕಾಲುವೆ ನದಿಗೆ ಸೇರಿ ನದಿ ಕಡಲಿಗೆ ಕಡಲು ಸಾಗರಕ್ಕೆ ಸೇರುವ ದಿವ್ಯ ಧ್ಯಾನವ ನೋಡಿ. ಅದು ಗಿರಿಯೂ ಬಾಗುತ್ತಿದೆ ಮಳೆ ಸುರಿಸಿದ ನಿಸರ್ಗ ದೇವಿಗೆ ಮಣಿಯೇ. ಹೂವರಳ ಸುದ್ದಿಗಾಗಿ ಕಾದಿರುವ ದುಂಬಿಗಳು.

ಅದು ಅಲ್ಲಿಯೇ ಭೂಯುದ್ದಗಲಕ್ಕೂ ಸಮಾನಾಂತರವಾಗಿ ಹಬ್ಬಿ ನಿಂತ ಮುಗಿಲು. ಆ ಕಾರಿರುಳ ಕತ್ತಲ ಸೀಳಿ ಏರೇರಿ ಬರುವ ಸೂರ್ಯ, ತಂಪು ತಂಪು ಚಂದ್ರ, ಹೊಳೆವ ಚುಕ್ಕಿ ರಾಶಿಗಳು, ಆ ಸರೆಯ ಹಂಗಿಲ್ಲದೆ

ಓಹೋ, ಕಂಡಿದ್ದು ಕನಸೇ? ಹಾಗೆಯೇ ಕನಸ ಕಳೆದು ಹಕೀಕತ್ತಿಗೆ ಬನ್ನಿ. ಕತ್ತಲ ಸೀಳಿ ಮೇಲೇರಿ ಬರುವ ಸೂರ್ಯ ಚಂದ್ರ ಚುಕ್ಕಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕದಡಿ ಹೋಗಿವೆ. ಹಸಿರು ಹರಿದ್ವರ್ಣ ಮಲೆಗಳು ಚಲ್ಲಾಪಿಲ್ಲಿ, ಕುಣಿವ ನವಿಲು, ಕಿಚಿಪಿಚಿಗುಡುವ ಹಕ್ಕಿ ಬಿಕ್ಕಿಗಳು, ಉಳಿವ ಗಿಳಿ ಕೊರವಂಕಗಳು, ಕೂಗುಡುವ ಕೊರಳು ಕೊಂಕಿಸುವ ಕೋಗಿಲೆಗಳು ದಿಕ್ಕು ತಪ್ಪಿ ದಿಕ್ಕಾಪಾಲಾಗಿವೆ. ಕಾಡು ಕೊಳ್ಳ ಗಿರಿ ಶಿಖರಗಳು, ಹಳ್ಳ ಕೊಳ ಕಂದರ ನದಿಗಳು ಸೊರಗಿವೆ. ನೆಲ ನಿಂತ ಕೊಳ ಕೆರೆ ಸರೋವರಗಳ ತಾವರೆಗಳಲ್ಲಿ ಉಸಿರು ಚೆಲ್ಲಿದವು. ಕನ್ನಡಿಯ ತಿಳಿ ನೀರು ಹೂಳು ತುಂಬಿ ಮಡ್ಡಿಯಾಗಿದೆ. ಸಾಗರ ಭೋರ್ಗರೆವ ಕಡಲುಗಳ ನೀರು ವಿಷ ನುಂಗಿ ವಿಷವ ಕಕ್ಕುತ್ತಿವೆ. ಧುಮ್ಮಿಕ್ಕುವ ಜಲಪಾತಗಳ ಬೆಣ್ಣೊರೆಯ ತೊರೆಗಳ ಬರೀ ಅವಶೇಷಗಳಿವೆ. ಪ್ರಕೃತಿಯ ಪ್ರತಿರೂಪಗಳು ಜರಿದು ಬಿದ್ದಿವೆ.

ಅಲೆಮಾರಿಯಾದ ಮಾನವ ಯಾವಾಗ ನೆಲ ನಿಲ್ಲುವುದಕ್ಕೆ ತೊಡಗಿದನೋ ಪ್ರಕೃತಿಯ ಸಂಪತ್ತನ್ನು ಬಳಸಿಕೊಂಡೇ ಕುಟೀರ ಗುಡಿಸಲು ಮನೆ ಕಟ್ಟಿಕೊಂಡು ಗೋಡೆಯೊಳಗೆ ಬಂಧಿಯಾದನು. ಈ ಬಂಧನದ ಏಕತಾನತೆಗೆ ಪರಿಹಾರವಾಗಿ ಮನೋಲ್ಲಾಸಕ್ಕೆಂದು ಬನಸಿರಿಯಡಿಗೆ ಮುಖ ಮಾಡತೊಡಗಿದನು. ಅದಾದ ಮೇಲೆ ಮಹಲಿನ ಸುಖಲೋಲುಪತಿಗೆ ಮನಗೊಟ್ಟು ಸಿಕ್ಕ ಸಿಕ್ಕಲ್ಲಿ ಕೈಯಿಟ್ಟು ಸುಂದರ ತಾಯೊಡಲ ಬಗೆಯತೊಡಗಿದನು. ಪ್ರಕೃತಿಯದೆಲ್ಲವನ್ನೂ ವಿಂಗಡಿಸಿ ಕೊಚ್ಚಿ ತಂದು ತನ್ನ ಸುತ್ತ ಹಾಸಿಕೊಂಡನು. ಮಹಲುಗಳು, ವಸತಿ ಸಂಕೀರ್ಣ, ಜಲ ಉದ್ಯಾನಗಳು, ರಸ್ತೆ, ಸಾರ್ವಜನಿಕ ತಂಗುದಾಣಗಳು, ಆಶ್ರಯದಾನಗಳು, ಸೇತುವೆಗಳನ್ನ ನಿರ್ಮಿಸಿಕೊಂಡು ನಗರೀಕರಣಗೊಂಡು ನಾಗರಿಕ ಅನಿಸಿಕೊಂಡನು. ಮಾನವ ಕುಲದ ಬಯಕೆ ಎಂಬ ಕಬಂಧ ಬಾಹುಗಳು ನೆಲ, ಜಲ, ಕಾಡು, ಹಸಿರು, ನೀರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಚಾಚಿಕೊಳ್ಳತೊಡಗಿದ ಮೇಲೆ ಪರ್ಯಾವರಣವಷ್ಟೇ ಅಲ್ಲ, ವಾತಾವರಣವು ಹದ ತಪ್ಪಿದವು. ಸುಡುವ ಅಗ್ನಿ ಕುಂಡವಾಗುವ ಬೇಸಿಗೆ, ಅತಿವೃಷ್ಟಿ ಅನಾವೃಷ್ಟಿಯ ಮಳೆಗಾಲ, ವಿಪರೀತಗಳಿಂದ ಕೂಡಿದ ಚಳಿಗಾಲ, ಹೀಗೆ ಪ್ರಕೃತಿ ಕೂಡ ತನ್ನ ಸಮತೋಲನವನ್ನ ಕಳೆದುಕೊಂಡು ಒಂದಕ್ಕೊಂದು ಪೂರಕವಾಗಿ ಬದುಕಬೇಕಾದ ಕಾಡು ಮೃಗ ಪಕ್ಷಿ ಭೂಖಂಡದ ಒಳ ಹೊರ ಪದರದ ಮೇಲಿನ ಜೀವ ಜಂತುಗಳ ಬದುಕಿಗೆ ಕಂಟಕವಾಗಿ ಅನೇಕ ಬಲು ಅಪರೂಪದ ಜೀವ ಜಾತಿಗಳು ಕಣ್ಮರೆಯಾಗಿದ್ದು ಎಲ್ಲಷ್ಟು ಅಳಿವಿನ ಅಂಚಿನಲ್ಲಿರುವುದು ನಮ್ಮ ದುರ್ದೈವ.

ಮೃಗಾಲಯಗಳನ್ನ, ಪಕ್ಷಿಧಾಮಗಳನ್ನ, ಸುರಕ್ಷಿತ ಅರಣ್ಯ ವಲಯಗಳನ್ನ ನಿರ್ಮಿಸಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರತವಾದರೂ ಕೂಡ ನಿಸರ್ಗ ವಿಕೋಪಗಳಿಂದ ಅವುಗಳ ರಕ್ಷಣೆ ಕಷ್ಟಕರವಾಗಿದೆ. ಮಾನವನ ಇನ್ನೊಂದು ಬೃಹತ್ ಸಾಧನೆ ಎಂದರೆ ಕಾರ್ಖಾನೆಗಳು. ಮಾನವ ಕುಲದ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸುತ್ತೇನೆಂದು ಹುಟ್ಟಿಕೊಂಡ ಕಾರ್ಖಾನೆಗಳು ಬೆಳೆವ ಮಣ್ಣು, ಕುಡಿಯುವ ನೀರು, ಉಸಿರಿನ ಗಾಳಿಗೆ ಕಟ್ಟಿಕೊಟ್ಟದ್ದು ವಿಷದ ಬುತ್ತಿಯನ್ನು. ಮಾನವ ಅದ್ಭುತ ಕನಸುಗಾರ. ಅದರ ಸಾಕಾರಕ್ಕಾಗಿ ನಿಸರ್ಗದ ಪರಿಸರವನ್ನು ಕಂಗೆಡಿಸುತ್ತಲೇ ನಡೆದಿದ್ದನ್ನ ಕಾಣುತ್ತೇವೆ. ನಿಸರ್ಗ ತನ್ನ ಮೇಲಿನ ಹಸ್ತಕ್ಷೇಪವನ್ನು ಎಂದೂ ಸಹಿಸುವುದಿಲ್ಲ. ಈ ಜಗದ ಮೇಲಿನ ಸಕಲ ಜೀವ ಜಂತುಗಳು ಪ್ರಕೃತಿಯ ಅಧೀನವಾಗಿ ಅದನ್ನ ಅನುಸರಿಸಿಕೊಂಡು ಅದರ ಅಪ್ಪಣೆಯ ಮೇರೆಗೆ ಚಲಿಸಬೇಕು. ಆದರೆ ತನ್ನನ್ನು ತಾನು ಅತಿ ಬುದ್ಧಿವಂತನೆಂಬ ಹಣವು ಹಚ್ಚಿಕೊಂಡ ಮಾನವ ಪ್ರಕೃತಿಯನ್ನ ಕಡೆಗಣಿಸಿ ತನ್ನ ಸುತ್ತ ತನ್ನದೇ ಆದ ಕೋಟೆ ಕಟ್ಟಿಕೊಳ್ಳುವ ಹವಣಿಕೆಯಲ್ಲಿ ನಿಸರ್ಗದತ್ತ ಪರಿಸರದ ಮೇಲೆ ಆಕ್ರಮಣಕಾರಿ ಅತಿಕ್ರಮಣಕಾರಿಯಾಗಿದ್ದರ ಪರಿಣಾಮ ಕಾಡಿನ ನಾಶ, ಅತಿಯಾದ ರಾಸಾಯನಿಕಗಳ ಬಳಕೆ, ನದಿ ಮೂಲಗಳ ದುರ್ಬಳಕೆ, ಸಮುದ್ರ ದಂಡೆಗಳ ಅತಿಕ್ರಮಣ, ವಿನಾಶಕಾರಿ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ, ಸಿಮೆಂಟ್ ಸೌಧಗಳ ಆಟಾಟೋಪ, ಗಿಡಮೂಲಿಕೆಗಳೆಂಬ ಸಂಜೀವಿನಿಗಳನ್ನ ನಿರ್ಲಕ್ಷಿಸಿ ಜೀವ ಕೊಲ್ಲುವ ರಾಸಾಯನಿಕ ಔಷಧಗಳ ಬಳಕೆ, ಪ್ಲಾಸ್ಟಿಕ್ ನಂತ ಭಸ್ಮಾಸುರ ಸೃಷ್ಟಿಯೊಂದಿಗೆ ಪ್ರಕೃತಿಯ ಚಕ್ರ ಏರುಪೇರಾಗಿ ಸಕಲ ಜೀವ ಜಗತ್ತನ್ನ ಅಳಿವಿನ ಅಂಚಿಗೆ ಒಯ್ದದ್ದಷ್ಟೇ ಅಲ್ಲ, ತನ್ನದೇ ನಾಶದ ಕಡೆಗೆ ಅಡಿಯಿಟ್ಟದ್ದು ಮಾತ್ರ ಅಪಾಯಕಾರಿ.

ವಿಸ್ಮಯಕಾರಿ ಆವಿಷ್ಕಾರಗಳಿಂದ ಬದಲಾದ ಪರಿಸರವನ್ನೊಮ್ಮೆ ಕಣ್ಮುಂದೆ ತಂದುಕೊಂಡರೆ ಜೀವ ನಡುಗುತ್ತದೆ ಅಲ್ಲವೇ? ಜೀವ ಕೊಲ್ಲುವ ಗಾಳಿ, ದಾಹ ತಣಿಸದ ನೀರು, ಜೀವ ಬಲಿ ಬೇಡುವ ಹರಿವ ನೀರು, ಸುಡುವ ಮುಂಜಾನೆ ಮುಸ್ಸಂಜೆ, ಉಗಿ ಕಾರುವ ಹಗಲು, ಅನ್ನಾಹಾರ ವಿಷವಾಗಿ ಕೊಲ್ಲುವ ಪರಿ, ಭೂಕಂಪನಗಳು, ಭೂಕುಸಿತಗಳು, ಸುನಾಮಿ ನೆರೆಹವಳಿಗಳು, ಸುಂಟರ ಗಾಳಿಗೆ ಮತ್ತೆ ಮತ್ತೆ ಸಿಕ್ಕು ತತ್ತರಿಸುವ ಭೂಮಿ, ತನ್ನನ್ನಾಶ್ರಯಿಸಿ ಬದುಕುವ ನಿಷ್ಪಾಪಿ ಜೀವ ಜಂತುಗಳ ಮಾರಣ ಹೋಮಕ್ಕೆ ತತ್ತರಿಸುತ್ತಿದೆ. ಅವುಗಳ ಮೂಕ ಮರ್ಮರ ಆಕ್ರಂದನಗಳಿಗೆ ಮನಬೆಂದ ನಿಸರ್ಗ ಕಂಬನಿ ಕರೆಯುತ್ತದೆ, ಮತ್ತೆ ಹಲುಬುತ್ತದೆ. ಮರಳಿ ಮಣ್ಣಿಗೆ ಬನ್ನಿ, ಮನೆಗೊಂದು ನೆಟ್ಟರೆ ಸಾಲದು, ಮನಸ್ಸಿಗೊಂದು ನೆಟ್ಟರೂ ಸಾಲದು, ಉಸಿರಿಗೊಂದೊಂದರಂತೆ ಗಿಡ ಮರ ನೆಡಬೇಕು ನೀವು ನಿಮ್ಮ ನುಳಿಸಿಕೊಳ್ಳಲು ಎಂದು ನಿಡು ಸುಯುತ್ತದೆ.

ಹೊತ್ತಾದರೂ ಕೂಡ ಮುಷ್ಟಿ ಬಿಡದೆ ಹೆತ್ತವಳ ಪ್ರತಿರೂಪಗಳಂತಿರುವ ಮೋಡ ಹಿಡಿದುಟ್ಟಕೊಂಡು ಮಳೆ ಸುರಿಸುವ ಸೋಗು ಬಿಟ್ಟ ಬಾನಿಗೂ ಸುತ್ತುವ ಸೂರ್ಯಂಗೂ ಬುದ್ಧನಂತೆ ತಣ್ಣಗೆ ನಗುವ ಚಂದ್ರಂಗೂ ವಿಷ ನುಂಗಿ ಉಸಿರೂಡುವ ಹಸಿರು ಮರ ಗಿಡಗಳಿಗೂ ಒಂದು ಸಲಾಮು ಸಲ್ಲಬೇಕಲ್ಲವೇ?

ಸ್ವಾಮ್ಯ ಸಾಧಿಸುವೆನೆಂದು ಸೆಡ್ಡು ಹೊಡೆದು ಸಾಕಾರಗೊಂಡಿದ್ದೆಲ್ಲವೂ ಹುಚ್ಚು ಕನಸುಗಳು. ಈಗ ಎಲ್ಲ ಕಳೆದುಕೊಂಡು ಬರಿಗೈಯಾಗುವ ಹಂತದಲ್ಲಿ ನಿಂತಿದ್ದೇವೆ. ಮತ್ತೆ ಪ್ರಕೃತಿಯ ಪರಿಸರದೆಡೆಗೆ ಹಿಂದಿರುಗುವ ಕಾಲ ದೂರವೇನಿಲ್ಲ. ಆದರೆ ಈ ಎಲ್ಲದಕ್ಕೆ ಯಾರು ಹೊಣೆ? ಅದರ ಹೊಣೆ ಹೊರುವವರಾರು? ಹೊರೆಯ ಅರಿವಾದಷ್ಟೇ ಸಾಕೆ? ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವೇ? ಗಿಡ ಮರ ಸಕಲ ಜೀವರಾಶಿಗೂ ಬೇಕು ರಕ್ಷಣೆ. ರಕ್ಷಣೆ ತೋರಿಕೆಯಾಗದೆ ತಪಸ್ಸಾಗಬೇಕು. ಮಲಿನವಲ್ಲದ, ಮುರುಕಾಗದ, ಅಖಂಡ ಪರಿಶುದ್ಧ ನಿಸರ್ಗ ಪರಿಸರವನ್ನ ಉಳಿಸಿ ನಮ್ಮ ಪೀಳಿಗೆಗೆ ಒಪ್ಪಿಸುವುದೇ ಆ ತಪಸ್ಸಿಗೆ ಸಲ್ಲುವ ಫಲ. ಪರಿಸರ ನಮ್ಮದೆಂದರೆ ಸಾಲದು. ಇದು ನಮ್ಮದು ಎಂಬುದೇ ಮೂಲ ಮಂತ್ರವಾಗಬೇಕು. ಸಕಲಕ್ಕೆಲ್ಲಕ್ಕೆ ತಾನೇ ಅಕಳಂಕ ಗುರು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮವಿರುದ್ಧೋ ಭೂತೇಶು ಕಾಮೋಸ್ತ್ರಿ ಭರತವರ್ಷಭ ಎಂದು. ಇಲ್ಲಿ ಧರ್ಮವೆಂದರೆ ಜೀವನ. ಜೀವನ ಯಾವುದರಿಂದ ನಡೆಯುತ್ತದೆಯೋ ಅದಕ್ಕೆ ಅನುಕೂಲಕರವಾದ ಕೆಲಸವನ್ನು ನಾವು ಮಾಡಬೇಕು ಎಂದು.

ಪ್ರಕೃತಿಯಿಂದ ಪಡೆಯುತ್ತೇವಾದರೆ ಅದೇ ಪ್ರಕೃತಿಗೆ ಮರಳಿ ಕೊಡಲೇಬೇಕಾಗಿದ್ದು ನಿಜವಾದ ಮಾನವ ಧರ್ಮ. ಇದನ್ನರಿತು ಬಾಳುವುದೇ ಮಾನವೀಯತೆ. ಮಾನವ ನಿರ್ಮಿತ ಸಾಕಾರಗಳ ಉತ್ಖನನಕ್ಕೆ ಅಗೆದರೆ ಎಲ್ಲವೂ ಹುಚ್ಚು ಕನಸುಗಳು. ಈ ಕನಸುಗಳ ಸಾಕಾರಕ್ಕೆ ನಿಸರ್ಗ ಪರಿಸರ ಸೋರಿ ಹೋದ, ಸವೆದು ಹೋದ, ಮುಕ್ಕಾಗಿಸಿದ ಪಾಪದ ಹೊಣೆ ನಮ್ಮದು. ನಿಸರ್ಗದ ಪೂರ್ಣದ ಹೊರೆ ಯಾರ ಹೆಗಲಿಗೇರಿಸುವುದು? ಮನುಷ್ಯ ಅಭಿವೃದ್ಧಿಯತ್ತ ಸಾಗುವಾಗ ಒಂದಷ್ಟು ಅವಶ್ಯಕತೆಗಳು ವೃದ್ಧಿಸುತ್ತವೆ. ಅದನ್ನು ಪೂರೈಸಿಕೊಳ್ಳಲಷ್ಟೇ ಅನುಮತಿ ಇದೆಯೇ ಹೊರತು ನಿಸರ್ಗವನ್ನು ಮುರಿದು ಕಟ್ಟುವ ಹಕ್ಕು ಯಾರಿಗೂ ಇಲ್ಲ. ಒಂದು ತುಂಡು ಪಂಚೆಯಲ್ಲಿ ಅದು ತಾವೇ ನೇಯ್ದದ್ದು ಇಡೀ ಬದುಕು ಕಳೆದ ಮಹಾನ್ ಮಾನವತಾವಾದಿ ಬಾಪೂಜಿ ಗಾಂಧೀಜಿ ಹೇಳುತ್ತಿದ್ದರು, ದೇರ್ ಇಸ್ ಸಫಿಷಿಯಂಟ್ ಇನ್ ನೇಚರ್ ಫಾರ್ ಎವ್ರಿ ಒನ್ಸ್ ನೀಡ್, ಬಟ್ ಈವನ್ ನೇಚರ್ ಕ್ಯಾನ್ ನಾಟ್ ಸೆಟಿಸ್ಫೈ ಎವ್ರಿ ಒನ್ಸ್ ಗ್ರೀಡ್. ಜೀವನ ಲಾಲಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ ಎಂಬ ಸತ್ಯವನ್ನು ಅರಿತು

ಮಾನವ ತನ್ನೊಳಗಿನ ಒಳಾಂತರಂಗವ ಮಥಿಸಿ ಐಷಾರಾಮದ ಕಲ್ಪನೆ ಕೊಳ್ಳುಬಾಕುತನ ಅಗತ್ಯಗಳೆಂಬ ಹಪಾಹಪಿತನದ ಮರೀಚಿಕೆಯ ಹಿಂದೆ ಬೀಳುವುದರಿಂದಾಗುವ ದುರಂತಗಳನ್ನು ಅರಿತರೆ ನಮ್ಮ ಸುತ್ತಲಿನ ಪ್ರಕೃತಿ ಎಂಬ ಪ್ರಪಂಚ ನೆಮ್ಮದಿಯ ಉಸಿರ ಬಿಟ್ಟಿತು.

ಹನಿ ಹನಿಗೂ ಕೈಗಿತ್ತ ಪ್ರಕೃತಿಯ ಪೂಜೆ ಸಾಲದು. ಬಿತ್ತಬೇಕು ಬೀಜ, ಮರವಾಗಬೇಕು ನಾವು, ಮನೆ ಮಾಡುಗಳು ಕಾಡಾಗಬೇಕು. ಮುನ್ನ ಮಣ್ಣ ಒಪ್ಪಿಗೆ ಕೇಳಬೇಕು. ಬರೀ ಕೂಡಿ ಕಳೆಯುವುದಲ್ಲ, ಭಾವ ಬಿರಿದು ಮನಸ್ಸು ಮನೆಯಾಗಬೇಕು. ಕಣಕಣಕ್ಕೂ ಋಣ ಮುಟ್ಟಬೇಕು. ಕೊಟ್ಟೆ ತಟ್ಟೆಗಳೆಂಬ ಭಸ್ಮಾಸುರ ಬೀಜಗಳ ಕೊಂದು ಹೊಸದಾಗಬೇಕು. ಹಕ್ಕಿ ಹೆಕ್ಕುವ ಮೊದಲ ಕಡ್ಡಿಯಿಂದ ಮೊಟ್ಟೆ ಮರಿಯಾಗುವ ತನಕ, ಸಾಗರ ಹೊಸ ಹನಿಯಾಗಿ ನೆಲವ ನೆಕ್ಕುವ ತನಕ ಕಾಯಬೇಕು, ಕಾಡಬೇಕು.

ನಾಸ್ತಿ ಮೂಲಂ ಮನೌಷಧಂ. ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕವಾದ ಒಂದೇ ಒಂದು ಗಿಡವು ಈ ಪ್ರಕೃತಿಯಲ್ಲಿಲ್ಲ. ನಾವದನ್ನ ಅರಿಯಬೇಕು, ನಿಸರ್ಗದೆಡೆಗೆ ಮುಖ ಮಾಡಬೇಕು, ಮತ್ತೆ ಹಸಿರ ಹಬ್ಬಿಸಬೇಕು ಎನ್ನುವುದು ಆಕಾಶವಾಣಿಯ ಆಶಯ.

ಸಂಯೋಜಿತ ಕಾರ್ಯಕ್ರಮ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕವಯತ್ರಿ ಪ್ರೇಮಾ TMR, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 12:50. ಇದೀಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ

0: ಆರಾಧಿಸುವೆ.
1: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
3: ಎರಡ್ 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸರ್ಕಾರಿ ಮೆಟ್ರಿಕ್ ಪೂರ್ವ ದಿನಾಂಕ 30/6/2026 ಹಾಗೆಯೇ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ದಿನಾಂಕ 31/7/2026 ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದಾಗಿದೆ.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
3: ಸ್ನೇಹಿತರೆ, ನಿಲಯದ ಎಲ್ಲಾ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ನಂತರ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ, ಅನಂತರ 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
5: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ ಎಂದು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಮುಂದಾಳತ್ವದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ವಿಷಯ ಹೊರೆಯಿಂದ ಪರಿಹಾರದತ್ತ, ಎಲ್ಲೆಲ್ಲೂ ಸುರಕ್ಷಿತ ಆಹಾರ. ಆಹಾರಜನ್ಯ ಆರೋಗ್ಯ ಸಮಸ್ಯೆಗಳು ಕಣ್ಗಾವಲಿಗೆ ಒತ್ತು ಮತ್ತು ಅವುಗಳ ನಿಯಂತ್ರಣ ಈ ವಿಷಯದ ಸಾರಾಂಶವಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ.
6: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಹಾರದ ಕಲಬೆರಕೆ ಮತ್ತೆ ಅದನ್ನ ಪತ್ತೆ ಹಚ್ಚುವಂತ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದಲ್ಲಿ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ.
7: ನಮಸ್ಕಾರ.
6: ಈಗ ಡಾಕ್ಟರ್ ಮೋಹನ್ ನಾಯಕ್ ಅವರೇ, ಪ್ರಾರಂಭದಲ್ಲಿ ಈ ಆಹಾರದ ಕಲಬೆರಕೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ?
7: ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆಹಾರ ಒಂದು ಪ್ರಮುಖ ಸಾಧನವಾಗಿದೆ.
6: ಹೌದು.
7: ಇಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 21 ಒಂದು ಉಲ್ಲೇಖದ ಪ್ರಕಾರ

0: ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ಎಲ್ಲರಿಗೂ ಒದಗಿಸೋದು ಕೂಡ ಬಹಳ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಆಹಾರದ ಕಲಬೆರಕೆ. ಈಗ ದೈನಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೇ ರೀತಿಯ ಆಹಾರದ ಒಂದು ಕೊರತೆನೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಶುದ್ಧವಾಗಿರುವಂತಹ ಆಹಾರದಲ್ಲಿ ಅದರ ಒಂದು ಮೂಲವನ್ನ ವಿರೂಪಗೊಳಿಸುವುದನ್ನ ನಾವೇನಂತೀವಿ ಆಹಾರದ ಕಲಬೆರಕೆ ಅಂತ ಹೇಳ್ತೇವೆ. ಮೂಲ ವಿರೂಪ ಅಂದ್ರೆ ಅದರ ಬಣ್ಣ ವಾಸನೆಯಲ್ಲಿ ರುಚಿಯಲ್ಲಿ ಅಥವಾ ಅದರ ಒಂದು ಪೋಷಕಾಂಶದಲ್ಲಿ ಬದಲಾವಣೆಯನ್ನ ಮಾಡೋದು. ಸೊ ಈ ಬದಲಾವಣೆಯ ಮೂಲ ಉದ್ದೇಶ ಇಷ್ಟೇ ವ್ಯಾಪಾರೀಕರಣ. ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅದರ ಒಂದು ಸತ್ವವನ್ನ ವಿರೂಪಗೊಳಿಸುವುದೇ ಒಂದು ಆಹಾರದ ಕಲಬೆರಕೆ ಅಂತ ನಾವು ಆಡುಭಾಷೆಯಲ್ಲಿ ಹೇಳಬಹುದು ಸರ್.
1: ಆಹಾರದ ಕಲಬೆರಕೆ ಬಗ್ಗೆ ತಾವು ಸರಳವಾಗಿ ಪರಿಚಯ ಮಾಡಿಕೊಟ್ರಿ, ಈ ಆಹಾರದ ಕಲಬೆರಕೆಯ ಇಂದಿನ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ?
0: ಹಾ ಸರಿ. ಹಾಲಿನಲ್ಲಾಗಿರ್ಬಹುದು ಅಥವಾ ಎಣ್ಣೆಗಳಲ್ಲಾಗಿರ್ಬಹುದು, ತರಕಾರಿಯಲ್ಲಾಗಿರ್ಬಹುದು, ಬೇಳೆಕಾಳುಗಳಲ್ಲಾಯ್ತು, ಅದೇ ರೀತಿ ಅನೇಕ ರೀತಿಯ ಪದಾರ್ಥಗಳಲ್ಲಾಗಿರ್ಬಹುದು ಒಂದಿಲ್ಲ ಇನ್ನೊಂದು ರೂಪದಲ್ಲಿ ಈ ಆಹಾರದ ಕಲಬೆರಕೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಭಾರತೀಯ ಆರೋಗ್ಯ ಇಲಾಖೆ ಏನು ಒಂದು ಗಣತಿಯನ್ನ ಮಾಡಿದೆ, ಅದರ ಪ್ರಕಾರವಾಗಿ 2016 ಮತ್ತು 2017 ಸುಮಾರು 23% ಈ ಒಂದು ಆಹಾರ ಮತ್ತು ಅದು ಪ್ಯಾಕ್ ಆಗಿರಬಹುದು ಅಥವಾ ಪ್ಯಾಕ್ ಆಗದೇ ಇರುವಂತಹ ಪದಾರ್ಥಗಳಾಗಿರ್ಬಹುದು ಅವು ಕಲಬೆರಕೆ ಆಗಿವೆ. ಅದೇ ರೀತಿ ನಾವು ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಪ್ರಕಾರ ಕೆಲವೊಂದು ವಸ್ತುಗಳು ಹಾಲಾಗಿರಬಹುದು 92% ಕಲಬೆರಕೆ ಆಗಿದೆ ಅಂತ ಹೇಳಿ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ರಿಪೋರ್ಟ್ ಆಗಿದೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳಾಗಿರ್ಬೋದು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಎಣ್ಣೆ ಮತ್ತೆ ಬೇಳೆಕಾಳು ಇವೆಲ್ಲವೂ ಆಗಿರ್ಬೋದು, ಈ ಒಂದು ಪ್ಯಾಕ್ಡ್ ಫುಡ್ ಅಲ್ಲಿ ಅದು ಯಥೇಚ್ಛವಾಗಿ ಆಗಿದೆ. ಈ ಒಂದು ಕಲಬೆರಕೆ ಬೆಳೆಗಳನ್ನ ಬೆಳೆಯುವ ಹಂತದಲ್ಲಾಗಿರ್ಬೋದು, ಅವುಗಳನ್ನ ಸಂಸ್ಕರಣಾ ಹಂತದಲ್ಲಾಗಿರ್ಬೋದು ಅಥವಾ ಅದನ್ನ ವ್ಯಾಲ್ಯೂಯೇಷನ್ ಮಾಡುವಂತ ಹಂತದಲ್ಲಾಗಿರ್ಬೋದು ಇದರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಅಂತ ಒಂದು ವರದಿ ಇದೆ.
1: ಇನ್ನು ಈ ಆಹಾರವನ್ನ ಯಾವ್ಯಾವ ರೀತಿಯಲ್ಲಿ ಕಲಬೆರಕೆಯನ್ನ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ?
0: ಹಾ ಸರ್. ಇಲ್ಲಿ ಆಹಾರದ ಒಂದು ಕಲಬೆರಕೆಯನ್ನ ಸುಮಾರು ನಾವು ಜನರಲ್ ಆಗಿ ನೋಡಿದಾಗ ಒಂದು 5 ವಿವಿಧ ಭಾಗದಲ್ಲಿ ಕಲಬೆರಕೆಯನ್ನ ಮಾಡಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಕಲಬೆರಕೆ ಕಾರಕಗಳು. ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಏನಂದ್ರೆ ಅದು ಹೆಚ್ಚಿನ ಆದಾಯವನ್ನ ಗಳಿಸುವುದು. ಈಗ ಉದಾಹರಣೆಯಾಗಿ ಅಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಕಡಿಮೆ ಇದ್ದಾಗ ಆ ಉತ್ಪನ್ನಕ್ಕೆ ನಾವು ಇನ್ನು ಬೇರೆ ರೀತಿಯ ಉತ್ಪನ್ನಗಳನ್ನ ಸೇರಿಸಿ ಅದರ ಒಂದು ರೂಪವನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತೇವೆ. ಅದು ಉದ್ದೇಶಕವಾಗಿ ಮಾಡ್ತೇವೆ. ಅಲ್ಲಿ ಕಲರ್ನ ಜಾಸ್ತಿ ಮಾಡಬಹುದು, ಪೋಷಕಾಂಶಗಳ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಅದೇ ರೀತಿ ಬೇಳೆಕಾಳುಗಳಿಗೆ ಕಲ್ಲು ಆಗಿರ್ಬಹುದು, ಸುಣ್ಣದ ಪೌಡರ್ ಅನ್ನ ಆಗಿರ್ಬಹುದು, ಅದೇ ರೀತಿಯ ವಿವಿಧ ಕಲಬೆರಕೆ ಕಾರಕಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಬಳಸಲಾಗುತ್ತೆ. ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಬಳಸುವ ಕಲಬೆರಕೆ ಕಾರಕಗಳು ಅಂತ ಹೇಳ್ತೇವೆ. ಇದು ಒಂದನೇದು. ಎರಡನೇದು ಉದ್ದೇಶಕವಲ್ಲದ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗ ಅಥವಾ ಬೆಳೆಯನ್ನ ಬೆಳೆಸುವಾಗ ಅಥವಾ ನಾವು ಸಂಸ್ಕರಣೆ ಮಾಡುವಾಗ ಉದ್ದೇಶಪೂರ್ವಕವಲ್ಲದೆ ಅವೆಲ್ಲ ಆ ಒಂದು ಉತ್ಪನ್ನದಲ್ಲಿ ಬಳಕೆಯಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ತೇವೆ, ಬೆಳೆಯನ್ನ ಕೀಟಬಾಧೆಯನ್ನ ತಡೆಗಟ್ಟಲು ಅನೇಕ ರೀತಿಯ ಕೆಮಿಕಲ್ಸ್ ಆಗಿರ್ಬಹುದು ಅಥವಾ ಬೇರೆ ರೀತಿಯ ಸಂರಕ್ಷಕಗಳನ್ನ ನಾವು ಬಳಸ್ತೇವೆ.
1: ಅಂದ್ರೆ ಮುಖ್ಯವಾಗಿ ಕೀಟನಾಶಕಗಳನ್ನ ಆಹಾರ ಧಾನ್ಯಗಳ ಸಂರಕ್ಷಣೆಗೆ ಬಳಸ್ಕೊಳ್ತೀವಿ.
0: ಹೌದು, ಇದು ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಇನ್ಸಿಡೆಂಟಲ್ ಅಥವಾ ಅದು ಉದ್ದೇಶಪೂರ್ವಕವಲ್ಲದ ಕಲಬೆರಕೆ ಕಾರಕಗಳು. ಅದೇ ರೀತಿ ಬೆಳೆಯನ್ನ ನಾವು ಸಂರಕ್ಷಣೆ ಮಾಡಿರ್ತೀವಿ, ಅಲ್ಲಿ ಇಲಿ ಮತ್ತೆ ಕೀಟಬಾಧೆಗಳು ಆಗಿರ್ತವೆ. ಇಲಿಯ ಒಂದು ಕೂದಲಾಗಿರ್ಬಹುದು, ಅದರ ಮೂತ್ರ ಆಗಿರ್ಬಹುದು ಅಥವಾ ಇನ್ನಿತರ ಪದಾರ್ಥಗಳಿಂದ ಏನಾಗುತ್ತೆ, ಧಾನ್ಯಗಳ ಎಲ್ಲವೂ ಕೂಡ ಕಲಬೆರಕೆ ಆಗುತ್ತೆ.
1: ಇಲಿಯ ಹಿಕ್ಕೆಗಳು ಕೂಡ ಅದರಲ್ಲಿ ಬೆರ್ತಿರ್ತವೆ.
0: ಹೌದು ಸರ್. ಮತ್ತೆ ಅದೇ ರೀತಿಯ ಕೆಲವೊಂದು ಹುಳುಗಳು ಸತ್ತ ಮೇಲೂ ಕೂಡ ಅದರೆಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮತ್ತೆ ಉಳಿದ ಯಾವುದೇ ರೀತಿಯ ದೇಹದ ಭಾಗಗಳು ಆ ಒಂದು ಪದಾರ್ಥದಲ್ಲಿ ಸೇರ್ಕೊಂಡಾಗ ಅವು ಉದ್ದೇಶಪೂರ್ವಕವಾಗಿ ನಾವು ಅದನ್ನ ಬಳಸಿರೋದಿಲ್ಲ, ಬಟ್ ಅದು ಕೀಟಬಾಧೆಯನ್ನ ಆದಾಗ ಯಾವುದೋ ಒಂದು ಸಂರಕ್ಷಣೆಯಲ್ಲಿ ಈ ರೀತಿಯ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಮೂರನೆಯದು ಹೇಳಬೇಕು ಅಂದ್ರೆ ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳು ಅಂದ್ರೆ ಕೆಲವೊಂದು

0: ಬೇಳೆಕಾಳಾಗಿರ್ಬಹುದು, ಹಣ್ಣು ಮತ್ತು ತರಕಾರಿಗಳಾಗಿರ್ಬಹುದು, ಅದರಲ್ಲಿ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಸೊ ಈ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಬೇರೆ ರೀತಿಯ ಪೋಷಕಾಂಶಗಳನ್ನ ಒದಗಿಸಲು ಇವೇನು ಮಾಡ್ತವೆ, ಇವು ತಡೆಗಟ್ಟುತ್ತೆ. ನಮಗೆ ಕ್ಯಾಲ್ಸಿಯಂ ಬೇಕು ಅಥವಾ ಐರನ್ ಬೇಕು. ಈ ಐರನ್ ಅಥವಾ ಬೇರೆ ರೀತಿಯ ಪೋಷಕಾಂಶಗಳನ್ನ ದೇಹದಲ್ಲಿ ಒಂದು ಹೀರಿಕೊಳ್ಳುವ ಒಂದು ಪ್ರಯತ್ನವನ್ನ ಅವು ತಡೆಗಟ್ಟುತ್ತೆ. ಕೆಲವೊಂದು ಅಣಬೆ ಆಗಿರ್ಬಹುದು, ಇದರಲ್ಲೆಲ್ಲ ನ್ಯಾಚುರಲ್ ಆಗಿರುವಂತಹ ಟಾಕ್ಸಿನ್ಸ್ಗಳು ತುಂಬಾ ಯಥೇಚ್ಛವಾಗಿ ಕಂಡು ಬರುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿ ಬೇಳೆಕಾಳುಗಳನ್ನಾಗಿರ್ಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ನಿಯಮಿತವಾಗಿ ಅವುಗಳನ್ನ ಕುದಿಸಿ ತಿನ್ನೋದ್ರಿಂದ ಈ ಒಂದು ಟಾಕ್ಸಿನ್ಸ್ಗಳನ್ನ ನಾವು ಹೊರಹಾಕಬಹುದು. ಅಥವಾ ಕಾಳುಗಳನ್ನ ನೆನೆಸಿ ತಿನ್ನೋದ್ರಿಂದ ಅಥವಾ ಕಾಳುಗಳನ್ನ ಬಿಸಿ ಗಾಳಿಯಲ್ಲಿ ನಾವು ರೋಸ್ಟ್ ಮಾಡೋದ್ರಿಂದ ಕೂಡ ಈ ಒಂದು ಸ್ವಾಭಾವಿಕವಾಗಿ ಬರುವಂತಹ ಕಲಬೆರಕೆ ಕಾರಕಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ನಾಲ್ಕನೇದು ಲೋಹ ಮಿಶ್ರಿತ ಕಲಬೆರಕೆ ಕಾರಕಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಲೋಹವನ್ನ ನಾವು ಬಳಸೋದಿಲ್ಲ, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ. ಲೋಹ ಮೆಟಲ್ಸ್ ಅಂದ್ರೆ ನಾವು ಬಳಸುವಂತಹ ನೀರು, ಬಹುಮುಖ್ಯವಾಗಿ ನಾವು ಕೃಷಿಗೆ ಬಳಸುವಂತಹ ನೀರು ಈ ಚರಂಡಿಯ ನೀರಿನ ಜೊತೆಗೆ ಸೇರಿಸಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಿಂದ ಬರುವಂತಹ ನೀರಿನ ಜೊತೆಗೆ ಸೇರಿ ಇದು ಕಲುಷಿತ ಆಗಿದೆ. ಈ ಕಲುಷಿತವಾದಂತಹ ನೀರು ಹೇರಳ ಪ್ರಮಾಣದಲ್ಲಿ ಒಂದು ಪಾದರಸ ಆಗಿರಬಹುದು ಮತ್ತೆ ಆರ್ಸೆನಿಕ್ ಆಗಿರಬಹುದು, ಅದೇ ರೀತಿ ಉಳಿದ ಕೆಮಿಕಲ್ ಕಾರಕ ಸಂರಕ್ಷಕಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಲ್ಲಿದೆ. ಈ ನೀರನ್ನ ನಾವು ಸಂಸ್ಕರಣೆಗೆ ಬಳಸೋದ್ರಿಂದ ಅಥವಾ ಹಣ್ಣು ಮತ್ತು ತರಕಾರಿಗಳನ್ನ ಶುಚಿತ್ವಕ್ಕೆ ಬಳಸೋದ್ರಿಂದ ಏನಾಗುತ್ತೆ, ಇವು ಆ ಒಂದು ಹಣ್ಣು ಮತ್ತು ತರಕಾರಿಗಳ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ಲೋಹಕಾರಕ ಕಲಬೆರಕೆ ವಸ್ತುಗಳು ಕೂಡ ಈ ಒಂದು ಗ್ರೂಪ್ ಅಲ್ಲಿದೆ. ಮತ್ತೆ ಕೊನೆಯದಾಗಿ ಐದನೇ ಭಾಗವಾಗಿ ನಾವು ಪ್ಯಾಕೇಜಿಂಗ್ ಅಂತ ಹೇಳ್ತೇವೆ, ಪ್ಯಾಕೇಜಿಂಗ್ ಕಲಬೆರಕೆ ಕಾರಕಗಳು ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ತುಂಬಾ ದಿನಗಳ ಶೇಖರಣೆಯನ್ನು ಮಾಡಬೇಕು ಅಂದಾಗ ಅದನ್ನ ವಿವಿಧ ರೀತಿಯ ಪ್ಯಾಕೇಜಿಂಗ್ ಅನ್ನ ಬಳಸ್ತೇವೆ. ಅದು ಗ್ಲಾಸ್ ಆಗಿರ್ಬಹುದು ಅಥವಾ ಪ್ಲಾಸ್ಟಿಕ್ ಆಗಿರ್ಬಹುದು, ಅದೇ ರೀತಿಯ ಕಾಗದ ಆಗಿರಬಹುದು. ಕಾಗದದಲ್ಲೂ ಕೂಡ ಅನೇಕ ರೀತಿಯ ಕಾಗದಗಳನ್ನ ಬಳಸ್ತೇವೆ, ಗ್ಲೇಸಿನ್ ಅಂತ ಬಳಸ್ತೇವೆ, ಅದಕ್ಕೆ ಬಟರ್ ಪೇಪರ್ ಅಂತಾನು ಹೇಳ್ತೇವೆ. ಈ ಕಾಗದಗಳು ಕೂಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಲ್ಲಲ್ಲಿ ಅಂಟ್ಕೊಂಡಿರುತ್ತೆ, ಅವು ಆಯ್ತು. ಅಲ್ಯೂಮಿನಿಯಂ ಫಾಯಿಲ್ ಅದು ಇರುತ್ತೆ, ಆಮೇಲೆ ಟಿನ್ ಕ್ಯಾನ್ಗಳನ್ನೆಲ್ಲ ಬಳಸ್ತೇವೆ. ಸೊ ಇವೆಲ್ಲವೂ ಕೂಡ ಒಡೆದ ಚೂರುಗಳು ಈ ಒಂದು ಪದಾರ್ಥಗಳಿಗೆ ಸೇರಿ ಅವು ಕೂಡ ಒಂದು ಕಲಬೆರಕೆಗೆ ಕಾರಣ ಆಗುತ್ತೆ.
1: ತಾವು ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಇನ್ನು ಈ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಏನು ಅಂತೀರಿ?
0: ಸರ್, ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಸರ್ ಒಂದು ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಗಳಿಸೋದು, ಇದು ಒಂದಿರುತ್ತೆ. ಅದಾದ್ಮೇಲೆ ಬಹಳಷ್ಟು ಈ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ನಾವು ಬೆಳೆಯುವಂತಹ ಧಾನ್ಯಗಳಾಗಿರಬಹುದು ಅಥವಾ ತರಕಾರಿಗಳಾಗಿರ್ಬಹುದು ಮತ್ತೆ ಇನ್ನಿತರ ಪದಾರ್ಥಗಳು ಸೀಸನ್ ಆಗಿ ಅಂದ್ರೆ ಅದು ಒಂದೇ ಒಂದು ಸೀಸನ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಹೇರಳವಾಗಿ ಆ ಒಂದು ಅವೈಲಬಿಲಿಟಿ ಇರುತ್ತೆ. ಸೊ ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗೋದಿಲ್ಲ.
1: ಹೌದು,
0: ಆ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ಅದನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಶೇಖರಣೆ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಅಲ್ಪ ಪ್ರಮಾಣದಲ್ಲಿ ಶೇಖರಣೆ ಮಾಡುವಾಗ ಈ ಶೇಖರಣಾ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಪೋಷಕಾಂಶಗಳಾಗಿರ್ಬಹುದು ಅಥವಾ ಬಹಳಷ್ಟು ಹಣ್ಣು ಆಗಿರ್ಬಹುದು ತರಕಾರಿಗಳವು ಕೊಳತು ಹೋಗುತ್ತೆ. ಆ ಕೊಳತು ಹೋಗುವ ಸಂದರ್ಭದಲ್ಲಿ ಅವರೇನ್ ಮಾಡ್ತಾರೆ, ಅದಕ್ಕೆ ಹೊರರೂಪದಿಂದ ಕಲರ್ ಅನ್ನ ಆಡ್ ಮಾಡ್ತಾರೆ ಅಥವಾ ಅದನ್ನ ಬೇರೆ ರೀತಿಯ ಸಂರಕ್ಷಕಗಳನ್ನ ಬಳಸಿ ಅವರು ಅದರ ಒಂದು ಸಂರಕ್ಷಣಾ ಸಮಯವನ್ನ ಜಾಸ್ತಿ ಮಾಡುವಂತಹ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅತಿ ಹೆಚ್ಚು ಆದಾಯವನ್ನ ಗಳಿಸುವುದು ಸರ್.
1: ಇವು ಮುಖ್ಯವಾಗಿ ಆಹಾರದ ಕಲಬೆರಕೆಗೆ ಮುಖ್ಯ ಕಾರಣಗಳು ಅಂತೀರಿ?
0: ಹೌದು ಸರ್, ಹೌದು.
1: ಇನ್ನ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿಗೆ ಬಂದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಆಹಾರದ ಕಲಬೆರಕೆ ಆಗುತ್ತೆ ಅಂತೀರಿ?
0: ಸರ್, ಬಹುಮುಖ್ಯವಾಗಿ ನಾವು ದಿನನಿಂದಿನ ದಿನಗಳಲ್ಲಿ ಬಳಸುವಂತಹ ಹಾಲನ್ನ ತಗೋಬೇಕು. ಸೊ ಹಾಲಲ್ಲಿ ಸರ್ ಬಹುಮುಖ್ಯವಾಗಿ ನೀರು, ಅದಾದ್ಮೇಲೆ ಯೂರಿಯಾವನ್ನ ಬಳಸ್ತಾರೆ, ಅದಾದ್ಮೇಲೆ ಸಕ್ಕರೆ, ಹೀಗೆ ಇವನು ಬಿಟ್ಟು ಕೆಲವೊಂದು ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಅಂತ ಇದಾವೆ ಸರ್. ಸೊ ಈ ಆಂಟಿಬಯೋಟಿಕ್ ಏಜೆಂಟ್ಸ್ಗಳು ಏನ್ ಮಾಡ್ತವೆ, ಹಾಲನ್ನ ಬಹಳ ಹೊತ್ತು ಕೆಡದ ಹಾಗೆ ಇಡುತ್ತೆ. ಸೊ ನಾವು ಹಾಲನ್ನ ಒಂದು ದೈನಂದಿನ ದಿನಗಳಲ್ಲಿ ಏನ ಎಷ್ಟು ಇಡಬಹುದು ಅಂದ್ರೆ 2-3 ತಾಸು ಕಾಯಿಸಿಟ್ರೆ ಒಂದ 5 ತಾಸವರೆಗೂ ಇಡಬಹುದು. ಕಾಯಿಸದೇ ಇಟ್ಟಾಗ ಏನಾಗುತ್ತೆ 2-3 ತಾಸವರೆಗೂ

0: ಮಾತ್ರ ಹೇಳಬಹುದು. ಸೊ ಇಲ್ಲಿ ರೈತರಾಗಿರ್ಬಹುದು ಅಥವಾ ಇಲ್ಲಿರುವಂತಹ ಕೆಲವೊಂದು ಮಿಡ್ಲ್ ಮೆನ್ಸ್ ಅಂತ ಏನ್ ಹೇಳ್ತೀವಿ, ಇವರೆಲ್ಲ ಏನ್ ಮಾಡ್ತಾರೆ, ಇದಕ್ಕೆ ನೀರಾಗಿರ್ಬಹುದು, ಯೂರಿಯಾ ಆಗಿರ್ಬಹುದು, ಅದಕ್ಕೆ ಸಕ್ಕರೆ ಅಂಶವನ್ನ ಹಾಕಿರ್ಬಹುದು ಅಥವಾ ಆಂಟಿಬಯೋಟಿಕ್ಸ್ ಗಳನ್ನ ಬಳಸಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಡ್ಡು, ನಾವೇನು ಫ್ಯಾಟಾಸ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ, ಇದಕ್ಕೂ ಕೂಡ ಆಯಿಲ್ ಅನ್ನ ಬಳಸ್ತಾರೆ. ಸೊ ಹಾಲಿನಲ್ಲಿ ಪ್ರಮುಖವಾಗಿ ಇವೆಲ್ಲ ಬಳಸುವಂತಹ ಕಲಬೆರಕೆ ಕಾರಕಗಳು. ಅದೇ ರೀತಿ ನಾವು ದವಸ ಧಾನ್ಯಗಳನ್ನ ತೆಗೆದುಕೊಂಡ್ರೆ, ದವಸ ಧಾನ್ಯಗಳಲ್ಲಿ ಬಹುಮುಖ್ಯವಾಗಿ ಬೇಳೆಕಾಳುಗಳು, ಅದರಲ್ಲೂ ಕೂಡ ಕಡಲೆ ಬೇಳೆ. ಕಡಲೆ ಬೇಳೆಗೆ ಹೋಲುವಂತಹ ಇನ್ನೊಂದು ಬೇಳೆ ಇದೆ, ಅದನ್ನು ಕೇಸರಿ ಬೇಳೆ ಅಂತಾನು ಕರೀತಾರೆ. ಸೊ ಇವು ನೋಡೋದಕ್ಕೆ ಕಡಲೆ ಬೇಳೆ ತರನೇ ಇದ್ರು ಕೂಡ ಈ ಕೇಸರಿ ಬೇಳೆಯಲ್ಲಿ ಒಂದು ಪಾಯ್ಸನಸ್ ಕಂಟೆಂಟ್ ಇದೆ, ಅದನ್ನು ಲ್ಯಾಥರಿಸಮ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ನರಕೋಶಕ್ಕೆ ಅನೇಕ ರೀತಿಯ ಪ್ರಭಾವವನ್ನ ಬೀರುವುದರ ಮೂಲಕ ಅಂಗಾಂಗಗಳ ವೈಫಲ್ಯವನ್ನ ಮಾಡುತ್ತೆ. ಇನ್ನು ಅಕ್ಕಿಗಾಗಿರ್ಬೋದು, ಅಕ್ಕಿಗೆ ನಾವು ಕಲ್ಲು, ಅದನ್ನ ಬೆಣಚು ಕಲ್ಲು, ಬಿಳಿ ಕಲ್ಲು ಅಂತ ಹೇಳ್ತೇವೆ, ಆ ಕಲ್ಲನ್ನು ಹಾಕಿರ್ಬಹುದು. ಅದಾದ್ಮೇಲೆ ಅದಕ್ಕೆ ಸುಣ್ಣದ ತಿಳಿನೀರು ಅದನ್ನ ಹಾಕುತ್ತಾರೆ. ಅದೇ ರೀತಿಯ ಲೋಹದ ಅಂಶಗಳನ್ನ ಬಳಸಬಹುದು. ಇದು ಬೇಳೆಕಾಳಿಗೆ ಸಂಬಂಧಪಟ್ಟಂತ ಇದೆ ಸರ್. ಅದೇ ರೀತಿಯ ಸಾಂಬಾರು ಪದಾರ್ಥಗಳಿಗೆ, ಸಾಂಬಾರು ಪದಾರ್ಥಗಳಲ್ಲಿ ಬಹಳಷ್ಟು ಅರಿಶಿಣ ಆಗಿರ್ಬಹುದು, ಮಸಾಲಾ ಉತ್ಪನ್ನಗಳಾಗಿರ್ಬಹುದು, ಅಲ್ಲಿ ಮೆಟಾನಿಲ್ ಯೆಲ್ಲೋ ಅಂತ ಹೇಳಿ ಒಂದು ಕಲರ್ ನ ಬಳಸ್ತಾರೆ. ಸೊ ಈ ಮೆಟಾನಿಲ್ ಯೆಲ್ಲೋ ಕಲರ್ ನ ಅಕ್ಕಿ ಹಿಟ್ಟು ಆಗಿರ್ಬಹುದು ಅಥವಾ ಬೇರೆ ರೀತಿಯ ವೇಸ್ಟ್ ಹಿಟ್ಟುಗಳು ಇದಾವಲ್ವಾ, ಈ ಹಿಟ್ಟುಗಳ ಜೊತೆ ಬಳಸಿ ಕೃತಕವಾಗಿ ಈ ಒಂದು ಅರಿಶಿನದ ಕಲರ್ ಅನ್ನ ನೀಡಲಾಗುತ್ತೆ. ಅದೇ ರೀತಿ ಎಲ್ಲಾ ರೀತಿಯ ಸಾಂಬಾರು ಮಸಾಲಗಳಿಗೆ ಅಕ್ಕಿಯ ಹಿಟ್ಟಾಗಿರ್ಬಹುದು, ಗೋಧಿಯ ಹಿಟ್ಟನ್ನಾಗಿರ್ಬಹುದು ಅಥವಾ ಕಡಲೆ ಹಿಟ್ಟನ್ನ ಬಳಸಲಾಗುತ್ತೆ. ಅದೇ ರೀತಿ ಅದರ ಒಂದು ತೇವಾಂಶವನ್ನ ಹೆಚ್ಚು ಮಾಡೋದ್ರಿಂದ ಮಸಾಲಾ ಉತ್ಪನ್ನಗಳ ತೂಕ ಹೆಚ್ಚಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀರನ್ನು ಹಾಕ್ತಾರೆ. ಅದೇ ರೀತಿ ಮೆಣಸಿನಲ್ಲಿ ಬಹಳ ಮುಖ್ಯವಾಗಿ ಕಾಳು ಮೆಣಸಿನಲ್ಲಿ ಪಪ್ಪಾಯದ ಬೀಜಗಳನ್ನ ಬಳಸ್ತಾರೆ. ಪಪ್ಪಾಯದ ಬೀಜ ಮತ್ತೆ ಕಾಳು ಮೆಣಸಿನ ಬೀಜ ನೋಡಲು ಒಂದೇ ತರ ಹೋಲೋದ್ರಿಂದ ಬಹಳ ಮುಖ್ಯವಾಗಿ ಅದನ್ನ ಬಳಸ್ತಾರೆ. ಅದೇ ರೀತಿ ನಾವು ಎಣ್ಣೆಯಲ್ಲಿ ತೆಗೆದುಕೊಂಡಾಗ, ಶೇಂಗಾ ಎಣ್ಣೆ ಆಗಿರ್ಬೋದು ಅಥವಾ ಇನ್ನಿತರ ಅಡುಗೆ ಎಣ್ಣೆಗಳಲ್ಲಿ
1: ಸೂರ್ಯಕಾಂತಿ ಎಣ್ಣೆ,
0: ಹೌದು ಸರ್, ಏನ್ ಮಾಡ್ತಾರೆ ಅದರಲ್ಲ ಪಾಮ್ ಆಯಿಲ್ ಆಗಿರ್ಬಹುದು ಅಥವಾ ವೈಟ್ ಆಯಿಲ್ ಅಂತಾನು ಬಳಸ್ತಾರೆ. ಸೊ ಆ ಒಂದು ಆಯಿಲ್ ಅನ್ನ ಬಳಸೋದ್ರಿಂದ ಕೂಡ ಅದರ ಒಂದು ಕ್ವಾಲಿಟಿ, ಏನೋ ಒಂದು ಪೋಷಕಾಂಶಗಳ ಗುಣಮಟ್ಟದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನ ನಾವು ಕಾಣಬಹುದು. ಸೊ ಅದು ಪ್ಯಾಕಿಂಗ್ ಮಾಡುವಾಗ ಸೂರ್ಯಕಾಂತಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಂತ ಇರುತ್ತೆ, ಬಟ್ ಒಳಗಡೆ ಅದನ್ನ ನೋಡಿದಾಗ ವಿವಿಧ ಪ್ರಮಾಣದಲ್ಲಿ ಅದನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಎಣ್ಣೆ ಅಥವಾ ರೀಫ್ರೈಡ್ ಆಯಿಲ್, ರೀಯೂಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ, ಒಂದು ದಿನ ಮಾಡಿರುವಂತ ಅಡಿಗೆ ಎಣ್ಣೆನ ಮತ್ತೊಂದು ದಿನಕ್ಕೆ ಬಳಸೋದಿಲ್ಲ. ಅದನ್ನ ಇವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ರಿಫೈನ್ಡ್ ಮಾಡಿ ಮತ್ತೆ ಆ ಒಂದು ಆಯಿಲ್ ಅನ್ನ ವಿವಿಧ ಹಂತದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿ
1: ಈಗ ಸಕ್ಕರೆನೂ ಕೂಡ ಇದೆ.
0: ಹೌದು ಸರ್,
1: ಸಕ್ಕರೆಯಲ್ಲೂ ಕೂಡ ಕಲಬೆರಕೆ ಮಾಡ್ತಾರೆ.
0: ಹೌದು ಸರ್, ಸಕ್ಕರೆಯಲ್ಲೂ ಕೂಡ ನಾವು ನೋಡಿದಾಗ ಲೋ ಶುಗರ್ ಕಂಟೆಂಟ್ ಇರುವಂತಹ ಸಕ್ಕರೆಯನ್ನ ಅಥವಾ ಬೆಲ್ಲ ಆಗಿರ್ಬಹುದು ಮತ್ತೆ ಇದೇ ರೀತಿ ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳಾಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಸ್ವೀಟ್ ಆಗಿರ್ಬಹುದು ಅಥವಾ ಅದರಿಂದ ಮಾಡುವಂತಹ ಅನೇಕ ರೀತಿಯ ಸಿಹಿ ಕಾರಕಗಳನ್ನ ಅದನ್ನ ಬಳಸಲಾಗುತ್ತೆ. ಈಗ ಸಕ್ಕರೆ ಎಲ್ಲ ಇರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಯೂಸ್ ಮಾಡ್ತಾರೆ. ಅದೇ ರೀತಿ ಅದರಲ್ಲಿ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ಹೇಳ್ತೇವೆ, ಅಲ್ಲಿ ಕೆಲವೊಂದು ಬಣ್ಣಗಳನ್ನ ಬಳಸ್ತಾರೆ, ಅದಕ್ಕೆ ತುಂಬಾ ಬಿಳಿ ಬಣ್ಣವನ್ನ ಕೊಡೋದು ಅಥವಾ ಅದಕ್ಕೆ ಉತ್ತಮ ಗುಣವನ್ನ ಕೊಡೋದು ಕೂಡ ಅನೇಕ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಸಕ್ಕರೆಯಲ್ಲೂ ಕೂಡ ಬಿಳಿ ಕಲ್ಲುಗಳನ್ನು ಕೂಡ ಬಳಸ್ತಾರೆ.
1: ಮತ್ತೆ ಎಣ್ಣೆಗೆ ಕೆಲವೊಂದು ಈ ಕೊಬ್ಬುಗಳನ್ನು ಕೂಡ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಎಣ್ಣೆಗೆ ಬಹಳಷ್ಟು ಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸ್ತಾರೆ. ನಾವೆಲ್ಲ ನೋಡಿರುವ ಹಾಗೆ ಪ್ರಾಣಿಯ ಕೊಬ್ಬನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಕಾಯಿಸಿ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಕೃತಕ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ರೂಪದಲ್ಲಿ ಪರಿವರ್ತನೆ ಮಾಡುತ್ತೆ. ನಾವೆಲ್ಲ ಬಹಳಷ್ಟು ಈ ಪ್ಯಾಕ್ ಆಗದೇ ಇರುವಂತಹ ಎಣ್ಣೆ ಇರುತ್ತೆ ಅಲ್ವಾ, ಲೂಸ್ ಎಣ್ಣೆ ಅಂತ ಹೇಳ್ತೇವೆ, ಅದು ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ. ಆ ಒಂದು ಎಣ್ಣೆ ಬಹುಮುಖ್ಯವಾಗಿ ಈ ಪ್ರಾಣಿಯ ಕೊಬ್ಬನ್ನ ಬಳಸಿ ಮಾಡುವಂತಹ ಎಷ್ಟೋ ಒಂದು ಕೇಸಸ್ ಗಳನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಅನೇಕ ರೀತಿಯ ಮಾಧ್ಯಮಗಳಲ್ಲಿ ಅದು ವರದಿ ಕೂಡ ಆಗಿದೆ.
1: ಬೀದಿ ಬದಿಗಳಲ್ಲಿ
0: ಇದು ಬಹಳ ಮುಖ್ಯವಾಗಿ ಈ ರೀತಿಯ ಎಣ್ಣೆಗಳನ್ನ ಬಳಸ್ತಾರೆ. ಅದೇ ರೀತಿಯಾಗಿ ಬೇಕರಿ ಉತ್ಪನ್ನಗಳ ಒಂದು ಇದರಲ್ಲಿ ಕೂಡ ಅಲ್ಲೆಲ್ಲ ಪಪ್ಸ್ ಆಗಿರಬಹುದು ಮತ್ತೆ ಇನ್ನಿತರ ಉತ್ಪನ್ನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಎಣ್ಣೆಯನ್ನು

0: ಬಳಸ್ತಾರೆ ಸರ್.
1: ಹೌದೌದು. ಅಂದ್ರೆ ಈ ಪಾಮ್ ಆಯಿಲ್ ಅಂತಾರಲ್ಲ, ಪಾಮ್ ಆಯಿಲ್ ಅನ್ನ ಬೇರೆ ಹೆಚ್ಚು ಬೆಲೆ ಬಾಳುವಂತ ಎಣ್ಣೆಗಳಿಗೂ ಕೂಡ ಬೆರೆಸ್ತಾರೆ ಅಂತಾನೂ ಒಂದು ಮಾತಿದೆ.
0: ಹೌದು ಸರ್, ಈಗ ಪಾಮ್ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಕೂಡ ಅತಿಹೆಚ್ಚವಾಗಿ ನಾವು ಶೇಂಗಾ ಎಣ್ಣೆ ಆಗಿರ್ಬಹುದು ಅಥವಾ ಕೆನೋಲಾ ಆಯಿಲ್ ಅಂತ ಇರುತ್ತೆ ಅದರಲ್ಲಿ, ಮತ್ತೆ ವಿವಿಧ ರೀತಿಯ ಹೆಚ್ಚು ಬೆಲೆ ಇರುವಂತಹ ಎಣ್ಣೆಗಳಲ್ಲಿ ಇದನ್ನ ಬಳಸಿ ಆ ಒಂದು ಎಣ್ಣೆಯ ರೂಪವನ್ನ ಅವ್ರಿಗೆ ರೂಪುಗೊಳಿಸ್ತಾರೆ.
1: ಮತ್ತೆ ಈಗ ಸಾಧಾರಣವಾಗಿ ಸಾಸಿವೆಗೆ ರಾಗಿ ಕಾಳನ್ನ ಬಳಸ್ತಾರೆ ಅಂತ ಕೇಳಿದೀವಿ.
0: ಹೌದು ಸರ್, ಇದರಲ್ಲೂ ಕೂಡ ಸಾಸಿವೆ ಮತ್ತೆ ರಾಗಿ ಕಾಳು ಒಂದೇ ತರ ಇದ್ರೂ ಕೂಡ ರಾಗಿಗೆ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಬಟ್ ಸಾಸಿವೆ ಕಾಳಿಗೆ ಇರೋದಿಲ್ಲ, ರೌಂಡ್ ಆಗಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ರಾಗಿ ಮತ್ತೆ ಸಾಸಿವೆ ಕಾಳನ್ನ ನಾವು ವಿಂಗಡಣೆ ಮಾಡಬಹುದು.
1: ಇನ್ನು ಡಾಕ್ಟರ್ ಮೋಹನ್ ನಾಯ್ಕ ಅವರೇ, ಈ ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ವಿಧಾನಗಳು ಏನೇನು, ಹೇಗೆ ಪತ್ತೆ ಹಚ್ಚಬಹುದು ಅಂತೀರಿ?
0: ಸರಿ, ಬಹುಮುಖ್ಯವಾಗಿ ಅನೇಕ ರೀತಿಯ ವಿಧಾನಗಳು ಕೂಡ ಕೈಗೆಟಕುವ ರೀತಿಯಲ್ಲೂ ಕೂಡ ಇದೆ. ನಾವು ಮನೆಯಲ್ಲೇ ಕೂಡ ಅನೇಕ ರೀತಿಯ ಕಲಬೆರಕೆ ಕಾರ್ಯಗಳನ್ನ ಪತ್ತೆ ಹಚ್ಚಬಹುದು. ಅದೇ ರೀತಿಯ ಅಡ್ವಾನ್ಸ್ ಮೆಥಡ್ ಅಂತಾನೆ ಹೇಳಿದ್ದಾವೆ, ಕೆಲವೊಂದು ತುಂಬಾ ಅಡ್ವಾನ್ಸ್ ಮೆಥಡ್ ಗಳನ್ನ ಕೂಡ ಬಳಸಿ ನಾವು ಕಲಬೆರಕೆ ಕಾರಕಗಳನ್ನ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ನಾನು ಈಗ ಹೇಳಬೇಕು ಅಂದ್ರೆ, ಗೋಧಿಯಲ್ಲಿ ಒಂದು ಶಿಲೀಂಧ್ರ ಇದೆ, ಎರ್ಗಟ್ ಅಂತ ಹೇಳಿ ಒಂದು ಶಿಲೀಂಧ್ರ.
1: ಹೌದೌದು, ಮತ್ತೆ ಸಜ್ಜೆ ಮತ್ತೆ ಜೋಳಕ್ಕೂ ಬರುತ್ತೆ.
0: ಹೌದು ಹೌದು. ಈ ಒಂದು ಶಿಲೀಂಧ್ರವನ್ನ ನಾವು ಪತ್ತೆ ಹಚ್ಚಬೇಕು ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು 20% ಉಪ್ಪು ನೀರಿನಲ್ಲಿ ಅದನ್ನ ನೆನೆಸಿಡ್ಬೇಕು. ನೆನೆಸಿದಾಗ ಆ ಉಪ್ಪು ನೀರಿನಲ್ಲಿ ಎರ್ಗಟ್ ಅಂತ ಈ ಒಂದು ಶಿಲೀಂಧ್ರದಿಂದ ಏನು ಬೆಳೆ ಎಫೆಕ್ಟ್ ಆಗಿದೆ ಅಲ್ವಾ, ಅದು ಮೇಲ್ಗಡೆ ತೇಲುತ್ತೆ ಹೋತಿನಂತ. ಅದು ಮೇಲ್ಗಡೆ ತೇಲಿದ್ರೆ ಆ ಒಂದು ಉತ್ಪನ್ನ ಈ ಎರ್ಗಟ್ ಅಂತ ಒಂದು ಶಿಲೀಂಧ್ರದಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳಿಬಹುದು. ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಕ್ಷಣಾರ್ಧದಲ್ಲಿ ಒಂದು 5 ನಿಮಿಷದಲ್ಲಿ ಕೂಡ ನಾವು ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಹಾಲು, ಯಥೇಚ್ಛವಾಗಿ ಹಾಲು ಎಲ್ಲರೂ ಮನೆಯಲ್ಲೂ ಬಳಸ್ತಾರೆ. ಬಹಳ ಒಂದು ಕಾಮನ್ ಆಗಿ ಬಳಸುವಂತ ಕಲಬೆರಕೆ ಕಾರಕ ಅಂತ ಹೇಳಿದ್ರೆ ನೀರು, ಅದರ ಜೊತೆಗೆ ಸಕ್ಕರೆಯನ್ನ ಬಳಸ್ತೇವೆ, ಸ್ಟಾರ್ಚ್ ಅಂತ ಹೇಳ್ತೇವೆ. ಈ ಸುಲಭವಾಗಿ ಯಾವ ರೀತಿ ಹಾಲಿನಲ್ಲಿ ನಾವು ನೀರನ್ನ ಬೆರೆಸಿದೆ ಅಂತ ತಿಳಿಬಹುದು ಅಂದ್ರೆ, ಒಂದು ತಟ್ಟೆಯನ್ನ ನಾವು ಭಾಗಶಃವಾಗಿ ಬೆಂಡ್ ಮಾಡಿರ್ಬೇಕು, ಅದಕ್ಕೆ ಒಂದಿಲ್ಲಂದ್ರೆ 2 ಹನಿ ಹಾಲನ್ನ ಬಿಡಬೇಕು. ಸೊ ಹಾಲನ್ನ ನಾವು ಆ ತಟ್ಟೆಯಲ್ಲಿ ಬಿಡುವಾಗ ಅದು ಈಗ ಜರಿಯಾಗಿ ಹರಿಯುತ್ತದೆ. ಆ ಜರಿಯಾಗಿ ಹರಿಯುವಾಗ ಹಾಲು ಯಾವುದೇ ರೀತಿಯ ಮಾರ್ಕ್ ಅನ್ನ ಬಿಟ್ಕೊಂಡು ಹೋದ್ರೆ ಆಗ ಏನಂತಾರೆ, ನಾವು ಫ್ರೆಶ್ ಮಿಲ್ಕ್ ಇದೆ, ಅದರಲ್ಲಿ ಯಾವುದೇ ರೀತಿಯ ನೀರನ್ನ ಹಾಕಿಲ್ಲ ಅಂತ. ನೀರಿನ ಅಂಶ ಹೆಚ್ಚೇ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಗುರುತುಗಳು ಮೂಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗುರುತುಗಳ ಆಧಾರವನ್ನ ಇಟ್ಟುಕೊಂಡು ನಾವು ಹಾಲು ನೀರಿನೊಂದಿಗೆ ಮಿಶ್ರಣವಾಗಿದೆ ಇಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಅದೇ ರೀತಿ ಟೀ ಲೀವ್ಸ್ ಆಗಿರಬಹುದು. ಸೊ ಇಲ್ಲಿ ಟೀ ಲೀವ್ಸ್ ಅನ್ನ ಸರ್ ಬಹಳ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಟಿಶ್ಯೂ ಪೇಪರ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ, ಈ ನೆನೆಸಿರುವಂತಹ ಟೀ ಲೀವ್ಸ್ ಅನ್ನ ಟಿಶ್ಯೂ ಪೇಪರ್ ಅಲ್ಲಿ ಜಸ್ಟ್ ಉಜ್ಜಿದಾಗ ಯಾವುದೇ ರೀತಿಯ ಕಲರ್ ಅದಕ್ಕೇನಾದ್ರೂ ಅಂಟ್ಕೊಳ್ತು ಅಂದ್ರೆ, ನಾವು ಈಸಿಯಾಗಿ ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಇರುವಂತಹ ಒಂದು ಬಣ್ಣದ ಆಧಾರದ ಮೇಲೆ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡಿಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ಕಾಫಿ, ಕಾಫಿಯಲ್ಲಿ ಹುಣಸೆ ಬೀಜ ಮತ್ತೆ ಚಿಕೋರಿ ಬೀಜ ಅಂತಾನು ಹೇಳ್ತೇವೆ. ಸೊ ಈಗಿರುವಂತಹ ಕಾಫಿಯಲ್ಲಿ ಕೂಡ ವಿವಿಧ ಪ್ರಮಾಣದಲ್ಲಿ ಚಿಕೋರಿ ಬಳಸ್ತಾರೆ, ಬಟ್ ಕಾಫಿಯಲ್ಲಿ ಚಿಕೋರಿಯ ಪ್ರಮಾಣ ಯಥೇಚ್ಛವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಚಿಕೋರಿ ಆಗಿರ್ಬಹುದು, ಹುಣಸೆ ಹಣ್ಣಿನ ಬೀಜ ಆಗಿರ್ಬಹುದು, ಇದನ್ನು ಪತ್ತೆ ಹಚ್ಚಲು ಟಿಶ್ಯೂ ಪೇಪರ್ ಅಲ್ಲಿ ಈ ಕಾಫಿ ಪೌಡರ್ ನ ಇಟ್ಟು ಇದನ್ನ ಏನ್ ಮಾಡ್ತೀವಿ, ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಜೊತೆಗೆ ಅದನ್ನ ನೀರನ್ನ ಸಿಂಪಡಣೆ ಮಾಡಲಾಗುತ್ತೆ. ಸೊ ಈ ನೀರನ್ನ ಸಿಂಪಡಣೆ ಮಾಡುವಾಗ ಈಗ ಏನ ಚಿಕೋರಿ ಬೀಜ ಏನಾದ್ರೂ ಇದ್ರೆ ಅದರ ಮೇಲೆ ಕಾಫಿ ಪೌಡರ್ ನ ಎಡ್ಜ್ ಅಲ್ಲಿ ಬ್ರೌನ್ ಕಲರ್ ಬಣ್ಣವನ್ನ ನಾವು ಕಾಣಬಹುದು. ಅದೇ ರೀತಿ ಚಿಕೋರಿ ಬೀಜ ಅದೇ ನೀರಿನಲ್ಲಿ ಒಂದು ಪೊಟ್ಯಾಸಿಯಂ ಹೈಡ್ರೋಕ್ಲೋರೈಡ್ ಅಂತಹ ನೀರಿನಲ್ಲಿ ನಾವು ನೆನೆಸಿದಾಗ ಕಾಫಿ ಬೀಜ ಮೇಲ್ಗಡೆ ತೇರುತ್ತೆ, ಅದೇ ರೀತಿಯಾಗಿ ಚಿಕೋರಿ ಬೀಜಗಳು ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಹೌದು. ಸೊ ಈ ಒಂದು ಆಧಾರದ ಮೇಲೆ ಕಾಫಿ ಬೀಜದಲ್ಲಿ ಹುಣಸೆ ಬೀಜ ಆಗಿರ್ಬಹುದು ಅಥವಾ ಚಿಕೋರಿ ಬೀಜವನ್ನ ಬಳಸಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಅದೇ ರೀತಿ ಅಡುಗೆ ಎಣ್ಣೆ ಬಹಳ ಮುಖ್ಯವಾಗಿ, ಅಡುಗೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಅಂತ ಯೂಸ್ ಮಾಡ್ತಾರೆ ಸರ್. ಮಿನರಲ್ ಆಯಿಲ್ ಅನ್ನ ಪತ್ತೆ ಹಚ್ಚಲು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಗಳ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಎಣ್ಣೆ ತಗೊಂಡಿರ್ತೀವಿ, 10 ಗ್ರಾಮ್ ಎಣ್ಣೆ ತಗೊಂಡ್ರೆ 10 ಗ್ರಾಮ್ ಎಣ್ಣೆಗೆ ಪೊಟ್ಯಾಸಿಯಂ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇದನ್ನ 15 ನಿಮಿಷ ಕಾಲ ಕುದಿಸಿದಾಗ ಇದು ಒಂದು ಘನ ರೂಪವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ದಪ್ಪ ಆಗುತ್ತೆ ಅಥವಾ ಅದು ಟರ್ಬಿಡ್ ಅಂತ ಹೇಳ್ತೇವೆ. ಸೊ

0: ಈ ಒಂದು ಮಿನರಲ್ ಆಯಿಲ್ ಯಾವುದೇ ಒಂದು ಆಯಿಲ್ಗೆ ಯಾವುದೇ ಒಂದು ಅಡುಗೆ ಎಣ್ಣೆಗೆ ಅದು ಸೋಯಾಬೀನ್ ಆಯಿಲ್ ಆಗಿರ್ಬೋದು ಅಥವಾ ನಾವು ಬಳಸುವಂತಹ ಸೂರ್ಯಕಾಂತಿ ಎಣ್ಣೆಗಾಗಿರ್ಬಹುದು ಇದರಲ್ಲಿ ಮಿನರಲ್ ಆಯಿಲ್ ಏನಾದ್ರೂ ಬಳಕೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿ ಈಗೆಲ್ಲ ಹರಳೆ ಎಣ್ಣೆಯನ್ನ ಬಳಸ್ತಾರೆ. ಸೊ ಯಾವುದೇ ಒಂದು ಅಡುಗೆ ಎಣ್ಣೆಯಲ್ಲಿ ಹರಳೆಣ್ಣೆ ಅಂಶ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಪೆಟ್ರೋಲಿಯಂ ಈಥರ್ ಅಂಶವನ್ನ ಹಾಕಿ ರೈಸ್ ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿಟ್ಟಾಗ ಅಲ್ಲೂ ಕೂಡ ಇಮಿಡಿಯೇಟ್ ಆಗಿ ಈ ಎಣ್ಣೆ ಇರುವಂತ ಅಂಶ ಬಹಳ ವೇಗವಾಗಿ ಘನರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಟೆಸ್ಟ್ ಗಳನ್ನ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಅನೇಕ ರೀತಿಯ ಕಿರು ಟೆಸ್ಟ್ ಗಳನ್ನ ಪತ್ತೆ ಹಚ್ಚುವ ವಿಧಾನಗಳನ್ನು ಕೂಡ ಕೊಟ್ಟಿದೆ. ಅದನ್ನ ಮನೆಯಲ್ಲೇ ಕೂಡ ಮಾಡಬಹುದು. ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ನಾವು ಬಳಸುವಂತ ಸಕ್ಕರೆ, ಸಕ್ಕರೆಗೆ ಸುಣ್ಣದ ಪೌಡರ್ ಅನ್ನ ಬಳಸ್ತಾರೆ, ಅದನ್ನ ಚಾಕ್ ಪೌಡರ್ ಅಂತ ಹೇಳ್ತೇವೆ. ಮನೆಯಲ್ಲಿ ಬಹಳ ಸಿಂಪಲ್ ಆಗಿ ಯಾವ ರೀತಿ ಮಾಡಬೇಕು ಅಂದ್ರೆ ಒಂದು ಚಮಚದಲ್ಲಿ ಈ ಒಂದು ಸಕ್ಕರೆಯನ್ನ ತೆಗೆದುಕೊಂಡು ನೀರಿನಲ್ಲಿ ನಾವು ಬೆರೆಸಿದಾಗ ಅದಕ್ಕೇನಾದ್ರೂ ಸುಣ್ಣದ ನೀರನ್ನ ಅಥವಾ ಸುಣ್ಣದ ಬಣ್ಣವನ್ನ ಏನಾದ್ರೂ ಹಾಕಿದ್ರೆ ಅಲ್ಲಿ ಮೇಲ್ಗಡೆ ಬಿಳಿ ಬಣ್ಣದ ಒಂದು ಪರದಿ ಫಾರ್ಮ್ ಆಗುತ್ತೆ ಅಲ್ಲಿ. ಸೊ ಈ ಒಂದು ಆಧಾರದ ಮೇಲೆ ಸಕ್ಕರೆಗೆ ಸುಣ್ಣದ ನೀರು ಅಥವಾ ಸುಣ್ಣದ ಬಣ್ಣವನ್ನ ಬಳಸಿದರೆ ಅನ್ನೋದನ್ನ ನಾವು ಕಾಣಬಹುದು ಸರ್.
1: ಅಂದ್ರೆ ಒಂದು ಪೊರೆ ಬರುತ್ತೆ ಅಲ್ಲಿ.
0: ಹೌದು, ಪೊರೆಯನ್ನ ಬರುತ್ತೆ. ಮತ್ತೆ ಇದೇ ರೀತಿ ಕಾಳುಮೆಣಸು, ಕಾಳುಮೆಣಸಿಗೆ ಪಪ್ಪಾಯದ ಬೀಜವನ್ನ ಬಳಸ್ತಾರೆ. ಸೊ ಈ ಒಂದು ಪಪ್ಪಾಯದ ಬೀಜ ಮತ್ತೆ ಈ ಕಾಳುಮೆಣಸಿನ ಸಮ್ಮಿಶ್ರಣ ಏನಿರುವಂತಹ ಒಂದು ಉತ್ಪನ್ನಕ್ಕೆ ನಾವು ಆಲ್ಕೋಹಾಲ್ ಅನ್ನ ಬಳಸಿದಾಗ ಯಾವುದೇ ರೀತಿಯ ಆಲ್ಕೋಹಾಲ್ ಆಗಿರ್ಬೋದು ಅದಾಗ ಪಪ್ಪಾಯದ ಬೀಜ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ಈ ಕಾಳುಮೆಣಸಿನ ಬೀಜಗಳು ಮೇಲ್ಗಡೆ ತೇಲುತ್ತೆ. ಸೊ ಈ ಒಂದು ಆಧಾರದ ಮೇಲೆ ನಾವು ಕಲಬೆರಕೆ ಆಗಿರುವಂತಹ ಪಪ್ಪಾಯದ ಬೀಜವನ್ನ ಮತ್ತೆ ಕಾಳುಮೆಣಸಿನ ಬೀಜವನ್ನ ಬೇರ್ಪಡಿಸ್ತೇವೆ.
1: ಅಂದ್ರೆ ಇವು ಕೆಲವೊಂದು ಆಹಾರದ ಕಲಬೆರಕೆಯನ್ನ ಪತ್ತೆ ಹಚ್ಚುವಂತ ಸರಳ ವಿಧಾನಗಳು ಅಂತ.
0: ಸರಳ ವಿಧಾನಗಳು ಮನೆಯಲ್ಲೇ.
1: ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ನಾಯ್ಕ ಅವರೇ. ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಆಹಾರದ ಕಲಬೆರಕೆ ಅಂದ್ರೇನು, ಈ ಆಹಾರದ ಕಲಬೆರಕೆಯನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಶ್ರೋತೃಗಳೇ, ಇದುವರೆಗೆ ಆಹಾರದ ಕಲಬೆರಕೆ ಹಾಗೂ ಪತ್ತೆ ಹಚ್ಚುವ ಸರಳ ವಿಧಾನಗಳ ಬಗ್ಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 12:59. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.
2: ಆಕಾಶವಾಣಿ

0: ಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ.
1: ಓ ಪಂಕಜಣ್ಣ.
2: ಜಗಣ್ಣ, ಏನ್ ವಿಷಯಪ್ಪ?
1: ಈ ಮಳೆಗಾಲ ಶುರು ಆಗ್ತಿದ್ದಂಗೆನೆ ಈ ನಮ್ಮ ವಿದ್ಯುಚ್ಛಕ್ತಿ ಕೈ ಕೊಡುತ್ತೆ ನೋಡು.
2: ಅದೊಂದು ಇದ್ದೇ ಇದೆ
1: ಅಲ್ವಾ?
2: ಪ್ರತಿ ವರ್ಷ ಇದ್ದೇ ಇದೆ.
1: ಯಾಕೆಂದ್ರೆ ಈ ಮಲೆನಾಡು ಕಡೆ ಅಂತೂ ಜಾಸ್ತಿ ಈ ಮಿಂಚು, ಗುಡುಗು, ಸಿಡ್ಲು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ವಿದ್ಯುತ್ತು ಸ್ವಲ್ಪ ಕೈ ಕೊಡೋದು ಜಾಸ್ತಿ.
2: ಹೌದು.
1: ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ದಾರೆ.
2: ಏನೋ ಯೋಜನೆ ತಂದಿದೆಯಾ ನೀನು ಹೇಳ್ತಿದ್ದೆ ಈಗ?
1: ಅದ್ರ ಬಗ್ಗೆ ಹೇಳ್ತೀನಿ ನೋಡು. ಪ್ರಧಾನ ಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇದು ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ. ನಾವು ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಪ್ರತಿ ಮನೆ ಮೇಲೂ ಮೇಲ್ಛಾವಣಿ ಮೇಲೆ ಜಾಗ ಇರುತ್ತೆ,
2: ಖಾಲಿ ಇರುತ್ತೆ,
1: ಖಾಲಿ ಇರುತ್ತಲ್ಲ ಅಲ್ಲಿ. ಈಗ ನೋಡಿರ್ಬೋದು ಬಹಳಷ್ಟು ಕಡೆ ನೀರನ್ನ ಕಾಯಿಸೋದಕ್ಕೆ ಈ ಸೋಲಾರ್ ಬಿಸಿ ನೀರಿನ ಘಟಕಗಳನ್ನ ನಾವು ಹಾಕೊಂಡಿರ್ತೀವಿ. ಅದರಲ್ಲಿ ಸೋಲಾರ್ ಪ್ಯಾನಲ್ ಅಂತಾನು ಕೂಡ ಇರ್ತವೆ. ಅದೇ ರೀತಿ ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಗಳನ್ನ ಹಾಕೊಂಡು ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ತನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಬಳಸ್ಕೋಬಹುದು. ಆ ಒಂದು ಅಂಶವನ್ನೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಒಳಗೊಂಡಿರುವಂತಹದ್ದು. ಇದಕ್ಕೆ ಬೇರೆ ಬೇರೆ

0: ಒಂದು ಮಾನದಂಡಗಳು ಇದಾವೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯಧನ ಕೂಡ ನೀಡುತ್ತೆ ಕೇಂದ್ರ ಸರ್ಕಾರ. ಒಂದು ಸಹಾಯಧನ, ಈಗ ಉದಾಹರಣೆಗೆ ಒಂದು ಮನೆ ಅಂದ್ರೆ ಒಂದು 150 ಯೂನಿಟ್ ವರ್ಗೂ ಬಳಸ್ಕೋಬಹುದು. ಅಂತ ಒಂದು ಮನೆಗಳ ಮೇಲೆ ನಾವು 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸ್ಕೋಬಹುದು. ಇದಕ್ಕೆ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ 30,000-60,000 ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ. ಇನ್ನೊಂದು ಏನು ಅಂದ್ರೆ, ಎರಡನೇದಾಗಿ 150-300 ಯೂನಿಟ್ಗಳ ಒಂದು ವಿದ್ಯುತ್ ಉತ್ಪಾದನೆಗೆ 2-3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದ್ರೆ 60,000-78,000 ರೂಪಾಯಿ. ಇನ್ನು ಕೆಲವು ದೊಡ್ಡ ಮನೆಗಳಿರ್ತವೆ, ಬೇರೆ ಬೇರೆ ಒಂದು ಉಪಯೋಗಗಳಿಗೆ ಅವರು ವಿದ್ಯುತ್ತನ್ನು ಬಳಸ್ತಾ ಇರ್ತಾರೆ, ಅವ್ರಿಗೆ 300 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ ಒಂದು ತಿಂಗಳಿಗೆ, ಇದು ಲೆಕ್ಕಾಚಾರ. ಅಂಥವರು 3 ಕಿಲೋವ್ಯಾಟ್ಗಿಂತ ಹೆಚ್ಚು ಸಾಮರ್ಥ್ಯದ ಸೌರ ಫಲಕಗಳನ್ನು ಮನೆ ಮೇಲೆ ಅಳವಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಸುಮಾರು 78,000 ರೂಪಾಯಿ ಸಿಗುತ್ತೆ ಗರಿಷ್ಠ ಇದು. ಹಾಗಾಗಿ ಸಹಾಯಧನವನ್ನು ಬಳಸ್ಕೊಂಡು ನಾವು ಇದನ್ನು ಅಳವಡಿಸ್ಕೊಂಡ್ರೆ ನಮಗೆ ತಗಲುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ, ನಾವು ನಮ್ಮ ವಿದ್ಯುತ್ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆ ಸಾಧಿಸಬಹುದು, ಅಂತಿಮವಾಗಿ ನಮ್ಮ ದೇಶಕ್ಕೆ ಇದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಇಷ್ಟಿಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾ ಹೋದರೆ ಸರ್ಕಾರದ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ನಮ್ಮ ವಿದ್ಯುತ್ ಸರಬರಾಜು ಕಂಪನಿಗಳಾಗ್ಬೋದು, ವಿದ್ಯುತ್ ಉತ್ಪಾದನಾ ನಿಗಮಗಳಾಗ್ಬೋದು, ಮತ್ತು ಅವುಗಳನ್ನು ಸಾಗಾಣಿಕೆ ಮಾಡುವಂತಹ ನಿಗಮಗಳಾಗ್ಬೋದು, ಒಂದು ಕಡೆ ಇನ್ನೊಂದು ಕಡೆಗೆ ಅದನ್ನ ಹರಿಸ್ಬೇಕಾಗತ್ತಲ್ಲಪ್ಪ, ಅದಕ್ಕೆ ಬೇಕಾಗುವಂತ ಖರ್ಚುಗಳು ಇವೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡಿ ನಾವು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಹರಿಸ್ತೀವಲ್ಲ, ಅದರಲ್ಲೇ ಸಾಕಷ್ಟು ನಷ್ಟ ಉಂಟಾಗುತ್ತೆ, ಅದು ಕೂಡ ತಪ್ಪುತ್ತೆ ನೋಡು. ಅಂದ್ರೆ ಇಷ್ಟೆಲ್ಲ ಇದರಲ್ಲಿ ಅನುಕೂಲಗಳಿದಾವೆ. ಮತ್ತೆ ಈ 3 ಕಿಲೋವ್ಯಾಟ್ ವರ್ಗೂ ಏನು ಈ ಸೌರ ಫಲಕಗಳನ್ನ ನಾವು ಅಳವಡಿಸ್ಕೊಳ್ತೀವಿ, ಯಾವುದೇ ಆಧಾರ ಇಲ್ಲದಲ್ಲೇ ಅದಕ್ಕೆ ಸಾಲ ಕೊಡ್ತಾರೆ ಬ್ಯಾಂಕ್ನವರು, ಅದಕ್ಕೆ ಕಡಿಮೆ ಬಡ್ಡಿ ದರ ಕೂಡ ಇರುತ್ತೆ. ಮುಖ್ಯವಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, ಮತ್ತೆ ಸ್ವಂತ ಮನೆಯನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಮೇಲ್ಗಡೆ ಈ ಸೌರ ಫಲಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಸ್ಥಳ ಇರಬೇಕಾಗತ್ತೆ, ಮತ್ತೆ ಅವರು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ, ಮತ್ತೆ ಈಗಾಗಲೇ ಯಾವುದಾದ್ರೂ ಈ ಸೌರ ಒಂದು ಶಕ್ತಿ ಯೋಜನೆಗಳಲ್ಲಿ ಅವರು ಸಹಾಯಧನ ಪಡೆದಿರಬಾರದು. ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ಒಂದು ಇದಕ್ಕೋಸ್ಕರನೇ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ವೈಯಕ್ತಿಕ ವಿವರಗಳನ್ನು ಕೊಟ್ಟು ನಾವು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಕನ್ಸ್ಯೂಮರ್ ನಂಬರ್ ಅಂತ ಸಿಗುತ್ತೆ, ಗ್ರಾಹಕರ ಸಂಖ್ಯೆ, ಮತ್ತೆ ನಮ್ಮ ಮೊಬೈಲ್ ನಂಬರ್ ಅನ್ನ ಬಳಸ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ನಮ್ಮ ಮೇಲ್ಛಾವಣಿ ಸೌರ ಫಲಕ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕಾಗತ್ತೆ, ಮತ್ತೆ ಆ ಒಂದು ಅರ್ಜಿಯನ್ನು ತುಂಬಬೇಕಾಗತ್ತೆ. ತುಂಬಿದಾದ್ಮೇಲೆ ಆ ಒಂದು ಜಿಲ್ಲೆಯಲ್ಲಿ ಯಾವುದು ಕಂಪನಿ ಇರುತ್ತಲ್ಲ ಅವರು ಅದಕ್ಕೆ ಒಂದು ಅನುಮೋದನೆ ಕೊಡಬೇಕಾಗತ್ತೆ. ಅನುಮೋದನೆ ಕೊಟ್ಟಾದ್ಮೇಲೆ ನಾವು ಒಬ್ಬರು ನೋಂದಣಿ ಆಗಿರುವಂತಹ ಈ ಸೌರಶಕ್ತಿ ಫಲಕಗಳನ್ನು ಅವರು ಸರಬರಾಜು ಮಾಡುವಂತಹ ಅದನ್ನ ಅಳವಡಿಸುವಂತಹ ಕೆಲವು ವೆಂಡರ್ಸ್ ಅಂತೀವಿ, ಮಾರಾಟಗಾರರು ತಂತ್ರಜ್ಞರು, ಅವರನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಎಲ್ಲ ನಾವು ಅಳವಡಿಸ್ಕೊಂಡ್ಮೇಲೆ ನಾವು ಮತ್ತೆ ಈ ಒಂದು ಎಲ್ಲ ವಿವರಗಳನ್ನ ವಿದ್ಯುತ್ ಸರಬರಾಜು ಕಂಪನಿಗೆ ಒದಗಿಸ್ಬಿಟ್ಟು ಒಂದು ನೆಟ್ ಮೀಟರ್ ಅಂತ ಅಂದು ಇರುತ್ತೆ, ಅದಕ್ಕೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ.
1: ಜಗಣ್ಣ, ನೆಟ್ ಮೀಟರ್ ಅಂದ್ರೇನು?
0: ನೆಟ್ ಮೀಟರ್ ಅಂದ್ರೆ ಈಗ ನಾವು ನಮ್ಮಲ್ಲಿ ವಿದ್ಯುತ್ತನ್ನು ಬಳಸ್ಕೊಳ್ತಾ ಇರ್ತೀವಿ, ವಿದ್ಯುತ್ ಬಳಸ್ಕೊಂಡ್ರೆ ಎಷ್ಟು ಅದು ನಾವು ಬಳಸ್ಕೊಂಡ್ವಿ ಅಂತ ಅದು ಕೂಡ ಅದರಲ್ಲಿ ದಾಖಲೆ ಆಗುತ್ತೆ. ಮತ್ತೆ ನಮ್ಮಲ್ಲಿ ಉತ್ಪಾದನೆ ಆದಂತಹ ವಿದ್ಯುತ್ ಏನಾದರೂ ಈ ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಗ್ರಿಡ್ ಅಂತೀವಿ ಜಾಲಕ್ಕೆ ಅದು ಹರಿದ್ರೆ, ನಮ್ಮಲ್ಲಿ ಉತ್ಪಾದನೆ ಆಗಿರುವಂತಹ ವಿದ್ಯುತ್ ಹರಿದ್ರೆ ಅವ್ರಿಗೆ ಲಾಭ ಆಗತ್ತಲ್ಲ, ಅದನ್ನು ಕೂಡ ಅದು ದಾಖಲಿಸುತ್ತೆ. ಅದಕ್ಕೆ ಆ ನೆಟ್ ಮೀಟರ್ ಅಂತಾರೆ, 2-way meter, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದನ್ನು ಕೂಡ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಈಗ ಆ ಒಂದು ನೆಟ್ ಮೀಟರ್ ಅಂತೀವಲ್ಲ, ಅದನ್ನು ಸ್ಥಾಪಿಸಿದ್ದಾದ್ಮೇಲೆ ಆ ವಿದ್ಯುತ್ ವಿತರಣಾ ಕಂಪನಿ ಅವರು ಅದನ್ನ ಪರಿವೀಕ್ಷಣೆ ಮಾಡಿ ಆ ಒಂದು ಘಟಕಕ್ಕೆ ಅವರೊಂದು ಪ್ರಮಾಣ ಪತ್ರ ನೀಡ್ತಾರೆ. ಪ್ರಮಾಣ ಪತ್ರವನ್ನು ನಾವು ಎಲ್ಲಿ ತಗೋಬಹುದು ಅಂತ ಅಂದ್ರೆ, ಅದನ್ನ ನಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ನೋಂದಣಿ, ಅಲ್ಲೇನೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ.

0: ಆಮೇಲೆ ನಮ್ಮ ಬ್ಯಾಂಕ್ ವಿವರಗಳು ಮತ್ತೆ ಒಂದು ಕ್ಯಾನ್ಸಲ್ಡ್ ಚೆಕ್, ವಜಾ ಮಾಡಿದಂತ ಚೆಕ್, ಇದನ್ನೆಲ್ಲ ನೀಡಿ 30 ದಿನದ ಒಳಗಡೆ ಸಹಾಯಧನವನ್ನು ಕೂಡ ನಾವು ಪಡಿಬಹುದು. ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ನಾವು ಮೊದಲೇ ಹೇಳಿದ್ವಿ ವಿದ್ಯುತ್ ಅನ್ನು ಕೂಡ ನಾವು ಮಾರಾಟ ಮಾಡಬಹುದು ಅಂತ. ಅಂದ್ರೆ ನಮ್ಮಲ್ಲಿ ಈಗ ಅಳವಡಿಸ್ಕೊಂಡಿರ್ತೀವಿ ವಿದ್ಯುತ್ ಮಾರಾಟ ಅಂತ ಅಂದ್ರೆ, ಪಂಕಜಣ್ಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ. ನಾವು ಬಳಸ್ಕೊಂಡು ಉಳಿದಿರುವಂತ ವಿದ್ಯುತ್ ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ, ಅದು ಕೂಡ ನಮ್ಮ ನೆಟ್ ಮೀಟರ್ ಅಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದೋಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ, ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದ್ರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದ್ರೆ, ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬಹುದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು.

0: ವಿದ್ಯುತ್ ಮಾರಾಟ ಅಂತ ಅಂದ್ರೆ ಪಂಕಜಣ, ನಮ್ಮಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗಿರುತ್ತೆ. ನಾವು ಬಳಸ್ಕೊಂಡು ಉಳಿದಿರುವಂತಹ ವಿದ್ಯುತ್ ಮತ್ತೆ ಈ ವಿದ್ಯುತ್ ಸರಬರಾಜು ಮಾಡುವಂತಹ ಕಂಪನಿಯ ಜಾಲಕ್ಕೆ ಹೋಗುತ್ತೆ. ಅದು ಕೂಡ ನಮ್ಮ ನೆಟ್ ಮೀಟರ್ ಅಲ್ಲಿ ದಾಖಲೀಕರಣ ಆಗುತ್ತೆ. ಆ ಈ ಮೀಟರ್ ಅನ್ನ ಓದೋಕೆ ಬರ್ತಾರಲ್ಲ ಪ್ರತಿ ತಿಂಗಳು, ಅವರು ಅದನ್ನ ದಾಖಲಿಸಿ ಎಷ್ಟು ಹಣವನ್ನ ಇವರಿಗೆ ನಾವು ಕೊಡಬಹುದು ಅಂತ, ಅದಕ್ಕೊಂದು ಒಂದು ಯೂನಿಟ್ಗೆ ಇಷ್ಟು ಅಂತ ಇರುತ್ತೆ. ಅದು ಅಕೌಂಟ್ಗೆ ನಮ್ಮ ಏನು ಖಾತೆಗೆ ಅದು ಸೇರ್ಕೊಳ್ಳುತ್ತೆ. ಅಂದ್ರೆ ಅದರಿಂದನೂ ಕೂಡ ನಮಗೆ ಒಂದು
1: ಪ್ರಯೋಜನ
0: ಆಗುತ್ತೆ, ಲಾಭನೂ ಕೂಡ ಆಗುತ್ತೆ. ಈ ಯೋಜನೆಯಿಂದ ಒಂದು ಮುಖ್ಯವಾದ ಅನುಕೂಲ ಅಂದ್ರೆ ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬಹುದು, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಪಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಲ್ವೇ?
1: ಚೆನ್ನಾಗಿದೆ ಜಗಣ್ಣ. ಮೊದಲು ಸೌರಶಕ್ತಿಯಿಂದ ಬಿಸಿ ಬಿಸಿ ನೀರು, ಈಗ ಬಿಸಿ ಬಿಸಿ ವಿದ್ಯುತ್ ಶಕ್ತಿ.
0: ವಿದ್ಯುತ್ ಶಕ್ತಿ. ಹಾಗಾಗಿ ಇದು ಒಂದ್ ರೀತಿ ಖರ್ಚಾಗದೆ ಇರುವಂತಹ ಒಂದು ಶಕ್ತಿಯ ಮೂಲ ನೋಡು.
1: ಹೌದೌದು.
0: ಅಂದ್ರೆ ಇದು ನವೀಕರಿಸಬಹುದಾದಂತ ಇಂಧನ ಮೂಲ, ಹಾಗಾಗಿ ಇದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಸರ್ಕಾರನು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ನೋಡು ಪಂಕಜಣ್ಣ. ಈ ವಿಚಾರನ ಈ ಸೌರಶಕ್ತಿ ಘಟಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಯಾರು ಆಸಕ್ತಿ ವಹಿಸಬಹುದು ಅವರೆಲ್ಲರಿಗೂ ತಿಳಿಸೋಣ ನೋಡು.
1: ಒಳ್ಳೆ ಮಾಹಿತಿ ಕೊಟ್ಟಪ್ಪ.
0: ಸರಿ ಪಂಕಜಣ್ಣ, ನಾನು
1: ಬರ್ತೀನಿ,
0: ಎಲ್ಲರಿಗೂ ತಿಳಿಸೋಣ.
1: ಆಯ್ತು ಆಯ್ತು ಆಯ್ತು.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ್ರ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನೆಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್

0: ಸಿಂಗ್ ಹೇಳಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಶೇಕಡಾ 7.7 ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ್ರ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗದ ಮೂಲಕ ಹೂಡಿಕೆ ಮಾಡುವ ವಿದೇಶಿ ಬಂಡವಾಳ ಹೂಡಿಕೆಗಳು ಮತ್ತಷ್ಟು ಸುಲಭವಾಗಲಿವೆ. ಆರ್ಬಿಐ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಮತ್ತು ದೀರ್ಘಾವಧಿ ಹೂಡಿಕೆ ವರ್ಗಗಳನ್ನು ಸರ್ಕಾರಿ ಭದ್ರತೆಗಳು ಹಾಗೂ ರಾಜ್ಯ ಸರ್ಕಾರಿ ಭದ್ರತೆಗಳಿಗೆ ಒಂದೇ ಮಿತಿಯಾಗಿ ಆರ್ಬಿಐ ವಿಲೀನಗೊಳಿಸಿದೆ. ಹೂಡಿಕೆಗಳನ್ನು ಸುಲಭಗೊಳಿಸುವ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಅನುಸರಣೆ ಅವಶ್ಯಕತೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9ರವರೆಗೆ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಳಿಕ್ಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಳಿಕ್ಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ದ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013ರಲ್ಲಿ

ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ ಎರಡನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ದ ಎರಡು ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ ಒಂದು ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026 ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ ಎರಡನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31 ಸಲ್ಲಿಸಬಹುದಾಗಿದೆ. March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000 ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 1:20:15. ಉಲ್ಲಾಸ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳು ಬಾಬಳಕೆ ಹಾಗೂ ಆರೋಗ್ಯ ಬಿಂದುವನ್ನು ಕೇಳೋಣ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸ್ನೇಹಿತರೆ, ಹಾಗೆಯೇ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ, ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಕೂಡ ಇರುತ್ತೆ. ಜೊತೆಗೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜಿಸಿರುವಂತಹ ಭಾವಗೀತೆಗಳು ಮೂಡಿ ಬರ್ತಾ ಇವೆ. ಇಂದಿನ ಎಲ್ಲ ಕವಿತೆಗಳ ರಚನೆಕಾರರು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ. ಆರಂಭದಲ್ಲಿ ಸಿ ಅಶ್ವಥ್ ಹಾಡಿರುವ ಕವಿತೆ. ಈ ಗೀತೆಯನ್ನು ಕೇಳಿದ ನಂತರದಲ್ಲಿ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ. ಸ್ನೇಹಿತರೆ,

0: ಖಂಡಿತವಾಗ್ಲೂ ಮರ್ತಿಲ್ಲ, ಪ್ರಶ್ನೆಯನ್ನು ಕೂಡ ಕೇಳ್ತೇನೆ. ಪ್ರಶ್ನೆ ಏನಪ್ಪ ಅಂದರೆ, ಇವತ್ತು ಜೂನ್ 6ನ್ನು ವಿಶ್ವ ಕೀಟ ದಿನ ಅಂಥೇಳಿ ಪರಿಗಣಿಸಲಾಗಿದೆ. ಹಾಗಾದರೆ ಪ್ರಶ್ನೆ ಏನು ಅಂದರೆ, 2026ರ ವಿಶ್ವ ಕೀಟ ದಿನದ ಥೀಮ್ ಏನು ಅನ್ನೋದು ಪ್ರಶ್ನೆ. 2026ರ ವಿಶ್ವ ಕೀಟ ದಿನದ ಥೀಮ್ ಅಥವಾ ಘೋಷವಾಕ್ಯ ಏನು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಮ ಉತ್ತರ, ಮೊದಲು ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಟೈಪ್ ಮಾಡಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಬೇಕು. ಇನ್ನು ಪಟಪಟ ಅಂಥೇಳಿ ಟೈಪ್ ಮಾಡಲಿಕ್ಕೆ ಈಗಾಗಲೇ ಶುರು ಮಾಡಿದ್ದೀರಿ, ಹಾಗಾಗಿ ನಾನು ನಿಮ್ಮನ್ನು ಹೆಚ್ಚು ಹೊತ್ತು ಡಿಸ್ಟರ್ಬ್ ಮಾಡೋದಿಲ್ಲ. ಇದೀಗ ಕೇಳಿ ಬರೋಣ ಕರುಣಾಳು ಬಾಬೆಳಕೆ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗೆ.
2: ಇದೊಂದು ಬಹಳ ಅದ್ಭುತ ಕಥೆ ನಾನು ಕೇಳಿದ್ದು, ನಾನು ತುಂಬ ಇಷ್ಟವಾದಂಥದ್ದು. ಒಬ್ಬ ರೈತ ತೋಟದಲ್ಲಿ ಮನೆ ಮಾಡಿಕೊಂಡು ಬದುಕಿದ್ದಾನೆ. ಅವನ ದೊಡ್ಡ ಗುಡಿಸ್ಲು, ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿದ್ದಾನೆ. ಅವನೇ ಕೆಲವು ಸಾಕೊಂಡಿದ್ದ, ಒಂದು ಕೋಳಿ, ಒಂದು ಕುರಿ, ಒಂದು ಹಸು, ಆ ಮೂರು ಇತ್ತು ಮನೆಯಲ್ಲಿ. ಆ ರೈತನ ಮನೆಯಲ್ಲಿ ಎರಡು ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದ, ದಂಪತಿಗಳು ಸೇರ್ಕೊಂಡ್ಬಿಟ್ಟಿದ್ದ. ಅವೇನು ಮಾಡ್ತವೆ, ರೈತ ಶೇಖರಿಸಿಟ್ಟಂಥ ಕಾಳುಕಡ್ಡಿಗಳನ್ನು, ಅವನ ಬಟ್ಟೆಗಳನ್ನು ಮಾಡಿಟ್ಟು ಅಡಿಗೆಯನ್ನು ತಿಂದು ಹಾಯಾಗಿದ್ದು ಗಂಡ ಹೆಂಡತಿ ಎರಡು ಇಲಿಗಳು. ಅವನು ರೈತ ಅಂದ, ಇಲಿಗಳ ಹಾವಳಿ ಬಹಳ ಜಾಸ್ತಿ ಆಯಿತು, ಇವನೇನಾದರೂ ನಾಶ ಮಾಡಬೇಕು ಅಂತ ಹೇಳಿ ಈ ಸಲ ಸಂತೆಗೆ ಹೋದಾಗ ಒಂದು ಇಲಿ ಬಲೆ ತೊಗೊಂಬಂದ. ಇಲಿ ಬಲೆ ತಂದು ಹೆಂಡತಿಗೆ ಹೇಳ್ತಾ ಇದ್ದ, ಬಲೆ ಹೆಂಗೆ ಕೆಲಸ ಮಾಡ್ತದೆ ಗೊತ್ತಾ, ನೋಡು ಒಂದು ಬೋಂಡಾ ಕರಿ, ಚೆನ್ನಾಗಿ ಕರೆದು ಈ ಬಲೆಯಲ್ಲಿ ಹೀಗಿಡು, ಬೋಂಡಾ ಇದೆಯಲ್ಲ ಅದ್ರ ವಾಸನೆಗೆ ಇಲಿ ಬರ್ತದೆ, ಅದನ್ನು ಬಂದು ಆ ಬೋಂಡಾ ಮುಟ್ಟಿತು ಅಂತ ಇಟ್ಕೋ, ಇದು ಫಟ್ ಅಂತ ಹಾರಿ ಬಿದ್ದು ಇಲಿಯನ್ನು ಕೊಂದೆ ಬಿಡ್ತದೆ ಅಂತ ಹೆಂಡತಿಗೆ ಹೇಳ್ತಾ ಇದ್ದ. ಅದನ್ನು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ತಲ್ಲ ಇಲಿಗೆ, ಗಾಬರಿ ಆಗ್ಬಿಡ್ತು, ಅಯ್ಯೋ ಅಯ್ಯೋ ಅಯ್ಯೋ ನನ್ನ ಕೊಂದೆ ಬಿಡ್ತಾನೆ ಇವನು ಅಂತ ಹೇಳಿ ಓಡಿ ಹೋಗಿ ಹೆಂಡತಿಗೆ ಹೇಳ್ತಂತೆ, ಇಲ್ಲೋಡು ಆ ಬಲೆ ಇದೆಯಲ್ಲ ನಮ್ಮನ್ನು ಕೊಲೋಗ್ ತಂದದ್ದು, ಅದ್ರ ಹತ್ರ ಹೋಗ್ಬೇಡ, ಮುಟ್ಲೇಬೇಡ ಅದನ್ನ, ಏನಾದ್ರು ಮುಟ್ಬೇಡ. ಆದರೂ ಭಯ, ಹೋಗಿ ಯಾರ ಮುಂದೆ ಹೇಳ್ಕೋಬೇಕಲ್ಲ, ಕೋಳಿ ಮುಂದೆ ಗೋಳು ಹೇಳ್ಕೊಂತಂತೆ, ಅಕ್ಕ ನೋಡು ಎಂಥ ಅನ್ಯಾಯ, ನಾನೇನು ತೊಂದರೆ ಮಾಡಿದ್ದೆ ಯಜಮಾನನಿಗೆ, ಬಲೆ ತಂದಿದ್ದ ನಾನು ಕೊಲ್ಲೋದಕ್ಕೆ ಅಂತ. ಕೋಳಿ ಹೇಳ್ತಂತೆ, ನಾನೇನು ಮಾಡಲಪ್ಪ, ನಿನ್ನ ಸಮಸ್ಯೆ, ನನಗೇನು ತೊಂದರೆ ಇಲ್ಲಲ್ಲ ಅಂತ ಹೇಳಿ ಗೋಣೆ ಎತ್ತಿ ಅಹಂಕಾರದಿಂದ ಹೋಗ್ಬಿಡ್ತು. ಅಯ್ಯೋ ಇನ್ನೇನು ಮಾಡಲಿ ಅಂದ್ಕೊಂಡು ಇಲಿ ಓಡಿ ಓಡಿ ಕುರಿ ಹತ್ರ ಬಂತು. ಕುರಿಯಣ್ಣ ಕುರಿಯಣ್ಣ, ಈ ಮನೆಯಲ್ಲಿ ಏನಾಗ್ತಿದೆ ಗೊತ್ತಾ ನಿನಗೆ ಅನ್ಯಾಯ, ಏನಾಗ್ತಿದೆ, ಬಲೆ ತಂದಿದ್ದಾನೆ ಯಜಮಾನ ನನ್ನ ಕೊಲ್ಲೋದಕ್ಕೆ, ಬಲೆ ಹಾಕೊಂಡ್ಬಿಡ್ತಾನಂತೆ. ಮೊದಲೇ ಕುರಿಯೋದು ದೀರ್ಘ ನುಟ್ಟಿಸಿರು ಬಿಟ್ಟು, ನನಗೇನು ಗೊತ್ತಾಗತ್ತಪ್ಪ, ಆದದ್ದಾಗಲಿ ನನಗಂತೂ ಏನು ತೊಂದರೆ ಇಲ್ವಾ, ನೀನು ಹುಷಾರಾಗಿರು ಅಂತ ತಲೆ ತಗ್ಗಿಸಿ ಹೊಂಟೆ ಬಿಡ್ತು. ಇಲಿ ಹಸುವಿನ ಕಡೆ ಬಂತು, ಅತ್ತೆ ಬಿಡ್ತು, ಅಮ್ಮ ಹಸು ನಾನು ಏನು ಮಾಡಲಿ ಹೇಳಿ, ಈಗ ಈ ಪರಿಸ್ಥಿತಿ ಇದೆ, ಯಜಮಾನ ನಾನು ಕೊಲ್ಲಬೇಕು ಅಂತ ಬಲೆ ತಂದಿದ್ದಾನೆ. ಹಸು ಬಾಯಾಡಿಸಿ ಕೇಳ್ತು, ನಾನೇನಪ್ಪ ಮಾಡಲಿ, ನನಗಂತೂ ಏನು ತೊಂದರೆ ಇಲ್ವಾ ಬಲೆಯಿಂದ, ಸಮಸ್ಯೆ ನಿಂದು, ಹತ್ರ ಹೋಗ್ಬೇಡ ನೋಡ್ಕೊಂಡಿರು ಅಂತ ಮಲ್ಕೊಂಡ್ಬಿಡ್ತು. ಪಾಪ ಇಲಿ ದಂಪತಿಗಳು ನಿದ್ದೆನೇ ಇಲ್ಲ, ಇಬ್ಬರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾವೆ. ಮಧ್ಯರಾತ್ರಿ 12 ಗಂಟೆ ಆಗಿರಬೇಕು, ಟಪ್ ಅಂತ ಬಲೆ ಸಪ್ಪಳಾಯ್ತು. ಇಲಿ ದಂಪತಿಗಳು ಪಟ್ಟಪಟ್ಟ ಕೈ ಹಿಡ್ಕೊಂಡು, ಇಬ್ರು ಬದುಕಿದ್ದೀವಲ್ಲ ಅಂತ, ಇಬ್ರು ಬದುಕಿದ್ದಾರೆ. ರೈತನ ಹೆಂಡತಿಗೆ ಎಚ್ಚರಾಯ್ತು, ಹಾಗಾದ್ರೆ ಬಲೆಯಲ್ಲಿ ಇಲಿ ಬಿದ್ದಿರಬೇಕು ನೋಡಬೇಕು ಅಂತ ಕಂದೀಲಿ ಹಿಡ್ಕೊಂಡು ಆ ಬಲೆ ಹತ್ರ ಬಂದ್ಲು. ದುರ್ದೈವ ಬಲೆಯಲ್ಲಿ ಇಲಿ ಸಿಕ್ಕಾಕೊಳ್ಳಿಲ್ಲ, ಎರಡು ಒಳಗೆ ಇದಾವಲ್ಲ, ಸಿಕ್ಕದ್ದು ನಾಗ ಹಾವು. ಅದ್ರ ಬಾಲ ಬಲೆಯಲ್ಲಿ ಸಿಕ್ಕ ಒದ್ದಾಡ್ತಾ ಇದೆ, ಹಾವು ಕೋಪದಲ್ಲಿ ಹೆಡೆ ಅಲ್ಲಾಡಿಸ್ತಾ ಇದೆ. ರೈತನ ಹೆಂಡತಿ ಹತ್ರ ಹೋದ ತಕ್ಷಣ ಜೋರಾಗಿ ಕಚ್ಚಿಬಿಡ್ತು, ಮನೆಯಲ್ಲಿ ಕೋಲಾಹಲ. ವೈದ್ಯನ ಕರ್ಕೊಂಬಂದ ರೈತ ಓಡಿ ಬಂದ, ಅವನೇನೇನು ಔಷಧಿ ಕೊಟ್ಟ, ಔಷಧಿ ಜೊತೆಗೆ ನಿನ್ನ ಹೆಂಡತಿಗೆ ಕೋಳಿ ಸಾರು ಕೊಡು ಅಂದ. ಕೋಳಿ ಸಾರು ಕೊಡು ಅಂದ, ಮನೆಯಲ್ಲಿತ್ತಲ್ಲ ಕೋಳಿ, ಅದು ಸಾರಾಗಿ ಹೋಯ್ತು. ಮತ್ತೆ ಹೆಂಡತಿ ಹಾವು ಕಡಿಸ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಆಕೆ ನೋಡೋದಕ್ಕೆ ಅನೇಕ ನೆಂಟರು ಬಂದರು, ಮತ್ತು ಅವ್ರಿಗೆಲ್ಲ ಆಹಾರ ಬೇಕಲ್ಲ, ದುಡ್ಡು ಎಲ್ಲಿದೆ ಅಂಬ ರೈತನ ಕಡೆ. ಪಾಪ ಕುರಿ ಕಟ್ಟಕನಿಗೆ ಮಾರಿದ, ಆ ದುಡ್ಡು ತಂದು ನಾನು ನೆಂಟರನ್ನೆಲ್ಲ ಸಾಕಿದೆ ಸ್ವಲ್ಪ ದಿವಸ. ಮುಂದೆ ಒಂದು ವಾರಕ್ಕೆ ರೈತನ ಹೆಂಡತಿ ಸತ್ತೇ ಹೋದ್ಲು, ಅವಳು ಕ್ರಿಯಾಕರ್ಮ ಮಾಡಬೇಕಲ್ಲ, ಆ ಖರ್ಚಿಗೆ ಹಸು ಮಾರಾಟ ಆಯಿತು. ನೋಡಿ ಹೇಗಿದೆ ಅಂತ, ಬಲೆ ತಮ್ಮ ಸಮಸ್ಯೆ ಅಲ್ಲ ಅಂದ್ಕೊಂಡಂಥ ಕೋಳಿ ಕುರಿ ಹಸು ಎಲ್ಲ ತೊಂದರೆಗೀಡಾದವು. ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ನಿರಾಳವಾಗಿದ್ದರೆ, ಉದಾಸೀನ ಮಾಡಿದರೆ, ಒಂದಿಲ್ಲ ಒಂದು ದಿವಸ ಅದು ನಮ್ಮನ್ನು ಮೆಟ್ಕೊಳ್ಳುತ್ತದೆ. ಸಮಾಜದಲ್ಲಿ ಆದಂಥ ಯಾವುದೇ ಸಮಸ್ಯೆ ಅದು ನಮಗೂ ಆಗಬಹುದು ಅಂತ ಎಚ್ಚರಿಕೆಯಿಂದ ನಾವು ಬದುಕಿದಾಗ ನಾವು ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗ್ತದೆ.

ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಅಗತ್ಯ ಮಾಹಿತಿ ಆಯಾಸವಿಲ್ಲದ ಶಿಕ್ಷಣ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಚಿತ್ರದುರ್ಗದ ಏಕೈಕ ಬಾನುಲಿ ಕೇಂದ್ರದಿಂದ ಇದೀಗ ಎಫ್ಎಂ ಸಮಯ 1:32:50. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ರಚನೆಯ ಭಾವಗೀತೆಗಳನ್ನು ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳೋಣ ಸಿ ಅಶ್ವಥ್ ಹಾಡಿರುವ ಕವಿತೆಯನ್ನು. ಇನ್ನು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೇನೆ. ಪ್ರಶ್ನೆಗೆ ಈ ಹಾಡಿನ ಕಾಲಾವಕಾಶ, ಈ ಕವಿತೆ ಮುಗಿಯುವುದರೊಳಗೆ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ. ಮತ್ತೊಮ್ಮೆ ಪ್ರಶ್ನೆಯನ್ನು ನೆನಪು ಮಾಡ್ತಾ ಇದ್ದೇನೆ. 2026 ವಿಶ್ವ ಕೀಟ ದಿನದ ಥೀಮ್ ಏನು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಸಾಕಷ್ಟು ಬರ್ತಾ ಇವೆ. ಇನ್ನೂ ಕೆಲವು ನಮ್ಮ ಕೇಳುಗರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಬೆಳಗ್ಗೆ ಕಳುಹಿಸಿರುವಂತಹ ಸಂದೇಶಗಳನ್ನೇ ಪುನಃ ಮತ್ತೆ ಅದನ್ನು ಕಳುಹಿಸ್ತಾ ಇದ್ದೀರಿ. ನಾವು ಉದ್ಘೋಷಕರು ಖಂಡಿತವಾಗ್ಲೂ ನೋಡ್ತಾ ಇರ್ತೇವೆ ನಿಮ್ಮ ಉತ್ತರ ಅದರಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿಬಿಟ್ಟು. ಸಾಕಷ್ಟು ಜನರು ಆಕಾಶವಾಣಿಯಲ್ಲಿ ಉದ್ಘೋಷಕರ ಬಾಯಿಂದ ನಮ್ಮ ಹೆಸರನ್ನು ಕೇಳಬೇಕು ಎನ್ನುವಂತಹ ಒಂದು ಆಸೆಯಿಂದ ಹೀಗೆ ಮಾಡ್ತಾ ಇರಬಹುದು. ಆದರೂ ಕೂಡ ಒಂದಷ್ಟು ಬುದ್ಧಿಶಕ್ತಿಗೂ ಕೂಡ ಕೆಲಸವನ್ನು ಕೊಡಬೇಕಲ್ವಾ. ಬುದ್ಧಿಶಕ್ತಿ ಅನ್ನೋದು ಚುರುಕಾಗುತ್ತೆ ಕೂಡ. ಸೊ ಹಾಗಾಗ್ಬಿಟ್ಟು ನೀವು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನ ಮಾಡಿ, ಉತ್ತರ ತಪ್ಪಾಗಿದ್ರೂ ಪರವಾಗಿಲ್ಲ, ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳಿಸ್ತಾ ಇದ್ದೇನೆ. ಯಾವುದೀ ಪ್ರವಾಹವೂ ಈ ಕವಿತೆ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೇನೆ. ಪ್ರಶ್ನೆ ಹೀಗಿದೆ, 2026 ವಿಶ್ವ ಕೀಟ ದಿನದ ಥೀಮ್ ಅಥವಾ ಘೋಷವಾಕ್ಯ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಮ್ಮ ಕೇಳುಗರು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ, ಸಾಕಷ್ಟು ಜನ ಸರಿಯಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ಅಂಥೇಳಿ ತಿಳಿಸ್ತಾ ಹೋಗ್ತೇನೆ. ರೂಪಾ ಪಾಂಡರಂಗರಾವ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ನಾಗರಾಜ್ ರೆಡ್ಡಿ ರಾಮ್ ತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆಯೇ ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಅಂಥೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಹಾಯ್ ಅಂತ ಹೇಳಿಬಿಟ್ಟು ಮಾತ್ರ ಕಳಿಸಿರುವಂಥದ್ದು ಯಾರಪ್ಪ ಅಂದರೆ ನಂಬರ್ ಎಂಡಿಂಗ್ ವಿತ್ 3424. ಓಕೆ. ಇನ್ನು ನಾಗವೇಣಿ ಸತೀಶ್ ರೋಹಿತ್ ಮತ್ತು ಕನ್ನಿಕಾ ಅವರು ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಕನ್ನಿಕಾ ರಸ್ತೆಯಿಂದ ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 2842 ಯಾರಪ್ಪ ಇದು ಅಂದರೆ ಯಶೋಧ ಎರಳನಾಯಕ ಚಿರತಗೊಂಡುವಿನಿಂದ, ಹಾಗೆಯೇ ಕೈವಲ್ಯ ಸಾಹಿತಿ ಭೋಪ ವೆಂಕಟೇಶ್ ಅವರು ಕೂಡ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರು ತಾಲೂಕಿನಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ. ಓಕೆ. ಇನ್ನು ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ವಿಭಾ ದೀಪಕ್ ಬ್ಯಾಂಗ್ಳೂರಿನಿಂದ, ನಂಬರ್ ಎಂಡಿಂಗ್ ವಿತ್ 7238 ಯಾರಪ್ಪ ಇದು ಅಂದರೆ ಮಾರ್ಕಂಡೆಯ ಕೊಂಡ್ಲಹಳ್ಳಿಯಿಂದ, ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಎಲ್ಲಿಂದ ಅಂದರೆ ಮತ್ತು ಜೊತೆಗೆ ರೂಪಾ ರಾಘವೇಂದ್ರ ಅವರು ಕೂಡ ಇದ್ದಾರೆ ಚಿಕ್ಕನಾಯಕನಹಳ್ಳಿಯಿಂದ. ಇನ್ನು ಮಹಾದೇವಿ ಹಾರಕ್ಬಾವಿಯಿಂದ, ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನಮಸ್ತೆ ಮೇಡಮ್ ಅಂಥೇಳಿ ಉತ್ತರವನ್ನು ಕಳುಹಿಸಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಇನ್ನು ಹೆಸರು ಅದಿತಿ ಅಂಥೇಳಿ ತಿಳಿಸ್ತಾ, ಅಥರ್ವ ಮತ್ತು ಮೋಹನ್ ಕೂಡ ಜೊತೆಯಲ್ಲಿ ಇರುವಂಥದ್ದು ಎಲ್ಲಿಂದ ಅಂದರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯಲ್ಲದಗುಂಡಿ ಗ್ರಾಮದಿಂದ. ಓಕೆ, ಬಹುದೂರದಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದೀರಿ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನಮಗೆ ಮಾದಪ್ಪ

0: ಹಾಗೆ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಕೂಡ ಜೊತೆಯಲ್ಲಿರುವಂತದ್ದು ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಹಾಗೇನೆ ಜಿಎಸ್ ಚಂದನ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಅಶ್ವಿನಿ ರಾಜು, ಕೆಬಿ ರಾಜು, ಆನಂದ್ ಭಾಸ್ಕರ್ ಎಲ್ಲಿಂದ ಅಂತ ಹೇಳಿದರೆ ಅಚ್ಯುತ್ ಕಲಾವತಿ, ಓಕೆ, ನಿಮ್ಮ ಅಚ್ಯುತ್ ಸೂರ್ಯ ಕಲಾವತಿ ನಾಗರಾಜ್ ಶೆಟ್ಟಿ ಕೂಡ ಜೊತೆಯಲ್ಲಿ ಇರುವಂಥದ್ದು. ಓಕೆ, ಇಷ್ಟು ಮಾತ್ರ ಸಂದೇಶ ಬಂದಿದೆ, ಎಲ್ಲಿಂದ ಅಂಥೇಳಿ ತಿಳಿಸಿಲ್ಲ. ಓಕೆ, ಇನ್ನು ಹೇಮಾ ಸಂತೋಷ್ ಪಾಟೀಲ್ ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗದಿಂದ. ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 6116 ಋಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ. ಇನ್ನು ಮಂಜುನಾಥ ಶೆಟ್ಟಿ ಗುಮಾಸ್ತರ ಕಾಲೋನಿ ಚಿತ್ರದುರ್ಗ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಕಲಾವತಿ ನಾಗರಾಜ್ ಶೆಟ್ಟಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಹಾಗೆಯೇ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸಿರುವಂಥದ್ದು. ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ಓಕೆ, ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಓಕೆ, ಯಾಕೋ ನಮ್ಮ ಸಿಸ್ಟಮ್ ಸ್ವಲ್ಪ ಕೈ ಕೊಡ್ತಾ ಇದೆ. ಓಕೆ, ಇನ್ನು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ರತ್ನ ಬಸವರಾಜ್ ರಾಕೇಶ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ. ಹಾಗೆಯೇ ಮೇಡಮ್ ಉತ್ತರ ಮರೆತು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವಾಗ ಕೇಳಿದ್ರಿ, ಯಾವಾಗ ನೆನಪು ಆಯಿತು ಅಂತೇಳಿ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಓಕೆ, ಮರೆತು ಹೋಗಿಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೇನೆ. ಓಕೆ, ಇವಾಗ ತಿಳಿಸ್ತೇವೆ, ಕೇಳಿಸ್ಕೊಳ್ಳಿ. ಓಕೆ, ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ತಮ್ಮೆಲ್ಲರ ಸಂದೇಶಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತು ಜೂನ್ ಆರನ್ನ ವಿಶ್ವ ಕೀಟ ದಿನ ಅಂಥೇಳಿ ಕರೆಯಲಾಗುತ್ತೆ. 2026 ವಿಶ್ವ ಕೀಟ ದಿನದ ಥೀಮ್ ಏನಪ್ಪ ಅಂದರೆ, ಡಿಫೆಂಡಿಂಗ್ ಹೆಲ್ತ್ ಅಕ್ರಾಸ್ ಬಾರ್ಡರ್ಸ್ ದ ಗ್ಲೋಬಲ್ ಪವರ್ ಆಫ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿಬಿಟ್ಟು, ಅಂದರೆ ಗಡಿಗಳ ಆಚೆಗೂ ಕೂಡ, ಗಡಿ ಮೀರಿಯೂ ಕೂಡ ಆರೋಗ್ಯದ ರಕ್ಷಣೆ, ಕೀಟ ನಿರ್ವಹಣೆಯು ಜಾಗತಿಕ ಶಕ್ತಿ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಗಡಿಗಳ ಆಚೆಗೂ ಆರೋಗ್ಯ ರಕ್ಷಣೆ, ಕೀಟ ನಿರ್ವಹಣೆಯು ಜಾಗತಿಕ ಶಕ್ತಿ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಸಾಕಷ್ಟು ಜನ ನಮ್ಮ ಕೇಳುಗರು ಸರಿಯಾದ ಉತ್ತರವನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ತಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ಖಂಡಿತವಾಗಲೂ ತಿಳಿಸ್ತೇನೆ. ಇದೀಗ ಕೇಳಿ ಬರೋಣ ಆರೋಗ್ಯ ಬಿಂದು.
1: ಚರ್ಮ ರೋಗಗಳು ಅನೇಕ ಬಗೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆಧುನಿಕ ಜೀವನ ಶೈಲಿಯು ಹಾಗೂ ಪೋಷಕಾಂಶಗಳೇ ಇಲ್ಲದಿರುವಂತಹ ಕೇವಲ ನಾಲಿಗೆ ರುಚಿಗಾಗಿ ಸೇವಿಸುವಂತಹ ಆಹಾರಗಳು ಅನೇಕ ವಿಧ ಚರ್ಮ ರೋಗಗಳಿಗೆ ಎಡೆ ಮಾಡಿಕೊಡುತ್ತವೆ. ಅವುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಚರ್ಮ ರೋಗವೆಂದರೆ ಇಸುಬು. ಇದನ್ನೇ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಎಂದೂ ಕರೆಯುತ್ತಾರೆ. ಇದು ಚರ್ಮದ ಬಣ್ಣವನ್ನು ಕಪ್ಪುಗೊಳಿಸಿ ಅದರ ಸುಂದರ ರೂಪವನ್ನು ನಾಶ ಮಾಡುತ್ತದೆ. ಇಸುಬು ರೋಗ ಉಂಟಾಗಲು ಮುಖ್ಯವಾಗಿ ಎರಡು ಕಾರಣಗಳಿವೆ. ಒಂದು ಅಲರ್ಜಿಯಿಂದ ಆಗುವಂತಹದ್ದು, ಮತ್ತೊಂದು ಕೆಲವು ಆಹಾರ ಪದಾರ್ಥಗಳ ಸೇವನೆಯಿಂದ ಆಗುವಂಥದ್ದು. ಇದರಿಂದ ಶರೀರದ ರಕ್ತಧಾತುವಿನಲ್ಲಿ ವ್ಯತ್ಯಾಸವು ಉಂಟಾಗಿ ಇಸುಬು ರೋಗವು ಬರುತ್ತದೆ. ಈ ಅಲರ್ಜಿಯು ಕೂಡ ಎರಡು ಬಗೆಗಳಲ್ಲಿ ಉಂಟಾಗುತ್ತದೆ, ಒಂದು ಬಾಹ್ಯ ಕಾರಣ, ಮತ್ತೊಂದು ಆಭ್ಯಂತರ ಕಾರಣ. ಬಾಹ್ಯ ಕಾರಣ ಅಂದರೆ ವಾತಾವರಣದಲ್ಲಿರುವಂತಹ ಕೆಲವು ಅಂಶಗಳು ಚರ್ಮದ ಒಳಗೆ ಸೇರಿ ಚರ್ಮಕ್ಕೆ ಹಾನಿಯನ್ನುಂಟು ಮಾಡುತ್ತವೆ. ಉದಾಹರಣೆಗೆ, ಕಲುಷಿತ ವಾತಾವರಣದಲ್ಲಿ ಕಂಡುಬರುವಂತಹ ಧೂಳಿನಾಂಶವು, ಪಾರ್ಥೇನಿಯಂ ಗಿಡದ ಬೀಜದ ಸಣ್ಣ ಸಣ್ಣ ಕಣಗಳು, ಕೆಲವು ರಾಸಾಯನಿಕಗಳನ್ನು ಬಳಸಿ ತಯಾರಿಸಿದಂತಹ ಬಟ್ಟೆಗಳು, ಬಣ್ಣಗಳು, ಚಪ್ಪಲಿಗಳು, ದೇಹಕ್ಕೆ ಹಚ್ಚಿಕೊಳ್ಳುವಂತಹ ಅನೇಕ ಸೌಂದರ್ಯ ಪ್ರಸಾದಕಗಳು, ತಲೆಗೆ ಹಚ್ಚುವ ಬಣ್ಣಗಳು, ಸುಗಂಧ ದ್ರವ್ಯಗಳು ಇತ್ಯಾದಿ ವಸ್ತುಗಳು ಸದಾ ಚರ್ಮಕ್ಕೆ ಸಂಪರ್ಕ ಹೊಂದಿದಾಗ ಈ ಸಾಮಗ್ರಿಗಳಲ್ಲಿಯ ಕೆಲವು ಅಂಶಗಳು ಚರ್ಮಕ್ಕೆ ಹಿತಕರವಾಗಿಲ್ಲದಿದ್ದರೆ ಕೂಡಲೇ ತುರಿಕೆಯನ್ನು ಉಂಟು ಮಾಡಿ ಇಸುಬು ಉತ್ಪತ್ತಿಯಾಗಲು ಆಸ್ಪದ ಕೊಡುತ್ತದೆ. ಆಭ್ಯಂತರ ಕಾರಣಗಳು ಎಂದರೆ, ಕೆಲವು ತಿಂಡಿ ತಿನಿಸುಗಳನ್ನು ನಾವು ಸೇವಿಸಿದಾಗ ಯಾವುದಾದರೂ ಕಾರಣದಿಂದ ಅದು ದೇಹಕ್ಕೆ ಹಿತಕರವಾಗಿಲ್ಲದಿದ್ದರೆ ಕೂಡಲೇ ಚರ್ಮದಲ್ಲಿ ತುರಿಕೆಯು ಕಾಣಿಸಿಕೊಳ್ಳುತ್ತದೆ. ನಂತರದಲ್ಲಿ ಗುಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಇಸುಬಿನ ಲಕ್ಷಣವು ಎರಡು ರೀತಿಯಲ್ಲಿ ಕಂಡುಬರುತ್ತದೆ. ಒಂದು ನೀರಾಡುವಂತಹ ಇಸುಬು, ಮತ್ತೊಂದು ಒಣಗಿದ ರೂಪದಲ್ಲಿ ಇರುವಂತಹದ್ದು. ಎರಡರಲ್ಲಿಯೂ ಕೂಡ ತುರಿಕೆಯು ತೀವ್ರ ರೂಪದಲ್ಲಿ ಇರುತ್ತದೆ. ಜನರು ಸದಾ ತುರಿಸಿಕೊಂಡೇನೆ ಈ ರೋಗವನ್ನು ಹೆಚ್ಚು ಮಾಡಿಕೊಳ್ಳುತ್ತಾರೆ. ಉಗುರುಗಳಿಂದ ಕೆರೆದಲ್ಲಿ ಚರ್ಮವು ಕಪ್ಪಗಾಗುತ್ತದೆ, ಹಾಗೆಯೇ ಸಣ್ಣ ಸಣ್ಣ ಗುಳ್ಳೆಗಳು ಉತ್ಪತ್ತಿಯಾಗಿ ಚರ್ಮದ ಮೇಲೆ ಅಗಲವಾಗಿ

0: ಹರಡುತ್ತಾ ಹೋಗುತ್ತದೆ. ಚರ್ಮ ರೋಗಗಳು ಯಾವುದೇ ಆದರೂ ಕೂಡ ಬಹಳ ಬೇಗ ಉತ್ಪತ್ತಿಯಾಗುತ್ತದೆ, ಆದರೆ ಅದು ಗುಣಮುಖವಾಗಬೇಕೆಂದರೆ ಅಧಿಕ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇದನ್ನು ವಾಸಿ ಮಾಡಿಕೊಳ್ಳಲು ವೈದ್ಯರನ್ನು ಕಂಡು ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಲೇಬೇಕು. ಚಿಕಿತ್ಸೆಯ ಮೊದಲ ಹಂತವೆಂದರೆ ಕೆರೆಯದಿರುವುದು. ತೊಂದರೆಗೀಡಾದ ಚರ್ಮದ ಭಾಗವನ್ನು ಪದೇ ಪದೇ ಕೆರೆದುಕೊಳ್ಳಬಾರದು. ತುರಿಕೆ ಉಂಟಾದಲ್ಲಿ ಆ ಜಾಗಕ್ಕೆ ತಣ್ಣಗಿನ ನೀರನ್ನು ಸುರಿಯಬೇಕು ಅಥವಾ ನಲ್ಲಿಯ ಕೆಳಗೆ ಇಟ್ಟು ನೀರನ್ನು ಬಿಡಬೇಕು. ಇಲ್ಲವಾದರೆ ತಣ್ಣೀರಿನಲ್ಲಿ ಅದ್ದಿದ ಬಟ್ಟೆಯನ್ನು ಇರಿಸಬೇಕು. ಹಾಗೆಯೇ ತಮ್ಮ ಆಹಾರದಲ್ಲಿ ಹಾಗೂ ತಮ್ಮ ಜೀವನ ಶೈಲಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ತಂದುಕೊಂಡಲ್ಲಿ ಬಹಳ ಒಳ್ಳೆಯದಾಗುತ್ತದೆ. ಚರ್ಮದ ತೊಂದರೆ ಇರುವವರು ಆಹಾರದಲ್ಲಿ ಅತಿ ಹೆಚ್ಚು ಉಪ್ಪು ಹುಳಿ ಖಾರಗಳನ್ನು ಬಳಸಬಾರದು. ಹುಣಸೆ ಹುಳಿಯನ್ನು ಸ್ವಲ್ಪ ದಿನಗಳವರೆಗೆ ಉಪಯೋಗಿಸಲೇಬಾರದು. ಎಣ್ಣೆಯಲ್ಲಿ ಕರಿದಂತಹ ತಿಂಡಿಗಳನ್ನು, ಅಧಿಕ ತುಪ್ಪ ಬೆಣ್ಣೆ ಬಳಸಿ ತಯಾರಿಸಿದಂತಹ ಸಿಹಿ ತಿಂಡಿಗಳನ್ನು, ಕೆನೆ ಮೊಸರು, ಕೆನೆ ಮಿಶ್ರಿತ ಗಟ್ಟಿ ಹಾಲು, ಹುಳಿ ಮಜ್ಜಿಗೆಗಳನ್ನು ಬಳಸಬಾರದು. ಹಾಲಿನಿಂದ ತಯಾರಿಸಿದಂತಹ ಖೋವಾ, ಪೇಡ ಆದಿ ತಿಂಡಿಗಳನ್ನು ಹಾಗೂ ಬೇಕರಿ ತಿಂಡಿಗಳನ್ನು ಮತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ಚೀಸ್, ಪಿಜ್ಜಾಗಳನ್ನು ಉಪಯೋಗಿಸದೇ ಇರುವುದು ಉತ್ತಮ. ಪಾಮ್ ಎಣ್ಣೆಯನ್ನು ಕೂಡ ಉಪಯೋಗಿಸಬಾರದು. ತರಕಾರಿಗಳಲ್ಲಿ ಬದನೆಕಾಯಿ, ಗೋರಿಕಾಯಿ, ಹಸಿಮೆಣಸಿನಕಾಯಿ, ತೊಂಡೆಕಾಯಿಗಳನ್ನು ಬಳಸುವುದು ಕಡಿಮೆ ಮಾಡಬೇಕು. ಹಣ್ಣುಗಳಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಕಡಲೆಕಾಯಿ ಬೀಜ, ಉದ್ದಿನಕಾಳು, ಬಟಾಣಿಯ ಬಳಕೆಯನ್ನು ಸಹ ಕಡಿಮೆ ಮಾಡಬೇಕು. ಈ ಎಲ್ಲ ಆಹಾರ ಪದಾರ್ಥಗಳು ತುರಿಕೆಯನ್ನು ಹೆಚ್ಚು ಮಾಡಿಸುತ್ತದೆ. ಆದ್ದರಿಂದ ಇವುಗಳನ್ನು ಚರ್ಮವು ಚೆನ್ನಾಗಿ ಆಗುವವರೆಗೂ ಬಳಸದೇ ಇರುವುದು ಅತ್ಯುತ್ತಮವಾಗಿರುತ್ತದೆ. ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಹುಳಿ ಇಲ್ಲದಂತಹ ನೀರಿನ ಅಂಶವು ಹೆಚ್ಚಾಗಿರುವಂತಹ ಹಣ್ಣುಗಳನ್ನು ಹೇರಳವಾಗಿ ಸೇವಿಸಬೇಕು. ಬೇವಿನ ಸೊಪ್ಪು, ಹಾಗಲಕಾಯಿಗಳನ್ನು ಒಮ್ಮೊಮ್ಮೆ ಊಟದಲ್ಲಿ ಬಳಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸಿದಂತಹ ದ್ರಾಕ್ಷಿ, ಸೇಬು, ಎಲೆಕೋಸು, ಹೂಕೋಸುಗಳಂತಹ ಆಹಾರಗಳನ್ನು ಸೇವಿಸಿದಾಗಲೂ ಕೆಲವೊಮ್ಮೆ ತುರಿಕೆ ಉಂಟಾಗುತ್ತದೆ. ಆದ್ದರಿಂದ ತಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಿತಕರವಾದ ಆಹಾರಗಳ ಸೇವನೆಯ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಪಡೆದುಕೊಂಡು ಅವುಗಳನ್ನು ಉತ್ತಮ ರೀತಿಯಲ್ಲಿ ಸೇವಿಸಿದರೆ ಅತ್ಯಂತ ಲಾಭವಾಗುತ್ತದೆ. ಮಾನಸಿಕ ಒತ್ತಡಗಳು ಕೆಲವೊಮ್ಮೆ ತುರಿಕೆಯನ್ನು ಹೆಚ್ಚು ಮಾಡುತ್ತದೆ. ಈ ಒತ್ತಡಗಳಿಗೆ ಒಳಗಾಗದಂತೆ ಮಾನಸಿಕ ನೆಮ್ಮದಿಯನ್ನು ಪರಿಪಾಲಿಸಿಕೊಂಡು ಹೋಗುವಂತಹ ವಿಧಾನಗಳನ್ನು ಅರಿಯಬೇಕು. ರಾತ್ರಿ ನಿದ್ರೆಗೆಡಬಾರದು. ಇವುಗಳಿಂದ ಶರೀರದ ಪ್ರತಿಯೊಂದು ಕಾರ್ಯವು ಸಮತೋಲನವಾಗಿದ್ದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಅಥವಾ ಇರುವ ತೊಂದರೆಗಳು ಬೇಗ ಕಡಿಮೆಯಾಗಲು ಸಹಾಯವಾಗುತ್ತದೆ. ಜಾಹೀರಾತುಗಳಿಗೆ ಮೊರೆ ಹೋಗದೆ ಪದೇ ಪದೇ ಸೋಪುಗಳನ್ನು ಬದಲಿಸಬಾರದು. ಸೋಪುಗಳಲ್ಲಿರುವ ಕೆಲವು ರಾಸಾಯನಿಕ ಅಂಶಗಳು ಚರ್ಮದಲ್ಲಿಯ ಸ್ವಾಭಾವಿಕವಾದ ಎಣ್ಣೆ ಅಂಶವನ್ನು ನಾಶಪಡಿಸಿ ಚರ್ಮದ ಕಾಂತಿಯನ್ನು ಕುಂದುಗೊಳಿಸುತ್ತದೆ. ಇದರಿಂದಲೂ ಕೆಲವೊಮ್ಮೆ ಚರ್ಮದ ತೊಂದರೆಗಳು ಹೆಚ್ಚಾಗುತ್ತದೆ. ಸೋಪುಗಳ ಬದಲು ತುಳಸಿ, ಬೇವು, ಬಿಲ್ಪತ್ರೆ, ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಒಣಗಿಸಿ ಹೆಸರು ಕಾಳಿನ ಹಿಟ್ಟಿಗೆ ಬೆರೆಸಿ ಸ್ನಾನದ ಚೂರ್ಣವನ್ನು ತಯಾರಿಸಿ ನಿತ್ಯ ಬಳಸಿದರೆ ಇಸುಬು ಗುಣವಾಗುತ್ತದೆ. ಜೊತೆಗೆ ಚರ್ಮದ ಕಪ್ಪು ಬಣ್ಣವೂ ಹೋಗಿ ಕಾಂತಿಯೂ ಬರುತ್ತದೆ. ಇಸುಬು ರೋಗದ ಲಕ್ಷಣಗಳನ್ನು ಅರಿತು ಅದನ್ನು ಬರದಂತೆ ತಡೆಯಲು ಸರಿಯಾದ ಆಹಾರದ ಸೇವನೆ ಮಾಡುತ್ತಾ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಆರೋಗ್ಯದಿಂದಿರುವುದು ಒಳ್ಳೆಯದು.
1: ಇಸುಬು ಅಥವಾ ಎಕ್ಸಿಮಾ, ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಮೈತ್ರಿಯಾ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು. ಪ್ರಿಯ ಕೇಳುಗರೇ, ಸಂಜಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಎರಡು ರೇಖೆಗಳು ಚಿತ್ರದಿಂದ

0: ಸೋತ್ತಪ್ಪ ಚಿತ್ರದಿಂದ
1: ಚೋರಿಯಾಗಿದೆ ನನ್ನ ದಿಲ್
0: ವೇದ ಚಿತ್ರದಿಂದ

ಈ ಗೀತೆಗಳು ಮೂಡಿ ಬರ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳುಹಿಸಿಕೊಡಿ. ಕೇಳಿ ಸಂಜೆ 5 ಗಂಟೆಗೆ ನಮ್ಮ ಹಾಡು.

ಆತ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೇನು, ಉಲ್ಲಾಸ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ರಚನೆಯ ಕವಿತೆಗಳನ್ನು ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳೋಣ ಮಾಲತಿ ಶರ್ಮಾ ಹಾಡಿರುವ ಕವಿತೆಯನ್ನು.

ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ನಾನು ವಿಶ್ವ ಕೀಟ ದಿನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿದೆ ಅಂತೇಳಿ ಹೇಳಿದೆ ಅಲ್ವಾ. ಪ್ರತಿ ವರ್ಷ ಜೂನ್ 6ರಂದು ವಿಶ್ವ ಕೀಟ ದಿನವನ್ನು ಆಚರಿಸಲಾಗುತ್ತೆ. ಕೀಟಗಳು ಮತ್ತು ಇಲಿಗಳಂತಹ ಜೀವಿಗಳಿಂದ ಪರಿಸರ, ಕೃಷಿ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಉಂಟಾಗುವ ಹಾನಿಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಇನ್ನು ಪ್ರಮುಖ ಮುಖ್ಯಾಂಶಗಳ ಬಗ್ಗೆ ತಿಳಿಸಬೇಕು ಅಂದರೆ 2017ರಲ್ಲಿ ಚೀನಾ ದೇಶದಿಂದ ಈ ದಿನದ ಆಚರಣೆ ಆರಂಭವಾಗುತ್ತೆ. ಈ ಚೀನಾದಲ್ಲಿ ಕೀಟ ನಿಯಂತ್ರಣ ಸಂಘ ಹಾಗೆಯೇ ಇತರ ಜಾಗತಿಕ ಸಂಸ್ಥೆಗಳು ಜಂಟಿಯಾಗಿ ಈ ದಿನಕ್ಕೆ ಚಾಲನೆ ನೀಡುತ್ತವೆ. ಇನ್ನು ಆರೋಗ್ಯ, ಆಹಾರ ಸುರಕ್ಷತೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಕೀಟ ನಿಯಂತ್ರಣ ಮತ್ತು ನಿರ್ವಹಣೆ ಎಷ್ಟು ಮುಖ್ಯ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸೋದು ಪ್ರಮುಖ ಅಂಶವಾಗಿದೆ. ನಮ್ಮ ಬೆಳೆಗಳನ್ನು ನಾಶಪಡಿಸುವಂತಹ ಕೀಟಗಳನ್ನು ನಿಯಂತ್ರಿಸೋದ್ರಿಂದ ಆಹಾರ ಉತ್ಪಾದನೆಯನ್ನು ಕೂಡ ಹೆಚ್ಚಿಸಬಹುದು ಎನ್ನುವಂತಹ ಅಂಶವನ್ನು ರೈತರಿಗೆ ಮನವರಿಕೆ ಮಾಡಿಸೋದು, ಹಾಗೆಯೇ ಸಾಂಕ್ರಾಮಿಕ ರೋಗಗಳನ್ನು ಹರಡುವ ಸೊಳ್ಳೆಗಳು, ನೊಣಗಳು ಮತ್ತು ಇಲಿಗಳನ್ನು ತಡೆಗಟ್ಟುವ ಮೂಲಕ ಆರೋಗ್ಯಕರ ಸಮಾಜವನ್ನು ನಿರ್ಮಿಸುವಂತಹ

ಅಂಶವನ್ನು ಸಾರ್ವಜನಿಕರಿಗೆ ಮನದಟ್ಟು ಮಾಡಿಸುವಲ್ಲಿ ಈ ದಿನ ಅತ್ಯಂತ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಕೀಟಗಳಿಂದ ಉಂಟಾಗುವಂತಹ ತೊಂದರೆಗಳು ಮತ್ತು ಅವುಗಳ ನಿರ್ವಹಣೆಯ ಕುರಿತು ನಿಜಕ್ಕೂ ಕೂಡ ಈ ದಿನ ಪ್ರತಿಯೊಬ್ಬರಲ್ಲಿ ಕೂಡ ಜಾಗೃತಿಯನ್ನು ಮೂಡಿಸುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಸಿ ಅಶ್ವಥ್ ಹಾಡಿರುವ ಕವಿತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟು ಹೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತರಿಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆ ಶುಭಾಶಯ ತಿಳಿಸಿದ್ದು, ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ

0: ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ದಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಕೆಇಎ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ಸಾಮ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ALH ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ ಎಎಸ್ ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ

0: ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 2:40:20. ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಚಾರ ಅಂದರೆ ಅಥವಾ ವ್ಯಕ್ತಿ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಕನ್ನಡ ಸಾಹಿತ್ಯದ ಅಪ್ರತಿಮ ಬರಹಗಾರರು ಎಂದೇ ಖ್ಯಾತರಾಗಿದ್ದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನ ಇಂದು. ಹಾಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಒಂದಷ್ಟು ಮಾಹಿತಿ, ಹಾಗೆ ಇವರೇ ರಚಿಸಿರುವಂತಹ ಕಾಕನಕೋಟೆ ಎನ್ನುವಂತಹ ಒಂದು ನಾಟಕ ಚಲನಚಿತ್ರವಾಗಿ ತೆರೆಗೆ ಬರುತ್ತೆ. ಆ ಚಲನಚಿತ್ರದಿಂದ ಆದಂತಹ ಗೀತೆಗಳನ್ನು ಕೇಳ್ತಾ ಇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, June 6, 1891 ಇವರು ಜನಿಸ್ತಾರೆ. ಕನ್ನಡದ ಒಬ್ಬ ಅಪ್ರತಿಮ ಲೇಖಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿದ್ದಂಥವರು. ಭಾರತದಲ್ಲಿ ನೀಡಲಾಗುವಂತಹ ಅತ್ಯುನ್ನತ ಸಾಹಿತ್ಯಿಕ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲ್ಪಟ್ಟ ಕನ್ನಡ ಲೇಖಕರಲ್ಲಿ ಇವರು 4ನೆಯವರಾಗಿದ್ದರು. ಇವರನ್ನು ಜನಪ್ರಿಯವಾಗಿ ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕರೆಯಲಾಗ್ತಾ ಇತ್ತು. ಅಂದರೆ ಮಾಸ್ತಿಯವರು ಕನ್ನಡದ ಸಂಪತ್ತು ಅಥವಾ ಶ್ರೀಮಂತಿಕೆ ಎಂಬ ಅರ್ಥದಲ್ಲಿ ಇವರನ್ನು ಕನ್ನಡದ ಆಸ್ತಿ ಅಂಥೇಳಿ ಕರೆಯಲಾಗ್ತಾ ಇತ್ತು. ಇವರು ಶ್ರೀನಿವಾಸ್ ಎಂಬ ಕಾವ್ಯನಾಮದಡಿಯಲ್ಲಿ ತಮ್ಮ ಕಥೆ ಕವನ ಕಾದಂಬರಿಗಳನ್ನು ರಚನೆ ಮಾಡ್ತಾ ಇದ್ರು. ಜೊತೆಗೆ ಇವರನ್ನು ಸಣ್ಣ ಕಥೆಗಳ ಜನಕ ಅಂಥೇಳಿ ಕೂಡ ಕರೆಯಲಾಗುತ್ತೆ. ಅಂದಿನ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ರಾಜ ಸೇವಾಸಕ್ತ ಎಂಬ ಬಿರುದನ್ನು ಕೂಡ ನೀಡಿ ಗೌರವಿಸಿದ್ರು. ಇವರ ಬಾಲ್ಯ ಜೀವನದ ಬಗ್ಗೆ ಹಾಗೆ ಇವರ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ನೀಡ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳೋಣ ಸುಲೋಚನಾ ಹಾಡಿರುವ ಕಾಕನಕೋಟೆ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಎರಡು ರೇಖೆಗಳು ಚಿತ್ರದಿಂದ

0: ವೇದ ಚಿತ್ರದಿಂದ
1: ಯಾವನೋ ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದಾಗಿಲ್ಲಕ್ಕೋ
0: ಈ ಗೀತೆಗಳು ಮೂಡಿ ಬರ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9448647273 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಕೇಳಿ ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ.
2: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಬರ್ತಾ ಇದ್ರೆ ಇನ್ನು ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇವರ ಬಾಲ್ಯ ಜೀವನದ ಬಗ್ಗೆ ತಿಳಿಸಬೇಕು ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹುಂಗೇನಹಳ್ಳಿಯಲ್ಲಿ ತಮಿಳು ಮಾತನಾಡುವಂತಹ ಶ್ರೀ ವೈಷ್ಣವ ಅಯ್ಯಂಗಾರ್ ಅವರ ಬ್ರಾಹ್ಮಣ ಕುಟುಂಬದಲ್ಲಿ ಜೂನ್ 6, 1891 ಜನಿಸ್ತಾರೆ. ಅವರು ಹುಟ್ಟುವ ಕಾಲಕ್ಕೆ ಮನೆಯಲ್ಲಿ ಕಡುಬಡತನವಿರುತ್ತೆ. ಒಂದು ಕಾಲದಲ್ಲಿ ಶ್ರೀಮಂತಿಕೆಯಿಂದ ವಿಜೃಂಭಿಸಿದಂತಹ ಇವರ ಕುಟುಂಬ ಅವರ ಪೂರ್ವಿಕರದ್ದಾಗಿರುತ್ತೆ. ಇವರ ವಿದ್ಯಾಭ್ಯಾಸ ನಿಜಕ್ಕೂ ಕೂಡ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿನೇ ಜರುಗುತ್ತೆ. ಅವರ ಹಿರಿಯರು ಬಹುಜನಕ್ಕೆ ಅನ್ನ ಹಾಕಿ ಹೆಸರನ್ನು ಗಳಿಸಿದ್ರು. ಆದರೂ ಕೂಡ ಇವರು ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ವಾರದ ಮನೆಗಳಲ್ಲಿ ವಾರಾನ್ನ ಊಟ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಬೇಕಾಗುತ್ತೆ. ಹೊಂಗೇನಹಳ್ಳಿ, ಯಲಂದೂರು, ಶಿವಾರಪಟ್ಟಣ, ಮಳವಳ್ಳಿ, ಮೈಸೂರು, ಕಡೆಗೆ ಮದ್ರಾಸು, ಹೀಗೆ ನಾನಾ ಕಡೆಗಳಲ್ಲಿ ತಮ್ಮ ಬಂಧುಗಳ ನೆರವಿನಿಂದ ವಿದ್ಯಾಭ್ಯಾಸವನ್ನು ಮಾಡಿ ಎಂಎ ಪದವಿಯನ್ನು ಗಳಿಸಿಕೊಳ್ತಾರೆ. ತಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ಮಾಸ್ತಿ ಯಾವ ಪರೀಕ್ಷೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಕೊಟ್ಟಿರಲಿಲ್ಲ. ಮದ್ರಾಸ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಎಂಎ ಮಾಡಿಕೊಂಡು ಚಿನ್ನದ ಪದಕ ಗಳಿಸಿದಂತಹ ಮಾಸ್ತಿಯವರು ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಸುಮಾರು 1.5 ತಿಂಗಳು ಉಪಾಧ್ಯಾಯರಾಗಿದ್ದು ಬೆಂಗಳೂರಿಗೆ ಬಂದು ಸಿವಿಲ್ ಪರೀಕ್ಷೆಗೆ ಕುಳಿತು ಅಲ್ಲಿಯೂ ಕೂಡ ಪ್ರಥಮ ಪ್ರಯತ್ನದಲ್ಲಿನೇ ಪ್ರಥಮವಾಗಿ ತೇರ್ಗಡೆ ಹೊಂತಾರೆ. ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸಕ್ಕೆ ಸೇರಿ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕೂಡ ಸಾಹಿತ್ಯ ರಚನೆ ಅವರ ಪ್ರವೃತ್ತಿಯಾಗಿ ಬೆಳ್ಕೊಂಡು ಮುಂದುವರೆದುಕೊಂಡು ಬರುತ್ತೆ. ಮೆಟ್ರಿಕ್ಯುಲೇಷನ್, FA, BA, ಹಾಗೆಯೇ ಮೈಸೂರು ಸಿವಿಲ್ ಸರ್ವಿಸ್, MA, ಈ ಎಲ್ಲ ಒಂದು ಪದವಿಗಳನ್ನು ಕೂಡ ಅವರು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ 1914 ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. 1914 ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಇವರು ನಿವೃತ್ತಿಯನ್ನು ಪಡೆದುಕೊಳ್ತಾರೆ. 1920 ಅವರ ಮೊದಲ ಪುಸ್ತಕ ಕೆಲವು ಸಣ್ಣ ಕಥೆಗಳು ಪ್ರಕಟಗೊಳ್ಳುತ್ತೆ. ಸಣ್ಣ ಕಥೆ, ನೀಳ್ಗಥೆ, ಕಾದಂಬರಿ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ, ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ತಮ್ಮದೇ ಆದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. 1983 ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡ ಮಾಸ್ತಿಯವರು ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಜೀವನ ಪರ್ಯಂತ ಕನ್ನಡ ಸೇವೆಯನ್ನು ಮಾಡಿದಂತಹ ಮಾಸ್ತಿಯವರು ಜೂನ್ 6 ಅಂದರೆ ಇವರು ಹುಟ್ಟಿದ್ದು ಕೂಡ ಜೂನ್ 6, ಜೊತೆಗೆ ನಿಧನ ಹೊಂದಿದ್ದು ಕೂಡ ಜೂನ್ 6, 1986. ಇನ್ನು ಇವರ ಸಾಹಿತ್ಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳಿ ಬರೋಣ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ 1 ಸಿನಿಮಾ ಕಥೆ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಮಾಸ್ತಿಯವರು ಕನ್ನಡಿಗರಿಗೆ ಒಂದು ಆದರ್ಶಪ್ರಾಯವಾಗಿದ್ದಾರೆ. ಎಂಥ ಕಷ್ಟಕಾಲದಲ್ಲೂ ಕೂಡ ಅವರು ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನುವಂತಹ ಒಂದು ರೀತಿಯನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಲಿಸಿಕೊಟ್ಟಿದ್ದಾರೆ. ಸಾಹಿತ್ಯ ರಚಿಸಿದಂತೆಯೇ ಸಾಹಿತ್ಯ ಪೋಷಕರು ಕೂಡ ಆದರು. ಜಿಪಿ ರಾಜರತ್ನಂ, ದರಾ ಬೇಂದ್ರೆಯಂತಹವರಿಗೆ ಮಾಸ್ತಿಯವರು ಆದರ್ಶಪ್ರಾಯರಾಗಿದ್ದರು. 1910 ಬರೆದ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದು ಅವರು ನಿಧನರಾಗುವುದಕ್ಕೆ ಕೆಲವೇ ತಿಂಗಳುಗಳ ಹಿಂದೆ ಪ್ರಕಟವಾದ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ರಚಿಸಿದ ಕೃತಿಗಳ ಸಂಖ್ಯೆ ಸುಮಾರು 123. ಇದರಲ್ಲಿ ಸಣ್ಣ ಕಥೆಗಳು, ಕಾದಂಬರಿಗಳು, ನಾಟಕಗಳು, ವಿಮರ್ಶೆಗಳು, ಪ್ರಬಂಧಗಳು, ಧಾರ್ಮಿಕ ಕೃತಿಗಳು, ಅನುವಾದ, ಜೀವನ ಎಂಬ ಅವರೇ ನಡೆಸುತ್ತಿದ್ದ ಪತ್ರಿಕೆಯಲ್ಲಿ ಬರೆದ ಸಂಪಾದಕೀಯ ಲೇಖನಗಳು, ಕವಿತೆಗಳ ಸಂಗ್ರಹ, ಕಾವ್ಯಗಳು ಕೂಡ ಸೇರಿವೆ. 20ನೇ ಶತಮಾನದ ಆರಂಭದ ಕಾಲದಿಂದ ಕನ್ನಡ ಭಾಷೆಗೆ ಹೇಳಿಕೊಳ್ಳುವಂತಹ ಪ್ರೋತ್ಸಾಹವಿರಲಿಲ್ಲ. ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಸಾಹಿತ್ಯದಲ್ಲಿ ಗಮನಾರ್ಹ ಕೆಲಸವಾಗಬೇಕಾಗಿದ್ದ ಕಾಲದಲ್ಲಿ ಮಾಸ್ತಿ ಸಾಹಿತ್ಯ ರಚನೆಯ ಕೆಲಸವನ್ನ ಕೈಗೊಳ್ತಾರೆ. ಸಣ್ಣ ಕಥೆಗಳ ರಚನೆ ಅವರು ಪ್ರಧಾನವಾಗಿ ಆರಿಸಿಕೊಂಡ ಸಾಹಿತ್ಯ ಪ್ರಕಾರ. ಶ್ರೀನಿವಾಸ ಎಂಬ ಕಾವ್ಯನಾಮದಲ್ಲಿ ಮಾಸ್ತಿ ನೂರಾರು ಕಥೆಗಳನ್ನು ಬರೀತಾರೆ. ಹಲವಾರು ಕಥಾ ಸಂಕಲನಗಳನ್ನು ಪ್ರಕಟಿಸ್ತಾರೆ. ಅವರ ಒಂದು ಸಣ್ಣ ಕಥೆಯನ್ನು ರಾಜಾಜಿಯವರು ತಮಿಳಿಗೆ ಅನುವಾದಿಸಿದ್ರು ಕೂಡ. ಇಂಗ್ಲಿಷ್ ಹಾಗೂ ಇತರ ಭಾರತೀಯ ಭಾಷೆಗಳಿಗೆ ಮಾಸ್ತಿ ಅವರ ಸಣ್ಣ ಕಥೆಗಳು ಅನುವಾದಗೊಂಡಿವೆ. ದೂರದರ್ಶನದಲ್ಲಿ ಕೆಲವು ಕಥೆಗಳು ಅಭಿನಯಿಸಲ್ಪಟ್ಟು ಪ್ರಸಾರವಾಗಿವೆ. ಕತೆ ಹೇಳೋದ್ರಲ್ಲಿ ಮಾಸ್ತಿಯವರು ಎತ್ತಿದ ಕೈ. ಅವರ ಕಥೆಗಳನ್ನು ಓದ್ತಾ ಇದ್ರೆ ಅವು ಕಣ್ಣಿಗೆ ಕಟ್ಟಿದ ಹಾಗೆ ಇರುತ್ತವೆ. ಸುಬ್ಬಣ್ಣ ಅವರ ಒಂದು ಖ್ಯಾತ ನೀಳ್ಗತೆ. ಇನ್ನು ಕಾಕನಕೋಟೆ ನಾಟಕ, ಅದು ಕನ್ನಡ ಸಿನಿಮಾವಾಗಿ ಕೂಡ ಮೂಡಿಬಂದಿದೆ. ಆ ಒಂದು ಸಿನಿಮಾದ ಅಂದರೆ ಆ ಚಿತ್ರದ ಒಂದು ಗೀತೆಯನ್ನು ಇದೀಗ ಮತ್ತೆ ನಾನು ಕೇಳಿಸ್ತಾ ಇದ್ದೇನೆ ಸ್ನೇಹಿತರೆ.

ಸ್ನೇಹಿತರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರೇ ರಚಿಸಿದಂತಹ ಗೀತೆಯನ್ನು ಕೇಳ್ತಾ ಇದ್ರಿ. ಅವರೇ ರಚಿಸಿದಂತಹ ಕಾಕನಕೋಟೆ ನಾಟಕದ ಒಂದು ಸಿನಿಮಾ ಕೂಡ ಇದು. ಕಾಕನಕೋಟೆ 1977 ಭಾರತೀಯ ಕನ್ನಡ ಜೀವನ ಚರಿತ್ರೆಯ ನಾಟಕ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಅದೇ ಹೆಸರಿನ ರಂಗ ನಾಟಕವನ್ನು ಆಧರಿಸಿದೆ. ಇನ್ನು ಈ ಚಲನಚಿತ್ರದ ಕಥಾವಸ್ತುವು ಮೈಸೂರು ಜಿಲ್ಲೆಯ ಬುಡಕಟ್ಟು ಜನರ ಮೇಲೆ ಆಳುವ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇದ್ದಂತಹ ಮಧ್ಯವರ್ತಿಗಳಿಂದ ತೆರಿಗೆ ಪಾವತಿಯ ವಿರುದ್ಧ ಶೋಷಣೆಯನ್ನು ನಿಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಕಾಕನಾಯಕನ ಕಥೆಯನ್ನು ಹೇಳುತ್ತೆ. ಈ ಒಂದು ಸಿನಿಮಾವನ್ನು ನಿರ್ದೇಶಿಸಿದವರು ಸಿಆರ್ ಸಿಂಹ. ಹಾಗೆ ನಾಟಕವನ್ನು ಬರೆದವರು ಅಥವಾ ಸಿನಿಮಾಗೆ ಅಡಿಪಾಯ ಹಾಕಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಚಿತ್ರಕಥೆ ಬರೆದವರು ಗಿರೀಶ್ ಕಾರ್ನಾಡ್. ಈ ಒಂದು ಸಿನಿಮಾವನ್ನು ನಿರ್ಮಿಸಿದವರು ಎಂಆರ್ ಜಯರಾಜ್ ಮತ್ತು ಎಂಸಿ ಸತ್ಯನಾರಾಯಣ. ಹಾಗೆ ಈ ಒಂದು ಸಿನಿಮಾದಲ್ಲಿ ನಟಿಸಿದವರು ಲೋಕೇಶ್, ಲೋಕನಾಥ್, ಶ್ರೀನಾಥ್ ಮತ್ತು ಗಿರಿಜಾ ಲೋಕೇಶ್. ಈ ಚಿತ್ರವನ್ನು ಖ್ಯಾತ ರಂಗಭೂಮಿ ಕಲಾವಿದ ಸಿಆರ್ ಸಿಂಹ ಅವರೇ ನಿರ್ದೇಶಿಸಿದಂತಹ ಚಿತ್ರವಾಗಿತ್ತು. ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು 5 ಗಂಟೆಯವರೆಗೆ ಬಿತ್ತರವಾಗಲಿವೆ. ಸ್ನೇಹಿತರೆ, ಅಂದಹಾಗೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಇಷ್ಟು ಹೊತ್ತು ಸ್ಟುಡಿಯೋದಿಂದ ನಿಮ್ಮ ಜೊತೆಯಾದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ.

0: चाहे घी।
1: मन चाहे घी।
0: मन चाहे घी।

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು, ಸಮಯ 5:10. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಮಂಜುಳಾ ವೈಜೆ. ಕೇಳುಗರೆ, ನಿಲಯದ ಈ ಹೊತ್ತಿನ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ನಿಲಯದ ನೆಚ್ಚಿನ ಕೇಳುಗರು ಹೇಗೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಗೀತೆಗೆ ಪೂರಕವಾಗಿ ಕಳಿಸಿದ್ದಾರೆ ಅಂತ ನಾನು ಅವರ ಸಂದೇಶಗಳನ್ನು ಓದುತ್ತಾ ನಡು ನಡುವೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಹೋಗ್ತೇನೆ. ಹಾಗೆಯೇ ಕೇಳುಗರೆ, ಗಮನಿಸಿ, ಇಂದು ಶನಿವಾರ. ಇಂದು 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನನಗೆ ಕರೆ ಮಾಡುವ ಮೂಲಕ ಈಗ ನಾನು ಹೇಳುವ ಕಥೆಯನ್ನು ತಮ್ಮದೇ ಆದ ಸೃಜನಶೀಲತೆಯಲ್ಲಿ ತಮ್ಮದೇ ಆದ ಕಲ್ಪನೆಯಲ್ಲಿ ಮುಂದುವರಿಸಿ ನನಗೆ ಕಥೆಯನ್ನು ಫೋನ್ ಮುಖಾಂತರ ಹೇಳಬಹುದು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ. ಈ ಸಂಜೆ 5:30 ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9414197772. ಮಕ್ಕಳೇ, ಸಿದ್ಧವಾಗಿರಿ. ನಾನು ಈಗ ಹೇಳುವ ಕಥೆಯನ್ನು ನೀವು ಕರೆ ಮಾಡಿ ನಿಮ್ಮ ಸೃಜನಶೀಲತೆಯಲ್ಲಿ ಕಥೆಯನ್ನು ಮುಂದುವರಿಸಿ. ಹಾಗಿದ್ರೆ ಕಥೆ ಏನು ಅಂತ ಗೊತ್ತಾಗಬೇಕಲ್ವಾ? ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನಂತೆ. ಅವನಿಗೆ ಗಿಡ ಮರಗಳು ಅಂದರೆ ತುಂಬ ಪ್ರೀತಿಯಂತೆ. ಅವನು ಯಾವುದೇ ಗಿಡಗಳನ್ನು ಕಂಡರೂ ಕೂಡ, ಯಾವುದೇ ಸಸಿಗಳನ್ನು ಕಂಡರೂ ಕೂಡ ಅದಕ್ಕೆ ನೀರು ಹಾಕೋದು, ಪೋಷಣೆ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾನಂತೆ. ಅವನು ಮನೆಗೆ ಹಣ್ಣುಗಳನ್ನು ತಂದಾಗ ಬೀಜವನ್ನು ಕಸಕ್ಕೆ ಎಸೆಯದೆ ತಾನು ಶಾಲೆಗೆ ಹೋಗುವ ದಾರಿಯಲ್ಲಿ ರಸ್ತೆಯ ಬದಿಯಲ್ಲಿ ಬೀಜವನ್ನು ನೆಟ್ಟು ಅದಕ್ಕೆ ನೀರನ್ನು ಹಾಕ್ತಾ ಇರ್ತಾನಂತೆ. ಇದನ್ನು ಗಮನಿಸಿದ ಈತನ ಸ್ನೇಹಿತರು ಕೂಡ ಹೋಗ್ತಾ ಬರ್ತಾ ಗಿಡಗಳಿಗೆ ಸಸಿಗಳಿಗೆ ನೀರನ್ನು ಹಾಕೋದನ್ನು ಶುರು ಮಾಡ್ತಾರಂತೆ. ಒಮ್ಮೆ ಹೀಗೆ ಇವನು ಚೆನ್ನಾಗಿ ಓದಿ ದೊಡ್ಡವನಾಗಿ ಒಳ್ಳೆ ಅರಣ್ಯ ಅಧಿಕಾರಿಯಾಗಿ ಕೆಲಸವನ್ನು ಪಡಿತಾನಂತೆ. ಅರಣ್ಯ ಅಧಿಕಾರಿಯಾಗಿ ಅವನು ಆಯ್ಕೆಯಾದ ನಂತರ ಅವನು ತನ್ನ ಊರಿಗೆ ಹಿಂದಿರುಗಿದಾಗ ಅವನಿಗೆ ದೊಡ್ಡ ಆಶ್ಚರ್ಯ ಕಾದಿರುತ್ತಂತೆ ತನ್ನ ಊರಿನಲ್ಲಿ. ಹಾಗಿದ್ರೆ ಏನಿರ್ಬೋದು ಆ ಆಶ್ಚರ್ಯ? ಇವನು ಚಿಕ್ಕವನಿದ್ದಾಗ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತಾ ಇದ್ದಿದ್ದಕ್ಕೂ ಅಲ್ಲಿ ನೋಡಿದ ಆಶ್ಚರ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಿರ್ಬೋದು ಆ ಆಶ್ಚರ್ಯ? ಇವನು ಹೇಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನು ಪಡೆದ? ಈ ರೀತಿಯಾಗಿ ಈ ಸುಳುಹುಗಳ ಸುತ್ತ ನೀವು ಕಥೆಯನ್ನು ಮುಂದುವರಿಸಿ ನನಗೆ ಹೇಳಬಹುದು. ಈ ಸಂಜೆ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಓಕೆ, ಈಗ ಮತ್ತೆ ಅಕ್ಕಿತ್ತಡ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಕೊಟ್ಟಂತಹ ಗೀತೆಗಳಿಗೆ ಯಾವ ಎಲ್ಲ ಸಂದೇಶಗಳು ಬಂದಿದ್ದಾವೆ ಅಂತ ನಾನು ಒಂದಷ್ಟು ಸಂದೇಶಗಳನ್ನು ತಗೊಂಡ್ಬಿಡ್ತೇನೆ. ಮೊದಲನೇ ಸಂದೇಶದಲ್ಲಿ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ ಚಿತ್ರದ ಹಾಡು ಇಷ್ಟ ಆಯಿತು, ಈ ಗೀತೆಯ ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲು ಇಂಪಾಗಿದೆ ಅಂತ ಹೇಳಿ ಶುಭ ಸಂಜೆಯನ್ನು ಕೂಡ ಕೋರಿದ್ದಾರೆ. ಖಂಡಿತ ನಿಮಗೂ ಕೂಡ ಶುಭ ಸಂಜೆಯನ್ನು ಹೇಳ್ತಾ ಹಾಡನ್ನು ಕೇಳಿ ಸಂತೋಷ ಪಡಿ ಅಂತ ಹೇಳ್ತೇನೆ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಸಂದೇಶವನ್ನು ಕಳಿಸಿ, ಎರಡು ರೇಖೆಗಳು ಚಿತ್ರದ ನೀಲಮೇಘ ಶ್ಯಾಮ. ನೀಲಮೇಘ ಶ್ಯಾಮ ಎಂಬುದು ಪ್ರಮುಖವಾಗಿ ಹಿಂದೂ ಧರ್ಮದಲ್ಲಿ ಶ್ರೀಕೃಷ್ಣ ಅಥವಾ ಶ್ರೀರಾಮನನ್ನು ವರ್ಣಿಸಲು ಬಳಸುವ ಅತ್ಯಂತ ಸುಂದರವಾದ ಮತ್ತು ಆಳವಾದ ಆಧ್ಯಾತ್ಮಿಕ ಅರ್ಥವುಳ್ಳ ಪದವಾಗಿದೆ. ಬೇಸಿಗೆಯ ಬಿಸಿಲಿನಿಂದ ಭೂಮಿ ಕಾಯುತ್ತಿರುವಾಗ ಆಕಾಶದಲ್ಲಿ ಕಪ್ಪಾದ ಮೋಡಗಳು ಬಂದರೆ

ನಮಗೆ ಸಂತೋಷವಾಗುತ್ತದೆ. ಏಕೆಂದರೆ ಆ ಮೋಡಗಳು ತಾರತಮ್ಯವಿಲ್ಲದೆ ಎಲ್ಲರ ಮೇಲೂ ತಂಪಾದ ಮಳೆಯನ್ನು ಸುರಿಸುತ್ತವೆ. ಹಾಗೆ ಈ ಹಾಡಿನಲ್ಲಿ ಬಹಳ ಅರ್ಥವಿರುವ ಶ್ರೀರಾಮ ಶ್ರೀಕೃಷ್ಣನಿಗೂ ಹೋಲಿಕೆ ಆಗುವ ಹಾಗೆ ಸಾಹಿತ್ಯ ಬರೆದಿರುವ ಗ್ರಾಮೀಣ ಸೊಬಗಿನ ದೃಷ್ಟಿಯಿಂದ ಈ ಹಾಡನ್ನು ಕೇಳಲು ಬಯಸುವೆ, ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕಾರ್ಯಕ್ರಮನ ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಇನ್ನು ಮುಂದಿನ ಸಂದೇಶದಲ್ಲಿ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ. ಇವರು ಕೂಡ ನೀಲಮೇಘ ಶ್ಯಾಮ ಅಂದರೆ ಎರಡು ರೇಖೆಗಳು ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ, ಭಗವಂತನನ್ನು ನೆನೆದಾಗ ಮನಸ್ಸಿನಲ್ಲಿ ಉಂಟಾಗುವ ಶಾಂತಿ ಭಕ್ತಿ ಆರಾಧನೆಯ ಭಾವನವೇ ಈ ಹಾಡಿನ ಪ್ರಮುಖ ತಿರುಳು. ಪ್ರೀತಿ ಭಕ್ತಿ ಮತ್ತು ಪ್ರಾರ್ಥನೆ ಮಹತ್ವವನ್ನು ಸಾರುವ ಸಾಲುಗಳ ಮೂಲಕ ಭಗವಂತನ ಕೃಪೆಯೇ ಜೀವನದ ನಿಜವಾದ ಆನಂದ ಎಂಬ ಸಂದೇಶವನ್ನು ನೀಡುತ್ತದೆ ಅಂತ ಹೇಳಿ ಒಂದಷ್ಟು ಗೀತೆಯ ಡೀಟೇಲ್ಸನ್ನು ಕೂಡ ಇವರು ಕಳಿಸಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ. ನಿಮಗೆ ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ಹೇಳ್ತೇನೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅಲಂಕಾರ ಶೃಂಗಾರ ಮಾಡಿ ಅವರ ಆಟ ಪಾಠಗಳನ್ನು ನೋಡಿ ಖುಷಿ ಪಡುವುದು ಪ್ರಕೃತಿಯ ನಿಯಮ. ಇದರಿಂದ ಕುಟುಂಬದವರೊಂದಿಗೆ ನಲಿದಾಡುವ ಮನಮೋಹಕ ದೃಶ್ಯ ಕಣ್ಣು ಕುಕ್ಕಿಸುತ್ತದೆ. ಅದೇ ನಿಟ್ಟಿನಲ್ಲಿ ಮಗುವಿಗೆ ಶ್ರೀಕೃಷ್ಣನ ವೇಟಿಗೆ ವೇಷಗಳನ್ನು ಹಾಕಿ ಖುಷಿ ಪಡುವುದು ಇನ್ನಷ್ಟು ಮಜಾ ಅಂತ ಹೇಳಿ ಇವರು ಎರಡು ರೇಖೆಗಳು ಚಿತ್ರದ ನೀಲಮೇಘ ಶ್ಯಾಮ ಹಾಡನ್ನು ಎಲ್ಲ ಬಾಲಕರಿಗೆ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಎಲ್ಲರಿಗೋಸ್ಕರ ಈ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತೇನೆ. ಇನ್ನು ಸಂಗಮೇಶ್ವರ ಲೇಔಟ್ನಿಂದ ನಳಿನಿ ಸತೀಶ್ ಅವರು ತಮ್ಮ ಸಂದೇಶದಲ್ಲಿ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ವ್ಯಕ್ತಪಡಿಸಿದ್ದಾರೆ, ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್, ಎಲ್ಲ ಹಾಡಿನ ಸಾಹಿತ್ಯ ಸಂಗೀತ ಸಂಯೋಜನೆ ಚೆನ್ನಾಗಿದೆ, ಸುಶ್ರಾವ್ಯವಾಗಿ ಸುಮಧುರವಾಗಿ ಅರ್ಥಗರ್ಭಿತವಾಗಿ ಎಲ್ಲ ಹಾಡುಗಳು ಮೂಡಿ ಬಂದಿವೆ, ಎಲ್ಲ ಹಾಡುಗಳನ್ನು ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ ಎಲ್ಲ ಹಾಡುಗಳು ಪ್ರಸಾರ ಆಗುತ್ತವೆ, ಕಾರ್ಯಕ್ರಮವನ್ನು ತಪ್ಪದೆ ಕೊನೆಯವರೆಗೂ ಆಲಿಸಿ ಅಂತ ಹೇಳ್ತೇನೆ. ನೀವು ಕೊಟ್ಟಿರೋ ಎಲ್ಲ ಹಾಡುಗಳು ಚೆನ್ನಾಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಎಲ್ಲ ಹಾಡು ನನಗೆ ತುಂಬ ತುಂಬ ಇಷ್ಟ ಅಂತ ಹೇಳಿದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಮುಂದಿನ ಸಂದೇಶದಲ್ಲಿ ಎರಡು ರೇಖೆಗಳು ಚಿತ್ರದ ನೀಲಮೇಘ ಶ್ಯಾಮ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿ ಈ ಹಾಡು ಅಂದಿಗೂ ಇಂದಿಗೂ ಎಂದಿಗೂ ಈ ಹಾಡನ್ನು ಕೇಳುತ್ತಾ ಮೈ ಮರೆಯಬಹುದು. ಗೀತೆಯು ತುಂಬ ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ ಅಂತ ಹೇಳಿ ಚಳ್ಳಕೆರೆಯಿಂದ ದಳಪತಿ ಕೆ ವಿ ರಘುನಂದನ್, ಗಾಯತ್ರಿ ಬಿ ಕೆ ಪದ್ಮಲತಾ ಮತ್ತು ಬಿ ಕೆ ನಾಗರಾಜ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನು ರಾಯಭಾಗ ತಾಲೂಕು ಮುಗುಳಗೋಡದಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ ಅವರು ಎಲ್ಲ ಹಾಡುಗಳು ಚೆನ್ನಾಗಿವೆ, ರಾಗ ತಾಳ ತುಂಬ ಚೆನ್ನಾಗಿದೆ, ಸಾಹಿತ್ಯ ಸಂಗೀತ ಕೂಡ ತುಂಬ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡಿನ ಸಾಹಿತ್ಯ ಸಂಗೀತ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲವನ್ನು ಕೇಳ್ತೀವಿ, ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ. ಇನ್ನು ಮೀರಾ ನಾಡಿ ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಪ್ರೀಸೋತ್ತಪ್ಪ ಚಿತ್ರದ ಚೋರಿಯಾಗಿದೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಸರಿತಾ ಮತ್ತು ಗೀತಾ ಅಭಿನಯದ ಎರಡು ರೇಖೆಗಳು ಸುಂದರ ಸಾಮಾಜಿಕ ಚಿತ್ರವಾಗಿದೆ ಅಂತ ಹೇಳಿ ಗೀತೆಯನ್ನು ನೀಲಮೇಘ ಶ್ಯಾಮ ಈ ಗೀತೆಯಲ್ಲಿ ಈ ಹಾಡು ಇಬ್ಬರು ಹೆಂಡತಿಯರ ಮಾನಸಿಕ ತೊಳಲಾಟ, ಗಂಡನನ್ನು ಬಿಟ್ಟು ಕೊಡದ ರುಕ್ಮಿಣಿ ಕೇವಲ ಕೃಷ್ಣನಿಗೆ ಮಾತ್ರ ಸೀಮಿತ ಎನ್ನುವ ನಂಬಿಕೆಯ ನುಡಿ, ತಾಳೆ ಕಟ್ಟಿದ ಇಬ್ಬರಿಗೂ ಮೀಸಲು ಎಂದು ಇನ್ನೊಂದು ಹೆಣ್ಣಿನ ಮಾನಸಿಕ ಅಳಲು ಕೋರಿಕೆ, ಒಟ್ಟಾರೆ ಶಿವ ಪಾರ್ವತಿ ಗಂಗೆ ಕೃಷ್ಣ ರಾಧೆ ರುಕ್ಮಿಣಿಯರ ಭಾವನಾತ್ಮಕ ಸಂಬಂಧವನ್ನು ವ್ಯಕ್ತಪಡಿಸುವ ಈ ಸುಂದರವಾದ ಗೀತೆ ಇಷ್ಟ ಆಯಿತು, ಆಯ್ಕೆಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಮತ್ತೊಂದು ಸಂದೇಶವಿದೆ, ತಗೊಂಡ್ಬಿಡ್ತೇನೆ. ನನ್ನ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನೀವು ಆಯ್ಕೆ ಮಾಡಿರೋ ಮೂರು ಹಾಡುಗಳಲ್ಲಿ ನನಗಾಗಿ ಪ್ರೀಸೋತ್ಸಪ್ಪ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ ಇವರು. ಯಾಕೆಂದರೆ ಈ ಹಾಡಿನ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಕೇಳಲು ರೆಡಿಯಾಗಿದ್ದೇವೆ, ಕಾಯ್ತಾ ಇದ್ದೇವೆ ಪ್ರಸಾರಕ್ಕಾಗಿ ಅಂತ ಹೇಳಿದ್ದಾರೆ. ಖಂಡಿತ ನಿಮ್ಮನ್ನು ಹೆಚ್ಚೊತ್ತು ಕಾಯಿಸಲ್ಲ, ಖಂಡಿತ ಹಾಡು ಪ್ರಸಾರ ಆಗುತ್ತೆ. ಇದೇ ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಪ್ರಸಾರಕ್ಕೆ ಸಿದ್ಧವಾಗಿದೆ ಎರಡು ರೇಖೆಗಳು ಚಿತ್ರದ ನೀಲಮೇಘ ಶ್ಯಾಮ ಈ ಗೀತೆ.

ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ ಮತ್ತು ವಾಣಿ ಜೈರಾಮ್. ಆರ್ ಎನ್ ಜಯಗೋಪಾಲ್ ಬರೆದ ಈ ಗೀತೆಗೆ ಎಂ ಎಸ್ ವಿಶ್ವನಾಥ್ ಅವರ ರಾಗ ಜೋಡಣೆ ಕೇಳೋಣ. ಈ ಎರಡು ರೇಖೆಗಳು ಚಿತ್ರದಿಂದ ಆಯ್ದ ಈ ಸುಂದರವಾದ ಗೀತೆಯನ್ನು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
4: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
3: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
5: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
3: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು. ಚಿಗುರು ಚಿಗುರು.

ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಪ್ರೀಸೋತಪ್ಪ ಚಿತ್ರದಿಂದ ಆಯ್ದ ಗೀತೆಯನ್ನ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

0: ಕೆಳಗರೆ ನಮ್ಮ ನಿಲಯದಿಂದ ಈ ಸಂಜೆ 5:30ಕ್ಕೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪುಟಾಣಿಗಳು ಈಗ ನಾನು ಹೇಳುವ ಕಥೆಯನ್ನು ತಮ್ಮದೇ ಆದ ಶೈಲಿಯಲ್ಲಿ, ತಮ್ಮ ಕಲ್ಪನೆಯಲ್ಲಿ, ತಮ್ಮ ಸೃಜನಶೀಲತೆಯಲ್ಲಿ ಕಥೆಯನ್ನು ಮುಂದುವರಿಸಬಹುದು, ಕರೆ ಮಾಡಿ ನನ್ನೊಂದಿಗೆ ಹೇಳಬಹುದು. ಹಾಗಿದ್ರೆ ಕಥೆ ಏನು ಅಂತ ಗೊತ್ತಾಗ್ಬೇಕಲ್ವಾ? ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನಂತೆ, ಆತನಿಗೆ ಗಿಡಗಳು ಮರಗಳು ಅಂದರೆ ತುಂಬ ಇಷ್ಟ ಅಂತೆ. ಆತ ಮನೆಗೆ ಯಾವುದೇ ಹಣ್ಣುಗಳನ್ನು ತಂದಾಗ ಅದನ್ನು ಬಳಸಿದ ನಂತರ ಅದರ ಬೀಜವನ್ನು ಅಲ್ಲಿ ಇಲ್ಲಿ ಬಿಸಾಡದೆ, ಕಸಕ್ಕೆ ಹಾಕದೆ ಅಥವಾ ಚರಂಡಿಗೆ ಎಸೆಯದೆ ಅದನ್ನು ತಾನು ಶಾಲೆಗೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ನೆಡ್ತಾ ಇರ್ತಾನಂತೆ. ಮತ್ತು ಹಾಗೇನೆ ಹೋಗ್ತಾ ಬರ್ತಾ ಅದಕ್ಕೆ ಗಿಡಗಳಿಗೆ ಸಸಿಗಳಿಗೆ ನೀರನ್ನು ಕೂಡ ಅವನು ಎರಿತಾ ಇರ್ತಾನಂತೆ. ಅದನ್ನು ಗಮನಿಸಿದ ಆತನ ಸಹಪಾಠಿಗಳು ಕೂಡ ಅದನ್ನೇ ಮಾಡ್ತಾರಂತೆ. ಹೀಗೆ ಮುಂದುವರಿತಾ ಇರುತ್ತಂತೆ ಇವನ ಗಿಡಗಳ ಪೋಷಣೆ. ಹೀಗಿದ್ದಾಗ ಅವನು ಮುಂದೆ ಒಬ್ಬ ದೊಡ್ಡ ಅರಣ್ಯಾಧಿಕಾರಿಯಾಗಿ ಕೆಲಸವನ್ನು ಪಡಿತಾನಂತೆ. ಹೀಗಿದ್ದಾಗ ಒಮ್ಮೆ ಅವನು ತನ್ನ ಊರಿಗೆ ಹಿಂದಿರುಗ್ತಾನಂತೆ. ಆಗ ಅವನು ಅಲ್ಲಿ ಒಂದು ದೊಡ್ಡ ಆಶ್ಚರ್ಯ ಸಂಗತಿಯನ್ನು ಅವನು ನೋಡ್ತಾನಂತೆ. ಹಾಗಿದ್ರೆ ಏನಿರ್ಬೋದು ಆ ಆಶ್ಚರ್ಯ? ಆತ ನೋಡಿದ ಆಶ್ಚರ್ಯಕ್ಕೂ, ತಾನು ಚಿಕ್ಕವನಿದ್ದಾಗ ಗಿಡಗಳನ್ನು ಸಸಿಗಳನ್ನು ನೆಡ್ತಾ ಇದ್ದಿದ್ದಕ್ಕೂ ಅಥವಾ ಪೋಷಿಸ್ತಾ ಇದ್ದಿದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಿರ್ಬೋದು ಆ ಆಶ್ಚರ್ಯ ಅವನು ನೋಡಿದ್ದು ಅನ್ನುವಂಥ ರೀತಿ ಈ ಸುಳುಹುಗಳ ಸುತ್ತ ಮಕ್ಕಳೇ ನೀವು ಕಥೆಯನ್ನು ನಿಮ್ಮದೇ ಆದ ಶೈಲಿಯಲ್ಲಿ ನನ್ನೊಂದಿಗೆ ಕರೆ ಮಾಡಿ ಮಾತನಾಡಬಹುದು, ಕಥೆಯನ್ನು ಮುಂದುವರಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು 9114170272. ತಪ್ಪದೆ ಕರೆ ಮಾಡ್ತೀರಲ್ಲ, ನಾನು ನಿಮ್ಮ ಕರೆಯ ನಿರೀಕ್ಷಣೆಯಲ್ಲಿ ಇರ್ತೇನೆ 5:30 ಹೊತ್ತಿಗೆ ಅಂತ ಹೇಳ್ತಾ ಈಗ ಒಂದೆರಡು ವಾಣಿಜ್ಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು

ಕೆಳಗರೆ ಇನ್ನೊಂದಷ್ಟು ಸಂದೇಶಗಳನ್ನು ತಗೊಂಡು ನಾನು ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್, ಪ್ರಣೀತಿ, ನೀಲಮ್ಮ ಮುಚ್ಚಂಡಿ ಇವರೆಲ್ಲರೂ ಸಾಂಗ್ಲಿ ಜಿಲ್ಲೆಯ ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿ ಇವತ್ತಿನ ಮೂರು ಹಾಡುಗಳು ಸೂಪರ್, ಇದರಲ್ಲಿ ಪ್ರೀಸೋತ್ತಪ್ಪ ಚಿತ್ರದ ಗೀತೆ ನಮ್ಮ ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದರು. ಹಾಡು ಈಗಾಗಲೇ ಪ್ರಸಾರ ಆಗಿದೆ, ಕೇಳಿ ಸಂತೋಷಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನೋ ರತ್ನ ಬಸವರಾಜ ಭರತ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ವೇದ ಚಿತ್ರದ ಯಾವನು ಇವನು ಗಿಲ್ಲಕ್ಕೋ, ಈ ಗೀತೆ ತುಂಬ ಚೆನ್ನಾಗಿದೆ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಈಗಷ್ಟೇ ಇನ್ನೇನೋ ಹಾಡು ಪ್ರಸಾರ ಆಗುತ್ತೆ ಒಂದೆರಡು ಕ್ಷಣಗಳ ನಂತರ ಅಂತ ಹೇಳ್ತೇನೆ. ಹಾಗೆಯೇ ನಮಸ್ಕಾರ ಮೇಡಮ್, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ ಅಂತ ಹೇಳಿದರು. ಮಂಜುನಾಥ್, ಮೃತ್ಯುಂಜಯ, ಪ್ರೀತಮ್ ಮಣಕವಾಡದಿಂದ, ಓಕೆ. ಈಗ ಮತ್ತೆ ಆಕೆ ತಡ ಕೇಳಿಯೇ ಬಿಡೋಣ ವೇದ ಚಿತ್ರದ ಗೀತೆಯನ್ನು.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 5:31. ಈಗ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ನಾನು ಹೇಳಿದ ಕಥೆಯನ್ನ ಮಕ್ಕಳು ಹೀಗೆಲ್ಲ ತಮ್ಮ ಸೃಜನಶೀಲತೆಯಲ್ಲಿ ತಮ್ಮ ಕಲ್ಪನೆಯಲ್ಲಿ ಮುಂದುವರಿಸಿ ನನ್ನೊಂದಿಗೆ ಮುಂದುವರಿಸ್ತಾರೆ ಅಂತ ಈಗ ಕೇಳೋಣ. ಕರೆ ಸಿದ್ಧವಾಗಿದೆ, ಮೊದಲನೇ ಕರೆಯನ್ನ ತಗೊಂಡ್ಬಿಡ್ತೇನೆ. ಹಲೋ, ನಮಸ್ತೆ.
1: ನಮಸ್ತೆ,
0: ನಮಸ್ತೆ. ಹೆಸರೇಳಿ.
1: ಕೀರ್ತನ ಮ್ಯಾಮ್.
0: ಕೀರ್ತನ, ಎಲ್ಲಿಂದ ಕೀರ್ತನ?
1: ಮೇಲಿನಿಂದ ಮ್ಯಾಮ್.
0: ಓಕೆ, ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ಕೀರ್ತನ?
1: ನಾಲ್ಕನೇ ಕ್ಲಾಸ್ ಮ್ಯಾಮ್.
0: ನಾಲ್ಕನೇ ಕ್ಲಾಸು. ಓಕೆ, ಈಗ ಕಥೆ ಗೊತ್ತಾಯ್ತಾ ಕೀರ್ತನ?
1: ಎಸ್ ಮ್ಯಾಮ್.
0: ಹಾಂ, ಮುಂದುವರಿಸು ನೋಡೋಣ, ನಿನ್ನ ಕಲ್ಪನೆಯಲ್ಲಿ ಕಥೆಯನ್ನ ಮುಂದುವರಿಸು. ಈಗ
1: ಅವನು ಊರಿಗೆ ತಿರುಗಿ ಬಂದ ನೋಡಿದಾಗ ಅವನ ಗೆಳೆಯರು ಅವನಂತೆ ಸಸಿಗಳನ್ನು ಗಿಡಗಳನ್ನು ನೆಟ್ಟಿ ಬೆಳೆಸಿದ್ದರು. ಅವನಿಗೆ ನೋಡಿ ಸಂತೋಷವಾಯಿತು, ಗೆಳೆಯರಿಗೆ ಕೃತಜ್ಞತೆ ಹೇಳಿದನು.
0: ಹೌದಾ, ನೀನೇ ಮುಂದುವರಿಸಿದ್ಯಾ ಕಥೆನ? ಓಕೆ, ನೀನು ಗಿಡಗಳಿಗೆ ನೀರೆಲ್ಲ ಹಾಕ್ತೀಯಾ? ನಿನ್ಗೂ ಗಿಡಗಳು ಅಂದ್ರೆ ತುಂಬಾ ಇಷ್ಟನಾ? ಓಕೆ, ನಿಮ್ಮ ಮನೆಯಲ್ಲಿ ಯಾವ್ಯಾವ ಗಿಡ ಇದೆಯಪ್ಪ ಹೇಳ್ಬೇಕು ಕೀರ್ತನ.
1: ತುಳಸಿ ಗಿಡ.
0: ಹೌದಾ, ಎಲ್ಲ ಗಿಡಗಳು ಇದ್ದಾವಾ? ಎಲ್ಲದಕ್ಕೂ ಪ್ರತಿದಿನ ನೀರನ್ನು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಬೇಲಿಯನ್ನ ಹಾಕಿ ರಕ್ಷಣೆ ಮಾಡಬೇಕು ಅಲ್ವಾ? ಓಕೆ ಕೀರ್ತನ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.
1: ಧನ್ಯವಾದಗಳು ಮ್ಯಾಮ್.
0: ಓಕೆ, ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ನಿಮ್ಮ ಹೆಸರೇಳಿ?
1: ತಿಪ್ಪೇಸ್ವಾಮಿ ಅಂತ, ಬ್ಯಾಂಕಲ್ಲಿ ಚಿತ್ರದುರ್ಗದಿಂದ ಕಲೀಲೇವ.
0: ಓಕೆ ತಿಪ್ಪೇಸ್ವಾಮಿ, ಏನ್ ಓದ್ತಾ ಇರೋದು, ಎಷ್ಟನೇ ತರಗತಿ? ಹೇಳಿ ತಿಪ್ಪೇಸ್ವಾಮಿ, ಕಥೆಯನ್ನ ಮುಂದುವರಿಸಿ.
1: ಏನು ಆಶ್ಚರ್ಯ ಸಿಕ್ಕಿದನಂದ್ರೆ, ಅವನು ಬೆಳೆಸಿದ ರೀತಿಯಲ್ಲಿ ಯಾರು ಗಿಡಗಳನ್ನ ಪೋಷಣೆ ಮಾಡ್ತಿರ್ಲಿಲ್ಲ, ಮತ್ ಮರಗಳನ್ನ ಕಟ್ ಮಾಡ್ತಿದ್ರಿಂದ ಅವನಿಗೆ ಅದ್ ನೋಡಿ ತುಂಬಾ ಬೇಜಾರಾಗಿ ಶಾಕ್ ಆಯ್ತು.
0: ಓಕೆ, ಹೌದಾ? ಓಕೆ, ನೀನು ಕೂಡ ಗಿಡಗಳನ್ನ ಪೋಷಣೆ ಮಾಡ್ತೀಯಾ, ಗಿಡ ಸಸಿಗಳನ್ನ? ಓಕೆ, ಇದು ಒಳ್ಳೆ ಅಭ್ಯಾಸ. ಕರೆ ಮಾಡೋದಕ್ಕೆ ಧನ್ಯವಾದ ತಿಪ್ಪೇಸ್ವಾಮಿ. ಥ್ಯಾಂಕ್ ಯು. ಓಕೆ, ಮುಂದಿನ ಕರೆಯನ್ನ ತಗೊಳ್ಳೋಣ. ಅದಕ್ಕೂ ಮುನ್ನ ಒಂದೆರಡು ಪ್ರಕಟಣೆ.
2: ರೀಡ್ ಸ್ಕೂಲ್ ಅಲೈನ್ ಇನ್

0: ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
3: ನಮನ
4: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಮುಂದಿನ ಕರೆಯ ನಿರೀಕ್ಷಣೆಯಲ್ಲಿ ಈಗ ಒಂದು ಮಕ್ಕಳ ಗೀತೆಯನ್ನ ಕೇಳೋಣ.

0: ಕರೆಸಿದ್ವಾಗಿದೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ ಹೆಸರು ಹೇಳಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು ಹೇಳಿ.
1: ನಮ್ಮ ಹೆಸರು ಕಾರುಣ್ಯ ಮೇಡಮ್, ಕೊತ್ತೂರಿಂದ ಕರೆ ಮಾಡ್ತಿದ್ದೇನೆ.
0: ಕಾರುಣ್ಯ, ಎಷ್ಟನೇ ತರಗತಿ ಓದ್ತಾ ಇರೋದು ಪುಟ್ಟ?
1: ನಾಲ್ಕನೇ ತರಗತಿ ಓದುತ್ತಿದ್ದೇನೆ ಮೇಡಮ್.
0: ಓಕೆ, ನಾಲ್ಕನೇ ತರಗತಿ. ಇವತ್ತು ನಾನು ಹೇಳಿದ ಕಥೆ ಗೊತ್ತಾಯ್ತಾ ಕಾರುಣ್ಯ? ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನಂತೆ, ಅವನಿಗೆ ಗಿಡ ಮರಗಳು ಅಂದ್ರೆ ತುಂಬಾ ಪ್ರೀತಿಯಂತೆ. ಅವನು ಮನೆಗೆ ಹಣ್ಣುಗಳನ್ನ ತಂದಾಗ ಅದರ ಬೀಜವನ್ನ ಬಿಸಾಕ್ತೆ, ತಾನು ಶಾಲೆಗೆ ಹೋಗುವಾಗ ಅದ್ರ ರಸ್ತೆಯ ಸುತ್ತಮುತ್ತ ಅದನ್ನ ನೆಡ್ತಾ ಇರ್ತಾನಂತೆ, ಅದಕ್ಕೆ ನೀರನ್ನ ಹಾಕ್ತಾ ಇರ್ತಾನಂತೆ. ಅದನ್ನೇ ಗಮನಿಸಿ ಆತನ ಸ್ನೇಹಿತರು ಕೂಡ ಅದೇ ರೀತಿ ಗಿಡಗಳಿಗೆ ನೀರನ್ನ ಹಾಕೋದು, ಪೋಷಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾರಂತೆ. ಮುಂದೊಂದು ದಿನ ಇವನು ದೊಡ್ಡ ಅರಣ್ಯಾಧಿಕಾರಿಯಾಗಿ ಆಗ್ತಾನಂತೆ. ಅವನು ಊರಿಗೆ ಬಂದು ನೋಡಿದಾಗ ಒಂದು ಆಶ್ಚರ್ಯ ಆಗುತ್ತಂತೆ. ಏನ ಆಶ್ಚರ್ಯ? ಅವನ ಅಭ್ಯಾಸಕ್ಕೂ ಅವನು ನೋಡಿದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಿರ್ಬೋದು ಅಂತಾನೆ ಕತೆ.
1: ಅವನಿಗೆ ಗಿಡಗಳ ಮರಗಳು ಬೆಳೆಸಿದೆ ನಾನು, ಅದೇ ಬೆಳೆಸಿದೆ ನಾನೊಬ್ಬನೇ, ಚಿಕ್ಕ ಹುಡುಗನಲ್ಲ, ಅದೇ ಬೆಳೆಸಿದೆ ನಾನೊಂದು ಆಶ್ಚರ್ಯ ಆಯ್ತು ಮೇಡಮ್ ಅವನಿಗೆ.
0: ಅವನು ದೊಡ್ಡವನಾಗಿರ್ತಾನೆ ಆಗ. ಅವಾಗ ಅವನಿಗೆ ಅವನು ಚಿಕ್ಕವನಿದ್ದಾಗ ನಾನು ಹೇಗ್ ಬೆಳೆಸಿರ್ಬೋದು ಅಂತ ಅವನಿಗೆ ಆಶ್ಚರ್ಯ ಆಯ್ತಾ?
1: ಹೌದು ಮೇಡಮ್.
0: ಅವನು ಹಾಗಿದ್ರೆ ಹೇಗೆ ಅರಣ್ಯಾಧಿಕಾರಿನೇ ಹೇಗೆ ಆದ ಅಂತ ಏನಾರ ಊಹಿಸ್ಲಿಕ್ಕೆ ಸಾಧ್ಯನ?
1: ಇಲ್ಲ ಮೇಡಮ್.
0: ಓಕೆ, ಪರವಾಗಿಲ್ಲ ಕಾರುಣ್ಯ, ಬಹಳ ಚೆನ್ನಾಗಿ ಕಥೆಯನ್ನ ಮುಂದುವರಿಸಿದ್ರಿ. ಕಥೆ ಮುಂದುವರಿಸಿದ್ದಕ್ಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.
1: ಧನ್ಯವಾದ ಮೇಡಮ್.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

ಪ್ರಸಾರ ಆಗ್ತಾ ಇದೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಮಕ್ಕಳ ಕರೆಯ ನಿರೀಕ್ಷಣೆಯಲ್ಲಿ ಈಗ ಮತ್ತೊಂದು ಮಕ್ಕಳ ಗೀತೆಯನ್ನು ಕೇಳಿ ಬರೋಣ.

ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಮಕ್ಕಳೇ, ಪ್ರಸಾರ ಆಗ್ತಾ ಇದೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಇನ್ನೂ 7 ನಿಮಿಷಗಳ ಅವಕಾಶ ಇದೆ. ಕರೆ ಮಾಡಿ ಕಥೆಯನ್ನು ಮುಂದುವರಿಸಲು ನಮ್ಮ ವಾಟ್ಸಪ್ ನಮ್ಮ ದೂರವಾಣಿ ಸಂಖ್ಯೆ 9448640273 ಮತ್ತೊಂದು 9419170772. ಕರೆ ಮಾಡಿ ನಾನು ಹೇಳಿದ ಕಥೆಯನ್ನು ಮುಂದುವರಿಸಿ.
4: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.

0: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
1: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
0: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
1: ತಡವೇಕೆ, ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
0: ನ್ಯೂಸ್ ಆನ್ ಏರ್.

0: ಪ್ರಸಾರವಾಯಿತು. ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೀರ್ತನ, ಕಾರುಣ್ಯ ಹಾಗೂ ತಿಪ್ಪೇಸ್ವಾಮಿ ಇಷ್ಟು ಪುಟಾಣಿಗಳು ಕಥೆಯನ್ನು ತಮ್ಮದೇ ಆದ ಶೈಲಿಯಲ್ಲಿ ಬಹಳ ವಿಭಿನ್ನವಾಗಿ ಒಬ್ಬರಿಗಿಂತ ಒಬ್ಬರು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಬಹಳ ಸೊಗಸಾಗಿ ಕಥೆಯನ್ನು ಮುಂದುವರಿಸಿ ನನ್ನೊಂದಿಗೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡರು. ಈ ಎಲ್ಲ ಪುಟಾಣಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:20. ಇದೀಗ ಕೆಲವು ಪ್ರಕಟಣೆಗಳು.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
8: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

0: ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ ನಮನ ನಮನ.
1: ಪ್ರಕಟಣೆಗಳನ್ನು ಕೇಳಿದಿರಿ ಆಕಾಶವಾಣಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 6:10:50. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿ ನೋಟ. ಅದಕ್ಕೂ ಮುನ್ನ ಒಂದು ಪ್ರಕಟಣೆ.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 6:10:50. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿ ನೋಟ. ಅದಕ್ಕೂ ಮುನ್ನ ಒಂದು ಪ್ರಕಟಣೆ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕೇಳಿದರೆ ಇನ್ನು ಮುಂದೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ ಮತ್ತು ಸಂಗಡಿಗರಿಂದ ಕರಿಯಮ್ಮ ದೇವಿ ಪದ 6:30 ವಿಜ್ಞಾನದ ಮುನ್ನಡೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ತಾಲೂಕು ಕೋಲುಕುಂಟೆ ಗ್ರಾಮದ ರೈತ ಮಹಿಳೆ ಎಲಿಜಬೆತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತು ರಾಷ್ಟೀಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಧ್ವನಿಮುದ್ರಣ ಪ್ರಸಾರ ಕೇಳುವಿರಿ. 10:00-11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಋಷಿಕೇಶ್ ಗಾಗುಲ್ಡೆ ಅವರ ಗಾಯನ ಆಲಿಸಲಿದ್ದೀರಿ. ಇನ್ನು ನಾಳೆ ದುರ್ಗೋದಯ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ. ನಮನ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ನರೇಂದ್ರ ರೈ ಡೆರ್ಲಾ ಅವರಿಂದ. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:55 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದು ಬಿತ್ತರವಾಗಲಿದೆ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆಯೊಂದನ್ನು ಆಲಿಸಬಹುದು. 6:50 ಆರೋಗ್ಯವಿಂದು ವಿಷಯ ಸುಗಂಧರಾಜ ಹಾಗೂ ಸೇವಂತಿಗೆ ಹೂವಿನ ಔಷಧೀಯ ಗುಣಗಳು. 6:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 7:00 ದಿನಚರಿ. 7:15 ಭಾವತರಂಗ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ವಿದ್ಯಾ, ಪ್ರಾಯೋಜಕರು ಚಿತ್ರದುರ್ಗದ ಆಯುಷ್ ಇಲಾಖೆ. 7:50 ಪದಬಂಧ ನೇರ ಫೋನಿನ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ಬದುಕಿಗೊಂದು ಹಿತನುಡಿ ನಲ್ನುಡಿ ಕೇಳುವಿರಿ ಬಿ ಭಾಸ್ಕರ್ ರಾವ್ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸಿದ ನಾಟಕ ಮರೆಯಲಾಗದ ಮರದವ್ವ ಕೇಳಲಿದ್ದೀರಿ. 11:25 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30 ಸಿನಿಮಾ ಕ್ಷೇತ್ರದ ಪರಿಚಯ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ ಉದಯ ಭಾಸ್ಕರ್ ಅವರಿಂದ. ಅವರೊಂದಿಗೆ ಸಂದರ್ಶನ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನುಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನಿ. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನೀವು ನೋಡಿದ ಸ್ಥಳ ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಆರು 15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರೇಕುಂಟನೂರು ಗ್ರಾಮದ ನರಸಿಂಹಯ್ಯ ಮತ್ತು ಸಂಗಡಿಗರಿಂದ ತತ್ವಪದ 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ 6:51ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣಸ್ವಾಮಿ ಹಾಗೂ ಬಿಸಿ ಕಾಮೇಶ್ವರಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ 7:45ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ ಇದು ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು 8:45ಕ್ಕೆ ವಚನಗಳು 9:15ಕ್ಕೆ ಭಾವಗೀತೆಗಳು 9:30ಕ್ಕೆ ನಾಟಕ ಕುಲಪುತ್ರಿ 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಬಿತ್ತರವಾಗಲಿದೆ ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು ಆಕಾಶವಾಣಿ ಚಿತ್ರದುರ್ಗ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್ ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್ ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ ಸೋಂಕು ಕಡಿಮೆಯಾಗುತ್ತದೆ ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ ಕಾಂಗರೂ ಮದರ್ ಕೇರ್ ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ

ಒಂದು ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಅಟಲ್ ಭುಜಲ್ ಯೋಜನೆ ಕುರಿತು ಮಾಹಿತಿ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3 ಗಂಟೆಯಿಂದ ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30

0: कानूनी सहायता टेलीलॉ के ऐप वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಈಗ ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಪದ.

ಚಿತ್ರದುರ್ಗ ತಾಲೂಕು ಪಾಪೇನಹಳ್ಳಿ ಗ್ರಾಮದ ಮಾರಕ ಹಾಗೂ ಸಂಗಡಿಗರಿಂದ ಕರಿಯಮ್ಮದೇವಿ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.

ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ. ಆಲಿಸ್ ಬಾಲ್ ಕೇವಲ 24 ವರ್ಷ ಬದುಕಿ ಕುಷ್ಠದ ಕಷ್ಟ

0: ದಿಂದ ಜಗತ್ತನ್ನು ಪಾರು ಮಾಡಿದ ಮೊಟ್ಟ ಮೊದಲ ಆಫ್ರಿಕಾ ಅಮೆರಿಕ ಮೂಲದ ಮಹಿಳಾ ವಿಜ್ಞಾನಿಯ ಕಥೆ ಇದು. ಆಲಿಸ್ ಬಾಲ್ ಅವರು 1892 ಇಸವಿಯಲ್ಲಿ ಸಿಯಾಟಲ್ನಲ್ಲಿ ಜನಿಸಿದರು. ಇವರ ತಂದೆ, ತಾಯಿ ಮತ್ತು ತಾತ ಮೂರು ಜನ ಛಾಯಾಗ್ರಾಹಕರಾಗಿದ್ದು, ಛಾಯಾಚಿತ್ರಗಳನ್ನು ಅಭಿವೃದ್ಧಿಪಡಿಸಲು ಪಾದರಸದ ಆವಿ ಮತ್ತು ಅಯೋಡಿನ್ ಸಂವೇದಿ ಬೆಳ್ಳಿ ಫಲಕಗಳನ್ನು ಬಳಸುತ್ತಿದ್ದರು. ಇಂತಹ ರಾಸಾಯನಿಕಗಳ ಬಳಕೆ ಮತ್ತು ಅವುಗಳ ನಡುವೆ ಆಗುವ ವಿಶಿಷ್ಟ ರಾಸಾಯನಿಕ ಪ್ರಕ್ರಿಯೆಗಳು ಆಲಿಸ್ರನ್ನು ಚಕಿತಗೊಳಿಸುತ್ತಿತ್ತು. ಇದೇ ಅವರನ್ನು ರಸಾಯನ ವಿಜ್ಞಾನದೆಡೆಗೆ ಸೆಳೆದದ್ದು. ಪ್ರಗತಿಪರರ ಕುಟುಂಬದಿಂದ ಬಂದ ಆಲಿಸ್ರಿಗೆ ಮಹಿಳೆ ಎಂಬ ಕಾರಣಕ್ಕೆ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ. ಹಾಗಾಗಿ ರಸಾಯನ ವಿಜ್ಞಾನದಲ್ಲಿ ಪದವಿ ಪಡೆದ ಆಲಿಸ್ರವರು ವಾಷಿಂಗ್ಟನ್ ವಿಶ್ವವಿದ್ಯಾಲಯದಿಂದ ಔಷಧ ವಿಜ್ಞಾನದಲ್ಲೂ ಪದವಿ ಪಡೆದರು. ಅವರು ಹವಾಯಿ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಉಪನ್ಯಾಸಕರಾದರು. ಅನೇಕ ಔಷಧೀಯ ಸಸ್ಯಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುತ್ತಿದ್ದ ಆಲಿಸ್ರವರು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪತ್ತೆ ಮಾಡಿದರು. ಅವರ ಪ್ರಮುಖ ಸಂಶೋಧನೆಯು ಪೈಪರ್ ಮೆಥಿಸ್ಟಿಕಮ್ ಎಂಬ ವೈಜ್ಞಾನಿಕ ನಾಮಧೇಯದ ಕಾವಾ ಎಂಬ ಸಸ್ಯದ ಬಗೆಗಿನದ್ದಾಗಿತ್ತು. ಈ ಸಸ್ಯದಿಂದ ಹೊರತೆಗೆದ ಔಷಧೀಯ ಅಂಶದ ಆಧಾರದ ಮೇಲೆ ಇವರ ಪ್ರತಿಭೆಯನ್ನು ಅರಿತ ಡಾಕ್ಟರ್ ಹ್ಯಾರಿ ಹೋಲ್ಮನ್ ರವರು ಬಾಲ್ರನ್ನು ಕುಷ್ಠರೋಗವಾಸಿ ಮಾಡಲು ಇರುವ ಸಮಸ್ಯೆಯನ್ನು ಪರಿಹರಿಸೋಕೆ ಆಹ್ವಾನ ನೀಡಿದ್ರು. ಕುಷ್ಠರೋಗಕ್ಕೆ ಆಗ ಇದ್ದದ್ದು ಒಂದೇ ಮದ್ದು, ಅದು ಗರುಡ ಫಲದ ಎಣ್ಣೆಯ ಬಳಕೆ. ಆದರೆ ಆ ಎಣ್ಣೆಯು ಹಚ್ಚಲೂ ಸೂಕ್ತವಾಗಿರಲಿಲ್ಲ, ಸೇವಿಸಲು ಅತಿ ಕಹಿ, ಸೇವಿಸಿದರೆ ವಾಂತಿ ಶತಸಿದ್ಧ. ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದರೆ ಚರ್ಮದ ಪದರದ ಕೆಳಗೆ ಗುಳ್ಳೆಗಳನ್ನೆಬ್ಬಿಸಿ ಮನುಷ್ಯರೋ ಪ್ಯಾಕಿಂಗ್ ಮಾಡಲು ಬಳಸುವ ಗಾಳಿಯ ಗುಳ್ಳೆ ತುಂಬಿರುವ ಪ್ಲಾಸ್ಟಿಕ್ಕಿನ ಬಬಲ್ ರ್ಯಾಪೋ ತಿಳಿಯುತ್ತಿರಲಿಲ್ಲ. ಆಲಿಸ್ ಬಾಲ್ರವರು ಈ ಗರುಡ ಫಲ, ಕಾಲ್ ಮೋಗ್ರಾ ಅಥವಾ ಕಾಡು ಬಾದಾಮಿ ಮರದ ಎಣ್ಣೆಯಿಂದ ಚರ್ಮವು ಹೀರಿಕೊಳ್ಳಬಲ್ಲ, ಚುಚ್ಚುಮದ್ದಿನ ರೂಪದಲ್ಲಿ ನೀಡಲು ಸಾಧ್ಯವಾಗುವಂತಹ ಅಂಶವನ್ನು ಸೋಸಿ ಹೊರತೆಗೆದರು. ಇದು ಕುಷ್ಠರೋಗವನ್ನು ಜಗತ್ತಿನಿಂದ ನಿರ್ಮೂಲನೆ ಮಾಡುವ ಪ್ರಕ್ರಿಯೆಯ ಮೊದಲ ಹಾಗೂ ಮಹತ್ವದ ಹೆಜ್ಜೆಯಾಯಿತು. ನೀರಿನಲ್ಲಿ ಕರಗುವ ಮತ್ತು ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದಾಗ ದೇಹವು ಸುಲಭವಾಗಿ ಹೀರಿಕೊಳ್ಳಬಹುದಾದ ಔಷಧವನ್ನು ಕಂಡುಹಿಡಿದ ಶ್ರೇಯ ಇವರಿಗೆ ಸಲ್ಲಬೇಕು. ಹೀಗೆ ಕಾಲ್ ಮೋಗ್ರಾ ಎಣ್ಣೆಯಿಂದ ಔಷಧೀಯ ಅಂಶವನ್ನು ಹೊರತೆಗೆಯುವ ವಿಧಾನವನ್ನು ಆಲಿಸ್ರವರು ಬಾಲ್ ವಿಧಾನ ಎಂದು ಹೆಸರಿಸಿ ಇದರ ಬಗ್ಗೆ ಸಂಶೋಧನಾ ಪ್ರಬಂಧವನ್ನು ಬರೆದರು. ಆದರೆ ಅದನ್ನು ಪ್ರಕಟಿಸುವ ಮೊದಲೇ ಪ್ರಯೋಗವೊಂದರಲ್ಲಿ ತೊಡಗಿದ್ದಾಗ ಆಕಸ್ಮಿಕವಾಗಿ ಕ್ಲೋರಿನ್ ಅನಿಲವನ್ನು ಉಸಿರಾಡಿ ಅಸುನೀಗಿದರು. ವಿಷಾನಿಲಗಳಿಂದ ಬಚಾವಾಗುವುದು ಹೇಗೆ ಎಂದು ಗ್ಯಾಸ್ ಮಾಸ್ಕ್ ಬಳಸುವುದನ್ನು ವಿದ್ಯಾರ್ಥಿಗಳಿಗೆ ವಿವರಿಸುತ್ತಿದ್ದಾಗ ಈ ಘಟನೆ ನಡೆಯಿತು. ಇವರ ಸಂಶೋಧನೆ ಜಗತ್ತಿಗೆ ತಿಳಿಯುವ ಮೊದಲೇ ಇವರು ಇಹಲೋಕ ತ್ಯಜಿಸಿದರು. ಆದರೆ ಅದೇ ಹವಾಯಿ ವಿಶ್ವವಿದ್ಯಾಲಯದಲ್ಲಿದ್ದ ಆರ್ಥರ್ ಡೀನ್ ಎಂಬ ರಸಾಯನ ವಿಜ್ಞಾನಿ ಆಲಿಸ್ ರವರ ಸಂಶೋಧನಾ ಪ್ರಬಂಧವನ್ನು ಕದ್ದು ತಮ್ಮ ಹೆಸರಿನಲ್ಲಿ ಪ್ರಕಟಿಸಿ ಬಾಲ್ ವಿಧಾನವನ್ನು ಡೀನ್ ವಿಧಾನ ಎಂದು ಬದಲಿಸಿ ಈ ಮಹತ್ತರ ಸಂಶೋಧನೆಯ ಶ್ರೇಯವನ್ನು ಪಡೆದರು. ಆದರೆ ಇದು ನಡೆದು ಸುಮಾರು ಒಂದು ದಶಕದ ನಂತರ ಹ್ಯಾರಿ ಹೋಲ್ಮನ್ ಎಂಬ ಆಲಿಸ್ರ ಸಹವರ್ತಿಯೇ ಆಲಿಸ್ ಬಾಲ್ ಅವರಿಗೆ ಸಿಗಬೇಕಾದ ಗೌರವವನ್ನು ತಮ್ಮ ವೈಜ್ಞಾನಿಕ ಲೇಖನದಲ್ಲಿ ಬರೆದು ಜಗಜ್ಜಾಹೀರು ಮಾಡಿದರು. ಅದರ ನಂತರ ಅನೇಕ ಸ್ಮಾರಕಗಳು, ಸಂಶೋಧನಾ ಪ್ರಯೋಗಾಲಯಗಳು, ಆರೋಗ್ಯ ಸಂಸ್ಥೆಗಳು ಆಲಿಸ್ ಬಾಲ್ ಅವರ ಹೆಸರನ್ನು ತಳೆದವು. ಕುಷ್ಠರೋಗ ಮುಕ್ತ ದೇಶಗಳೆಲ್ಲವೂ ಇವರ ಕೊಡುಗೆಯನ್ನು ಮನಸಾ ಸ್ಮರಿಸಲೇಬೇಕು. ಸಂಶೋಧನೆಯೊಂದರಿಂದ ಬದಲಾದ ಜಗದ ಚಹರೆಯ ಹಿಂದಿನ ಇವರ ಅಧ್ಯಯನ ಅವಿರತ ಪರಿಶ್ರಮಕ್ಕೆ ತಲೆಬಾಗಲೇಬೇಕು.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 6:35. ಈಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸೇವಾ ಮಾಹಿತಿ ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಸಮಯ 6:37 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿಬರಲಿದೆ. ಬಳಿಕ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಯ ನಂತರ ನಮ್ಮ ನಿಲಯದಿಂದ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಬಿತ್ತರವಾಗಲಿದೆ.

0: ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಲಕ್ಷ ಸೋಲಾರ್ ಪವರ್ ಬಿಜಲಿ ಬಿಲ್ ಜೀರೋ ಕರ್ನೆ ಕಾಜಿ ಹೇ.
0: ಇದರಿಂದ ನಿಮ್ಮ ಮನೆ ಸೂರ್ಯ ಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯ ಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
6: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
5: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
6: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
5: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
6: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
5: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
6: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
5: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
6: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
5: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ

0: ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥ ಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಒಟ್ಟು 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
1: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಇಂಡಿಯನ್ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
0: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4ನೇ ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5ನೇ ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7ನೇ ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8ನೇ ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3ನೇ ರ್ಯಾಂಕ್, ರಿಷಿಕಾ ಕೆಎಸ್ 4ನೇ ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9ನೇ ರ್ಯಾಂಕ್ ಲಭಿಸಿದೆ. ರಿಷಭ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8ನೇ ರ್ಯಾಂಕ್, ದೀಕ್ಷಾ ಶೆಣೈ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6ನೇ ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10ನೇ ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು.

0: ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತ ಹಾಗೂ ಶೈಲೇಂದ್ರ ಕುಶ್ವಾಹ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ವುಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಈ ಸುಗ್ಗಿ ತಂದವಳಾರಮ್ಮ.
5: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
6: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
5: ಹೌದಾ? ಹೇಗೆ?
6: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ. ಅಲ್ಲೇ ತರಕಾರಿ

0: ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
1: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ.
2: ಆಯಾಸ, ಒತ್ತಡ ಎಲ್ಲ ಕಡಿಮೆ ಆಗುತ್ತೆ. ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
0: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
3: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ತಾಲೂಕು ಕೋಲುಕುಂಟೆ ಗ್ರಾಮದ ರೈತ ಮಹಿಳೆ ಎಲಿಜಬೆತ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ.
3: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
4: ಹೇಳಿ.
3: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
3: ಆದ್ರೆ ಇದನ್ನು ಹೇಗ್ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
3: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
3: ಅಷ್ಟೇ?
4: ಅಷ್ಟೇ.
3: ಗೊತ್ತಾಯ್ತು.
4: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಗೌರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
8: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
7: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
9: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.

0: ಮರಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ?
5: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
6: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
5: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ ಆಮೇಲೆ.
4: ಸರ್, 2 ಲಕ್ಷ
0: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
5: ಅರೆ,
4: ಕಟ್ ಮಾಡಿದ್ರು.
0: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
0: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಕೃಷಿಕ ಬಾಂಧವರೇ, ಈಗ ಕೇಳಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು. ಈ ಕುರಿತು ದಾವಣಗೆರೆ ತಾಲೂಕು ಕೋಲುಕುಂಟೆ ಗ್ರಾಮದ ರೈತ ಮಹಿಳೆ ಎಲಿಜಬೆತ್ ಅವರೊಂದಿಗಿನ ಸಂದರ್ಶನ.
2: ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಕೋಲುಕುಂಟೆ ಗ್ರಾಮದ ಎಲಿಜಬೆತ್ ಅವ್ರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರಿಕೊಂಡು ಯಾವ ರೀತಿಯಾಗಿ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಎಲಿಜಬೆತ್ ಅವರೇ. ಹೇಳಮ್ಮ ಎಲಿಜಬೆತ್ ಅವರೇ, ಹೇಳಿ ಈಗ ನೀವು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನು ಕಟ್ಟಬೇಕಂತ ಯಾಕನಿಸ್ತು?
3: ಸರ್, ಏನಂದ್ರೆ ಮುಂಚೆ ಕುಟುಂಬದಂದ್ರಿ ವಿಭಾಗ ಆಗದೆ ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಸಮನಾಗಿ ದುಡಿತಾ ಇದ್ರು ಸರ್. ಮುಂಚೆ ಒಂದೇ ಕುಟುಂಬದವ್ರೀಗ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಕೂಡ ವಿಭಾಗವಾಗ್ತಿರ್ಲಿಲ್ಲ. ಇವತ್ತು ಸ್ವಲ್ಪ ಜನ ಗಂಡ ಮಕ್ಕಳು ಹೊಲಕ್ಕೋದ್ರೆ ಮನೆಯಲ್ಲಿರುವಂತ ಹೆಣ್ಮಕ್ಳು ಅಡಿಗೆ ಸಹಿ ಸಮಾನವಾಗಿ ಮಾಡ್ತಾ ಇದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಏನಾಯ್ತಂದ್ರೆ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ವಿಭಾಗವಾಗ್ತಾ ಬಂತು ಸರ್. ವಿಭಾಗ ಆಗ್ತಾ ಬಂದ್ರೆ ಮಕ್ಕಳು ಮತ್ತೆ ಅವ್ರ ಕುಟುಂಬವನ್ನು ನಿಭಾಯಿಸುವಂತ ಶಕ್ತಿಯನ್ನ ಅವ್ರ ಕುಟುಂಬದವ್ರು ಕಳ್ಕೊಂಡ್ಬಿಟ್ರೆ ಸರ್, ನಾವ್ ಯಾವ ರೀತಿ ಮುಂದುವರಿಬೇಕು? ಇವಾಗ 10 ಎಕರೆ ಜಮೀನ್ ಇತ್ತಂದ್ರೆ ಅದರಲ್ಲಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಅವ್ರ ಕುಟುಂಬ ತಂದೆ ತಾಯಿ ಅಂತ ಹೇಳಿದ್ರೆ ಅದರಲ್ಲೆಲ್ಲ ವಿಭಾಗ ಆದ್ರೆ ಅವ್ರಿಗೆ ಬರೋದೇ 1 ಎಕರೆ ಜಮೀನ್ ಸರ್. 10 ಜನ ಇದ್ರು ಅಂದ್ರೆ ಅದು ಬರೋದ್ರಲ್ಲೇ 1 ಎಕರೆಯಲ್ಲಿ ಅವ್ರು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರಿಗೆ ಇಬ್ಬರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು, ಈ ತರ ಮಕ್ಕಳು ಅವ್ರ ಕುಟುಂಬದಲ್ಲಿ ಅವ್ರು ನಿಭಾಯಿಸೋ ಶಕ್ತಿಯನ್ನ ಅವ್ರು ಕಳ್ಕೊಂಡಾಗ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಎಲ್ಲ ಹೊರಗೆ ಅವ್ರಿಗೆ ದುಡಿಲಾರದ ಶಕ್ತಿ, ಈಗ ಎಲ್ಲರೂ ಒಂದೇ ಸರಿಸಮಾನವಾಗಿ ಕುಟುಂಬದಲ್ಲಿ ದುಡಿತಾ ಇರಲಿಲ್ಲ ಸರ್. ಅಂತ ಸಮಯದಲ್ಲಿ ಮನೇಲೆ ಇದ್ದು ನಾವ್ ಏನಾದ್ರೂ ಒಂದ್ ಕೆಲಸ ಮಾಡ್ಕೋಬೇಕು ಅನ್ನೋಂತ ಒಂದು ಆಸಕ್ತಿ ಅವರಲ್ಲಿ ಬಂತು ಸರ್. ಅಂತ ಸಮಯದಲ್ಲಿ ನಾವು ಹೊರಗಡೆ ಗುಂಪು ಕುತ್ಕೊಂಡೋಗ ನಾವು ಮಾತಾಡ್ತಿರ್ತೀವಲ್ಲ ಸರ್, ಆ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ನಾವೇನು ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕುಟುಂಬನ ನಿವಾಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅಂತ ಸಮಯದಲ್ಲಿ ನಾವು ಅವರೊತ್ತಿಗೆ ಚರ್ಚೆ ಮಾಡಿ ಮಾತಾಡಿ ಅಂತ ಸಮಯದಲ್ಲಿ ನಾವು ಗುಂಪು

0: ಗಳನ್ನ ರಚನೆ ಮಾಡಿದ್ವಿ ಸರ್. ವಾರ ವಾರ ಇಲ್ಲ ತಿಂಗಳಿಗೆ ಉಳಿತಾಯ ಇಷ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ವಿ ಸರ್. ಒಂದು ಒಂದು ತಿಂಗಳಿಗೆ 100 ರೂಪಾಯಿ ಈ ರೀತಿಯಾದಂತ ಉಳಿತಾಯ ಮಾಡ್ಬೇಕು. ಉಳಿತಾಯ ಮಾಡಿದ್ರೆ ನಮ್ಗೆ ಒಂದು 10 ಜನ ಒಂದು ಸ್ತ್ರೀಯರ ಸೇರ್ಕೊಂಡು ಒಂದು ಸಂಘ ರಚನೆ ಮಾಡಿ ಅದಕ್ಕೆ ಒಂದು ನೇಮ್ ಇಟ್ಬಿಟ್ಟು ಅದರಲ್ಲಿ ಇಬ್ರು ಪ್ರತಿನಿಧಿಯನ್ನಾಗಿ ಮಾಡಿ ಅವರನ್ನಿಬ್ರು ಬ್ಯಾಂಕ್ ಅಕೌಂಟ್ ಅನ್ನ ಅವ್ರಿಬ್ರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಮತ್ತೆ ಅವ್ರ ಮೂಲಕವಾಗಿ ಟರ್ನ್ ಓವರ್ ಅಂದ್ರೆ ನಾವು ತಿಂಗಳ ಏನು ಉಳಿತಾಯ ಕಟ್ತಾ ಇದ್ವಲ್ಲ ಸರ್ ಅದನ್ನ ಬ್ಯಾಂಕಿಗೆ ಕಟ್ಟೋದು. ಇವಾಗ ಅದರಲ್ಲಿ ಉಳಿತಾಯವನ್ನ ಇವಾಗ ನಮ್ಗೆ ಅರ್ಜೆಂಟ್ ಇದೆ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಗೆ ಬೇಕು, ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳುವಾಗ ಅದರಲ್ಲಿ 10 ಜನ ಉಳಿತಾಯ ಮಾಡಿದ್ರೆ ತಿಂಗಳಿಗೆ 1,000 ಆಗ್ತಿತ್ತು ಸರ್. 6 ತಿಂಗಳಿಗೆ ವರ್ಷಕ್ಕೆ ಅವರಲ್ಲಿ ಇರುವಂತ ಅಮೌಂಟ್ ಅನ್ನ ಬ್ಯಾಂಕಿಗೆ ಕಟ್ಟಿ ನಾವು ಅದನ್ನ ತಗೋಬೇಕು ಸರ್. ಡೈರೆಕ್ಟ್ ಆಗಿ ನಾವು ತಗೊಳ್ಳೋದ್ರಿಂದ ನಾವು ಬ್ಯಾಂಕಿನ ಟರ್ನ್ ಓವರ್ ನಮಗೆ ಗೊತ್ತಾಗೋದಿಲ್ಲ ಸರ್. ಅತಿಯಾಗಿ ಈಗ ಪ್ರತಿನಿಧಿ 1, ಪ್ರತಿನಿಧಿ 2 ಅಂತ ಏನ್ ಮಾಡಿರ್ತೀವಲ್ಲ ಸರ್, ಅವ್ರ ಮೂಲಕವಾಗಿ ಒಂದು ಅಮೌಂಟ್ ಅನ್ನ ಬ್ಯಾಂಕಿಗೆ ಕಟ್ಟಿ ಅದನ್ನ ನಾವು ಟರ್ನ್ ಓವರ್ ಮಾಡಿ ಅವರಿಗೆ ಅಮೌಂಟ್ ಅನ್ನ ಕೊಡಿಸೋ ವ್ಯವಸ್ಥೆ ಮಾಡ್ತಾ
1: ಇದ್ದೀವಿ.
0: ಸಾಲದ ರೂಪದಲ್ಲಿ ಅದನ್ನ ಹಂಗೆ ಕೊಡ್ತಾ ಇರ್ಲಿಲ್ಲ ಸರ್, ಯಾಕಂದ್ರೆ ನಮಗೆ ಬಡ್ಡಿ ಬೆಳಿಬೇಕು. ಇವಾಗ ಬ್ಯಾಂಕ್ ಅಲ್ಲಿ ನಮಗೆ 80% ಬಡ್ಡಿ ಸಿಗುತ್ತೆ ಸರ್. ಇವಾಗ ನಾವು ನಮ್ಮ ಸ್ವಸಹಾಯ ಸಂಘದಲ್ಲಿ ನಾವು ಸ್ತ್ರೀಯರುಗಳು ಮಾಡಿದಂತ ಉಳಿತಾಯವನ್ನ ನಾವು 2 ರೂಪಾಯಿಗೆ ಬಡ್ಡಿ ಕೊಡ್ತೇವೆ ಸರ್. 2 ರೂಪಾಯಿಗೆ ನಾವು ಕೊಟ್ಟಾಗ ಅದರಲ್ಲಿ ಆದಾಯ ಹೆಚ್ಚುತ್ತೆ ಸರ್, ನಮಗೆ ಇನ್ನು ಉಳಿತಾಯ ಜಾಸ್ತಿ ಆಗುತ್ತೆ, ಬಡ್ಡಿ ಬರುತ್ತೆ, ಇನ್ನು ಮತ್ತೆ ನೆಕ್ಸ್ಟ್ ಅವ್ರಿಗೆ ಇನ್ನೊಬ್ರಿಗೆ ಕೊಡ್ಬೇಕಂದ್ರೆ ಅದು ಅನುಕೂಲ ಆಗುತ್ತೆ ಸರ್. ಆ ಬಡ್ಡಿ ಮತ್ತೆ ಅಸಲನ್ನು ಅವ್ರಿಗೆ ಮತ್ತೆ ಜಾಸ್ತಿ ಉಳಿತಾಯ ಆದಾಗ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಿಂದ
1: ಈ ಸಂಘ ಮಾಡ್ಕೊಂಡು
0: ಈ ಸಂಘಗಳನ್ನ ನಾವು ಮಾಡ್ಕೊಂಡ್ವಿ ಸರ್.
1: ಈಗ ಎಷ್ಟು ಜನ ಸದಸ್ಯರು ಈ ಒಂದು ಗುಂಪನ್ನ ಕಟ್ಟಿಕೊಂಡಿದ್ದೀರಾ?
0: 10 ಜನ ಸದಸ್ಯರು ಸೇರಿದೀವಿ ಸರ್. ನಾವು ಆ ಗುಂಪನ್ನ ರಚನೆ ಮಾಡಿ 10 ಜನ ಮಾಡ್ತಾ ಇದೀವಿ, ಉಳಿತಾಯ ಮಾಡ್ತಾ ಇದೀವಿ ಸರ್.
1: ಈಗ ತಿಂಗಳಿಗೊಮ್ಮೆ ಉಳಿತಾಯ ಮಾಡ್ತಾರೆ, ವಾರಕ್ಕೊಮ್ಮೆ ಉಳಿತಾಯ ಮಾಡ್ತಾರೆ?
0: ತಿಂಗಳಿಗೊಮ್ಮೆ ಮಾಡ್ತಾ ಇದೀವಿ ಸರ್.
1: ಈಗ ಉಳಿತಾಯದ ಹಣ ಅಂತಂದ್ರೆ ಯಾವ ರೀತಿಯಲ್ಲಿ ಹೊಂದಿಸ್ತೀರಾ ನೀವು, ಯಾವ ರೀತಿಯಲ್ಲಿ ದುಡಿತೀರಾ
0: ಸರ್? ಅವ್ರ ಉಳಿತಾಯದ ಹಣ ಅಂದ್ರೆ ಇವಾಗ ಕೆಲ್ಸಕ್ಕೆ ಹೋದಂತವ್ರು ಅದು ಸುಲಭವಾಗಿ ಕಟ್ಬಿಡ್ತಾರೆ ಸರ್. ಮನೆಯಲ್ಲಿ ಇರುವಂತವ್ರು ಈಗ ಅವ್ರ ಗಂಡ ಆಗಿರ್ಬೋದು, ಮನೇಲಿ ಏನೋ ಮಾಡ್ಬೇಕಾದ್ರೆ ಏನೋ ಸ್ವಲ್ಪ ಅದ್ರಲ್ಲಿ ವಾರ ಕಟ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸರ್. ಯಾಕೆಂದ್ರೆ ವಾರ ನಮಗೆ 100 ರೂಪಾಯಿ ಕಟ್ಬೇಕಂದ್ರೆ ಡೈಲಿ 10 ರೂಪಾಯಿ 5 ರೂಪಾಯಿ ಅವರು ಉಳಿತಾಯ ಮಾಡ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ನಾವೇನ್ ಮಾಡಿದ್ವಿ, ಡೈಲಿ 10 ರೂಪಾಯಿ 5 ರೂಪಾಯಿದಂಗೆ ಅವ್ರಿಗೆ ಮನೆಯಲ್ಲೇ ಉಳಿತಾಯ ಮಾಡಿ ತಿಂಗಳಿಗೆ 100 ರೂಪಾಯಿದಂಗೆ ಜಮಾ ಮಾಡಿ ಅವ್ರು ಇಟ್ಕೊಳ್ಳಕ್ಕೆ ಹೇಳಿ ಅದನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ ಸರ್.
1: ಈಗ ನಿಮ್ಮ ಒಂದು 10 ಜನ ಸದಸ್ಯರು ಈಗ ಸ್ತ್ರೀ ಶಕ್ತಿ ಗುಂಪಿನಲ್ಲಿ ವಾರ ಮೀಟಿಂಗ್ ಮಾಡ್ತೀರಿ, ತಿಂಗಳ ಮೀಟಿಂಗ್ ಮಾಡ್ತೀವಿ?
0: ತಿಂಗಳ ಮೀಟಿಂಗ್ ಮಾಡ್ತೀವಿ ಸರ್.
1: ಏನಲ್ಲಿ ಚರ್ಚೆ ಮಾಡ್ತೀರಿ ಮೀಟಿಂಗ್ ನಲ್ಲಿ?
0: ಈಗ ಮನೆಯಲ್ಲೇ ಕುತ್ಕೊಂಡಿದ್ದು ನಾವು ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳುವಂತ ಹೆಣ್ಣು ಮಕ್ಕಳಿಗೆ ನಮ್ಮ ಸಂಘದಲ್ಲೇ ಇರುವಂತವನ್ನ ಅಲ್ಲಿ ಸಂಘದಲ್ಲಿ ಅನೇಕ ಈಗ ನಾವು ಬ್ಯಾಂಕ್ ಮುಖಾಂತರ ಮಾಡಿರ್ತೀವಿ. ಈಗ NRLM ಅಂತ ಹೇಳಿದೆ ಸರ್, ಆ ಒಂದು ಗುಂಪು ಬಂತು ಸರ್ ನಮ್ಗೆ. ಆ NRLM ಅನ್ನುವಂತ ಒಂದು ಇದರಲ್ಲಿ ನಾವು ಅಡಿಪಾಯದಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಪ್ರತಿಯೊಬ್ಬರು ಕೂಡ ನಾವು ಮಹಿಳೆಯರ ಸದಸ್ಯರಾಗಿ ನಾವು ಸೇರ್ಕೊಂಡಾಗ ಅಲ್ಲಿ ಉತ್ಪಾದನೆ ಮಾಡುವಂತ ಚಟುವಟಿಕೆಗಳು ಮಾಡುವಂತ ಸ್ತ್ರೀಯರನ್ನ ನಾವು ಗುರುತಿಸಬೇಕಾಗಿತ್ತು ಸರ್. ಉತ್ಪಾದನೆ ಏನ್ ಮೈನೆಲ್ಲ ಮಾಡ್ತೀರಿ ಅಂತ ಕೇಳುವಾಗ ಅವರು ನಮ್ಗೆ ಇಷ್ಟು ಅಮೌಂಟ್ ಬರುತ್ತೆ ನಿಮ್ಗೆ ಈ ತರ ಕೆಲಸ ಮಾಡಿದ್ರೆ ಅಂದ್ರೆ ಇವಾಗ ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಏನೆಲ್ಲ ಮಾಡ್ತಾ ಇದಾರೆ. ಮತ್ತೆ ಕೆಲವರು ಸರ್ ಅಡಿಕೆ ಪ್ಲೇಟ್, ಪೇಪರ್ ಕಪ್ಪು, ಆಮೇಲೆ ರೊಟ್ಟಿ, ಚಟ್ನಿ ಪುಡಿ ಈ ತರ ಎಲ್ಲ ಮಾಡೋದಿಕ್ಕೆ ಆಸಕ್ತಿಯಿಂದ ಮಾಡ್ತಾ ಇದಾರೆ ಸರ್. ಮಾಡ್ತಿರ್ಬೇಕಾದ್ರೆ ಅದರಲ್ಲೂ ಕೂಡ ಇವಾಗ ಅವ್ರ ಮನೇಲಿ ಇದ್ದುಕೊಂಡು ಅವ್ರೇನು ಹೊರಗಡೆ ಹೋಗಿ ಸಂಪಾದನೆ ಮಾಡ್ತಾ ಇದಾರಲ್ಲ ಸರ್, ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಆದಾಯನ ಗಳಿಸುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಸರ್ ಗುಂಪಿನಲ್ಲಿ.
1: ಈಗ ನೀವೇನ್ ಮಾಡ್ತಾ ಇದ್ದೀರಾ
0: ಸರ್? ನಾವು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಮತ್ತೆ ಸಿರಿಧಾನ್ಯಗಳಲ್ಲಿ ನವಣೆ, ಸಜ್ಜೆ, ಸಾಮೆ ಇವುಗಳನ್ನೆಲ್ಲವನ್ನ ಮತ್ತೆ ಬರಗು ಎಲ್ಲ ಮಿಕ್ಸ್ ಮಾಡಿ ಒಂದು ಸಿರಿಧಾನ್ಯದ ಉಂಡೆ ಅಂತ ಮಾಡ್ತೀವಿ ಸರ್. ನಾವು ಅದರಲ್ಲಿ ಹೆಚ್ಚಿನ ರೀತಿಯ ಪ್ರೋಟೀನ್ ಇರುತ್ತೆ ಸರ್. ಮತ್ತೆ ಸಿರಿಧಾನ್ಯದಲ್ಲಿ ಮಕ್ಕಳಿಗೆ ಕೊಡುವಂತದ್ದು ನೆನಪಿನ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಸರ್. ಮಕ್ಕಳಿಗೆ ಓದುವಂತ ಮಕ್ಕಳಾಗಿರ್ಬಹುದು ಮತ್ತೆ ಮನೆಯಲ್ಲಿ ವಯಸ್ಸಾದವರಾಗಿರ್ಬಹುದು. ಇವಾಗ ನಾವು ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಆರೋಗ್ಯ ತುಂಬಾ ಹದಗೆಡುತ್ತೆ ಸರ್ ಕೆಲವೊಂದ್ಸಾರಿ. ಆ ಒಂದು ಪ್ರೋಟೀನ್ ಸಿಗುವಂತ ಮತ್ತೆ ರಬ್ಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್ ಅದರಲ್ಲಿ. ಪ್ರೋಟೀನ್ ಉಂಡೆ ಮತ್ತೆ ಪೌಡರ್ ಅನ್ನ ಕೂಡ ನಾವು ಮಾಡಬಹುದು, ಮಿಲೇಟ್ಸ್ ಅಂತ ಮಾಡಬಹುದು ಸರ್. ಎಲ್ಲವನ್ನ ಹುರಿದು ಬಿಟ್ಟು ಅದನ್ನ ಪೌಡರ್ ಮಾಡಿ ಹಾಲಿನ ಜೊತೆಗೆ ಡೈಲಿ ಬೆಳಗ್ಗೆ ಮಕ್ಕಳಿಗೂ ಕೊಡಬಹುದು, ನಾವು ತಗೋಬಹುದು ಸರ್. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ ಸರ್.
1: ಈಗ ಸಿರಿಧಾನ್ಯಗಳನ್ನ ಯಾಕೆ ಬಳಕೆ ಮಾಡ್ಬೇಕು ಅಂತ ಅನಿಸುತ್ತೆ ನಿಮಗೆ
0: ಸರ್? ಏನಂದ್ರೆ ಇವಾಗ ಸಿರಿಧಾನ್ಯಗಳಂದ್ರೆ ಜಾಸ್ತಿ ಅದಕ್ಕೆ ಗೊಬ್ಬರ, ನೀರು ಬೇಕಾಗಲ್ಲ ಸರ್. ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಕೆ ಇರೋದಿಲ್ಲ ಸರ್, ಅದು ಜಾಸ್ತಿ ನೀರನ್ನು ಕೂಡ ಅದಕ್ಕೆ ಬಿಡುವಂತ ಅವಶ್ಯಕತೆ ಇರೋದಿಲ್ಲ ಸರ್. ನಾವು ಏನಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ರಾಸಾಯನಿಕ ಗೊಬ್ಬರದಿಂದ ಬೆಳೆದಂತ ಅಕ್ಕಿ ಆಗಿರ್ಬೋದು, ಭತ್ತ ಆಗಿರ್ಬೋದು.

0: ವಿಧಗಳು ಏನೇ ಆಗಿರ್ಬೋದು ಸರ್, ಎಲ್ಲ ಕೂಡ ರಾಸಾಯನಿಕವಾಗಿ ಇರುವಂತದ್ದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳಲ್ಲಿ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆ ಸರ್. ಆ ಎಲ್ಲ ಸಮಸ್ಯೆಗಳಿಂದ ಅನಾರೋಗ್ಯತೆಯಿಂದ ರಕ್ತಹೀನತೆ ಆಗಿರ್ಬೋದು, ತುಂಬಾ ಒಂದು ಮಕ್ಕಳಲ್ಲಿ ಏನಂದ್ರೆ ತಲೆ ಸುತ್ತು, ಊಟ ಚೆನ್ನಾಗಿ ಮಾಡದೆ ಇರುವಂತದ್ದು, ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸರ್ ಮನೆಯಲ್ಲಿ ಅಂಗಡಿಯಿಂದ ಕೊಂಡ್ಕೊಂಡು ಬಂದಂತದ್ದನ್ನ ತಿಂದು ಸರಿಗೆ ಊಟನೇ ಮಾಡ್ತಾ ಇಲ್ಲ ಸರ್. ಇವಾಗ ಏನಾಗಿದೆ ಅಂದ್ರೆ ತುಂಬಾ ಒಂದು ಅನಾರೋಗ್ಯತೆಗೆ ಕುಟುಂಬ ಆಗ್ಲಿ ಮಕ್ಕಳಾಗಿ ತುಂಬಾ ಒಳಗಾಗ್ತಿದ್ದಾರೆ. ಹಂಗಾಗ್ಬಿಟ್ಟು ನಾವು ನಮ್ಮಲ್ಲೇ ಸಿರಿಧಾನ್ಯಗಳನ್ನ ನಾವು ಯಾಕೆ ತಗೊಂಡು ಪೌಡರ್ ಮಾಡಿ ನಮ್ಮ ಮಕ್ಕಳಿಗೆ ಆರೋಗ್ಯವಂತವಾಗಿ ಯಾಕೆ ಇರಬಾರ್ದು, ನಾವು ಕೂಡ ಆರೋಗ್ಯವಾಗಿರ್ತೀವಿ, ಬೆಳೆಯೋದಕ್ಕೂ ಕೂಡ ನಾವು ಟ್ರೈ ಮಾಡ್ತಾ ಇದೀವಿ ಸರ್ ಸಿರಿಧಾನ್ಯಗಳನ್ನ.
1: ಈಗ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ನೀವು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿದ್ರೆ ನೀವು ಅಷ್ಟೇ ಬಳಸ್ತಾ ಇದ್ದೀರಾ?
0: ಇಲ್ಲ ಸರ್, ನಾವು ಸಂತೆ ಮೇಳ ಅಂತ ಇರುತ್ತೆ ಸರ್, ಮತ್ತೆ ಆ ಟೈಮಲ್ಲೆಲ್ಲ ನಾವು ಹೋಗ್ತೀವಿ
1: ಕೃಷಿ ಮೇಳದಲ್ಲಿ
0: ಭಾಗವಹಿಸ್ತೀವಿ. ಸಂತೆ ಮೇಳ ಅಂತ ಇರುತ್ತೆ ಸರ್, ಎರಡು ತಿಂಗಳಿಗೆ ಒಂದ್ಸರಿ ಸಂತೆ ಮೇಳಗಳನ್ನ ಹಾಕಿರ್ತಾರೆ ಸರ್. ಸುತ್ತಮುತ್ತ ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘಗಳಿಂದ ಉತ್ಪಾದನೆ ಮಾಡುವಂತ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ದುಕೊಂಡು ಚಟುವಟಿಕೆಗಳನ್ನ ಮಾಡಿ ಉತ್ಪಾದನೆ ಮಾಡುವಂತಗಳನ್ನ ಅಲ್ಲಿ ತಗೊಂಡು ಹೋಗ್ತೇವೆ ಸರ್. ಪ್ರತಿಯೊಬ್ಬರು ಕೂಡ ತಗೊಂಡೋಗಿ ಇಟ್ಟು ಅದನ್ನ ಕೂಡ ಮಾರಾಟ ಮಾಡ್ತೇವೆ ಸಂತೆ ಮೇಳಗಳಲ್ಲಿ, ಕೃಷಿ ಮೇಳಗಳಲ್ಲಿ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ ಸರ್.
1: ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ?
0: ಹೌದು ಸರ್, ತುಂಬಾ ಬೇಡಿಕೆ ಇದೆ ಸರ್.
1: ಈಗ ಸಿರಿಧಾನ್ಯಗಳನ್ನ ನೀವೇ ಎಲ್ಲ ಒಂದ್ ಕಡೆ ಬೆಳಿಬೇಕಂತ ಅನ್ಸಲ್ವಾ?
0: ಅನಿಸ್ತಾ ಇದೆ ಸರ್, ನಾವು ಕೂಡ ಬೆಳಿಬೇಕು ಅಂತ. ಅದರಲ್ಲಿ ರಾಗಿ ಮತ್ತೆ ಜೋಳವನ್ನ ಬೆಳೀತಾ ಇದೀವಿ ಸರ್ ಆಲ್ರೆಡಿ. ನಾವು ಬೆಳೀತಾ ಇದೀವಿ, ನಮ್ಮಲ್ಲೇ ಇರುವಂತ ಹಸುವಿನ ಗೊಬ್ಬರವನ್ನ ಹೊಲಕ್ಕೆ ಹಾಕ್ಬಿಟ್ಟು ನಾವು ಅದನ್ನ ಬೆಳೀತಾ ಇದೀವಿ ಸರ್ ಆಲ್ರೆಡಿ.
1: ನಿಮ್ದು ಎಷ್ಟೆಕರೆ ಜಮೀನು ಇದೆ
0: ಸರ್? ನಮ್ದು 5 ಎಕರೆ ಇದೆ ಸರ್.
1: ಈಗ 5 ಎಕರೆ ಒಳಗಡೆ ಎಲ್ಲ ನೀವು ಕೆಲವೊಂದು ಸಿರಿಧಾನ್ಯಗಳನ್ನ ಬೆಳೆಯಕ್ಕೆ ನೀವು ಮೀಸಲಿಟ್ಟಿದೀರಾ ಜಮೀನನ್ನ?
0: ಸರ್ 2.5 ಎಕರೆ ನಾವು ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಮೀಸಲಿಟ್ಟಿದೀವಿ ಸರ್. ಇನ್ನು 2.5 ಎಕರೆನ ನಾವು ಭತ್ತ ಬೆಳೀತಾ ಇದೀವಿ ಸರ್.
1: ಈಗ ರಾಗಿ ಜೋಳ ಅಷ್ಟೇ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಈಗ ಬೇರೆ ಎಲ್ಲ ಸಿರಿಧಾನ್ಯಗಳು ಬೆಳಿಬಹುದಲ್ಲ ನೀವು? ಆರ್ಕ, ಊದಲು, ಸಾಮೆ ಇವೆಲ್ಲ ಬೆಳಿಬಹುದಲ್ಲ, ಅವಕಾಶ ಇದೆ?
0: ಹೌದು ಸರ್, ಅವಕಾಶ ಇದೆ ಸರ್.
1: ಈಗ ಸಿರಿಧಾನ್ಯಗಳನ್ನ ಬೆಳೆದ್ರೆ ಸಾಕಷ್ಟು ಸರ್ಕಾರದಿಂದ ಪ್ರೋತ್ಸಾಹನ ಸಿಗುತ್ತಲ್ವಾ ಈಗ?
0: ಹೌದು ಸರ್, ಸಿಗ್ತಾ ಇದೆ ಸರ್. ಕೆಲವೊಂದ್ ಕಡೆ ಬೆಳೀತಾ ಇದಾರೆ ಸರ್, ನಾವು ಕೂಡ ಅಲ್ಲಿ ಭೇಟಿ ನೀಡಿದೀವಿ. ನಿಟ್ಟೂರು ಆ ಸೈಡ್ ಎಲ್ಲ ಬೆಳೀತಾ ಇದಾರೆ ಸರ್, ಅಲ್ಲಿ ಮಾರಾಟನು ಕೂಡ ಮಾಡ್ತಾ ಇದಾರೆ. ನಾವು ಅಲ್ಲಿಂದನೇ ತಗೊಂಡ್ ಬರ್ತೀವಿ, ಕಡಿಮೆ ರೇಟಿಗೆಲ್ಲ ಕೊಡ್ತಾರೆ ಸ್ವಲ್ಪ. ಅದು ಸಂಘದ ಮಹಿಳೆಯರು ಅಂತ ಹೇಳಿದ್ರೆ ಇನ್ನು ಉತ್ಪಾದನೆಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೊಡ್ತಾರೆ ಸರ್, ತಗೊಂಡ್ ಬರ್ತಾ ಇದೀವಿ. ಮತ್ತೆ ಸಿರಿಧಾನ್ಯಗಳನ್ನ ಅವುಗಳನ್ನ ಬಳಕೆ ಮಾಡ್ತಾ ಇದೀವಿ ಸರ್.
1: ಈಗ ಎಲ್ಲ ಒಂದ್ ಕಡೆ ನಿಮಗೆ ಸಿರಿಧಾನ್ಯಗಳನ್ನ ಬೆಳೆಯಕ್ಕೆ ಹೆಚ್ಚು ಖರ್ಚನು ಬರಲ್ಲವಾ? ಹೆಚ್ಚು ನೀರು ಬೇಕಾಗಲ್ಲ, ಹೆಚ್ಚು ರಾಸಾಯನಿಕ ಗೊಬ್ಬರನು ಬೇಕಲ್ಲ ಅದಕ್ಕೆ. ಈಗ ಎಲ್ಲ ಒಂದ್ ಕಡೆ ಈಗ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನಮ್ಮ ಸಂಘದ ಎಲ್ಲಾ ಸದಸ್ಯರು ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರ, ಈಗ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಹೇಗೆ ಮಾಡಬೇಕು, ಹೇಗೆ ಪ್ಯಾಕೆಟ್ ಮಾಡಬೇಕು, ಯಾವ ರೀತಿ ಮಾರಾಟ ಮಾಡಬೇಕು, ಇದನ್ನೆಲ್ಲ ನಿಮಗೆ ಎಲ್ಲಿ ತರಬೇತಿ ಕೊಟ್ಟರು?
0: ಸರ್, ನಮಗೆಲ್ಲ ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರ, ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮಗೆ ತರಬೇತಿ ಕೊಟ್ರು ಸರ್.
1: ಎಷ್ಟು ದಿನ ತರಬೇತಿ ತಗೊಂಡ್ರೆ
0: ಸರ್? ನಾವು 1 ವಾರ ತರಬೇತಿ ತಗೊಂಡ್ರು. ಸುಪ್ರಿಯಾ ಪಾಟೀಲ್ ಅಂತ ಇದಾರೆ ಮೇಡಮ್, ಅವರು ನಮಗೆ ತರಬೇತಿಯನ್ನ ಕೊಟ್ರು ಸರ್.
1: ಈಗ ತರಬೇತಿ ಪಡ್ಕೊಂಡಾಗ ನೀವು ಮನೆಯಲ್ಲಿ ಅದನ್ನೆಲ್ಲ ಮಾಡಕ ಪ್ರಾರಂಭ ಮಾಡಿದ್ರೆ?
0: ಹೌದು ಸರ್, ಮುಂಚೆ ನಮ್ಗೆ ಅದು ಶುಚಿತ್ವ ಅನ್ನೋದೊಂದು ಇರ್ಬೇಕು, ಅದ್ರ ಮೆಥಡ್ ಅನ್ನೋದು ಗೊತ್ತಿರ್ಬೇಕು ಸರ್. ಇವಾಗ ನಾನು ಮಾಡ್ತೀನಿ ಸಿರಿಧಾನ್ಯಗಳನ್ನ ಪ್ಯಾಕೆಟ್ ಅನ್ನ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಸರ್, ಅದನ್ನ ಯಾವ ರೀತಿ ಮಾಡ್ಬೇಕನ್ನೋ ಒಂದೊಂದು ಮೆಥಡ್ ಬೇಕಲ್ವಾ ಸರ್. ಅದನ್ನ ಯಾವ ರೀತಿ ತಯಾರಿಸ್ಬೇಕು, ಅದನ್ನ ಯಾವ ರೀತಿ ಪ್ಯಾಕೆಟ್ ಮಾಡ್ಬೇಕು, ಆ ಶುಚಿತ್ವ ಕಾಪಾಡ್ಕೊಳ್ಳೋದು ಮತ್ತೆ ಅದು ಮೌಲ್ಯವರ್ಧನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಹಂಗಾಗಿ ನಾವು 6 ದಿನಗಳ ಕಾಲ ನಾವು ತರಬೇತಿ ತಗೊಂಡು ನಾವು ಮಾಡಿದ್ವಿ ಸರ್.
1: ಈಗ ಗುಣಮಟ್ಟ ಇಲ್ಲಪ್ಪ ಅಂತಂದ್ರೆ ನಾವು ಮಾರಾಟ ಮಾಡೋಕೆ ಆಗಲ್ಲವಾ? ಈಗ ಯಾರು ಗ್ರಾಹಕರು ತಗೊಳ್ಳಲ್ಲ ಅವಾಗ. ಈಗ ಸಾಕಷ್ಟು ಆದಾಯ ಪಡ್ಕೊಳ್ತೀರಾ ಈ ರೀತಿ ನೀವು ಸಿರಿಧಾನ್ಯಗಳಲ್ಲಿ ಬೈ ಪ್ರಾಡಕ್ಟ್ ಮಾಡ್ತಾ ಇದ್ರಲ್ಲ?
0: ಹಾ ಸರ್, ಪಡ್ಕೊಳ್ತಾ ಇದೀವಿ ಸರ್.
1: ಈಗ ವೈಯಕ್ತಿಕವಾಗಿ ಮಾರಾಟ ಮಾಡ್ತೀರಾ, ಏನು ಗುಂಪಿನಲ್ಲಿ ಎಲ್ಲರೂ ಸೇರ್ಕೊಂಡು ಮಾರಾಟ ಮಾಡ್ತೀರಾ?
0: ಸರ್, ನಾವು ವೈಯಕ್ತಿಕವಾಗಿ ತಗೊಂತಿದ್ದಾರೆ ಸರ್, ಇನ್ನು ಗುಂಪು ಇದು ಮಾಡ್ಕೊಂಡಿಲ್ಲ ಸರ್. ಆ ವೈಯಕ್ತಿಕವಾಗಿ ಮಾಡ್ತಾ ಇದೀವಿ ಸರ್ ನಾವಿನ್ನು.
1: ಈಗೆಲ್ಲ ರೊಟ್ಟಿ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ, ಅವನ್ನೆಲ್ಲ ಯಾಕೆ ಮಾಡಬಾರ್ದು ನೀವು?
0: ಸರ್, ರೊಟ್ಟಿ ಅಕ್ಕಪಕ್ಕದ ಹಳ್ಳಿಯಲ್ಲೆಲ್ಲ ಆಲ್ರೆಡಿ ಮಾಡ್ತಾ ಇದಾರೆ ಸರ್. ಎಲ್ಲರೂ ರೊಟ್ಟಿನೇ ಮಾಡ್ತಾ ಹೋದ್ರೆ ಅವ್ರ ರೊಟ್ಟಿ ಮೊದಲು ಏನು ಮಾಡಿರ್ತಾರಲ್ಲ ಸರ್, ಅವ್ರಿಗೆ ಅವ್ರಿಗೂ ಸಿಗೋದಿಲ್ಲ ಸರ್ ಆದಾಯಗಳು. ಯಾಕಂದ್ರೆ ಈಗ ಒಬ್ರು ರೊಟ್ಟಿ ಮಾಡ್ತಿದ್ದಾರೆ ಅಂದ್ರೆ ಇನ್ನೊಬ್ರು ಇನ್ನೊಂದನ್ನು ಮಾಡಿದ್ರೆ ಅವ್ರಿಗೂ ಆದಾಯ ಸಿಗುತ್ತೆ, ಮತ್ತೆ ಅವ್ರಿಗೆ ಉತ್ಪನ್ನಗಳು ಚೆನ್ನಾಗಿ ಗ್ರಾಹಕರು ಬೇಡಿಕೆನು ಚೆನ್ನಾಗಿರುತ್ತೆ ಸರ್. ನಾವು ಒಂದೇ ರೊಟ್ಟಿ ಮಾಡ್ತಾ ಹೋದ್ರೆ ಒಬ್ಬರೇ ಚಟ್ನಿ ಪುಡಿ ಮಾಡ್ತಾ ಹೋಗೋದು ಆ ರೀತಿ ಮಾಡಿದ್ರೆ ಆಗೋದಿಲ್ಲ ಸರ್. ಬೇರೆ ಬೇರೆ ಒಂದೊಂದು ಮಾಡ್ಬೇಕು ಸರ್.
1: ಈಗ ಉಪ್ಪಿನಕಾಯಿಗಳೆಲ್ಲ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ಪುಡಿ ಚಟ್ನಿಗಳೆಲ್ಲ ಮಾರಾಟ ಮಾಡಕ್ಕೆ ಅವಕಾಶ ಇದೆ. ಈಗ ಅಂತವೆಲ್ಲ ಮಾಡಕ್ ನೀವು ಇನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ಬೇಕಂತ ಅನ್ಸಿದೆ?
0: ಅನ್ಸಿದೆ ಸರ್, ಮಾಡ್ಬೇಕು ಅನ್ಸಿದೆ ಸರ್. ನಮ್ಮ ತಂದೆ ಗುಂಪು ರಚನೆಯಲ್ಲಿ ಕೂಡ ಆ ಗುಂಪುಗಳಲ್ಲಿ ಅವರು ಕೂಡ ಮಾತಾಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಮುಂದೆ ಬಂದಿದ್ದಾರೆ ಸರ್. ಅವರು ಕೂಡ ತುಂಬಾ ಆಸಕ್ತಿಯಿಂದ ರೊಟ್ಟಿ

0: ಚಟ್ನಿಪುಡಿ ಉಪ್ಪಿನಕಾಯಿಗಳನ್ನ ಮತ್ತೆ ಹಪ್ಪಳ ಸಂಡಿಗೆಗಳನ್ನ ಕೆಲವರು ಮಾಡ್ತಾ ಇದ್ದಾರೆ ಸರ್, ಮತ್ತೆ ಅಡಿಕೆ ಪ್ಲೇಟ್ ಅವೆಲ್ಲ ಮಾಡ್ತಾ ಇದ್ದಾರೆ ಸರ್.
1: ಈಗ ಅಡಿಕೆ ಪ್ಲೇಟ್ ಇವನ್ನೆಲ್ಲ ಮಾರಾಟ ಮಾಡಾಟ ಮಾಡ್ಬೇಕಂತಂದ್ರೆ ಸಾಕಷ್ಟೇನು ಸಮಸ್ಯೆ ಆಗಲ್ಲಲ್ವಾ ಇವತ್ತಿನ ದಿನದಲ್ಲಿ? ಈಗ ನೀವು ಅಳವಡಿಸ್ಕೊಳ್ಬೋದಲ್ಲ ಆ ತರ
0: ಮಾಡ್ಬೇಕು ಸರ್ ನಾವೀಗ, ಯಾಕಂದ್ರೆ ಒಂದೊಂದ್ರಲ್ಲೇ ನಾವು ಮಾಡ್ಕೊಂಡ್ ಹೋಗ್ಬೇಕು ಸರ್. ಈ ಸಡನ್ ಆಗಿ ಎಲ್ಲದನ್ನು ಮಾಡ್ಬೇಕಂದ್ರೆ ಸ್ವಲ್ಪ ಹೊಡೆತ ಬೀಳ್ಬೋದು, ಯಾಕಂದ್ರೆ ಒಂದಿಗೆ ಆದಾಯಗಳನ್ನ ಉತ್ಪತ್ತಿ ಮಾಡ್ಕೊಂಡು ನಮಗೆ ಯಾವ ರೀತಿ ಆದಾಯ ಬರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಅದ್ರ ಮೇಲೆ ನಾವು ಕೈ ಹಾಕ್ಬೇಕು ಸರ್. ಯಾಕಂದ್ರೆ ಅದಕ್ಕೂ ಎಲ್ಲದಕ್ಕೂ ಕೂಡ ಸರ್ಕಾರದಿಂದ ಸೌಲಭ್ಯಗಳಿದೆ ಸರ್, ಸೌಲಭ್ಯಗಳಿದೆ. ಅದಕ್ಕೆ ಅಂತ ನಿಗದಿತವಾದಂತ ಒಂದು ಜಾಗ ಕೊಠಡಿಗಳು ಎಲ್ಲ ಬೇಕು ಸರ್. ನಾವು ಅವನ್ನೆಲ್ಲ ಮಾಡ್ಕೊಂಡು ಸರಿ ಮಾಡ್ಕೊಂಡು ಮುಂದೆ ನಾವು ಉತ್ಪನ್ನಗಳನ್ನ ಹೆಚ್ಚಾಗಿ ನಾವು ಮಾಡೋದ್ರಿಂದ ಮತ್ತೆ ಅದು ಕೊಡೋದ್ರಿಂದ ಬಳಕೆ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ.
1: ಈಗ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿಗೆ ಅಂದ್ರೆ ಸಬ್ಸಿಡಿ ಲೋನ್ಗಳೇನಾದ್ರೂ ಸಿಗ್ತಾವ?
0: ಹಾ ಸರ್ ಸಿಗ್ತಾವೆ ಸರ್.
1: ಮತ್ತೆ ಅದನ್ನೆಲ್ಲ ಯಾವ ರೀತಿ ಸದುಪಯೋಗ ಪಡ್ಕೊಂಡಿದ್ದೀರಾ?
0: ಹಾ ಸರ್ ಪಡ್ಕೊಳ್ತಾ ಇದೀವಿ ಸರ್. ಸಂಘದಲ್ಲಿ ಸಬ್ಸಿಡಿ ಲೋನ್ಗಳು ಕೂಡ ಸಿಗ್ತೆ, ಕಡಿಮೆ ಬಡ್ಡಿಯಲ್ಲಿ ಕೂಡ. ಅಂದ್ರೆ ಹೊರಗಡೆ ತಗೊಂಡು ಮಾಡಿ ಅವ್ರಿಗೆ ಬಡ್ಡಿ ರೂಪವಾಗಿ ಅಮೌಂಟ್ ಅನ್ನ ಹಿಂದಿರುಗಿಸೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು

0: ಹೊಡೆತ ಬೀಳ್ಬೋದು. ಯಾಕಂದ್ರೆ ಒಂದಿಗೆ ಆದಾಯಗಳನ್ನ ಉತ್ಪತ್ತಿ ಮಾಡ್ಕೊಂಡು ನಮಗೆ ಯಾವ ರೀತಿ ಆದಾಯ ಬರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಅದ್ರ ಮೇಲೆ ನಾವು ಕೈ ಹಾಕ್ಬೇಕು ಸರ್. ಯಾಕಂದ್ರೆ ಅದಕ್ಕೂ ಎಲ್ಲದಕ್ಕೂ ಕೂಡ ಸರ್ಕಾರದಿಂದ ಸೌಲಭ್ಯಗಳಿದೆ ಸರ್, ಸೌಲಭ್ಯಗಳಿದೆ. ಅದಕ್ಕೆ ಅಂತ ನಿಗದಿತವಾದಂತ ಒಂದು ಜಾಗ ಕೊಠಡಿಗಳು ಎಲ್ಲ ಬೇಕು ಸರ್. ನಾವು ಅವನ್ನೆಲ್ಲ ಮಾಡಿಕೊಂಡು ಸರಿ ಮಾಡಿಕೊಂಡು ಮುಂದೆ ನಾವು ಉತ್ಪನ್ನಗಳನ್ನ ಹೆಚ್ಚಾಗಿ ನಾವು ಮಾಡೋದ್ರಿಂದ ಮತ್ತೆ ಅದು ಕೊಡೋದ್ರಿಂದ ಬಳಕೆ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ.
1: ಈಗ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿಗೆ ಅಂದ್ರೆ ಸಬ್ಸಿಡಿ ಲೋನ್ಗಳೇನಾದ್ರೂ ಸಿಗ್ತಾವ?
0: ಹಾ ಸರ್, ಸಿಗ್ತಾವೆ ಸರ್.
1: ಮತ್ತೆ ಅದನ್ನೆಲ್ಲ ಯಾವ ರೀತಿ ಸದುಪಯೋಗ ಪಡ್ಕೊಂಡಿದ್ದೀರಾ?
0: ಹಾ ಸರ್, ಪಡ್ಕೊಳ್ತಾ ಇದೀವಿ ಸರ್. ಸಂಘದಲ್ಲಿ ಸಬ್ಸಿಡಿ ಲೋನ್ಗಳು ಕೂಡ ಸಿಗ್ತೆ, ಕಡಿಮೆ ಬಡ್ಡಿಯಲ್ಲಿ ಕೂಡ. ಅಂದ್ರೆ ಹೊರಗಡೆ ತಗೊಂಡು ಮಾಡಿ ಅವ್ರಿಗೆ ಬಡ್ಡಿ ರೂಪವಾಗಿ ಅಮೌಂಟ್ ಅನ್ನ ಹಿಂದಿರುಗಿಸೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಸರ್. ಇವಾಗ ನಮ್ಮಲ್ಲಿ ಸ್ವಸಹಾಯ ಸಂಘದಲ್ಲಿ ಸಾಮರ್ಥ್ಯವನ್ನು ತಮ್ಮದೇ ಆದಂತಹ ಕಾಲಿನಲ್ಲಿ ನಿಂತ್ಕೋಬೇಕು, ಸ್ತ್ರೀಯರು ಮುಂದೆ ಬರಬೇಕು, ತಮ್ಮ ಕುಟುಂಬವನ್ನ ತಾವು ಬೆಳೆಸ್ಕೊಳ್ಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮತ್ತೆ ಅವ್ರ ಆರ್ಥಿಕವಾಗಿ ಸಬಲರಾಗಬೇಕು. ಕೊರತೆ ಯಾವ್ದು ರೀತಿ ಅವ್ರಿಗೆ ಕೂಡ ಆರ್ಥಿಕ ಒಂದು ಬರಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಸರ್ಕಾರ ಹೆಣ್ಮಕ್ಕಳಿಗೆ ಅಂತ ಹೇಳೋ ತುಂಬಾ ಒಂದು ಅನುಕೂಲತೆಗಳನ್ನ ಮಾಡಿದೆ ಸರ್. ಅದರಲ್ಲೂ ಕೂಡ ಈ ಸಬ್ಸಿಡಿ ಲೋನ್ಗಳನ್ನ ಕೂಡ ಕೊಡ್ತಾ ಇದೆ ಸರ್. ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಮತ್ತೆ ಅದನ್ನು ಕೂಡ ರಿಟರ್ನ್ ಟರ್ನ್ ಓವರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕಟ್ಕೊಳ್ತಾ ಮತ್ತೆ ಒಂದು ಸಬ್ಸಿಡಿ ರೂಪದಲ್ಲಿ ಬಂದಂತ ಹಣವನ್ನ ಸದುಪಯೋಗ ಪಡಿಸ್ಕೊಂಡು ಅನೇಕ ವಿಧವಾದಂತಹ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದಾರೆ ಸರ್.
1: ಅಂದ್ರೆ ಇಂತಹ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ನಾವು ಸೇರ್ಕೊಳ್ಳೋದ್ರಿಂದ ಸ್ವ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ನಿಮ್ಮಲ್ಲಿ ಸ್ವ ಉದ್ಯೋಗ ಸಾಕಷ್ಟು ಮಾಡ್ತಾ ಇದ್ದಾರೆ
0: ಸರ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಅದ್ರ ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದಾರೆ ಸರ್. ಲಾಸ್ಟ್ ಟೈಮು ಒಂದು ನಮ್ಮಲ್ಲಿ ಸಂಘದಲ್ಲಿ ಒಂದು 45,000 ರೂಪಾಯಿಗೆ ಒಂದು ಪೇಪರ್ ಅಂದ್ರೆ ಅಡಿಕೆ ಪ್ಲೇಟ್ ಮಾಡುವಂತ ಮಿಷಿನ್ ಅನ್ನು ತಂದ್ರು ಸರ್. ಅದರಲ್ಲಿ ಡೈಲಿ ಇವಾಗ ಅವರು 500 ರೂಪಾಯಿ ಅವರು ಖರ್ಚು ವೆಚ್ಚಗಳನ್ನ ತೆಗೆದು ಒಂದು ಅಡಿಕೆ ಪ್ಲೇಟ್ ಸರ್, ಅದು ಅಡಿಕೆ ಹಾಳಿ ಇರುತ್ತಲ್ಲ ಸರ್, 1 ರೂಪಾಯಿಗೆ ತಗೊಳ್ತಾರೆ ಸರ್. ಅವರು 1 ರೂಪಾಯಿಗೆ ಅದನ್ನ ತಗೊಂಡ್ಬಿಟ್ಟು ಅದನ್ನ ದಿನಗೂಲಿ ಅವರು 2 ಗಂಟೆ ಸರ್ ಕೆಲಸ ಮಾಡೋದು. ದಿನ ಡೈಲಿ ಏನಿಲ್ಲ ಅಂದ್ರೆ 100-200 ಅಡಿಕೆ ಪ್ಲೇಟ್ ತೆಗಿತಾರೆ ಸರ್. 1 ರೂಪಾಯಿಗೆ ಅಡಿಕೆ ಪ್ಲೇಟ್ ಅನ್ನ ಹಾಳಿಗಳನ್ನ ತಗೊಂಡು ಅಡಿಕೆ ಪ್ಲೇಟ್ ತೆಗಿತಾರೆ ಸರ್. 4 ರೂಪಾಯಿಗೆ ಒಂದನ್ನ ಮಾರ್ತಾ ಇದ್ದಾರೆ ಸರ್. ಡೈಲಿ ಅವ್ರಿಗೆ ಎಲ್ಲಾ ಖರ್ಚು ವೆಚ್ಚ ತೆಗೆದು 500 ರೂಪಾಯಿ ಉಳಿತಾಯ ಆಗ್ತಾ ಇದೆ ಸರ್.
1: ಎಲ್ಲ ಒಂದ್ ಕಡೆ 500 ರೂಪಾಯಿ ಸಿಕ್ಕರೆ ತಿಂಗಳಿಗೆ 15,000 ರೂಪಾಯಿ ಆದಾಯ ಬಂತಲ್ವಾ?
0: ಆದಾಯ ಬರ್ತಾ ಇದೆ.
1: ಈಗ ಹೊರಗಡೆ ಹೋಗಿ ಕಷ್ಟ ಪಡೋದಕ್ಕಿನ ಈಗ ಮನೆಯಲ್ಲೇ ಕುಂತ್ಕೊಂಡು ಉದ್ಯೋಗ ಮಾಡ್ಕೊಂಡು ನಾವು ಆದಾಯ ಪಡ್ಕೊಳ್ಬಹುದಲ್ವಾ? ಈಗ 10 ಜನ ಸದಸ್ಯರು ಏನೇನ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಹೇಳಿ.
0: 10 ಜನ ಸದಸ್ಯರು ಅಂದ್ರೆ ಸರ್, ಒಬ್ರು ಅಪ್ಲೈ ಮಾಡ್ತಿದ್ದಾರೆ ಸರ್, ಒಬ್ರು ಇನ್ನೊಬ್ರು ಚಕ್ಲಿ ಮಾಡ್ತಿದ್ದಾರೆ ಸರ್. ಅಂದ್ರೆ ಚಕ್ಲಿ ಅಂದ್ರೆ ಸಿರಿಧಾನ್ಯದಲ್ಲ ಸರ್, ಅಕ್ಕಿ ಜೋಳ ಈ ತರದ್ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಕೆಲವರು ಒಂದು ಪೇಪರ್ ಕಪ್ಪು, ಒಬ್ರು ಅಡಿಕೆ ತಟ್ಟೆ ಚಟ್ನಿ ಪುಡಿ ಮಾಡ್ತಾರೆ ಸರ್, ಒಬ್ರು ರೊಟ್ಟಿ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಒಂದೊಂದೇ ವಿಭಾಗವಾಗಿ ಹಂಚ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ರೀತಿಯಲ್ಲಿ ಒಂದು ದುಡಿಮೆ ಸಿಗ್ತಾ ಇದೆ ಸರ್. ಒಂದು ಸ್ತ್ರೀಶಕ್ತಿ ಸಂಘದಲ್ಲಿ ಸಹ ಅವರು ಸ್ವಾವಲಂಬಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಕುಟುಂಬಗಳಲ್ಲಿ.
1: ಈಗ ಟೈಲರಿಂಗ್ ಮಾಡಕ್ಕೆ ಅವಕಾಶ ಇದೆ ಅಲ್ವಾ? ಮನೆಯಲ್ಲೇ ಕೂತ್ಕೊಂಡು ಅಣಬೆ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ. ಮನೆ ಹತ್ರ ಮೀನು ಸಾಕಾಣಿಕೆ ಮಾಡಿ ಮೀನು ಕೃಷಿಯನ್ನು ಸಹ ಮಾಡಬಹುದು. ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿನ ಕೊಟ್ಟಿಲ್ಲ?
0: ಕೊಟ್ಟಿದ್ದಾರೆ ಸರ್, ಎಲ್ಲ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಆದ್ರೆ ಈಗ ಸಣ್ಣ ಸಣ್ಣದ್ರಲ್ಲೇ ಸ್ವಲ್ಪ ಅಭಿವೃದ್ಧಿ ಅನ್ಕೊಂಡು ಮುಂದೆ ಅಣಬೆ ಕೃಷಿ ಆಗಿರ್ಬೋದು, ಮೀನು ಸಾಕಾಣಿಕೆ ಆಗಿರ್ಬೋದು, ಅವುಗಳನ್ನೆಲ್ಲ ಮುಂದೆ ಮಾಡ್ಲಿಕ್ಕೆ ಅನುಕೂಲತೆಗಳಿದೆ ಸರ್. ಅದರಿಂದ ಸರ್ಕಾರದಿಂದ ಕೂಡ ಸವಲತ್ತುಗಳು ಸಿಗ್ತಾ ಇದೆ. ಅದನ್ನ ಕೂಡ ನಾವು ಬೇಡಿಕೆ ಇಟ್ಟಿದೀವಿ ಸರ್ ನಮ್ಮ ಸಂಘ ಸ್ವಸಹಾಯ ಸಂಘದಲ್ಲಿ. ಅದನ್ನು ಕೂಡ ಮಾಡ್ಲಿಕ್ಕೆ ಹೆಣ್ಮಕ್ಳು ತಯಾರಿದ್ದಾರೆ ಸರ್.
1: ಈಗ ನೀವು ಈ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡ್ತೀರಾ, ಜೊತೆಗೆ ಮತ್ತೆ ಹೈನುಗಾರಿಕೆಯನ್ನು ಸಹ ಮಾಡ್ತಾ ಇದ್ರಲ್ಲ ನೀವು? ಈಗ ಹೈನುಗಾರಿಕೆ ಅಂತಂದ್ರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಆರ್ಥಿಕವಾಗಿ ಸಹಾಯ ಪಡ್ಕೊಂಡು ಮಾಡ್ತಾ ಇದ್ರ ಯಾವ ರೀತಿ
0: ಸರ್? ಸ್ಟಾರ್ಟಿಂಗ್ ನಾವು ಆರ್ಥಿಕವಾಗಿ ಯಾವುದು ಸಹಾಯ ತಗೊಳ್ಳಿಲ್ಲ ಸರ್. ನಾವು ನಮ್ಮಲ್ಲಿ ಬೆಳೆದಂತ ಬೆಳೆಗಳಲ್ಲಿ ಬಂದಂತ ಲಾಭವನ್ನ ತೆಗೆದು ನಾವು ಒಂದು 50,000 ರೂಪಾಯಿಗೆ ಒಂದು ಹಸುವನ್ನ ತಗೊಂಡಿವಿ ಸರ್. ಒಂದು ಹಸು ತಗೊಂಡಿವಿ ಸರ್, ಅದು ಹೆಚ್ಚುತ್ತಾ ಹೋಯ್ತು ಸರ್. ನಮಗೆ ಈಗ 5 ಹಸು ಇದೆ, 3 ಕರು ಇದೆ ಸರ್. ಅದರಿಂದ ನಮಗೆ ಉತ್ಪನ್ನ ಆದಾಯ ಜಾಸ್ತಿ ಇದೆ ಸರ್.
1: ಯಾವ ರೀತಿ ಉತ್ಪನ್ನ ಇದೆ, ಯಾವ ರೀತಿ ಆದಾಯ ಜಾಸ್ತಿ ಇದೆ?
0: ಡೈರಿಗೆ ಹಾಲು ಹಾಕ್ತೀವಿ ಸರ್, ಮನೆಯಲ್ಲಿ ಕೂಡ ನಾವು ಬಳಸ್ಕೊಳ್ತಾ ಇದೀವಿ. ಅಂದ್ರೆ ಜವಾರಿ ಹಸು ಇದೆ ಸರ್, ಆ ಜವಾರಿ ಹಸುವನ್ನ ನಾವು ಹಾಲನ್ನ ಮನೇಲಿ ಇಟ್ಕೊಳ್ತೀವಿ ಸರ್. HF ಮತ್ತೆ ಬೇರೆ ಮಿಶ್ರ ತಳಿಗಳನ್ನ ಮತ್ತೆ ನಾವೇನ್ ಮಾಡ್ತಾ ಇದೀವಿ, ಡೈರಿಗೆ ಹಾಕ್ತಾ ಇದೀವಿ ಸರ್. ಡೈರಿಗೆ ಹಾಕ್ತೀವಿ ಮೊಸರು, ಹಾಲು, ತುಪ್ಪ ಮತ್ತು ಬೆಣ್ಣೆ ಮಾಡ್ತೀವಿ ಸರ್. ಅದನ್ನ ಬೆಣ್ಣೆ ತುಪ್ಪವನ್ನ ಮಾರಾಟ ಮಾಡ್ತೀವಿ ಸರ್ ಮನೆಯಲ್ಲಿ ಅಕ್ಕಪಕ್ಕದವರು, ಮತ್ತೆ ನಮ್ಮ ಸ್ತ್ರೀಶಕ್ತಿ ಸಂಘದ ಮಹಿಳೆಯರು ಅವ್ರ ಮಕ್ಕಳಿಗೆ ಬೇಕು ಅಂತ ಹೇಳಿ ತಗೊಳ್ತಾರೆ ಸರ್ ಮನೆಯಲ್ಲಿ ಉಪಯೋಗಿಸ್ಲಿಕ್ಕೆ.
1: ಅಂದ್ರೆ ನಾಟಿ ಹಸುವಿಂದು ನೀವು ಬೆಣ್ಣೆ ಮೊಸರು ಇದನ್ನೆಲ್ಲ ಮಾರಾಟ ಮಾಡೋದು, ಅಂದ್ರೆ ಒಳ್ಳೆ ಬೇಡಿಕೆ ಇದೆ ಅಲ್ವಾ?
0: ಹಾ ಸರ್, ಬೇಡಿಕೆ ತುಂಬಾ ಚೆನ್ನಾಗಿದೆ.
1: ಅಂದ್ರೆ ನಿಮ್ಮೂರಲ್ಲೇ ಎಲ್ಲ ತಗೊಳ್ತಾರೆ?
0: ನಮ್ಮೂರಲ್ಲೇ ತಗೊಳ್ತಾರೆ ಸರ್.

0: ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮಗೆ ಈ ಒಂದು ಸಂಘಕ್ಕೆ ಉಳಿತಾಯದ ಹಣ ಕಟ್ಟಕ್ ನಿಮಗೇನು ಅಷ್ಟು ಕಷ್ಟ ಅನ್ಸಲ್ಲ?
1: ಇಲ್ಲ ಸರ್, ಕಷ್ಟ.
0: ಈಗ ಹೈನುಗಾರಿಕೆನ ಸಹ ಮಾಡ್ಕೊಂಡಿದ್ದೀರಾ? ಈಗ ಕೃಷಿ ಪ್ರವಾಸಗಳು ಏನಾದ್ರೂ ಮಾಡ್ತೀರಾ ನಿಮ್ಮ ಸಂಘದ ವತಿಯಿಂದ?
1: ಹಾ ಸರ್, ಹೋಗ್ತೀವಿ ಸರ್. ಕೃಷಿ ಪ್ರವಾಸ ಅಂದ್ರೆ ಇತ್ತೀಚೆಗೆ ನಾವು ಇದಕ್ಕೆ ಹೋಗಿದ್ದೀವಿ ಸರ್, ಹಾವೇರಿ ಕೃಷಿ ವಿಜ್ಞಾನ ಕೇಂದ್ರ ಹೋಗಿದ್ದೀವಿ ಸರ್, ಶಿರಾ ಹೋಗಿದ್ವಿ ಸರ್, ಮತ್ತೆ ಧಾರವಾಡ ಎಲ್ಲ ಹೋಗಿದ್ದೀವಿ ಸರ್. ಅಲ್ಲಿ ಮಹಿಳೆಯರನ್ನೆಲ್ಲ ಕರ್ಕೊಂಡು ಹೋಗಿದ್ವಿ, ಮತ್ತೆ ಸಂಘದವರು ಕೂಡ ಬಂದಿದ್ರು ಸರ್. ಅಲ್ಲಿ ಹೋದಂತ ಸಮಯದಲ್ಲಿ ಸಿರಿಧಾನ್ಯಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಅದರ ಆದಾಯ ಏನು, ಅದರ ಉತ್ಪನ್ನಗಳೇನು, ಅದನ್ನ ಯಾವ ರೀತಿಯಾಗಿ ಮಾರಾಟ ಮಾಡಬೇಕು ಅಂತ ಹೇಳಿ ಅಲ್ಲಿ ಸರ್ಗಳು ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು.
0: ಈಗ ಅಲ್ಲಿ ಮಾಹಿತಿ ತಗೊಂಡ್ ಬಂದಿರಲ್ಲ, ಮಾಹಿತಿ ಅಲ್ಲಿ ಏನ್ ಕೊಟ್ರ ಆ ಮಾಹಿತಿಯನ್ನ ಎಲ್ಲರೂ ಅಳವಡಿಸಿಕೊಂಡಿದ್ದಾರ? ತಮ್ಮ ಒಂದು ಕೃಷಿಯಲ್ಲಿ ಆಗಿರ್ಬೋದು, ತಮ್ಮ ಒಂದು ಸ್ವಉದ್ಯೋಗದಲ್ಲಿ ಆಗಿರ್ಬೋದು.
1: ಹಾ ಸರ್, ಮಾಡ್ತಾ ಇದಾರೆ ಸರ್, ಕೃಷಿಗಳಲ್ಲಿ ಅಳವಡಿಸ್ಕೊಳ್ತಾ ಇದಾರೆ ಸರ್, ಮತ್ತೆ ಹೈನುಗಾರಿಕೆಯಲ್ಲಿ ತುಂಬಾ ಚೆನ್ನಾಗಿ ಅಳವಡಿಸ್ಕೊಳ್ತಾ ಇದಾರೆ ಸರ್. ಅವು ಪಶುಗಳ ಲಾಲನೆ ಪಾಲನೆಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕೂಡ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಸರ್.
0: ಈಗ ಮೊದ್ಲೆಲ್ಲ ಈಗ ಸ್ತ್ರೀಯರಂದ್ರೆ ಮನೆಗೆ ಅಷ್ಟೇನೆ ಸೀಮಿತ ಆಗಿದ್ರಲ್ವಾ? ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ರಚನೆ ಆದ್ಮೇಲೆ ಈಗ ಅವರು ಹೊರಗಡೆ ಬಂದು ದುಡಿಯುವಂತ ಒಂದು ಶಕ್ತಿ ಬಂದಿದೆಯಲ್ವಾ? ಈಗ ನಿಮ್ ಮನೆಯಲ್ಲಿ ಈಗ ಹಿರಿಯರು ಏನಂತಾರೆ ಈ ನಿಟ್ಟಿನಲ್ಲಿ?
1: ಸರ್, ಮುಂಚೆ ಅಂದ್ರೆ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗಂಗಿರ್ಲಿಲ್ಲ, ಅವರು ಮನೆಗಷ್ಟೇ ಸೀಮಿತ, ಗಂಡ ಮಕ್ಕಳು ಮನೆ ಅಂತ ಅಷ್ಟೇ ಇರ್ಬೇಕು, ಹೊರಗಡೆ ಹೋಗೋಂಗಿರಂಗಿಲ್ಲ. ಅಂದ್ರೆ ಇವಾಗ ಹೆಂಗಿದೆ ಅಂದ್ರೆ ಸರ್, ಈಗ ಸ್ತ್ರೀಯರು ಹೊರಗಡೆ ಹೋಗದೆ ಇದ್ರೆ ಆ ಒಂದು ಕುಟುಂಬನೇ ನಡೆಯಲ್ಲ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಿದೆ ಸರ್. ಯಾಕಂದ್ರೆ ಅವ್ರಿಗೂ ಕೂಡ ಈಗ ಅರ್ಥ ಆಗ್ಬಿಟ್ಟಿದೆ. ಈಗ ಹೆಣ್ಮಕ್ಳು ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳು ಕೂಡ ಹೊರಗಡೆ ನೋಡ್ತಾರೆ ಸರ್. ಅಕ್ಕಪಕ್ಕದಲ್ಲಿ ನೋಡಿದಾಗ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, ಮತ್ತೆ ಅನೇಕ ಹೆಣ್ಮಕ್ಳು ಕೂಡ ಸ್ತ್ರೀ ಸಂಘಗಳಲ್ಲಿ ಸೇರ್ಕೊಂಡು ಹಪ್ಪಳ ಸಂಡಿಗೆಲ್ಲ ನಾನು ಯಾಕೆ ಮಾಡಬಾರ್ದು, ಅವ್ರ ರೀತಿ ನಾವು ಯಾಕೆ ಆದಾಯ ಉತ್ಪನ್ನಗಳನ್ನ ಮಾಡಬಹುದು ಅನ್ನೋ ಹುಮ್ಮಸ್ಸು ಅವ್ರಿಗೂ ಕೂಡ ಬರುತ್ತೆ ಸರ್. ಅವಾಗ ಬಂದಂತ ಸಮಯದಲ್ಲಿ ಅವ್ರ ಮನೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಸರ್, ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ ಸರ್. ಒಪ್ಕೊಳ್ಳದೆ ಇರೋ ಸಮಯಗಳಲ್ಲಿ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಬಂದ್ರೂ ಕೂಡ ಅವ್ರನ್ನ ಬಿಡದೆ ಅದನ್ನ ಎದುರಿಸಿ ಇವತ್ತು ಅವರು ಕೆಲಸ ಮಾಡ್ತಿದ್ದಾರೆ ಸರ್, ಮಾಡಿ ಆದಾಯ ಉತ್ಪನ್ನಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇದಾರೆ. ಇವಾಗ ಅವ್ರ ಮನೆಯಲ್ಲಿ ಅವರು ಸೊಸೆಯನ್ನ ಬೆನ್ ತಟ್ಟಿ ಅವರೇ ಕಳಿಸ್ತಾರೆ ಸರ್, ಹೊರಗಡೆ ನೀವು ಹೋಗ್ರಿ, ನೀವು ಮಾಡ್ಕೊಡ್ರಿ, ದುಡಿರಿ. ಯಾಕಂದ್ರೆ ಅವ್ರ ಹಿಂದಿನ ಇದ್ದಂತ ಪರಿಸ್ಥಿತಿ ಈಗ ಅವ್ರ ಪರಿಸ್ಥಿತಿಯಲ್ಲಿ ಇಲ್ಲ ಸರ್. ಹಿಂದೆ ಯಾವ ರೀತಿ ಇತ್ತಂದ್ರೆ ಒಂದು ರೂಪಾಯಿಗೂ ಕಷ್ಟ ಪಡ್ತಾ ಇದ್ರು ಸರ್. ಆದ್ರೂ ಕೂಡ ಸೊಸೆ ಮನೆಯಿಂದ ಹೊರಗೆ ಹೋಗ್ಬಾರ್ದು ಅನ್ನೋ ಒಂದು ಇದು ಇತ್ತು ಸರ್ ಅವ್ರಿಗೆ, ಅತ್ತೆ ಮಾವನಿಗೆ. ಸೊಸೆ ಮನೆಯಿಂದ ಹೊರಗೆ ಹೋದ್ರೆ ಏನಂತಾರೆ, ಏನೋ ಯಾರು ಏನ್ ಅನ್ಕೊಂತಾರೆ ಅನ್ನೋ ಒಂದು ಸಮಯದಲ್ಲಿ ಇವಾಗ ಹೆಣ್ಮಗಳು ಧೈರ್ಯವಾಗಿ ನಿಂತು ಹೊರಗಡೆ ಬಂದು ದುಡಿಯಬೇಕಾದ್ರೆ ಇವಾಗ ಅವಳು ಆರ್ಥಿಕವಾಗಿ ಬಿಡುಗಡೆಯನ್ನ ಹೊಂದ್ಬಿಟ್ಲು, ಯಾವ್ದೇ ರೀತಿ ತೊಂದರೆ ಇಲ್ಲ, ಕುಟುಂಬದಲ್ಲಿ ಯಾವ್ದೇ ರೀತಿ ಕೊರತೆ ಇಲ್ಲ, ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸಕ್ಕೆ ಆಗ್ಬೋದು. ಮತ್ತೆ ಅನೇಕ ಈ ಹೆಣ್ಮಕ್ಳು ಏನಾಗಿದೆ ಅಂದ್ರೆ ಸರ್, ವ್ಯವಸಾಯಕ್ಕೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ. ಅವರು ದುಡಿದು ಬಂದಂತ ಹಣವನ್ನ ಉಳಿತಾಯದ ಅವ್ರಿಗೆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಉಳಿದಂತ ಹಣವನ್ನ ವ್ಯವಸಾಯಕ್ಕೂ ಕೂಡ ಅವ್ರು ಉಪಯೋಗಿಸ್ತಾ ಇದಾರೆ ಸರ್.
0: ಈಗ ಮನೆಯಲ್ಲೇ ಕುತ್ಕೊಂಡು ಸ್ವಉದ್ಯೋಗ ಮಾಡಿ ನಾವು ಆದಾಯ ಪಡೆದಾಗ ಸಂತೋಷ ಪಡಬೇಕಲ್ವಾ? ಈಗ ಎಷ್ಟೊಂದು ಈಗ ಇವತ್ತಿನ ದಿನದಲ್ಲಿ ಸಾಕಷ್ಟು ಖರ್ಚು, ಈಗ ಒಬ್ಬರು ದುಡಿದ್ರೆ ಯಾವ್ದು ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ?
1: ಈಗ ಒಬ್ರು ದುಡಿದ್ರಿಂದ ಏನು ಮಾಡಕ್ ಆಗಲ್ಲ ಸರ್. ಇವಾಗ ಒಬ್ರು ದುಡಿದು ಮಕ್ಕಳ ಎಜುಕೇಶನ್ ಮಾಡಕ್ ಆಗಲ್ಲ ಸರ್. ಏನಾಗಿದೆ ಸಡನ್ ಆಗಿ ಏನಾದ್ರು ಒಂದು ಅನಾರೋಗ್ಯತೆನೆ ಬಂತು ಅಂದ್ರೆ ಅದನ್ನ ನಿಭಾಯಿಸೋ ಶಕ್ತಿ ಇರಲ್ಲ ಸರ್. ಪ್ರತಿಯೊಂದನ್ನ ಇನ್ನೊಬ್ಬರ ಹತ್ರ ಕೈ ಚಾಚಬೇಕು, ಯಾರ ಹತ್ರನಾದ್ರೂ ಸಾಲ ಮಾಡ್ಬೇಕು, ಮತ್ತೆ ಅದ್ರಿಗೆ ಕೊಡೋದಂತ ತಪ್ಪಲ್ಲ ಸರ್. ಅವಾಗ ಏನಾಗುತ್ತೆ ಅಂದ್ರೆ ಈಗ ಹೆಣ್ಮಕ್ಳು ಈಗ ಹೊರಗಡೆ ಎಲ್ಲರೂ ಕೂಡ ಇವಾಗ ಅವ್ನು ನಿಂತು ಅದು ಒಂದು ಏನೋ ಒಂದು ಸಾಮರ್ಥ್ಯದಿಂದ ನಾನು ಮಾಡಬಲ್ಲೆ, ನಾನು ಕೆಲಸದಲ್ಲಿ ಅಭಿವೃದ್ಧಿ ಹೊಂದಬಲ್ಲೆ ಅಂತ ಹೇಳಿ ಒಂದು ಸ್ತ್ರೀ ಹೊರಗಡೆ ಬಂದು ಆ ಒಂದು ಕೆಲಸದಲ್ಲಿ ಕೈ ಹಾಕಿದಾಗ ನಿಜವಾಗ್ಲೂ ಖಂಡಿತವಾಗಿ ಆ ಗುರಿಯನ್ನ ತಲುಪ್ತಾರೆ. ಕುಟುಂಬದಲ್ಲಿ ಆರ್ಥಿಕವಾಗಿ ಕೂಡ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಇರೋದಿಲ್ಲ ಸರ್. ಮಕ್ಕಳು ಕೂಡ ಎಜುಕೇಶನ್ ಅನ್ನ ಮಾಡ್ಲಿಕ್ಕೆ, ಹೊಲ ಮನೆಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ, ಮತ್ತೆ ಏನೇ ಒಂದು ಸಮಸ್ಯೆಗಳು ಬಂದಾಗ ಧೈರ್ಯದಿಂದ ಎದುರಿಸಬಹುದು ಸರ್.
0: ಈಗ ಮೊದ್ಲೆಲ್ಲ ಈ ಒಂದು ಸ್ವಸಹಾಯ ಗುಂಪುಗಳು ಇಲ್ಲದ ಅಂತ ಸಂದರ್ಭದಲ್ಲಿ ಈಗ ನಾವೇನಾದ್ರೂ ಸ್ವಲ್ಪ ಸಾಲ ಬೇಕು ಅಂತಂದ್ರೆ ಈಗ ಹಣವಂತರ ಹತ್ರ ಹೋಗಿ ಸಾಕಷ್ಟು ಬಡ್ಡಿ ಕೊಟ್ಟು ಹಣ ತರಬೇಕಾಯ್ತು ಒಂದು, ಇಲ್ಲ ಬ್ಯಾಂಕುಗಳಲ್ಲಿ ಜಮೀನು ಅಡವಿಟ್ಟು ತರಬೇಕಾಯ್ತು, ಇಲ್ಲಾಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಗೋಲ್ಡ್ ಬಂಗಾರ ಅಂತ ಏನ್ ಹೇಳ್ತೀವಿ ಅದನ್ನು ಸಹ ಅಡವಿಟ್ಟು ತರುವಂತ ಪರಿಸ್ಥಿತಿ ಇತ್ತು. ಅಂದ್ರೆ ಈಗ ಆಗಿಲ್ಲ, ಈಗ ನಮಗೆ ಸಾಲ ಬೇಕು ಅಂತಂದ್ರೆ ನಮ್ಮಲ್ಲಿ ಸಂಘಗಳು ಇದ್ದಾವಪ್ಪ, ನಾವು ಇವತ್ತಲ್ಲ ನಾಳೆ ಒಂದು ವಾರದಲ್ಲೇ ಕಡಿಮೆ ಬಡ್ಡಿಯಲ್ಲಿ ನಾವು ಸಾಲ ತಂದು ಈಗ ಅದನ್ನ ನಾವು ಯಾವುದೇ ಒಂದು ಕಷ್ಟ ಇಲ್ಲದಲೇ ನಾವು ಪ್ರತಿ ವಾರ ದುಡಿತೀವಿ, ಪ್ರತಿ ವಾರ ಮರುಪಾವತಿ ಮಾಡಿ ಅವನ್ನೆಲ್ಲ ನಾವು ಸಂಪೂರ್ಣವಾಗಿ ಆ ಹಣವನ್ನ ವಾಪಸ್ ಕಟ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆಯಲ್ಲ.
1: ಮುಂಚೆ ಅಂದ್ರೆ ಸರ್, ಬ್ಯಾಂಕಿನ ವ್ಯವಹಾರಗಳಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಸರ್. ಸಂಘವನ್ನ ರಚನೆ ಮಾಡೋದಕ್ಕಿಂತ ಮುಂಚೆ ವ್ಯವಹಾರ ಜ್ಞಾನ ಅಂದ್ರೆ
0: ಬ್ಯಾಂಕ್ ವ್ಯವಹಾರನೇ ಗೊತ್ತಿರಲಿಲ್ಲ ಸಾಕಷ್ಟು ಜನಕ್ಕೆ.
1: ಹೌದು ಸರ್, ಗೊತ್ತಿರಲಿಲ್ಲ. ಇವಾಗ ಸರ್ ಅವು ಒಂದು ವ್ಯವಹಾರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ

0: ಆಗುತ್ತೆ ಸರ್. ಧೈರ್ಯವಾಗಿ ಮ್ಯಾನೇಜರ್ ಹತ್ರ ಹೋಗಿ ನಮ್ಗಿಷ್ಟು ಸಾಲ ಬೇಕು, ನಾವು ಇಷ್ಟು ಹಣವನ್ನ ನಾವು ಇಷ್ಟು ವರ್ಷದಲ್ಲಿ ನಾವು ಹಿಂದಿರುಗಿಸ್ತೀವಿ, ನಮಗೆ ಈ ರೀತಿಯಾದಂತ ನಾವು ಒಂದು ಕೆಲಸವನ್ನ ಕೈಗೊಳ್ತಾ ಇದೀವಿ, ನಾವು ಇಂತ ಸಂಘದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಇವತ್ತು ಗುಂಪು ರಚನೆ ಮಾಡಿಕೊಂಡು ನಾವು ಇಷ್ಟು ಉಳಿತಾಯವನ್ನ ಮಾಡಿದೀವಿ ಅಂತ ಹೇಳಿ ಸಾಲವನ್ನ ತೆಗೆದುಕೊಂಡು ಬಂದು 10 ಲಕ್ಷದವರೆಗೂ ಸಾಲ ತಗೊಂಡ್ಬಂದ್ ಮತ್ತೆ ಮರುಪಾವತಿ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ ಸರ್ ಈ ದಿನಮಾನಗಳಲ್ಲಿ.
1: ಒಟ್ಟಾರೆ ಎಲಿಜಬೆತ್ ಅವರೇ, ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಇರೋದ್ರಿಂದ ಆರ್ಥಿಕವಾಗಿ ಬದಲಾವಣೆ ಆಗ್ಬಹುದು ಅಂತೀರಾ?
0: ಹೌದು ಸರ್, ತುಂಬಾ ಬದಲಾವಣೆ ಆಗ್ಬಹುದು ಸರ್. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಬರೀ ಈಗ ಸ್ವಾವಲಂಬಿಯಾಗಿ ದುಡಿಯೋದ್ರಿಂದ ಅಂತನೂ ಕೂಡ ಹೇಳ್ಬೋದು ಸರ್, ಮತ್ತೆ ಆರ್ಥಿಕವಾಗಿ ಅವರು ಕೂಡ ಎದ್ದೇಳ್ಬೋದು ಸರ್. ಯಾಕೆಂದ್ರೆ ಯಾರೊಬ್ರು ಕೂಡ ಯಾರ ಮುಂದೆ ಈ ಸಮಯದಲ್ಲಿ ಕೈ ಕಟ್ಟಿ ನಿಲ್ಲುವಂತ ಸಮಯ ಇಲ್ಲ ಸರ್. ಇನ್ನೊಬ್ರದ್ದು ಬೇಡ್ಬೇಕು, ಅವರಿಂದನೇ ನಾವು ಪಡ್ಕೊಳ್ಬೇಕು, ಅವರಿಂದನೇ ತಗೊಂಡು ಮತ್ತೆ ಅವರಿಗೆ ನಾವು ಕಟ್ಬೇಕು, ಅವ್ರು ಯಾರ ಹತ್ರ ನಾವು ಹೋಗಿ ಕೇಳ್ಬೇಕು ಅನ್ನೋ ಒಂದು ಏನು ಒಂದು ಸಮಯ ಇಲ್ಲ ಸರ್. ಯಾಕಂದ್ರೆ ಸರ್ಕಾರದಿಂದ ಅನೇಕ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಸರ್. ಈ ಒಂದು ಸಮಯದಲ್ಲಿ ತುಂಬಾ ಒಂದು ಹೆಮ್ಮೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಹೆಣ್ಮಕ್ಳ ಕುಟುಂಬದಲ್ಲಿ ಆರ್ಥಿಕವಾಗಿ ಯಾವತ್ತೂ ಹಿಂದುಳಿಬಾರ್ದು, ಕುಟುಂಬ ಪ್ರಬಲವಾಗ್ಬೇಕು, ಮಕ್ಕಳು ಕೂಡ ಒಂದು ವಿದ್ಯಾಭ್ಯಾಸ ಸಿಗ್ಬೇಕು ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನ ಅನೇಕ ಕೌಶಲ್ಯ ಅಭಿವೃದ್ಧಿಗಳನ್ನ ತುಂಬಾ ಚೆನ್ನಾಗಿ ಸರ್ಕಾರ ಕೊಟ್ಟಿದೆ ಸರ್.
1: ಈ ರೀತಿ ಸ್ವಸಹಾಯ ಗುಂಪುಗಳ ಮುಖಾಂತರ ಹಳ್ಳಿಗಳ ಜನಗಳಿಗೆ ತಲುಪುವಂತ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಉಪಯೋಗ ಪಡ್ಕೊಳ್ಬೇಕು.
0: ಎಲ್ಲರೂ ಕೂಡ ಬೆಳಿಲಿಕ್ಕೆ ಸಾಧ್ಯ ಸರ್.
1: ಆರ್ಥಿಕವಾಗಿ ಬದಲಾವಣೆ ಆಗ್ಬಹುದು, ಈ ಬಡತನದಿಂದ ನಾವು ದೂರ ಆಗ್ಬಹುದು
0: ಸರ್.
1: ಸಾಕಷ್ಟು ಒಂದು ಅವಕಾಶ ಇದೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಸೇರ್ಕೊಂಡು ಅದರಿಂದ ಸಾಕಷ್ಟು ಸಹ ಉದ್ಯೋಗಗಳನ್ನು ಮಾಡಿದಾಗ ಅಂತ ಹೇಳ್ತೀರಾ?
0: ಹೌದು ಸರ್.
1: ಒಳ್ಳೇದು ಎಲಿಜಬೆತ್ ಅವರೇ, ಇಲ್ಲೇ ತನಕ ತಾವು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಒಬ್ಬ ಸದಸ್ಯರಾಗಿ ಸಾಕಷ್ಟು ಸಂಘದಲ್ಲಿ ಕೆಲವೊಂದು ಸೌಲಭ್ಯಗಳನ್ನು ಪಡ್ಕೊಂಡು ಸಹ ಉದ್ಯೋಗವನ್ನು ಅದರಲ್ಲಿ ಮಾಡಿಕೊಂಡು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ತಮ್ಮ ಒಂದು ವಿಚಾರಗಳನ್ನು ಇವತ್ತು ನಮ್ಮ ಆಕಾಶವಾಣಿ ಮುಖಾಂತರ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯ ಚಟುವಟಿಕೆಗಳ ಕುರಿತು ದಾವಣಗೆರೆ ತಾಲೂಕು ಕೋಲುಕುಂಟೆ ಗ್ರಾಮದ ರೈತ ಮಹಿಳೆ ಎಲಿಜಬೆತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಈಗ ರೈತರಿಗೆ ಸಲಹೆ.
3: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯಶಾಸ್ತ್ರ ವಿಭಾಗದ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಿಕೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ರೈತ ಬಾಂಧವರಿಗೆ ಮಾತನಾಡುವ ವಿಷಯ ಏನೆಂದರೆ, ಅಡಿಕೆ ಗಿಡದ ಜೊತೆ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯ ಆಧಾರಿತ ಮರಗಳು ಯಾವ್ಯಾವ ಬೆಳೆಯಬಹುದಂತೆ ಹೇಳಿಕೊಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ರೈತರು ಅಡಿಕೆ ಮರವನ್ನು ಅಷ್ಟೇ ಬೆಳೀತಾ ಇದ್ದಾರೆ. ಅದರಿಂದ ಏನಾಗುತ್ತದೆ, ಕೆಲವೊಂದು ಸಾರಿ ಮಳೆ ಬರದೇ ಇದ್ದಾಗೆ ನೀರಿನ ಸಮಸ್ಯೆ ಆಗ್ತದೆ, ಅದರಿಂದ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆಗುತ್ತದೆ, ಅದರಿಂದ ಸಾಕಷ್ಟು ನಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಇದರಿಂದ ರೈತರು ಹೆಚ್ಚು ಹೆಚ್ಚು ವೈವಿಧ್ಯತೆಯ ಗಿಡಗಳು ಮರಗಳನ್ನು ಬೆಳೆಯುವುದರಿಂದ ಆದಾಯವನ್ನು ಅವರು ಪಡೆದುಕೊಳ್ಳಬಹುದು. ಯಾವ್ಯಾವ ಅರಣ್ಯ ಆಧಾರಿತ ಹಾಗೂ ತೋಟಗಾರಿತ ಮರಗಳನ್ನು ರೈತರು ಬೆಳೆಯಬಹುದಂತಂದ್ರೆ, ಅವಕ್ಯಾಡು ಇದು ಕೂಡ ಒಂದು ಒಳ್ಳೆಯ ಬೆಳೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರೈತರು ಮನೆಯ ಸುತ್ತಮುತ್ತಲು ಹಾಗೂ ತೋಟಗಳಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದ ರೇಟ್ ಕೂಡ ದೊರಕ್ತಾ ಇದೆ. ಆದ್ದರಿಂದ ರೈತರು ಅವಕ್ಯಾಡೋವನ್ನು ಆಯ್ಕೋಬಹುದು. ಇದು ಒಂದು ಒಳ್ಳೆಯ ಪ್ರೋಟೀನ್ ಹೆಚ್ಚು ಅಂಶವಿರತಕ್ಕಂತಹ ಒಂದು ಹಣ್ಣು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅತಿ ಹೆಚ್ಚು ಈಗ ಬೇಡಿಕೆಯಲ್ಲಿ ಇರತಕ್ಕಂಥ ತೋಟಗಾರಿಕೆ ಬೆಳೆಗಳಂತಹ ಜಾಜಿಕಾಯಿ ಹಾಗೂ ದಾಲ್ಚಿನ್ನಿ, ಆಲ್ ಸ್ಪೈಸ್, ತೆಂಗು, ಕೊಕೊವಾ ಕೂಡ ಒಂದು ಒಳ್ಳೆಯ ಬೆಳೆ. 200-300 ರೂಪಾಯಿ ಪ್ರತಿ ಕೆಜಿಗೆ ಕೊಕೊವಾ ಆಗಿದೆ. ಇದರಿಂದ ರೈತರು ಇದು ಒಂದು ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ಇಲಾಖೆಗಳಲ್ಲಿ ಸಿಗ್ತದೆ ಹಾಗೂ ತೋಟಗಾರಿಕಾ ನರ್ಸರಿಗಳಲ್ಲಿ ಕೂಡ ಗಿಡಗಳು ಸಿಗ್ತದೆ. ಅದನ್ನು ರೈತರು ಬೆಳೆಸಿ ಅದರಿಂದ ಆದಾಯವನ್ನು ಹೆಚ್ಚಿಸ್ಕೋಬಹುದು. ಅದೇ ರೀತಿಯಾಗಿ ಹಣ್ಣಿನ ಮರಗಳಂತ ಕೊಕ್ಕುಮ್ ಅಂತ ಹೇಳ್ತೀವಿ, ಉಪ್ಪಾಗೆ, ಮುರುಗುಲು, ಇದು ಕೂಡ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳೋದು. ಘಟ್ಟದ ಮೇಲ್ಗಡೆ ಅಥವಾ ಘಟ್ಟದ ಕೆಳಗಡೆ ಸಿರಿಸಿ ಸಿದ್ದಾಪುರಗಳಲ್ಲಿ ರೈತರು ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಕೋಕುಂ. ಅದು ಕೂಡ ಒಂದು ಒಳ್ಳೆಯ ಹಣ್ಣಿನ ಮರವಾಗಿರುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತದೆ. ಆದ್ದರಿಂದ ರೈತರು ಇದನ್ನು ಒಂದು ಒಳ್ಳೆಯ ಆಯ್ಕೆಯಾಗಿ ಮಾಡ್ಕೋಬೋದು. ಅದೇ ರೀತಿ ರೈತರು ತೋಟದ ಸುತ್ತಮುತ್ತ ಬೆಳೆಯಬೇಕಾದಂತಹ ಮರಗಳು ಕೂಡ ಇದ್ದಾವೆ. ಆದರೆ ಉದಾಹರಣೆಗೆ ಹೇಳೋದಾದರೆ ಸಾಗುವಾನಿ ಒಂದು ಉತ್ತಮವಾದ ಆಯ್ಕೆ. ಯಾಕಂದರೆ ಈ ಭಾಗದಲ್ಲಿ ಸಾಗುವಾನಿ ಚೆನ್ನಾಗಿ ಬರ್ತದೆ ಹಾಗೂ ಸಾಗುವಾನಿ ಮರಗಳು ಕೂಡ ಅರಣ್ಯ ಇಲಾಖೆಯಲ್ಲಿ ದೊರಕ್ತದೆ. ಅದು 1 ಸ್ಕ್ವೇರ್ ಫೀಟಿಗೆ 3-3.5 ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿ ದೊರಕ್ತದೆ.

0: ಹಾಗೂ 25-30 ವರ್ಷದಲ್ಲಿ ಅದನ್ನು ಕಟಾವು ಮಾಡಬಹುದು. ಹಾಗೂ ಇದಕ್ಕೆ ಅಂಥದ್ದೇನು ಮ್ಯಾನೇಜ್ಮೆಂಟ್ ಕೂಡ ಮಾಡುವ ಅವಶ್ಯಕತೆ ಕೂಡ ಇರೋದಿಲ್ಲ. ಆದ್ದರಿಂದ 3-3.5 ಮೀಟರ್ ಅಂತರದಲ್ಲಿ ಬಾರ್ಡರ್ದಲ್ಲಿ ರೈತರು ಆಯ್ಕೋಬೋದು. ಅದೇ ರೀತಿಯಾಗಿ ಕ್ಯಾಜೂರಿನ ಜುಂಜುನಿಯಾನ ಗಾಳಿಮರ ಅಂತ ಹೇಳ್ತೀವಿ, ಅದು ಕೂಡ ಒಂದು ಉತ್ತಮವಾದ ಆಯ್ಕೆಯಾಗಿರುತ್ತದೆ. ಇದು ಕೂಡ 2-3 ವರ್ಷಗಳಲ್ಲಿ ಕೂಡ ರೈತರು ಕಟಾವು ಮಾಡ್ಕೋಬೋದು. ಕಟಾವು ಮಾಡ್ಕೊಂಡ ನಂತರ ಮತ್ತೆ ಚಿಗಿತದೆ ಅದು, ಅದರಿಂದ ಮತ್ತೊಂದು ಸಾರಿ ರೈತರು ಹಚ್ಚುವ ಅಗತ್ಯತೆ ಇರೋದಿಲ್ಲ. 2 ಅಥವಾ 3 ಬೆಳೆ ಹೀಗೆ ನಾವು ಕಟಾವು ಮಾಡಿ ತೆಗೆದುಕೊಳ್ಳಬಹುದು. ಅದರಿಂದ ಇದು ಮ್ಯಾನೇಜ್ಮೆಂಟ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಳೆ ಇದೆ, ಲೋಕಲ್ ಮಾರುಕಟ್ಟೆಯಲ್ಲಿ ಕೂಡ ಇದನ್ನು ಮಾರಬಹುದು ನಾವು. ಅದೇ ರೀತಿಯಾಗಿ ರೈತರಲ್ಲಿ ಜಾನುವಾರುಗಳು ಇದ್ದರೆ ಅರಣ್ಯ ಆಧಾರಿತ ಮರಗಳಿಂದ ಹುಲ್ಲುಗಳು ಕೂಡ ಸಿಗ್ತದೆ, ಮೇವು ಕೂಡ ಸಿಗ್ತದೆ. ಅಂತಹ ಮರಗಳನ್ನು ಕೂಡ ನಾವು ರೈತರು ಆಯ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸುಬಾಬಲ್ ಇದು ಒಂದು ಒಳ್ಳೆ ಆಯ್ಕೆ ಆಗಿರುತ್ತದೆ. ಗ್ಲೇರಿಸೀಡ ಕೂಡ ರೈತರು ಆಯ್ಕೋಬಹುದು, ಇದರಿಂದ ಮೇವು ಸಿಗ್ತದೆ, ಪ್ಲಸ್ ಮಣ್ಣಿನಲ್ಲಿ ಸೇರಿಸಿದರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಹಲಸು, ಮಾವು, ಸೀಬೆ, ಕರಿಬೇವು, ದಾಲ್ಚಿನ್ನಿ ಹೀಗೆ ಇತರೆ ಮರಗಳನ್ನು ಕೂಡ ರೈತರು ಅಂತರ ಬೆಳೆಯಾಗಿ ಇದನ್ನು ಬೆಳಿಬಹುದು. ಅದರಿಂದ ಹೆಚ್ಚು ರೀತಿಯ ಸೌಲಭ್ಯಗಳನ್ನು ರೈತರಿಗೆ ಸಿಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸೋ ದೂರವಾಣಿ ಮುಖಾಂತರ, ದೂರವಾಣಿ ಸಂಖ್ಯೆ 9882541147 ರೈತರು ಸಂಪರ್ಕಿಸಬಹುದು. ರೈತ ಬಾಂಧವರಿಗೆಲ್ಲರಿಗೂ ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜನಪದ ಗೀತೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ ಕೇಳುವಿರಿ. 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡ 91.3% ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ

0: ಐಪಿಎಲ್ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6 ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡಾ 73.9% - ಶೇಕಡಾ 76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡಾ 3.8% - ಶೇಕಡಾ 90% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡಾ 46.91% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡಾ 87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡಾ 5% - ಶೇಕಡಾ 60.2% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟಿನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿಸವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು ಎರಡನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ ಮೂರನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತಿ ಸಿಬ್ಬಂದಿಗೆ 150,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಭಾರತದ 16 ಸದಸ್ಯರನ್ನೊಳಗೊಂಡ T20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲಿಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8 ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ, ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್

0: ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಂಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400ರಿಂದ 1,500ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
1: ಹಮ್ ಭಾರತೀಯೋ ಮೇ ಖಗೋಳ ವಿಜ್ಞಾನ ಯಾನಿ ಆಸ್ಟ್ರೋನಾಮಿ ಕೋ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರಿ ಮೌಜೂದ್ ಹೈ ಯಹಾ ಅದ್ಭುತ ಮ್ಯಾಥಮೆಟಿಕಲ್ ಡಿಸ್ಕವರೀಸ್ ಹುಯಿ ಹೈ ನೆವಿಗೇಷನ್ ಹೋ ಪಂಚಾಂಗ ಹೋ ಯಾ ಹಮಾರೆ ಪರ್ವ ತ್ಯೋಹಾರ ಇನ್ ಸಬ್ಕಾ ಸಂಬಂಧ ಆಕಾಶ ಔರ್ ತಾರೋ ಸೆ ರಹಾ ಹೈ ಹಮಾರೆ ಯಹಾ ಆಸ್ಟ್ರೋನಾಮಿ ನೆ ಹರ್ ಪೀಢಿ ಮೇ ಕೌತೂಹಲ ಜಗಾಯಾ ಹೈ उसे एक्सप्लोरेशन के लिए प्रेरित किया है और आज के युवाओं में भी इसे लेकर काफी उत्साह दिखाई देता है. आजकल आप भी देखते होंगे देश भर में एस्ट्रोनॉमी क्लब्स तेजी से लोकप्रिय हो रहे हैं. बड़े शहरों से लेकर छोटे कस्बों तक, स्कूलों से लेकर पार्कों तक इनकी गतिविधियां दिखाई देती हैं. मुझे बेंगलोर एस्ट्रोनॉमिकल सोसाइटी के बारे में जानकारी मिली. यहाँ ऑब्जर्वेशनल सेशंस आयोजित किए जाते हैं. इस संस्था ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है. खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है. रात में तारों को निहारना अपने आप में अद्भुत अनुभव होता है. एस्ट्रो केरला नाम की एक संस्था नाइट ऑब्जर्वेशन कैंप और वर्कशॉप आयोजित करती है. यहाँ युवा साथी टेलीस्कोप बनाना और स्टार मैप्स का इस्तेमाल करना सीखते हैं.

0: राजकोट के बिग बैंग एस्ट्रोनॉमी क्लब ने गिर के जंगलों से लेकर कच्छ के रण तक अनेक एस्ट्रोनॉमी इवेंट्स आयोजित किए हैं। ज्योतिर्विद्या परिसंस्था भी एस्ट्रोनॉमी के सबसे पुराने संस्थानों में से एक है। यहाँ ऑब्जर्वेशनल फैसिलिटीज के साथ साथ बुक्स लाइब्रेरी और टेलीस्कोप लाइब्रेरी की सुविधा भी है। मैं आईसेक का भी जिक्र करना चाहूंगा। यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है। मैं युवाओं से आग्रह करूंगा कि वे किसी एस्ट्रोनॉमी क्लब से जरूर जुड़े और इन छुट्टियों में किसी प्लेनेटेरियम को भी जरूर देखने जाए।
1: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಅ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರೋನಮಿ ಆಸ್ ಅ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಹೂ ಆಸ್ಪೈರ್ ಅ ಕೆರಿಯರ್ ಇನ್ ಆಸ್ಟ್ರೋನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 types ಆಫ್ ಆಕ್ಟಿವಿಟೀಸ್. 1 ವಿ ಡೂ ಔಟ್ರೀಚ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವೇರ್ ವಿ ಇನ್ಕಲ್ಕೇಟ್ ಅ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್. ಸೊ ವಿ ಡೂ ಇಟ್ ಆಲ್ ಓವರ್ ಕರ್ನಾಟಕ, ತಮಿಳುನಾಡು, ಎನಿವೇರ್ ರಿಕ್ವೆಸ್ಟ್ ಕಮ್ಸ್ ಫ್ರಮ್. ದಿ ಸೆಕೆಂಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಡೂ ಫಾರ್ ದ ಜನರಲ್ ಪಬ್ಲಿಕ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅ ಸ್ಟಾರ್ ಪಾರ್ಟಿ ವೇರ್ ಅಂಡರ್ ಡಾರ್ಕ್ ಸ್ಕೈಸ್ ಹೂಎವರ್ ಇಸ್ ರಿಜಿಸ್ಟರ್ಡ್ ಅಸ್ ಕ್ಯಾನ್ ಕಮ್ ಅಂಡ್ ದೆನ್ ದೇ ಡೂ ಸ್ಟಾರ್ ಗೇಜಿಂಗ್ ವಿತ್ ಅಸ್ ಥ್ರೂ ದ ನೈಟ್. ಮೋಸ್ಟ್ ಆಫ್ ದ ವಾಲಂಟಿಯರ್ಸ್ ಹೂ ಬ್ರಿಂಗ್ ದರ್ ಎಕ್ವಿಪ್ಮೆಂಟ್ ವಿಲ್ ಶೋ ಕೇಸ್ ಟು ಪೀಪಲ್ ಅಬೌಟ್ ಸ್ಟಾರ್ ಕ್ಲಸ್ಟರ್, ಗ್ಯಾಲಕ್ಸೀಸ್ ಎಕ್ಸೆಟ್ರಾ. ದ ಥರ್ಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅಸ್ 1-day ವರ್ಕ್ಶಾಪ್ಸ್ ಫಾರ್ ಆಸ್ಟ್ರೋನಮಿ ಎಂಥೂಸಿಯಸ್ ವೇರ್ ದೇ ವಾಂಟ್ ಟು ನೋ ಹೌ ಟು ಇದರ್ ಸ್ಟಾರ್ಟ್ ಅ ಕೆರಿಯರ್ ಇನ್ ಆಸ್ಟ್ರೋನಮಿ ಆರ್ ಹೌ ಟು ಸ್ಟಾರ್ಟ್ ದೇರ್ ಹಾಬಿ ಅಂಡ್ ಸಸ್ಟೈನ್ ದ ಹಾಬಿ. ದಿಸ್ 1-day ವರ್ಕ್ಶಾಪ್ ವಿ ಕಂಡಕ್ಟ್ ಪಾರ್ಟ್ನರ್ಶಿಪ್ ವಿತ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬ್ಯಾಂಗ್ಲೂರ್.
1: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲ ಸ್ಥಾನಗೊಳ್ಳಲಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವ ಆರ್ಥಿಕ

0: ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್ 2015ರಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ನ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಈಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಮಾರ ಚಿತ್ರದಿಂದ ಆಯ್ದ ಗೀತೆ. ಸಂಗಡಿಗರೊಂದಿಗೆ ಈ ಗೀತೆಯನ್ನು ಹಾಡಿದ್ದಾರೆ ಸಾಹಿತಿ ಕಾಂತ್ ಗಲಿದೇವರ. ಕೇಳಿ ಮಾರ ಚಿತ್ರದಿಂದ ಆಯ್ದ ಗೀತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 8:40

ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಈಗ ಕೇಳೋಣ ಎಪಿ ಅರ್ಜುನ್ ಸಾಹಿತ್ಯವಿರುವ ಅದ್ದೂರಿ ಚಿತ್ರದಿಂದ ಆಯ್ದ ಗೀತೆ. ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆಯನ್ನು ಹಾಡಿದ್ದಾರೆ ಚೇತನ್. ಕೇಳಿ ಅದ್ದೂರಿ ಚಿತ್ರದಿಂದ ಆಯ್ದ ಈ ಗೀತೆ.

0: ಕಸನೆ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.

0: ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
4: ಈಗ ಕೇಳೋಣ ಮಾಸ್ತಿ ಗುಡಿ ಚಿತ್ರದಿಂದ ಆಯ್ದ ಈ ಗೀತೆಯನ್ನ. ಕವಿರಾಜ್ ಬರೆದ ಈ ಗೀತೆಗೆ ಸಾಧು ಕೋಕಿಲ ಅವರ ರಾಗ ಸಂಯೋಜನೆ ಇದೆ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳಿಸುವ ಚರಣದ ಸಾಲುಗಳನ್ನು ಗುರುತಿಸಿ ಪಲ್ಲವಿಯನ್ನು ನೀವು ಹಾಡಬಹುದು. ನೀವು ಕರೆ ಮಾಡಲು ಬಳಸಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9141970272. ತಪ್ಪದೇ ಕರೆ ಮಾಡಿ ಚರಣದ ಸಾಲುಗಳನ್ನು ಗುರುತಿಸಿ ಪಲ್ಲವಿಯನ್ನು ಹಾಡಿ ನಾಳೆ ಬೆಳಿಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಬೆಳಿಗ್ಗೆ 9:30. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಪುನೀತ್ ರಾಜ್ಕುಮಾರ್ ಹಾಡಿರುವ ರಣವಿಕ್ರಮ ಚಿತ್ರದಿಂದ ಆಯ್ದ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ವಿಹರಿ ಕೃಷ್ಣ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಕಾರ್ತಿಕ್ ಮತ್ತು ಚಿನ್ಮಯಿ ಹಾಡಿರುವ ತಿರುಪತಿ ಎಕ್ಸ್ಪ್ರೆಸ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಕೆ ಕಲ್ಯಾಣ್ ಬರೆದ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
3: ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 11:00 ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸಿದ ನಾಟಕ ಮರೆಯಲಾಗದ ಮರದವ್ವ ಕೇಳಿಬರಲಿದೆ. ತಪ್ಪದೇ ಕೇಳಿ ನಾಳೆ ಬೆಳಿಗ್ಗೆ 11:00 ಚಿಗುರು ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಜೀವನ ಚೈತ್ರ ಚಿತ್ರದಿಂದ ಆಯ್ದ ಈ ಗೀತೆಯನ್ನು. ಗೀತ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
4: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತಕ್ಕೆ ಅಳವಡಿಸಿರುವ ಪ್ರೀತ್ಸೆ ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದ್ದಾರೆ ಹರಿಹರನ್ ಮತ್ತು ಅನುರಾಧ ಪೌಡ್ವಾಲ್.

ಕನ್ನಡ ಚಿತ್ರಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:45:40. ಇದೀಗ ವಚನಗಳು ಆರಂಭದಲ್ಲಿ ಯಲೇಶ್ವರ ಕೇತಯ್ಯ ವಿರಚಿತ ವಚನವನ್ನು ಆಲಿಸೋಣ. ಶೈಲಾ ಭಂಡಾರ್ಕರ್ ಅವರ ಕಂಠಸಿರಿಯಲ್ಲಿ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಕೀರ್ತಿ ಕುಮಾರ್ ಹಾಡಿರುವ ವಚನ ರಚನೆ ಚನ್ನಬಸವಣ್ಣ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮರುಳ ಶಂಕರ ದೇವ ವಿರಚಿತ ವಚನವನ್ನ ಕೇಳೋಣ ಕಾರ್ಯಕ್ರಮದ ಕೊನೆಯಲ್ಲಿ. ಹಾಡಿದ್ದಾರೆ ಶೈಲಾ ಭಂಡಾರ್ಕರ್.

ವಚನಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 9:15:20. ಇದೀಗ ಭಾವಗೀತೆಗಳು. ಆರಂಭದಲ್ಲಿ ಸುಬ್ರಾಯ ಚೊಕ್ಕಾಡಿ ಬರೆದಿರುವ ಭಾವಗೀತೆ, ಹಾಡಿದ್ದಾರೆ ಅರ್ಚನಾ ಉಡುಪ, ಸಂಗೀತ ಉಪಾಸನಾ ಮೋಹನ್. ಕೇಳಿ ಸುಬ್ರಾಯ ಚೊಕ್ಕಾಡಿ ಬರೆದಿರುವ ಭಾವಗೀತೆ.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧ

0: ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
4: ಕಾರ್ಯಕ್ರಮದ ಕೊನೆಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆ ಸಂಗೀತ ನೀಡಿ ಹಾಡಿದ್ದಾರೆ ಉಪಾಸನಾ ಮೋಹನ್.

0: ಭಾವಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 9:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ರಾಷ್ಟೀಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸಲಿರುವ ಧ್ವನಿಮುದ್ರಣ ಪ್ರಸಾರ ಕೇಳುವಿರಿ. 10:00-11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಬಿತ್ತರವಾಗಲಿದೆ.
1: ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ ಸರ್ಕಾರಿ ಪದವಿ ಕಾಲೇಜು ತ್ಯಾಮಗುಂಡ್ಲು ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಈ ಚರ್ಚೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ 12 ವರ್ಷಗಳನ್ನು ಸಮಗ್ರ ಭಾರತದ ಅಭಿವೃದ್ಧಿಯ ಪರ್ವಕಾಲ ಎಂದೇ ಕರೆಯಲಾಗುತ್ತಿದೆ. ಅದರಲ್ಲೂ ಆರ್ಥಿಕ ಕ್ಷೇತ್ರದ ಪ್ರಗತಿ ಮತ್ತು ಸುಧಾರಣೆಗಳು ಜಗತ್ತಿನ ಗಮನ ಸೆಳೀತಾ ಇದ್ದಾವೆ. ಹಾಗಾದರೆ ಆರ್ಥಿಕ ಪ್ರಗತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ವಿನೂತನವಾದಂಥ ಸ್ಪರ್ಶವನ್ನು ನೀಡಿತು, ಈ 12 ವರ್ಷಗಳಲ್ಲಿ ಕೊಟ್ಟ ಆದ್ಯತೆಗಳೇನು ಎಂಬ ಬಗ್ಗೆ ಮಾಹಿತಿ ನೀಡ್ತಾ ನಮ್ಮ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಆರ್ ರತ್ನಮ್ಮನವರು. ಡಾಕ್ಟರ್ ಆರ್ ರತ್ನಮ್ಮನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾರೆ, ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಲವು ಕೃತಿಗಳನ್ನು ಮತ್ತು ಲೇಖನಗಳನ್ನು ಬರೆದಿರತಕ್ಕಂಥ ಇವರು ಆರ್ಥಿಕ ಚಿಂತಕಿಯಾಗೂ ಕೂಡ ಹೆಸರು ಮಾಡಿದ್ದಾರೆ. ಆತ್ಮೀಯರೇ, ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ವಿಷಯ ಕುರಿತಂಥ ಚರ್ಚೆಗೆ ನಾನು ಡಾಕ್ಟರ್ ಆರ್ ರತ್ನಮ್ಮನವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: 12 ವರ್ಷ ಯಶಸ್ವಿ ವರ್ಷ, ಇದನ್ನ ಅಭಿವೃದ್ಧಿಯ ಪರ್ವಕಾಲ, ಹೊಸ ಶಕೆ ಅಂತ ಕೂಡ ಅನೇಕ ಜನ ತಮ್ಮಂಥ ತಜ್ಞರು ಕರೀತಾ ಇದ್ದಾರೆ. ಈ 12 ವರ್ಷ ಕೇಂದ್ರ ಸರ್ಕಾರದ ಒಟ್ಟು ಸುಧಾರಣಾ ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಚಿತ್ರಣವನ್ನ ನೀವು ಕೊಡ್ಲಿಕ್ಕೆ ಸಾಧ್ಯನಾ?
3: ಖಂಡಿತ ಸರ್. 2014 ಈಗ 2026 ಈ ಅವಧಿ ಗಮನಿಸಿದಾಗ ಬಹುಶಃ ನಮ್ಮ ಭಾರತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾದ ಬದಲಾವಣೆಗಳಾಗಿದೆ. ಈ ಬದಲಾವಣೆಗಳೇ ಮುಂದೆ ನಮ್ಮ ಭಾರತ ವಿಶ್ವದ ಮುಂಚೂಣಿ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಿದಾಗ ನಮ್ಮ ಭಾರತದಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವ ಜಾರಿಗೆ ಬಂದ GST ಇರಬಹುದು, ಅದರ ಜೊತೆಗೆ ಇದು ಮುಖ್ಯವಾಗಿ ಪರೋಕ್ಷ ತೆರಿಗೆಯಲ್ಲಾದ ಬಹುಮಟ್ಟಿನ ಸುಧಾರಣೆ, ಜೊತೆಗೆ ನಮ್ಮ ವಿಶೇಷವಾಗಿ ಡಿಜಿಟಲ್ ಕ್ರಾಂತಿ, ಇದು ವಿಶ್ವದಲ್ಲಿ ನಮ್ಮ ಭಾರತ ಮೊದಲ ಸ್ಥಾನವನ್ನು ಪಡೆದಿದೆ ನಮ್ಮಲ್ಲಿ ನಗದುರಹಿತ ಒಂದು ಹಣದ ವರ್ಗಾವಣೆ ದೃಷ್ಟಿಯಿಂದ. ಜೊತೆಗೆ ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಮೇಕ್ ಇನ್ ಇಂಡಿಯಾ ಇರ್ಬೋದು, ಆತ್ಮನಿರ್ಭರ ಭಾರತ, ಜೊತೆಗೆ ಮೂಲಭೂತ ಸೌಕರ್ಯ

0: ಗಳು ಅದ್ರಲ್ಲೂ ನಮ್ಮಲ್ಲಿ ಹೆದ್ದಾರಿಗಳಿರಬಹುದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣಗಳಿರಬಹುದು, ಬಂದರುಗಳು, ಅಥವಾ ನಾವು ಭಾರತಮಾಲಾ ಸಾಗರಮಾಲಾ ಯೋಜನೆಗಳು, ಹೀಗೆ ವೇಗವಾಗಿ ನಮ್ಮಲ್ಲಿ ಸಾರಿಗೆಯ ಒಂದು ವ್ಯವಸ್ಥೆ ಇರಬಹುದು. ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಕ್ಷೇತ್ರ, ಅದರ ಜೊತೆಗೆ ನಾವು ಸ್ಟಾರ್ಟ್ಅಪ್ ಇರಬಹುದು, ಸ್ಟ್ಯಾಂಡಪ್ ಇರಬಹುದು, ಎಂಎಸ್ಎಂಇಗಳ ಅಭಿವೃದ್ಧಿ ಇರಬಹುದು, ಇವುಗಳ ಮೂಲಕ ನಮ್ಮಲ್ಲಿ ಎಲ್ಲರೂ ಒಳಗೊಳ್ಳುವಿಕೆಯ ಮೂಲಕ ನಾವು ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡಕ್ಕೆ ಸಾಕಷ್ಟು ಮುನ್ನುಡಿ ಹಾಕಿರುವಂತಹ ಯೋಜನೆಗಳಾಗಿದೆ.
1: ಒಂದು ಅಭಿವೃದ್ಧಿ ಇಡೀ ದೇಶದ ಜನರನ್ನ ಒಳಗೊಂಡು ಮುನ್ನಡಿಬೇಕದು,
0: ಹೌದು,
1: ಅಥವಾ ಅದು ಸಾಕಾರ ಆಗ್ಬೇಕು.
0: ಹೌದು,
1: ಅದು ಈ 12 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಬಳಸ್ತಾ ಇದ್ದಂತ ಈ ಪದಗಳಿಗೆ ಒಂದ್ ರೀತಿ ಒತ್ತಾಸೆ ಆಗಿದೆ.
0: ನಿಜ ಸರ್, ವ್ಯಕ್ತಿಯಿಂದ ಸಮಾಜ ಸರ್. ಯಾಕೆಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯು ನೇರವಾಗಿ ಆರ್ಥಿಕತೆಯಲ್ಲಿ ಪಾಲ್ಗೊಂಡಾಗ, ಭಾಗವಹಿಸಿದಾಗ, ಆತ ಸ್ವಾವಲಂಬಿ ಆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗತ್ತೆ. ಈ ಅಂಶವನ್ನೇ ಗಮನದಲ್ಲಿಟ್ಕೊಂಡು ತಳಮಟ್ಟದ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಅನೇಕ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದ್ದು ಈ ಒಂದು ಸರ್ಕಾರದ ಸಾಧನೆಯೇ ಅಂತ ಹೇಳ್ಬಹುದಾಗಿದೆ.
1: ನನಗೆ ಇಲ್ಲಿ ಆರ್ಥಿಕ ಪ್ರಗತಿಗೆ ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಆರ್ಥಿಕ ಪ್ರಗತಿನೇ, ಆದರೆ ಒಟ್ಟು 12 ವರ್ಷಗಳ ಒಂದು ಚಿತ್ರ, ಸಮಗ್ರ ಭಾರತದ ಚಿತ್ರಣ ಅಂದಾಗ ಅಲ್ಲಿ ಸಾಮಾಜಿಕ, ರಾಜಕೀಯ,
0: ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಮ್ಮಲ್ಲಿ ಮತ್ತೆ ಸಾಂಸ್ಕೃತಿಕವಾಗಿರ್ಬಹುದು, ರಕ್ಷಣಾ ದೃಷ್ಟಿಯಿಂದ ಇರ್ಬೋದು, ವಿಶ್ವದಲ್ಲಿರುವಂತಹ ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದರ ಒಂದು ಪಾಲ್ಗೊಳ್ಳುವಿಕೆ, ಇದರ ಸ್ಥಾನಮಾನ, ಹೀಗೆ ನಾವು ಸಮಗ್ರವಾಗಿ ಗಮನಿಸ್ಕೊಂಡು ಹೋದಾಗ ಅನೇಕ ಯೋಜನೆಗಳು ಸಾಕಷ್ಟು ಪ್ರಗತಿಗೆ ಕಾರಣವಾಗಿದೆ. ಕೆಲವು ಕಾರ್ಯಕ್ರಮಗಳಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಇರಬಹುದು, ಅದರ ಜೊತೆಗೆ ಉಜ್ವಲ ಯೋಜನೆ, ನಮ್ಗೆಲ್ಲ ಗೊತ್ತಿದೆ ಹೆಣ್ಮಕ್ಕಳ ಸಲುವಾಗಿ ಬಡ ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಎಲ್ಪಿಜಿ ಗ್ಯಾಸ್ ವಿತರಣೆ ಇರ್ಬೋದು, ಅವರ ಆರೋಗ್ಯ ಸಂರಕ್ಷಣೆಗೆ ತಂದ ಉಜ್ವಲ ಯೋಜನೆ, ಹಾಗೂ ನಮ್ಮ ರೈತರ ಸಲುವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಥವಾ ನಮಗೆ ಈಗಾಗಲೇ ಗೊತ್ತಿದೆ ನಮ್ಮ ರೈತರ ಒಂದು ನಿಧಿಗೆ ಅವರ ಒಂದು ಖಾತೆಗಳಿಗೆ ನೇರವಾಗಿ 6,000 ರೂಗಳ ಆರ್ಥಿಕ ಸಹಾಯ ಇರಬಹುದು. ಅದ್ರ ಜೊತೆಗೆ ಅಂದ್ರೆ ನಮ್ಮಲ್ಲಿ DBT ಅಂತ ನೇರ ಹಣ ವರ್ಗಾವಣೆ, ನಮ್ಮಲ್ಲಿ ಆರೋಗ್ಯ ಸಂರಕ್ಷಣೆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಗಳಿರ್ಬಹುದು, ಮುದ್ರಾ ಯೋಜನೆ, ಇದರ ಬಗ್ಗೆ ಬಹಳಷ್ಟು ನಮ್ಮಲ್ಲಿ ಎಲ್ಲರ ಒಳಗೊಳ್ಳುವಿಕೆಗೆ ಇದೊಂದು ಉತ್ತಮವಾದಂತಹ ಯೋಜನೆ. ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಅತಿ ಮುಖ್ಯವಾದ ಯೋಜನೆ ಆಗಿದೆ. ಸ್ವಚ್ಛ ಭಾರತ ಯೋಜನೆ ಇರ್ಬೋದು, PM ಆವಾಸ್ ಯೋಜನೆ, ಪ್ರತಿಯೊಬ್ಬರಿಗೂ ಸಹ ಮನೆ ನಿರ್ಮಾಣ ಅದರ ಮುಖ್ಯ ಗುರಿ ಆಗಿದೆ. ಅಂದ್ರೆ ಎಲ್ಲರಿಗೂ ಮನೆ ಗುರಿ ಹೊಂದಿದಂತಹ PM ಆವಾಸ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ, ಈಗ ನಮ್ಮಲ್ಲಿ ಇಂದು ಮುಖ್ಯವಾಗಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯ ಇರುತ್ತೆ. ನೋಡಿ, ಒಂದು 1,000,000-ಲಕ್ಷಾಂತರ ಉದ್ಯೋಗಗಳು ಖಾಲಿ ಇದೆ, ಆದ್ರೆ ಆ ಉದ್ಯೋಗ ಮಾಡಕ್ಕೆ ಬೇಕಿರುವಂತಹ ಒಂದು ಕೌಶಲ್ಯ ನಮ್ಮಲ್ಲಿ ಇಲ್ಲದೆ ಇರೋದು ಮುಖ್ಯವಾದ ಕಾರಣ. ಇದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಅವಶ್ಯವಿರುವಂತ ಎಲ್ಲರಿಗೂ ಸಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ, ಅವರಿಗೆ ಹಣಕಾಸಿನ ಸಹಾಯ, ಸಾಲ ಸೌಲಭ್ಯಗಳು, ಸಬ್ಸಿಡಿ, ಜೊತೆಗೆ ತಂತ್ರಜ್ಞಾನದ ನೆರವು, ಮಾರುಕಟ್ಟೆ, ಹೀಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಸರ್ಕಾರ ಸಹಕಾರವನ್ನ ಕೊಡ್ತಾ ಇದೆ, ನೆರವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಶುದ್ಧ ಕುಡಿಯುವ ನೀರು, ಜಲ್ ಜೀವನ್ ಮಿಷನ್ ಇರ್ಬೋದು, ಘರ್ ಘರ್ ಮೇ ನಲ್ ಅಥವಾ ಗಂಗಾ ಯೋಜನೆ ಇರ್ಬೋದು, ಹೀಗೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ, ವಿದೇಶಾಂಗ ನೀತಿ ಇರ್ಬೋದು, ಹೀಗೆ ಓವರ್ಆಲ್ ಗಮನಿಸಿದಾಗ ನಮ್ಮ ಭಾರತದಲ್ಲಿ ಸಾಕಷ್ಟು ಯೋಜನೆಗಳು ನಮ್ಮ ಇಡೀ ಭಾರತವನ್ನ ಶರವೇಗದಲ್ಲಿ ಮುನ್ನಡೆಯುವಲ್ಲಿ ಪ್ರಮುಖ ಪಾತ್ರಗಳು ವಹಿಸ್ತಾ ಇದೆ.
1: ಒಟ್ಟು ಕಾರ್ಯಕ್ರಮಗಳ ಒಂದು ಪಟ್ಟಿನೇ ಕೊಟ್ಬಿಟ್ರಿ, ಈಗ ಪ್ರತಿ ಕಾರ್ಯಕ್ರಮದ ಸಮಗ್ರ ವಿವರಣೆಯನ್ನ ನೋಡ್ತಾ ಹೋಗೋಣ. ಡಿಜಿಟಲ್ ಕ್ರಾಂತಿ ಅಂತೂ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಪ್ರತಿಯೊಬ್ರು ಕೂಡ ಎಲ್ಲೋ ಒಂದ್ ಕಡೆ ಓದ್ತಾ ಇದೆ, 140 ಕೋಟಿಗೂ ಹೆಚ್ಚು ಜನ ಈ ಡಿಜಿಟಲ್ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ. ದೊಡ್ಡ ಕ್ರಾಂತಿ ಇದು.
0: ಹೌದು ಸರ್.
1: ಎಸ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ.
0: ಮುಖ್ಯವಾಗಿ ನಮ್ಮಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಸುಧಾರಣೆ ಅಂತ ಹೇಳ್ಬೋದು. ಅದು ಸರ್ಕಾರ, ಉದ್ಯಮಗಳು ಮತ್ತು ನಾಗರಿಕರ ನಡುವೆ ಸೇವೆಗಳ ವಿತರಣೆಯು ಶೀಘ್ರವಾಗಿ, ಸುಲಭವಾಗಿ, ಪಾರದರ್ಶಕವಾಗಿ ನಡೆಯುವ ಸಲುವಾಗಿ ಜಾರಿಗೆ ತಂದ ಯೋಜನೆ ಡಿಜಿಟಲ್ ಕ್ರಾಂತಿ. 2015ರಲ್ಲಿ ನಮ್ಗೆಲ್ಲ ಗೊತ್ತಿದೆ ಜಾರಿಗೆ ತರಲಾಯಿತು. ಇದು ಈ ಡಿಜಿಟಲ್ ವಲಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಸರ್ಕಾರಿ ಸೇವೆಗಳನ್ನ ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವಂತದ್ದು ಮುಖ್ಯವಾದ ಒಂದು ಉದ್ದೇಶ. ಅದರ ಜೊತೆಗೆ ನಮ್ಮಲ್ಲಿ ಈ UPI ಇರ್ಬೋದು, ಈ UPI ಸೇವೆ ಅಂದ್ರೆ ನಗದುರಹಿತ ವಹಿವಾಟುಗಳಲ್ಲಿ ನಮ್ಮ ಭಾರತ ಇಂದು ಮುಂಚೂಣಿಯ ರಾಷ್ಟ್ರ ಆಗಿದೆ ಅಂದ್ರೆ ಈ ಡಿಜಿಟಲ್ ಕ್ರಾಂತಿನೇ ಮುಖ್ಯವಾದಂತಹ ಕಾರಣ. ನಮ್ಮಲ್ಲಿ ನೋಡಿ, ಪ್ರತಿಯೊಬ್ಬ ಸಣ್ಣ ವ್ಯಾಪಾರಿ ಇರಬಹುದು ಅಥವಾ ಸಣ್ಣ ಪುಟ್ಟ ಉದ್ಯೋಗಿಗಳು, ಬೀದಿ ಬದಿಯ ವ್ಯಾಪಾರಿಗಳಿಂದ ಹಿಡಿದು ಸಣ್ಣ ಪ್ರತಿಯೊಬ್ಬ ಜನಸಾಮಾನ್ಯರು, ನಾಗರಿಕರು ಸಹ ಇಂದು ಸುಲಭವಾಗಿ ಡಿಜಿಟಲ್ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಬರೀ ಹೇಗಾಗತ್ತೆ, ಇದು ಹೇಗೆ ಸಾಧ್ಯ ಆಗತ್ತೆ, ಪಾಪ ಅನಕ್ಷರಿಸ್ತಿರ್ತಾರೆ ನಮ್ಮ ಹಳ್ಳಿಯಲ್ಲಿ, ಯಾವ್ದೋ ಒಂದು ಸಂತೆಯಲ್ಲಿ ಮಾರುವಂತ 80 ವರ್ಷದ ಅರ್ಜಿ ಮಾರ್ತಿರ್ತಾರೆ, ಏನೆಲ್ಲೋ ಅವ್ರಿಗೆಲ್ಲ

0: ಹೆಂಗಾಗತ್ತೆ ಅಂತ ನಾವು ಬಹಳ ಆಶ್ಚರ್ಯವಾಗಿದ್ವಿ. ಬಟ್ ಈಗ ನೋಡ್ತಿದ್ದಾಗ ಬಹುಶಃ ಪ್ರತಿಯೊಬ್ರು ಸಹ ನಮ್ಮಲ್ಲಿ QR ಕೋಡ್ ಇಟ್ಕೊಂಡು ಸ್ಕ್ಯಾನರ್ಸ್ ಇಟ್ಕೊಂಡು ಸೊಪ್ಪಮಾರು ಅಜ್ಜಿಯಿಂದ ಹಿಡಿದು
1: ಹೌದು ವ್ಯಾಪಾರಸ್ಥರು ಅಥವಾ ಸಾಮಾನ್ಯ ಗ್ರಾಹಕ ಕೂಡ
0: ಹೌದು
1: ಅದನ್ನು ಬಳಕೆಯನ್ನ
0: ಮಾಡ್ತಿರೋದು ನೋಡಿದಾಗ ಬಹುಶಃ ನೋಡಿ ಹೇಗೆ ಕನಸು ನನಸಾಯ್ತು ಅನ್ನೋದು ಬಹಳ ಸಾಕ್ಷಿ ಇದೆ ನಮ್ಗೆ. ಅದರ ಜೊತೆಗೆ ನಮ್ಮಲ್ಲಿ ಜಾಮ್ ಅಂತ, ಜಾಮ್ ಅಂದ್ರೆ ಒಂದು ಜನ್ಧನ್ ಆಧಾರ್, ಏ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್ ಅಂದ್ರೆ ಹೇಗೆ ನಾವು ಜನ್ಧನ ಜನರಗೆ ನಾವು ಹಣ ವರ್ಗಾವಣೆ ಮಾಡಿದಾಗ ಮೊದಲು ಪಾರದರ್ಶಕತೆ ಇರಲಿಲ್ಲ, ವಂಚನೆ ಅಥವಾ ಸೋರಿಕೆ ಆಗ್ತಿತ್ತು, ಭ್ರಷ್ಟಾಚಾರ ಆಗ್ತಿತ್ತು. ಸೊ ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಯಾರು ನಿಜವಾದ ಫಲಾನುಭವಿಗಳು ಅವರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಯೋಜನೆಗಳು ಇದರ ಮೂಲಕ ಬಹಳ ಸುಲಭೀಕರಣ ಸರಳೀಕರಣ ಆಯಿತು ಅಂತ ಹೇಳ್ಬೋದಾಗಿದೆ.
1: ಈ ಜನ್ಧನ್ ಅಂದ ಕೂಡಲೇ ಎಷ್ಟು ಮಟ್ಟಿಗೆ ಅದು ಜನರನ್ನ ಪ್ರಭಾವಿಸಿತು ಅಂತ ಅಂದ್ರೆ ಬ್ಯಾಂಕ್ಗಳ ಕಡೆ ತಿರುಗಿ ನೋಡದೆ ಇದ್ದವರು ಕೂಡ ಹೋಗಿ ಕ್ಯೂ ನಿಂತ್ಕೊಳ್ಳೋ ಜನ್ಧನ್ ಖಾತೆ ಓಪನ್ ಮಾಡೋದಕ್ಕೆ. ಅದು ಬಹುಶಃ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ನಾವು ಇನ್ನೂ ಮಾತಾಡುವ ಸಂದರ್ಭದಲ್ಲೇನೆ ಜನ್ಧನ್ ಯೋಜನೆ ಆ ಲಿಟ್ರಸಿನ ಸಾಕಾರ.
0: ಹೌದು ಸರ್, ಖಂಡಿತ. ಯಾಕಂದ್ರೆ ಎಷ್ಟು ಸಂತೋಷ ಅನ್ಸುತ್ತೆ, ಪ್ರತಿಯೊಬ್ಬರು ಸಹ ಇಂದು ಬ್ಯಾಂಕ್ ಖಾತೆಗಳ ಮೂಲಕವೇ ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತ ಇದು ಬಹಳಷ್ಟು ಜನಪ್ರಿಯ ಯೋಜನೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ ಸರ್, ಇದು ಡಿಜಿ ಲಾಕರ್, ಇವಾಗ ನಾವು ಪ್ರತಿಯೊಂದು ಮಾಸ್ಕ್ ಗಾರ್ಡ್ಗೆ ನಾವು ನಿಂತ್ಕೋಬೇಕಾಗಿತ್ತು ಅಥವಾ ಸಾಕಷ್ಟು ಆ ಬಗ್ಗೆ ಗೊಂದಲಗಳಿತ್ತು. ಅದೇ ಈಗ ನಮ್ಮ ಡಿಜಿ ಲಾಕರ್ ಬಂದು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳಿರಬಹುದು ಅಥವಾ ಆಮೇಲೆ ವಾಹನ ಪರವಾನಗಿಗಳಿರಬಹುದು, ಪ್ರತಿಯೊಂದು ನಾವು ಸರ್ಕಾರಿ ದಾಖಲೆಗಳನ್ನ ನಾವು ಡಿಜಿಟೀಕರಣದ ಮೂಲಕವೇ ನಾವು ಪಡೆಯೋದಕ್ಕೆ ಅವಕಾಶ ಇದೆ.
1: ಪ್ರಗತಿಯಿಂದಾಗ ಕೇವಲ ಹಣಕಾಸು ಅಥವಾ ವ್ಯವಹಾರ ವ್ಯಾಪಾರ ಅಷ್ಟೇ ಅಲ್ಲ,
0: ಹೌದು
1: ಶಿಕ್ಷಣನೂ ಕೂಡ ಮುಖ್ಯ ಆಗುತ್ತೆ. ಒಂದು ಬಹಳ ದೊಡ್ಡ ಮಾನದಂಡನೇ ಶಿಕ್ಷಣ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತಾರೆ.
0: ಅದಕ್ಕೆ ಈ ಶಿಕ್ಷಣ ಅಂತೀವಿ ಸರ್. ಅಂದ್ರೆ ಈ ಎಜುಕೇಶನ್ ಅಂದ್ರೆ ಇವಾಗ ನಮ್ಮೆಲ್ಲರೂ ಆನ್ಲೈನ್ ಮೂಲಕವೇ ಅಥವಾ ತಮ್ಮ ಒಂದು ಮೊಬೈಲ್ ಮೂಲಕವೇ ಇವತ್ತು ಶಿಕ್ಷಣ ಒಂದು ಕ್ಷೇತ್ರದ ವಿಸ್ತರಣೆ ಆಗ್ತಿದೆ. ನನ್ನ ಮನೇಲಿ ಕುತ್ಕೊಂಡು ಯಾವುದೇ ಪದವಿ ಪಡ್ಬೋದು, ಓದ್ಕೋಬಹುದು, ತಿಳ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡಬಹುದು. ಸೊ ಇವೆಲ್ಲ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯೂ ಆಗಿದೆ ಅಂತ ಹೇಳ್ಬಹುದು ಸರ್, ಈ ಒಂದು ಡಿಜಿಟಲೀಕರಣದಿಂದ. ಅದ್ರ ಜೊತೆಗೆ ನಮ್ಮಲ್ಲಿ ಈ ನ್ಯಾಮ್ ಬಹಳ ಇದು ಫೇಮಸ್ ಇದೆ. ಈ ನ್ಯಾಮ್ ಅಂದ್ರೆ ನಮ್ಮಲ್ಲಿ ಹೇಗೆ ಇದು ರೈತರಿಗೆ ವಿಶೇಷವಾಗಿ ಒಂದು ಮಾರುಕಟ್ಟೆ ಅಭಿವೃದ್ಧಿ, ರೈತರು ಸಹ ತಮ್ಮ ಆನ್ಲೈನ್ ವ್ಯವಹಾರದ ಮೂಲಕ ಅವರು ಭಾರತ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ತಮ್ಮ ಕೃಷಿ ವಸ್ತುಗಳನ್ನ ತರಕಾರಿ ಸೊಪ್ಪಿನಿಂದ ಹಿಡಿದು ಅಥವಾ ಹಣ್ಣು ತರಕಾರಿಯಿಂದ ಮಾರುವಂತಹ ಒಂದು ಸುಲಭ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗಿದೆ ಅಂತ ಹೇಳ್ಬೋದು. ಈ ಮೂಲಕ ಅವರು ಡಿಜಿಟಲ್ ವ್ಯವಹಾರಗಳ ಮೂಲಕ ಸಾಕಷ್ಟು ಅವರ ಮಾರುಕಟ್ಟೆ ಕ್ಷೇತ್ರದ ವೃದ್ಧಿಯ ಜೊತೆಗೆ ಹಣ ಅಥವಾ ಅವರ ಆದಾಯ ಗಳಿಕೆಯಲ್ಲೂ ಸಹ ಇದು ಮುಖ್ಯ ಪಾತ್ರ ವಹಿಸ್ತಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಡಿಜಿಟಲ್ ಬಗ್ಗೆ ಹೇಳೋದಾದ್ರೆ ಒಂದು ಭಾರತ್ ನೆಟ್ ಅಂತ, ಬರೀ ನಾವು ನಗರಗಳು ಪಟ್ಟಣಗಳು ಇಲ್ಲಿ ಮಾತ್ರ ನಮ್ಗೆ ಇಂಟರ್ನೆಟ್ ಸೌಕರ್ಯ ಅಥವಾ ಇವೆಲ್ಲ ಸಾಧ್ಯ ಆಗತ್ತೆ ಅಂತ. ಸೊ ಈ ಸಲುವಾಗಿ ಭಾರತ್ ನೆಟ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹಳ್ಳಿಗಳಿಗೂ ಗ್ರಾಮಗಳಿಗೂ ಸಹ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡ್ತಿದೆ. ಅಂದ್ರೆ ಇಲ್ಲಿ ಬ್ರಾಡ್ ಬ್ಯಾಂಡ್ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಮೂಲಕ ನಮ್ಮ ನಗರ ಹಳ್ಳಿಗಳಿರುವ ಅಂತರವನ್ನು ಸಹ ಕಡಿಮೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಹೇಳಿದ್ವಲ್ಲ ಸರ್, ಈ ಆರೋಗ್ಯ ಅಥವಾ ನಮ್ಮಲ್ಲಿ ಟೆಲಿಮೆಡಿಸಿನ್ ಇರ್ಬೋದು ಅಥವಾ ನಮ್ಮಲ್ಲಿ ಶಿಕ್ಷಣ ಇರ್ಬೋದು ಅಥವಾ ನಾವು ಇವಾಗ ಯೂಟ್ಯೂಬ್ ಅಲ್ಲಿ ಅಥವಾ ನಾವು ಏನೇ ನಮ್ಗೆ ಬೇಕಿರುವಂತಹ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ನಾವು ಹೇಗೆ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದಾಗಿದೆ, ನಮ್ಗೆ ಬೇಕಿರೋ ದಾಖಲೆಗಳನ್ನ ತರಿಸ್ಕೊಳ್ಬಹುದು ಅಥವಾ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಸೇವೆಗಳು, ಪಾಸ್ಪೋರ್ಟ್ ಇರ್ಬೋದು, ವೀಸಾ ಇರ್ಬೋದು ಅಥವಾ ನಮ್ಮ ಭೂ ದಾಖಲೆಗಳಿರ್ಬೋದು, ಜನ್ಮ ಮರಣ ಪ್ರಮಾಣ ಪತ್ರಗಳಿರ್ಬಹುದು, ಇವೆಲ್ಲವನ್ನು ಸಹ ನಾವು ಪಡೆಯೋದಕ್ಕೆ ನನ್ನ ಮೊಬೈಲಲ್ಲೇ ಅಥವಾ ನಮ್ಮ ಮನೆ ಬಾಗಿಲಿಗೆ ನನ್ನ ಜೊತೆಗೆ ಇರೋದಕ್ಕೆ ಅಂದ್ರೆ ಇವು ಡಿಜಿಟಲ್ ಮೂಲಕ ನಾವು ಪಡ್ಕೊಳ್ಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ
1: ಸರ್.
0: ಹೌದು ಸರ್,
1: ಇವು ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ, ಹಾಗೇನೆ ರೈತರ ಬದುಕು ಹಸನಾಗುವಂಥದ್ದು, ಆಮೇಲೆ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದಂತ ಜನ. ಈಗ ಮಹಿಳೆಯರ ಬಗ್ಗೆ ತಾವು ಹೇಳಿದ್ರಿ, ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. GST ಬಗ್ಗೆ ಆಗ್ಲೇ ಪ್ರಸ್ತಾವ ಮಾಡಿದ್ರಿ ತಾವು, ಒಂದು ದೇಶ ಒಂದು ತೆರಿಗೆ,
0: ಒಂದು ದೇಶ ಒಂದು ತೆರಿಗೆ,
1: ಅದು ಜಗತ್ತಿನ ಗಮನ ಸೆಳೆದಂತ ಮತ್ತೊಂದು ಕಾರ್ಯಕ್ರಮ ಭಾರತದ ಮೂಲಕ.
0: GST ಸರ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನಮ್ಮಲ್ಲಿ ಡಜನ್ ಗಟ್ಟಲೆ ಪರೋಕ್ಷ ತೆರಿಗೆಗಳಿದ್ವು ಸರ್. ನಮ್ಮಲ್ಲಿ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ತೆರಿಗೆಗಳಲ್ಲಿ ಎರಡು ವಿಧ.
1: ಹೌದು, ಆಯಾ ರಾಜ್ಯ ಸೀಮಿತ.
0: ಹೌದು ಸರ್,
1: 500 ಹೆಚ್ಚು ತೆರಿಗೆಗಳು ಅಂತ ಎಲ್ಲ ಓದ್ತಾ ಇದ್ದೆ ನಾನು.
0: ಹೌದು ಸರ್, ಖಂಡಿತ. ಎಲ್ಲರಿಗೂ ಎಷ್ಟೊಂದು ಒತ್ತಡ ಅಥವಾ ತುಂಬಾ ಭಾರ ನಮ್ಮ ಜನರ ಮೇಲೆ ಇತ್ತು. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ದೇಶಗಳು GST ಅಳವಡಿಸಿಕೊಂಡು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಾಗ ಸೊ ನಮ್ಮ ಭಾರತವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹಲವಾರು ವರ್ಷಗಳಿಂದ ನಾವು ಪ್ರಯತ್ನದ ಫಲವಾಗಿ ಈ ಜಿ ಎಸ್ ಟಿಯನ್ನು 2017 ರಲ್ಲಿ ಜಾರಿಗೆಗೊಳಿಸಲಾಯಿತು. ಅಂದ್ರೆ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಜಾರಿಗೊಳಿಸಲಾದ ಯೋಜನೆಯ ಜಿ ಎಸ್ ಟಿ ಅಂತ ಹೇಳ್ಬೋದು. ಈ ಜಿ ಎಸ್ ಟಿ ನೋಡಿ ನಮ್ಗೆ ಗಮನಿಸಿದಾಗ ಅತ್ಯಲ್ಪ ಅವಧಿಯಲ್ಲಿ ಅತಿ ಹೆಚ್ಚು

0: ಆದಾಯವನ್ನು ಗಳಿಸಿದ ತೆರಿಗೆಗಳಲ್ಲಿ ಈ ಜಿಎಸ್ಟಿನೂ ಒಂದಾಗಿದೆ. ಈಗ ಮೊದಲೆರಡ ಸ್ಥಾನ ಜೊತೆಗೆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವನ್ನು ಪಡ್ಕೊಳ್ಳುವ ಮಟ್ಟಿಗೆ ನಮ್ಮಲ್ಲಿ ಜಿಎಸ್ಟಿಯಿಂದ ಹೆಚ್ಚು ಆದಾಯ ನಮ್ಮ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡಿ, ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 2017-18 9.5 ಲಕ್ಷ ಕೋಟಿ ಆದಾಯ ಜಿಎಸ್ಟಿಯಿಂದ ಬಂದಿದ್ರೆ 2022-23 ಒಂದು ಸಾಲಿನಲ್ಲಿ 19.5 ಲಕ್ಷ ಕೋಟಿ ಏರಿಕೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಹೌದು ಸರ್. ಮತ್ತೆ April 2026 2.42 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಗಮನಿಸಿದಾಗ ಇದೊಂದು ಸ್ಥಿರ ಬೆಳವಣಿಗೆ ಅಂತ, ಮೊದಲು ಫ್ಲಕ್ಚುಯೇಷನ್ಸ್ ನಮ್ಮಲ್ಲಿ ಇತ್ತು, ಈಗ ಒಂದು ಸ್ಥಿಮಿತತೆ, ಆರ್ಥಿಕ ಸ್ಥಿಮಿತತೆ, ಪ್ರಗತಿ ಸಾಧಿಸಬೇಕು ಅಂದ್ರೆ ನಮ್ಗೆ ಸ್ಥಿರ ಆದಾಯ ಬರೋದು ಬಹಳ ಮುಖ್ಯ. ಸೊ ಈ ಒಂದು ಸ್ಥಿರ ಆದಾಯವನ್ನು ತಂದುಕೊಡುವಲ್ಲಿ ಜಿಎಸ್ಟಿ ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ವ್ಯಾಪಾರ ವಾಣಿಜ್ಯದಲ್ಲಿ ಸೋರಿಕೆ,
0: ಹೌದು ಸರ್, ಸೋರಿಕೆ ಆಗ್ತಿತ್ತು,
1: ವಂಚನೆ,
0: ತೆರಿಗೆ ತಪ್ಪಿಸಿಕೊಳ್ಳುವಿಕೆ, ವಂಚನೆ, ಬಹುತೇಕವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲಾ ವ್ಯಾಪಾರಿಗಳು ಇಂದು ಬಹುತೇಕವಾಗಿ ತೆರಿಗೆ ಜಾಲಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಈ ಮೂಲಕ ನಮ್ಮಲ್ಲಿ ಯಾಕೆ ಅಂದ್ರೆ ಇದೆ ಸೇಮ್ ಡಿಜಿಟಲ್ ವ್ಯವಹಾರಗಳು ಮತ್ತೆ ಅಧಿಕೃತ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಇವೆಲ್ಲವೂ ಸಹ ಪಾರದರ್ಶಕತೆ ಇರೋದ್ರಿಂದ ಯಾರ್ಯಾರು ನಿಗದಿತ ಆದಾಯಕ್ಕಿಂತ ಹೆಚ್ಚು ಪಡೀತಾರೋ ಅವರೆಲ್ಲರೂ ಸಹ ಇಂದು ತೆರಿಗೆಯ ಒಂದು ಜಾಲಕ್ಕೆ ಅಥವಾ ಒಳಪಟ್ಟಿದ್ದಾರೆ. ಈ ಮೂಲಕ ತಂತಾನೇ ದೇಶದ ಆದಾಯ ಹೆಚ್ಚಾಗುವಲ್ಲಿ ಇದು ಮುಖ್ಯ ಪಾತ್ರ ವಹಿಸ್ತಾ ಇದೆ.
1: ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಕೊಡುಗೆ ಬಹಳ ದೊಡ್ಡದಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ 12 ವರ್ಷಗಳ ಅವಧಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಅವಕಾಶವನ್ನು ಕೊಡ್ತು. MSMEಗಳು, ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ನಿಂತರು. ಇದ್ರ ಬಗ್ಗೆ ಒಂದಷ್ಟು.
0: ನಮ್ಮಲ್ಲಿ ಕೃಷಿ ದೇಶದ ಬೆನ್ನೆಲುಬು, ನಮ್ಗೆ ಕೃಷಿಗೆ ಸಾಕಷ್ಟು ನಮ್ಮಲ್ಲಿ ಹೆಚ್ಚು ಉದ್ಯೋಗದಲ್ಲಿ ನಿಂತಿದ್ದಾರೆ.
1: ಕೈಗಾರಿಕೆ ಮಾಡಿ,
0: ಆದ್ರೆ ಈಗ ನಮ್ಮಲ್ಲಿ ಕೃಷಿಗೆ ಮೂಲಾಧಾರ ನಮ್ ಕೈಗಾರಿಕೆಗಳು ಆಗಿದೆ ಅಂತ ಹೇಳ್ಬೋದು. ನಮ್ಗೆಲ್ಲ ಈ ಕೈಗಾರಿಕೆಗಳು ನಮ್ಮ ದೇಶದ ಮೂಳೆಗಳಿಗೆ ಹೋಲಿಕೆ ಮಾಡ್ತಾರೆ. ಒಂದು ದೇಶ ಬಲಿಷ್ಠವಾಗಿರ್ಬೇಕು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಅತ್ಯವಶ್ಯಕ.
1: ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೂಳೆಗಳು
0: ಗಟ್ಟಿಯಿರ್ಬೇಕು. ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಸೊ ಆ ದೇಶ ಕೈಗಾರಿಕಾ ದೃಷ್ಟಿಯಿಂದ ಅದು ಬಲಿಷ್ಠವಾದಾಗ ಮಾತ್ರ ಪ್ರಗತಿ ಸಾಧ್ಯ ಆಗತ್ತೆ. ಅದಕ್ಕೆ ನಮ್ಮ ಸರ್ವೇಶ್ವರಯ್ಯವರು ಕೈಗಾರಿಕೀಕರಣ ಮೇಲ್ಮ ವಿನಾಶ ಅಂತ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಬೃಹತ್ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಆದ್ರೆ ಈ ಒಂದು ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ ದೊಡ್ಡ ಬೃಹತ್ ಕೈಗಾರಿಕೆಗಳು ಕಾರ್ಪೊರೇಟ್ ವಲಯದ ಜೊತೆಗೆ ನಮ್ಮಲ್ಲಿ MSME ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಗಮನ ಕೊಟ್ಟಿದ್ದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಈ ಸಂದರ್ಭದಲ್ಲಿ MSME ನಮ್ಮಲ್ಲಿ ಈ ಕೊಡುವಾಗ ಸಾಲವನ್ನ ಇದು 4 ಭಾಗ ಮಾಡಿದೆ. ಅದೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ಶಿಶು, ಕಿಶೋರ್, ತರುಣ್ ಮತ್ತೆ ತರುಣ್ ಪ್ಲಸ್ ಅಂತ ಸಾಲವನ್ನ 4 ವರ್ಗ ಮಾಡಿದೆ. ಏನು ಈ ಶಿಶು ಅಂದ್ರೆ ಆಗ ತಾನೇ ಒಂದು ಹುಟ್ಟಿದಂತಹ ಸ್ಥಾಪನೆಯಾದ ಕೈಗಾರಿಕೆಗಳು, ಇವುಗಳಿಗೆ ಸರ್ಕಾರ 50,000 ಸಾಲ ಸೌಲಭ್ಯವನ್ನು ನೀಡುತ್ತೆ. ಹೊಸದಾಗಿ ಸ್ಥಾಪನೆ ಆದಂತಹ ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ 50,000 ಸಾಲ ಸೌಲಭ್ಯವನ್ನು ಕೊಡುತ್ತೆ. ಇನ್ನು ಕಿಶೋರ್ ಅಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದಲ್ಲಿ ಇರುವಂತಹ ಒಂದು ಸಣ್ಣ ಕೈಗಾರಿಕೆಗಳಿಗೆ, ಹೌದು, ಆಗಿರುವಂತಹ ಕೈಗಾರಿಕೆಗಳಿಗೆ 50,000-5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡಲಾಗುತ್ತೆ. ನಂತರ ತರುಣ್ ಅಂತಂದ್ರೆ ಅದು ಯುವ ಅಂದ್ರೆ ಅದೆಲ್ಲ ಒಂದ್ ಕಡೆ ಸ್ಥಾಪನೆ ಆಗಿ ಬೆಳವಣಿಗೆ ಹಂತದ ಜೊತೆಗೆ, ಹೌದು ಸರ್, ಎಲ್ಲಿ ವಿಸ್ತರಣೆ ಉದ್ಯಮ ಸ್ಥಾಪನೆ ಜೊತೆ ವಿಸ್ತರಣೆ ಒಂದು ಸಣ್ಣ ಕೈಗಾರಿಕೆಗಳಿಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಮತ್ತೆ ತರುಣ್ ಪ್ಲಸ್ ಅಂತಂದ್ರೆ ಈಗಾಗಲೇ ಸ್ಥಾಪನೆ ಆಗಿ ಈ ನಮ್ಮಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆದು ಆ ಮುದ್ರಾ ಸಾಲಗಳನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡುವಂತಹ ಉದ್ಯಮಗಳಿಗೆ 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲವನ್ನ ಕೊಡುತ್ತೆ. ಸೊ ಹೀಗೆ ಯಾರು ಸುಲಭವಾಗಿ ಅಥವಾ ಯಶಸ್ವಿಯಾಗಿ ಮರುಪಾವತಿ ಮಾಡ್ತಾರೋ ಸಾಲವನ್ನ, ಸೊ ಅವ್ರಿಗೆ ಹೆಚ್ಚು ಮೊತ್ತದ ಸಾಲವನ್ನು ಕೊಡುವ ಮೂಲಕ ಇನ್ನಷ್ಟು ಅದು ಬಲಿಷ್ಠವಾಗಿ ಬೆಳವಣಿಗೆ ಆಗಕ್ಕೆ, ಉದ್ಯಮ ವಿಸ್ತರಣೆಗೆ, ನಮ್ಗೆಲ್ಲ ಗೊತ್ತಿದೆ ಒಂದು ಉದ್ಯಮ ಸ್ಥಾಪನೆ ಆಯ್ತು ಅಂದ್ರೆ 100,000 ಜನರಿಗೆ ಉದ್ಯೋಗಾವಕಾಶ ಸಿಗತ್ತೆ ಅಂತ ಅರ್ಥ. ಈಗ ವಿಸ್ತರಣೆ ಮೂಲಕ ಒಂದು ಉದ್ಯಮದ ಪ್ರಗತಿಯ ಜೊತೆಗೆ ಸಮಾಜ, ಸಮುದಾಯ, ತಂತಾನೆ ಪ್ರಗತಿ ಆಗತ್ತೆ. ಸೊ ಈ ಸಲುವಾಗಿ ನಮ್ಮ ಸರ್ಕಾರ ಈ ಒಂದು ಮುದ್ರಾ ಸಾಲ ಸೌಲಭ್ಯವನ್ನು ಕೊಡ್ತಿರುವಂತದ್ದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇದು ನಮ್ಮ ಈ ಮುದ್ರಾ ಸೌಲಭ್ಯ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಪ್ರಮುಖವಾದ ಯೋಜನೆ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮಲ್ಲಿ MSMEಗೆ 2014 8.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ರೆ 2024 27.23 ಲಕ್ಷ ಕೋಟಿಯಷ್ಟು ಸಾಲ ಏರಿಕೆ ಆಗಿರೋದು, ವಿಸ್ತರಣೆ ಆಗಿರೋದು ಒಂದು ಮುಖ್ಯವಾದ ಅಂಶ. ಜೊತೆಗೆ 2024-25 ನಮ್ಮಲ್ಲಿ 33.65 ಲಕ್ಷ ಕೋಟಿ ಸಾಲವನ್ನ ಮಂಜೂರಿಯನ್ನ ಮಾಡಲಾಗಿದೆ. ಅಂದ್ರೆ ನಮ್ಮಲ್ಲಿ ಯಾಕೆ ಅಂತಂದ್ರೆ ಸೊ ಈ ಮೂಲಕ ನಮ್ಮಲ್ಲಿ ಸಣ್ಣ, ಸೂಕ್ಷ್ಮ, ಮಧ್ಯಮ

0: ಪ್ರಮಾಣದ ಕೈಗಾರಿಕೆಗಳು ಅಭಿವೃದ್ಧಿ ಆಗಲಿ. ಯಾಕೆಂದ್ರೆ ದೇಶದ ಬೆನ್ನೆಲುಬು ಕೃಷಿ, ಅದರ ಜೊತೆಗೆ ನಮ್ಮ ಎಂಎಸ್ಎಂಇಗಳು ದೇಶದ ಬೆನ್ನೆಲುಬು ಆಗಿದೆ ಅಂತ ಹೇಳ್ಬೋದಾಗಿದೆ.
1: ಅದರಲ್ಲೂ ಈ ಎಂಎಸ್ಎಂಇಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದು, ಇಂಪಾರ್ಟೆನ್ಸ್ ಕೊಟ್ಟಿದ್ದು ಬಹುಶಃ ಕೋವಿಡ್ ನಂತರದ ಕೂಗು, ಎಂಎಸ್ಎಂಇಗಳಿಂದ ಬಂದ ಕೂಗು. ಯಾಕೆಂದ್ರೆ ಆ ಟೈಮಲ್ಲಿ ಎಂಎಸ್ಎಂಇಗಳು ಸಂಪೂರ್ಣವಾಗಿ ನೆಲಕಚ್ಚಿದ ಸಂದರ್ಭ, ಅದರಿಂದ ಚೇತರಿಸಿಕೊಳ್ಬೇಕು ಅಂದ್ರೆ ಈ ಸಹಾಯ ಬೇಕೇ ಬೇಕಿತ್ತು.
0: ನೋಡಿ ಸರ್, ಈಗ ಎಂಎಸ್ಎಂಇಗಳು ನಮ್ಮ ಒಟ್ಟು ದೇಶೀಯ ಜಿಡಿಪಿಗೆ 31%ಕ್ಕಿಂತ ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇದೆ. ಮತ್ತೆ ನಮ್ಮ ಹೆಚ್ಚು ರಫ್ತು ಮಾಡ್ತಿರುವಂತ ವಸ್ತುಗಳಲ್ಲಿ ಎಂಎಸ್ಎಂಇ ವಸ್ತುಗಳ ಒಂದು ಪಾಲು 48%ಕ್ಕಿಂತ ಹೆಚ್ಚಿದೆ. ಮತ್ತು ಒಟ್ಟು ಉದ್ಯೋಗಾವಕಾಶ ಸೃಷ್ಟಿಯ ಸುಮಾರು 37.82 ಕೋಟಿಯಷ್ಟಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನ ನಮ್ಮ ಎಂಎಸ್ಎಂಇ ನೀಡಿದೆ ಅಂತ ಹೇಳ್ಬೋದು. ನಮ್ಮ ಭಾರತದಾದ್ಯಂತ ನಮ್ಮಲ್ಲಿ ಒಂದು 8 ಲಕ್ಷಕ್ಕಿಂತಲೂ ಹೆಚ್ಚು ಎಂಎಸ್ಎಂಇ ಘಟಕಗಳ ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಆನ್ಲೈನ್ ಮೂಲಕ ಅನೇಕ ಎಂಎಸ್ಎಂಇಗಳು ನೋಂದಾವಣೆಯನ್ನ ಮಾಡಿಕೊಂಡಿದೆ ಅಂದಾಗ ನಮ್ಮಲ್ಲಿ ಜನ ಹೇಗೆ ಒಂದು ಉತ್ತೇಜನ ಕೊಟ್ಟಾಗ ಹೇಗೆ ಮುಂದೆ ಬರ್ತಾರೆ, ಸ್ವ ಉದ್ಯೋಗ ಅಥವಾ ಉದ್ಯಮಶೀಲತೆ ಸ್ವಾವಲಂಬನೆ ಗಳಿಸಕ್ಕೆ ಹೇಗೆ ಪ್ರಯತ್ನಶೀಲರಾಗ್ತಾರೆ, ಆತ್ಮನಿರ್ಭರ ನಡೆಸೋದಕ್ಕೆ ಹೇಗೆ ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಯೋಜನೆ ಸರ್.
1: ಅಂದ್ರೆ ಈಗ ನಾವು ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದ್ದೀವಿ.
0: ಹೌದು ಸರ್, ಹೌದು.
1: ಬೇರೆ ದೇಶಗಳಿಗೆ ಎಷ್ಟೋ ಸಹಾಯ ಹಸ್ತವನ್ನ ಚಾಚಿರುವಂತ ಉದಾಹರಣೆಗಳಿದೆ ಈ ಕಾರ್ಯಕ್ರಮಗಳ ಮೂಲಕ. ಈ ವಿದೇಶಗಳಿಗೆ ನೀಡುವಂತ ಸಹಾಯ ಅಥವಾ ವಿದೇಶಗಳಿಂದ ನಾವು ಪಡ್ಕೊಳ್ತಕ್ಕಂತ ಸಹಾಯಕ್ಕೆ G20 ಅಥವಾ ವಿದೇಶಿ ನೇರ ಹೂಡಿಕೆ ಕೂಡ ಮುಖ್ಯ ಕಾರಣ ಆಗುತ್ತೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಮೇಡಮ್.
0: ಯಾವ ದೇಶವೂ ಸ್ವಾವಲಂಬಿ ಅಲ್ಲ ಸರ್, ನಾವು ಪ್ರತಿಯೊಂದು ವಿಷಯದಲ್ಲೂ ಬೇರೆ ದೇಶದ ಮೇಲೆ ಅವಲಂಬನೆ ಆಗ್ಲೇಬೇಕಾಗುತ್ತೆ. ನಾನು ಅಭಿವೃದ್ಧಿ ಸಾಧಿಸಬೇಕು, ಪ್ರಗತಿ ಸಾಧಿಸಬೇಕು, ಯೋಜನೆಗಳು ಬಹೋನ್ನತವಾಗಿದೆ, ಆದರೆ ಎಲ್ಲ ಯೋಜನೆಗಳನ್ನ ನಾನು ಜಾರಿಗೊಳಿಸಬೇಕು ಅಂದ್ರೆ ಅತ್ಯಕ್ಕೆ ಅತ್ಯವಶ್ಯಕವಾಗಿ ನನಗೆ ಬಂಡವಾಳ ಬೇಕೇ ಬೇಕು. ಸೊ ನನ್ನಲ್ಲಿ ಕೊರತೆ ಇದ್ದಾಗ ನಾನು ಖಂಡಿತ ನಾನು ವಿದೇಶಗಳಿಂದ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ಅದನ್ನ ತೀರಿಸುವಂತಹ ಮರುಪಾವತಿ ಮಾಡುವಂತಹ ಅಥವಾ ಆ ಒಂದು ಗೌರವವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಈ ವಿದೇಶಿ ನೇರ ಹೂಡಿಕೆ ಮುಖ್ಯ ಪಾತ್ರ ವಹಿಸಿದೆ. ಸೊ ಇಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳ್ಬೋದು, ನಮ್ಮಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಅಂದ್ರೆ ನಮ್ಮ ಭಾರತ ಸರ್ಕಾರ ಹೇಗೆ ಬಿಸ್ನೆಸ್ ಅನ್ನ ನಾವು ಈಸಿಯಾಗಿ ಮಾಡಬೇಕು ಅನ್ನೋ ಕೆಲವು ಸುಧಾರಣೆಗಳು ಅವಶ್ಯಕತೆ ಇದೆ. ನೋಡಿ, ಕಾರ್ಮಿಕರ ಕಾನೂನುಗಳ ಸುಧಾರಣೆ ಇರಬಹುದು, ತೆರಿಗೆ ವ್ಯವಸ್ಥೆ ಸರಳೀಕರಣ ಇರಬಹುದು, GST ಇರಬಹುದು, ಅಥವಾ ಡಿಜಿಟಲ್ ಕ್ರಾಂತಿ ಇರಬಹುದು, ಇವೆಲ್ಲವುಗಳಿಂದ FDI ವಿಶ್ವಾಸ ಹೆಚ್ಚಾಗಿ ನಮ್ಮಲ್ಲಿ ಬಹುತೇಕವಾಗಿ ಇಂದು ಎಲ್ಲಾ ದೇಶಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಹೂಡಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದಾಗಿದೆ. ವಿಶ್ವದ ಹೂಡಿಕೆಯತ್ತ ನಮ್ಮ ಭಾರತದತ್ತ ಗಮನ ಹರಿಸ್ತಿರೋದು ಅನ್ನೋದು ಒಂದು ವಿಶೇಷವಾದ ಅಂಶ ಆಗಿದೆ. ನೋಡಿ, ನಮ್ಮಲ್ಲಿ ನೇರ ವಿದೇಶಿ ಹೂಡಿಕೆ 2013-14 ಸುಮಾರು $36 ಬಿಲಿಯನ್ ಇತ್ತು. ಈಗ 2024-25 ಅಂಕಿಅಂಶಗಳು ನೋಡಿದಾಗ $81.04 ಬಿಲಿಯನ್ಗೆ ಹೆಚ್ಚಾಗಿದೆ ಅಂದಾಗ ಸುಮಾರು 14% ಅಷ್ಟು ವಿದೇಶಿ ಹೂಡಿಕೆ ನಮ್ಮಲ್ಲಿ ಹೆಚ್ಚಾಗ್ತಿದೆ, ಅದು ಗಮನಿಸಬೇಕಾಗಿರುವ ಅಂಶ. ಮತ್ತೆ ನಮ್ಮಲ್ಲಿ April 2000 ವರ್ಷದಿಂದ 2024 ನಮ್ಮ ಭಾರತಕ್ಕೆ ಬಂದ FDI ಹರಿವು ಎಷ್ಟಿದೆ ಅಂದ್ರೆ $1 ಟ್ರಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಸೊ ಇದು ಜಾಗತಿಕ ಹೂಡಿಕೆಯ ಒಂದು ಸುರಕ್ಷಿತ ತಾಣವಾಗಿಯೂ ಸಹ ನಮ್ಮ ಭಾರತ ಮಾರ್ಪಾಡಾಗಿದೆ ಅಂತ ಹೇಳುವಂತದ್ದು ಬಹಳ
1: ಹೂಡಿಕೆಗಿದ್ದಂತ ಅನೇಕ ನಿರ್ಬಂಧಗಳನ್ನು
0: ಉದಾರೀಕರಣ ಅಂತಾನು ಹೇಳಬಹುದು. ನಮ್ಮಲ್ಲಿ ಉದಾರೀಕರಣ,
1: ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಭಾರತದ ಕಡೆ ಒಂದ್ಸರಿ ನೋಡೋಣ
0: ನೋಡೋಣ.
1: ಯಾಕೆಂದ್ರೆ ಇವೆಲ್ಲವೂ ಕೂಡ ಸರಳಗೊಳಿಸೋದ್ರಿಂದ, ಸುಗಮಗೊಳಿಸಿರೋದ್ರಿಂದ ನಿರ್ಬಂಧ ಇದೆ,
0: ಆದ್ರೆ ಅದನ್ನ ಒಂದು ಸುರಕ್ಷಿತ ನಮ್ಮ ದೇಶ ಸುರಕ್ಷತೆಯನ್ನ ಆರೋಗ್ಯವನ್ನು ಭದ್ರತೆನ ಗಮನದಲ್ಲಿ ಇಟ್ಟುಕೊಂಡು ಸೊ ಅವುಗಳ ಬೆಳವಣಿಗೆ ಆಗುವ ಮೂಲಕ ನಮ್ಮ ದೇಶದ ಬೆಳವಣಿಗೆಗೆ ಏನ್ ಬೇಕು ಅವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡುತ್ತಾ ದೇಶವನ್ನ ಮುನ್ನಡೆಸುವಂತ ಒಂದು ಪ್ರಯತ್ನವನ್ನ
1: ಮಾಡಿ Group 20 ಇದರಲ್ಲಿ ನಾವು ಅಗ್ರಗಣ್ಯ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದ್ದೀವಿ.
0: ಹೌದು ಸರ್, ನೋಡಿ G20 Group 20 ನಮ್ಮ ಭಾರತ 2023 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಏನು ಅಂದ್ರೆ ಈ G20 ಇದೇನು ವಿಶ್ವ ವ್ಯಾಪಾರ ಆಗತ್ತೆ, ಅದರ ಶೇಕಡ 75% ವ್ಯಾಪಾರ ಈ G20 ಇಂದಾನೆ ಆಗತ್ತೆ ಅನ್ನೋದು ಒಂದು ಗಮನಿಸಬೇಕಾಗಿರುವ ಅಂಶ ಸರ್. ಅದರ ಜೊತೆಗೆ ಇಡೀ ವಿಶ್ವದ ಆದಾಯದಲ್ಲಿ 85% ಆದಾಯ ಸಂಚಲನ ಆಗ್ತಿರುವಂತಹದ್ದು ಈ G20 ದೇಶಗಳಿಂದಾನೆ. ಮತ್ತೆ 2/3 ಜನಸಂಖ್ಯೆ ಈ ಒಂದು G20 ಇರುವಂತದ್ದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ
1: ವಿಶ್ವದ ಜನಸಂಖ್ಯೆಯಲ್ಲಿ 2/3
0: ಹೌದು ಅಷ್ಟು ಈ ಒಂದು G20 ರಾಷ್ಟ್ರಗಳಿದೆ. ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ಉದಯೋನ್ಮುಖವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದರಲ್ಲಿ ಈ ಗ್ರೂಪ್ ನಲ್ಲಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ವಿಶ್ವ ಗುರುವಾಗಲು ಹೊರಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಈಗ ನಮ್ಮ ಭಾರತದ ಕಡೆ ಗಮನ ಇದೆ. ಯಾಕೆ ಅಂತಂದ್ರೆ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಆರ್ಥಿಕ ವೇದಿಕೆಯಾಗಿ ನಮ್ಮ ಭಾರತನು

0: ಮುದ್ರೆಗೊಳ್ಳುತ್ತಿದೆ, ಪ್ರಗತಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು ನಮ್ಮ ಜಾಗತಿಕ ನಾಯಕತ್ವದ ಬಲ ಹೆಚ್ಚಾಗ್ತಿದೆ, ಜೊತೆಗೆ G20 ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಧ್ವನಿ ಎತ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಇಡೀ ವಿಶ್ವದ ರಾಷ್ಟ್ರಗಳ ಆರ್ಥಿಕ ಮತ್ತೆ ಭದ್ರತಾ ಸಹಕಾರಕ್ಕೆ ವೃದ್ಧಿಸಲು ಇದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಸುಸ್ಥಿರ ಅಭಿವೃದ್ಧಿ, ವಿಶೇಷವಾಗಿ ನಮ್ಮಲ್ಲಿ ಇದೊಂದು ಥೀಮ್ ಇದೆ ಸರ್. ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ G20 ಅದೊಂದು ಘೋಷಣೆಯನ್ನ ಮಾಡ್ತು. ಏನು ಅಂತಂದ್ರೆ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅಂತ, ಒಂದೇ ಭೂಮಿ ಒಂದೇ ಕುಟುಂಬ ಒಂದೇ ಭವಿಷ್ಯ ಅಂತ. ಅದು ವಸುದೈವ ಕುಟುಂಬಕಂ ಅಂತಾನು ಹೇಳ್ಬೋದು. ಅದರಿಂದ ಸುಸ್ಥಿರ ಅಭಿವೃದ್ಧಿ, ಯಾಕೆ ಇರುವುದೊಂದೇ ಭೂಮಿ, ಈ ಭೂಮಂಡಲದಲ್ಲಿ ಮಾತ್ರ ಸಕಲ ಜೀವರಾಶಿಗಳು ಜೀವಯೋಗ್ಯವಾಗಿರುವಂತಹ ಪ್ರದೇಶ. ಆದ್ರಿಂದ ಇದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧಿಸಬೇಕು, ನಮ್ಮ ಮುಂದಿನ ಪೀಳಿಗೆಯೂ ಸಹ
1: ಅಭಿವೃದ್ಧಿನೂ ಆಗಬೇಕು. ಅಭಿವೃದ್ಧಿ ಒಂದೇ ಅಲ್ಲ,
0: ಹೌದು,
1: ಅಭಿವೃದ್ಧಿಯ ಜೊತೆ ಜೊತೆಗೆ ಈ ಸುಸ್ಥಿರತೆಯನ್ನ,
0: ಹೌದು,
1: ಈ ಭೂಮಂಡಲವನ್ನು ಉಳಿಸಿಕೊಳ್ಳುವ
0: ಪರಿಸರದ ಸಂರಕ್ಷಣೆ ಮಾಡುವ ದಿಸೆಯಲ್ಲಿ ಎಲ್ಲರನ್ನು ಒಳಗೊಳ್ಳುವಿಕೆ ದೃಷ್ಟಿಯಲ್ಲಿ ಇದು ಪ್ರಯತ್ನಗಳನ್ನು ಮಾಡ್ತಿರೋದು ಒಂದು ಮುಖ್ಯವಾದ ಅಂಶ ಸರ್. ಸೊ ಜೊತೆಗೆ ಇಡೀ ನಮ್ಮ ಭಾರತದಲ್ಲಿ ಹೇಗೆ UPI ಮತ್ತೆ ಆಧಾರ್ ಮಾದರಿಯಲ್ಲೇ ವಿಶ್ವದಲ್ಲೂ ಸಹ ಇದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕುರಿತು ಜಾಗತಿಕವಾಗಿ ಇದು ಗಮನವನ್ನ ಸರಿತಾ ಇದೆ. ಜೊತೆಗೆ ನಮ್ಮ ಭಾರತ ಈಗಾಗಲೇ ಹೇಳಿದ್ನಲ್ವ ಸರ್, ಹವಾಮಾನ ಇರ್ಬೋದು ಅಥವಾ ನಮ್ಮಲ್ಲಿ ಆರ್ಥಿಕ ಸ್ಥಿರತೆ ಇರ್ಬೋದು, ಸೊ ಇವೆಲ್ಲಗಳ ಕಡೆ ಇದು ಹೆಚ್ಚು ಗಮನವನ್ನ ವಹಿಸ್ತಾ ಇದೆ. ಸೊ ಇದು G20 ನಮ್ಮ ಭಾರತ ಒಂದು ಮುಖ್ಯ ಪಾತ್ರನ ವಹಿಸ್ತಾ ಇದೆ.
1: ಭಾರತದ ಕಡೆ ಬಹಳ ಭರವಸೆಯಿಂದ ನೋಡುವಂತ ರಾಷ್ಟ್ರಗಳಿದಾವೆ.
0: ಹೌದು ಸರ್,
1: ಈಗ ನಮ್ಗೆ ಮುಂದಿನ ಗುರಿ ವಿಕಸಿತ ಭಾರತದ ಪರಿಕಲ್ಪನೆ, ಅಭಿವೃದ್ಧಿಯ ಪರ್ವವನ್ನ ಸಾಧಿಸ್ತಾನೆ ಆ ಗುರಿಯ ಕಡೆ ನೋಡಬೇಕಾಗುತ್ತೆ. ಈಗ ತುಂಬಾ ಜನ ನಾವು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎಲ್ಲಿದ್ದೀವಿ?
0: ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಸರ್. ನಮ್ಮಲ್ಲಿ ಲಾಸ್ಟ್ ನಮ್ಮಲ್ಲಿ 5ನೇ ಸ್ಥಾನದಲ್ಲಿತ್ತು, ಸೂಪರ್ ಪವರ್ ಟಾಪ್ 5 ಕಂಟ್ರಿ ಆಗಿತ್ತು. ಈಗ ನಮ್ಮಲ್ಲಿ 4ನೇ ಸ್ಥಾನದಲ್ಲಿ ಇರುವಂತದ್ದು ಖುಷಿಯ ಸಂಗತಿ. ಇನ್ನೂ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಇನ್ನೂ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಅಥವಾ ವಿಶ್ವ ಆರ್ಥಿಕ ತಜ್ಞರು ಚಿಂತಕರು ಒಂದು ಉತ್ತಮ ಭವಿಷ್ಯ ನೋಡುತ್ತಾ ಇದೆ. ನಮ್ಮ ಭಾರತ ಇನ್ನೂ ಸೂಪರ್ ಪವರ್ 3 ರಾಷ್ಟ್ರವಾಗಲಿದೆ, ಸಾಧ್ಯತೆಗಳಿದೆ. 2047 ಗೊತ್ತಿದೆ ಅಲ್ವಾ ಸರ್, ನಮ್ಮ ಭಾರತ ಸ್ವತಂತ್ರನ ಗಳಿಸ್ಕೊಂಡು ಒಂದು ಶತಮಾನ 100 ವರ್ಷಗಳ ಒಂದು ಸವಿ ನೆನಪು ಆಗೋಷ್ಟರಲ್ಲಿ ಇದು ನಮ್ಮ ಭಾರತವು ಸಹ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ಮುಂದೆ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಬಹಳ ವ್ಯವಸ್ಥಿತವಾಗಿ ಜಾರಿಗೆ ತಂದ್ರೆ, ಅನುಷ್ಠಾನಗೊಳಿಸಿದ್ರೆ, ನಿಜವಾದ ಫಲಾನುಭವಿಗಳಿಗೆ ಅದು ಯಾರ್ಯಾರ ಸಲುವಾಗಿ ನೀತಿ ನಿಯಮಗಳನ್ನ ಕಾನೂನುಗಳನ್ನ ಯೋಜನೆ ಕಾರ್ಯಕ್ರಮ ಕೊಂಡಿದಾರೋ ಅವರಿಗೆ ನೇರವಾಗಿ ತಲುಪುವಂತೆ ಮಾಡಿದ್ರೆ ಬಹುಶಃ ಈ ಕನಸು ನನಸಾಗತ್ತೆ.
1: ಇದರ ಮೂಲಕ ಬಡತನ ನಿರ್ಮೂಲನೆ ಕೂಡ ಒಂದು ಆದ್ಯತೆಯಾಗಿತ್ತು ಸರ್ಕಾರಕ್ಕೆ, ಒಂದು ಸವಾಲಾಗಿತ್ತು, ಆದ್ಯತೆಯಾಗಿ ಅದನ್ನು ತಗೊಂಡು ಇವತ್ತು ಬಡತನ ರೇಖೆಯಿಂದ ಮುಖ್ಯವಾಹಿನಿಗೆ ಬರುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ.
0: ಹೌದು ಸರ್, ಹೌದು,
1: ನಿಜವಾಗ್ಲೂ ಕೂಡ ಅದೊಂದು ಹೆಗ್ಗಳಿಕೆ ವಿಚಾರ.
0: ಹೌದು ಸರ್,
1: ಆರ್ಥಿಕ ಅಭಿವೃದ್ಧಿ ಈ ಒಂದು ತೀರಾ ಬಡತನದಲ್ಲಿರತಕ್ಕಂತ ಅಥವಾ ಗುಂಪಿನಲ್ಲಿರತಕ್ಕಂತ ಜನರ ಬದುಕಿನಲ್ಲೂ ಕೂಡ ಆರ್ಥಿಕ ಸಬಲೀಕರಣವನ್ನ ತರಬೇಕು.
0: ಹೌದು ಸರ್,
1: ಸರ್ಕಾರ ಅದಕ್ಕೆ ಆದ್ಯತೆಯನ್ನ ಕೊಡ್ತು. ಮುಖ್ಯವಾಗಿ ನಾರಿ ಶಕ್ತಿ
0: ಎನ್ಬಹುದು, ಹೆಣ್ಮಕ್ಳು. ಯಾಕಂದ್ರೆ ನಮ್ಮಲ್ಲಿ ನಮ್ಮೆಲ್ಲ ಗಾಂಧೀಜಿಯಿಂದ ಅಂಬೇಡ್ಕರ್ ಆದಿಯಾಗಿ ನಮ್ಮಲ್ಲಿ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಲಿಂಗತ್ವ ಸಮಾನತೆ ಅಥವಾ ಸಮತಾಗಿ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಎಲ್ಲ ಒಂದ್ ನೈಜ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಸೊ ಈ ದಿಸೆಯಲ್ಲಿ ನಾರಿ ಶಕ್ತಿಯ ಅಭಿವೃದ್ಧಿಗೆ ಮಹಿಳೆಯರ ಸಬಲೀಕರಣದ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಸರ್. ಅದು ಮುಖ್ಯವಾಗಿ ನಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಕಳಿಗೆ ಸ್ವಾವಲಂಬನೆಗೊಳಿಸುವಂತದ್ದು. ಹೇಗೆ? ಉದ್ಯೋಗಾವಕಾಶಗಳು, ಸ್ವಯಂ ಉದ್ಯೋಗ, ಹಣಕಾಸಿನ ಸೇವೆಗಳಿಗೆ ಅವ್ರಿಗೆ ಪ್ರವೇಶಾಧಿಕಾರ, ಅವರ ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ. ಹೌದು ಸರ್, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಮುದ್ರಾ ಯೋಜನೆ. ಅಂದ್ರೆ ಮುದ್ರಾ ಯೋಜನೆಯಲ್ಲಿ ಶೇಕಡ 68% ಸಾಲ ಸೌಲಭ್ಯಗಳನ್ನ ನಮ್ಮಲ್ಲಿ ಹೆಣ್ಮಕ್ಳು ಪಡ್ಕೊಂಡಿರೋದು ಒಂದು ವಿಶೇಷವಾದ ಅಂಶ. ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ ಎಲ್ಲಾ ಮಹಿಳೆಯರು, ವಿಶೇಷವಾಗಿ ಸಾಮಾಜಿಕ ಮತ್ತೆ ಎಲ್ಲರೂ ಆರ್ಥಿಕವಾಗಿ ಎಲ್ಲರೂ ಒಳಗೊಳ್ಳುವಿಕೆಗೆ ನಮ್ಮಲ್ಲಿ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ವಿಶೇಷವಾಗಿ ನಮ್ಮಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದರೊಟ್ಟಿಗೆ ನಮ್ಮಲ್ಲಿ ಯಾರ ನಮ್ಮ ಅಲ್ಪಸಂಖ್ಯಾತ ಇರಬಹುದು, ಎಲ್ಲ ಆದಿವಾಸಿಗಳು ಎಲ್ಲರೂ ಸಹ ಒಳಗೊಂಡು ಈ ಮೂಲಕ ಅವ್ರಿಗೆ ಸಾಲ ಸೌಲಭ್ಯಗಳನ್ನ ಕೊಡುವಂತದ್ದು. ಅದರ ಜೊತೆಗೆ ನಮ್ಮಲ್ಲಿ

0: ಉದ್ಯಮಗಳಿಗೆ 10 ಲಕ್ಷದಿಂದ 1 ಕೋಟಿ ಅವರಿಗೆ ಸಾಲ ಕೊಡ್ತಾ ಇದೆ ಸರ್. ಮಹಿಳೆಯರಿಗೆ ಮತ್ತೆ ನಮ್ಮಲ್ಲಿ SC ST ಯಾರು ಉದ್ಯಮಗಳಿದ್ದಾರೋ ಇವರೊಳಗೆ ನಮ್ಮ ಸರ್ಕಾರ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ. ಅದರ ಜೊತೆಗೆ ಹೊಸ ಹೊಸ ಉದ್ಯಮಗಳನ್ನ ಸ್ಟಾರ್ಟ್ ಅಪ್ ಮಾಡೋದು ಹೆಚ್ಚೆಚ್ಚಾಗಿ ಉತ್ತೇಜನ ಕೊಡ್ತಾ ಇದೆ. ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇರ್ಬೋದು, ಈ ಮೂಲಕ ನಮ್ಮ ಹೆಣ್ಮಕ್ಳಿಗೆ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇವುಗಳ ಮೂಲಕ ಅವ್ರಿಗೆ ನೇರವಾಗಿ ಹಣದ ನೆರವು ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಹೌದು ಮಾರುಕಟ್ಟೆ ಸೌಲಭ್ಯ, ಮತ್ತೆ ಸರ್ಕಾರವೇ ನೇರವಾಗಿ ಖರೀದಿಯಲ್ಲಿ ಮುಖ್ಯ ಪಾತ್ರ ವಹಿಸುವಂತದ್ದು. ಹೀಗೆ ಲಕ್ಷಾಂತರ ಮಹಿಳೆಯರು ತಮ್ಮದೇ ಸ್ವಂತ ಆದಾಯ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹೆಣ್ಮಕ್ಳು ಎಷ್ಟೊಂದು ಆರ್ಥಿಕ ಸ್ವಾವಲಂಬನೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ. ನೋಡಿ, ನಮ್ಮ ಹೆಣ್ಮಕ್ಳು ಬಹಳ ಚೆನ್ನಾಗಿ ದೊರೆಯುವ ಸೌಲಭ್ಯಗಳನ್ನ ಬಳಸಿಕೊಂಡು ಬಹಳ ವೇಗವಾಗಿ ಪ್ರಗತಿಯ ಹಾದಿಯಲ್ಲಿ ಹೋಗ್ತಿದ್ದಾರೆ. ಖುಷಿಯ ಸಂಗತಿ ಸರ್. ವಿಶೇಷವಾಗಿ ಉಜ್ವಲ ಯೋಜನೆ ನಾವು ಹೇಳಿದ ಬಡ ಹೆಣ್ಮಕ್ಳು, ನಮ್ಮೆಲ್ಲ ಒಂದ್ ಕಡೆ ಹಳ್ಳಿಗಳಲ್ಲಿ ಆರೋಗ್ಯ ಅಥವಾ ಕಣ್ಣಿನ ಸಮಸ್ಯೆ, ಸಾಕು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನ ನಡೀತಾ ಇದ್ರು. ಸೊ ಈ ಮೂಲಕ ನಮ್ಮಲ್ಲಿ ಬಡ ಮಹಿಳೆಯರಿಗೆ ಉಚಿತ LPG ಸಂಪರ್ಕ ಇರ್ಬೋದು ಅಥವಾ ಅವರಿಗೆ ಜನ್ಧನ್ ಯೋಜನೆ, ಇಲ್ಲೂ ಮಹಿಳೆಯರಿಗೆ ಅವ್ರ ಖಾತೆಗೆ ತೆರೆಯುವಿಕೆ, ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಇರ್ಬೋದು, ಈ ಮೂಲಕ ಅವ್ರ ಸ್ವಾವಲಂಬನೆ ಗಳಿಸುವಂತದ್ದು.
1: 12 ವರ್ಷಗಳ ಕೇಂದ್ರ ಸರ್ಕಾರದ ಪಯಣದಲ್ಲಿ ಏನೆಲ್ಲ ಮುಖ್ಯವಾದಂತಹ ಮೈಲುಗಲ್ಲುಗಳಾಗಿದೆ ಮತ್ತು ಎಷ್ಟು ಪ್ರಗತಿಯಾಗಿದೆ, ಮುಂದೆ ಏನಾಗಬೇಕು, ಮುಂದೆ ಹೋಗ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಗುರಿಯನ್ನು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ, ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪರವಾಗಿ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್.
0: ತಾವು ನನ್ನನ್ನು ಆಹ್ವಾನಿಸಿ ಇದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟದಕ್ಕೆ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರಕ್ಕೆ 12 ವರ್ಷ, ವಿಕಸಿತ ಭಾರತದ ಆರ್ಥಿಕ ಪ್ರಗತಿಗೆ ಹೊಸ ಸ್ಪರ್ಶ, ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆರ್ ರತ್ನಮ್ಮ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಕಾಲೇಜು ತ್ಯಾಮಗೊಂಡ್ಲು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಋಷಿಕೇಶ್ ಗಾಂಗುರ್ಡೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: ಆಕಾಶವಾಣಿ ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಜ್ ಸುನ್ತೆ ಹೇ ಋಷಿಕೇಶ್ ಗಾಂಗುರ್ಡೆ ಜೀ ಕಾ ಶಾಸ್ತ್ರೀಯ ಗಾಯನ್.
5: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ಬ್ರಾಡ್ಕಾಸ್ಟ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್, we bring to you a vocal recital by Rishikesh Gangurde.
4: Pune ke ek sangeet premi parivar mein janme Rishikesh ji ko 5 varsh ki alpayu mein hi apne pita Shri Purushottam Gangurde se sangeet ki prarambhik shiksha prapt hui. Iske paschat unhone Dr. Vikas Kashalkar aur Pandit Yashwant Bua Joshi se 8 varshon tak Gwalior gharane ke gayaki ko barikiyon se seekha. इसके बाद ऋषिकेश जी ने ITC संगीत रिसर्च अकादमी की प्रतिष्ठित छात्रवृत्ति प्राप्त की और कलकत्ता में ग्वालियर, जयपुर, आगरा घराने के दिग्गज पंडित उल्लास कशालकर के सानिध्य में गुरु शिष्य परंपरा के अंतर्गत 6 वर्षों तक गहन प्रशिक्षण लिया. उन्हें बनारस घराने की विदुषी गिरिजा देवी जी से ठुमरी, दादरा और कजरी जैसे उपशास्त्रीय रूपों को सीखने का सौभाग्य भी प्राप्त हुआ.
5: Born into a music loving family in Pune, Rishikesh was initiated into vocal music at the tender age of 5 by his father, Shri Purushottam Gangurde. He later received extensive training for 8 years from Dr. Vikas Kashalkar and Pandit Yashwant Bua Joshi, learning the intricacies of the Gwalior Gharana. Thereafter, Rishikesh received the prestigious ITC Sangeet Research Academy Scholarship, coming under the tutelage of the stalwart Pandit Ullas Kashalkar. For 6 years, he underwent intense training in the pure Gharana Gayaki of the Gwalior, Jaipur and Agra traditions. He was also fortunate to learn semi-classical forms like Thumri and Dadra from the legendary Vidushi Girija Devi of the Banaras Gharana.
4: Rishikesh Gangurde, Akashwani ke ए श्रेणी के गायक कलाकार है. उनकी गायकी में संगीत का सौंदर्य, भव्यता और माधुर्य झलकता है, जो सीधे श्रोताओं के मन को

ಆಕಾಶವಾಣಿ ಚಿತ್ರದುರ್ಗ ಸಮಯ 11 ಗಂಟೆ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಗಿಯಿತು. ಪುನಃ ನಾಳೆ ಮುಂಜಾನೆ 5:55 ದುರ್ಗೋದಯ ಪ್ರಸಾರವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತೇವೆ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.